107.8 FM. Radio Saran 107.8 FM. Radio Saran. Iga app nalu kuda labhya.

107.8 FM Radio Siren 107.8 FM Radio Siren ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
4: ಕೈ ಹಿಡಿದು ನಡೆಸೆನ್ನನು.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಶಾಕ್ಯರ ಪಾಲಿಗೆ ಶುದ್ಧೋದನನೇ ದೇವರು, ಅವನೇ ರಾಜ, ಕಪಿಲ ವಸ್ತುವಿನ ರಾಜಧಾನಿ. ಅಪಾರವಾದಂಥ ವೈಭವ ಅಂತೇನಿರಲಿಲ್ಲ, ಒಂದು ದೊಡ್ಡ ಅರಮನೆ ಇತ್ತು, ಬೇಕಾದಷ್ಟು ಜಾಗ ಇತ್ತು, ರಾಜೋದ್ಯಾನ ಇತ್ತು. ಆ ಕುಟುಂಬದವ್ರನ್ನೆಲ್ಲ ರಾಜ ಪರಿವಾರ ಅಂತ ಜನ ಗಮನಿಸ್ತಾ ಇದ್ರು. ಶುದ್ಧೋದನ ತನ್ನ ರಾಜತ್ವದ ಅಹಂಕಾರ ಮಾತ್ರ ಇಟ್ಕೋತಿರ್ಲಿಲ್ಲ. ದೊಡ್ಡ ಕೃಷಿಕ, ಬೇಸಿಕಲಿ ಕೃಷಿಕ, ಬೇಕಾದಷ್ಟು ಕೃಷಿ ಭೂಮಿ. ಅವನು ಸಾಮಾನ್ಯ ಕೃಷಿಕರ ಹಾಗೆ ಕೃಷಿ ಕೆಲಸಕ್ಕೂ ಹೋಗ್ತಾ ಇದ್ದಂತ ಅವಾಗವಾಗ ಜೊತೆಗಿರೋದು. ಅವನಿಗೆ ಕಪಿಲ ವಸ್ತು ಅಲ್ಲದೇ ಲುಂಬಿಣಿ ಅಂತ ಒಂದು ಊರು. ಆ ಲುಂಬಿಣಿಯೊಳಗೆ ಅವನು ಕೃಷಿ ಜಮೀನು ಬೇಕಾದಷ್ಟಿತ್ತು. ಅದಕ್ಕೆ ಅವನು ಆಗಾಗ ಹೋಗೋದಕ್ಕೆ ಏನು ಮಾಡಿದ, ಅಲ್ಲಿ ವಿಶ್ರಾಂತಿ ಗೃಹ ಕಟ್ಟಿಸಿದ್ದಾನೆ, ಅಲ್ಲೊಕ್ಕಲ್ಲಿ ಹಸುಗಳನ್ನಿಟ್ಟಿದ್ದಾನೆ, ನಡ್ತಿದ್ದು ಅಲ್ಲಿ ಮೇಲೆ ಮೇಲೆ ಹೋಗ್ಬರೋನು. ತುಂಬ ಚೆಂದ ಇತ್ತಂತೆ ಜಾಗ ಅದು, ಗಿಡ ಮರಗಳಿಂದ ಕೂಡಿದ್ದು. ಆಗಾಗ ಹೆಂಡ್ತಿಯನ್ನು ಕರ್ಕೊಂಡು ಹೋಗ್ಬರೋನು ಲುಂಬಿಣಿಗೆ. ಈ ಮಾಯಾದೇವಿ ತಂದೆ ಕೂಡ ಕೃಷಿಕನೇ, ಅಂಜನ ಶಾಖೆ ಕೂಡ ಕೃಷಿಕನೇ. ಅವನಿಗೆ ತನ್ನ ಕೃಷಿ ಭೂಮಿ ಬಗ್ಗೆ, ತನ್ನ ಕೃಷಿ ಪದ್ಧತಿಗಳ ಬಗ್ಗೆ ಬಹಳ ಹೆಮ್ಮೆ. ನಮ್ಮಂಗೆ ಕೃಷಿ ಮಾಡೋರು ಯಾರೂ ಇಲ್ಲ ಅಂತ ಸಂತೋಷ ಪಡ್ತಿದ್ದ. ಅವನಿಗೊಬ್ಬ ಮಗಳಿದ್ಲು, ಮಾಯಾದೇವಿ ತಂಗಿ ಒಬ್ಬಳಿದ್ಲು, ಆಕೆ ಹೆಸರು ಪ್ರಜಾಪತಿ ಗೌತಮಿ ಅಂತ. ಮಾಯಾದೇವಿ ತಂಗಿ. ಈ ಶುದ್ಧೋದನ ಮದುವೆಯಾಗಿ ಸ್ವಲ್ಪ ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಅದೊಂದು ಕಾಟ ಇತ್ತು, ಮನಸ್ಸಿಗೆ ಕಿರಿಕಿರಿ ಇತ್ತು. ಮಕ್ಕಳಾಗಿಲ್ಲ, ಮುಂದೆ ಪರಿವಾರ ಸಂಸಾರ ವಂಶ ಬೆಳೆಯೋದು ಹೇಗೆ ಅಂತ ಒಂದು ಚಿಂತೆ ಇತ್ತು. ಒಂದು ದಿವಸ ಮಾಯಾದೇವಿ ಬೆಳಗಿನ ಜಾಗದಲ್ಲಿ ತನಗೊಂದು ಕನಸು ಬಿತ್ತು ಅಂತ ಹೇಳ್ತಾಳೆ. ಬೆಳಗಿನ ಜಾವದಲ್ಲಿ ಕನಸುಗಳು ಸಾಮಾನ್ಯವಾಗಿ ಸತ್ಯ ಆಗ್ತಾವೆ, ಇದು ನಂಬಿಕೆಗಳು, ಕಾರಣ ಬೇರೆ. ಬೆಳಗಿನ ಜಾವದಲ್ಲಿ ಕನಸು ಬಿತ್ತು ಅಂತ ಹೇಳಿ ಗಂಡನಿಗೆ ಹೇಳ್ತಾಳೆ. ಎಷ್ಟು ಗಟ್ಟಿಯಾಗಿ ಕನಸು ಬಿದ್ದಿತ್ತು ಅಂದರೆ ಈಗ ಕೂಡ ನನ್ನ ನಡೆದಿದೆ ಅಂತ ಅನಿಸ್ತಾ ಇದೆ. ಸಾಮಾನ್ಯ ಕನಸು ಮರ್ತು ಹೋಗ್ಬಿಡ್ತಾಳೆ, ಇನ್ನೂ ನಡೆದಂಗೆ ಅನಿಸುತ್ತೆ ನನಗೆ ಅಂತ. ಏನಾಯಿತು ಅಂತ ಆಕೆ ಹೇಳ್ತಾಳೆ, ಕನಸಿನಲ್ಲಿ ಒಂದು ಅಸಾಧ್ಯ ದೊಡ್ಡದಾದಂಥ ಬಿಳಿ ಆನೆಯನ್ನು ಕಂಡೆ ನಾನು, ಬಿಳಿ ಆನೆ. ಅದರ ಸೊಂಡಿಲೊಳಗೆ ಒಂದು ಸುಂದರವಾದಂಥ ಹಾರ ಇತ್ತು. ಮೊದಲು ಆನೆ ಹಾರ ತೊಗೊಂಡು ಬರೋದು ನೋಡಿ ಗಾಬರಿ ಆಗಿಬಿಡ್ತು ನನಗೆ, ಎಲ್ಲಿ ನನ್ನ ತುಳಿದಾಗ್ಬಿಡ್ತದೋ ಅಂತ ಗಾಬರಿ ಆಯಿತು. ಆದರೆ ಅದು ಬರಲಿಲ್ಲ, ದೂರ ನಿಂತ್ಕೊಳ್ತು. ಅದನ್ನು ಹಾಗೆ ನೋಡ್ತಿರ್ಬೇಕಾದ್ರೆ ಅದರ ಕಣ್ಣುಗಳು ತುಂಬ ಸೌಮ್ಯ ಆಗಿವೆ ಅಂತ ಅನಿಸ್ತು. ಇನ್ನೂ ಹತ್ತಿರ ನೋಡಿದಾಗ ಕರುಣೆ ತುಂಬಿಕೊಂಡಿದೆ ಆನೆ ಕಣ್ಣೊಳಗೆ ಅಂತ ಅನಿಸ್ತು. ಆನೆ ದೊಡ್ಡ ಪ್ರಾಣಿ, ಅದರ ಕಣ್ಣೊಳಗೆ ಕರುಣೆ ತುಂಬಿಕೊಂಡಿದೆ ಅಂತ ಅನಿಸ್ತು. ಅದನ್ನು ಹೋಗಿ ಮುಟ್ಟಬೇಕು ಅಂತ ಅನಿಸ್ತು. ಅಷ್ಟು ಆತ್ಮೀಯತೆ ಬಂತು ನನಗೆ. ಆ ನಿರ್ಭಯವಾಗಿ ಹೀಗೆ ನೋಡ್ತಾ ಇದ್ನಲ್ಲ, ಆನೆ ಮುಂದೆ ಬಂದ್ಬಿಡ್ತು. ಬಂದು ಏನು ಮಾಡ್ತು ಗೊತ್ತಾ, ನನ್ನ ಸುತ್ತಲೂ ಮೂರು ಪ್ರದಕ್ಷಿಣೆ ಹಾಕ್ತು. ಆನೆ ನನ್ನ ಸುತ್ತಲೂ ಮೂರು ಪ್ರದಕ್ಷಿಣೆ ಹಾಕಿ ನನ್ನ ತಲೆಗೆ ಹಾರ ಹಾಕ್ತದೆ, ನನ್ನ ಕುತ್ತಿಗೆ ಹಾರ ಹಾಕ್ತದೆ ಅಂತ ಅಂದ್ಕೊಂಡಿದ್ದೆ ನಾನು. ಹತ್ತಿರ ಬಂದದ್ದು ನೋಡಿದಾಗ ಅದೇನು ಮಾಡ್ತು ಗೊತ್ತಾ, ಆ ಹಾರ ತಂದು ನನ್ನ ಹೊಟ್ಟೆ ಮೇಲೆ ಹಾಕಿ ಮಾಯ ಆಗ್ಬಿಡ್ತು. ದಡಕ್ಕನ ಎಚ್ಚರ ಆಯಿತು. ಈಗಾದರೂ ಕೂಡ ಕನಸು ಹೀಗೆ ಆದಂಗೆ ಕಾಣಿಸ್ತಾ ಇದೆ ನನಗೆ, ಇದ್ರದ್ದೇನಾದರೂ ಅರ್ಥ ಇರಬಹುದಾ ಅಂತ. ಶುದ್ಧೋದನ ರಾಜ ಜ್ಯೋತಿಷ್ಯನ ಕರೆದ. 5 ಜನ ಜ್ಯೋತಿಷಿಗಳು ಬಂದರು. ಈ ಕನಸು ಬಿದ್ದಿದೆ ಅಂತ ಆಕೆಗೆ ಏನು ಅಂತ ಮತ್ತು ಆಕೆ ಕಡೆಯಿಂದ ಕನಸು ಕೇಳಿಸ್ಕೊಂಡ್ರು. ಅವ್ರು ಹೇಳಿದರು, ಮಹಾರಾಜ ಇದು ಶುಭ ಶಕುನ ಅಂತ ಅನಿಸುತ್ತೆ ನಮಗೆ. ಕನಸಲ್ಲಿ ಬಿಳಿ ಆನೆ ಬರೋದಂದ್ರೆ ಐರಾವತ ಬಂದ ಹಾಗೆ. ಐರಾವತ ಬಂದು ಈ ಮಾಯಾದೇವಿ ಗರ್ಭಕ್ಕೆ ಗೌರವ ತೋರಿಸ್ತದೆ ಅಂದರೆ ಬಹುಶಃ ಆಕೆಗೊಬ್ಬ ದೊಡ್ಡ ಅಲೌಕಿಕವಾದಂಥ ಮಗ ಹುಡ್ತಾನೆ ಅಂತ ಅನಿಸುತ್ತೆ. ಯಾಕಂದರೆ ಐರಾವತ ಬಂದು ಗೌರವ ತೋರಿಸ್ತದೆ ಅಂತಂದರೆ ದೊಡ್ಡ ಮಗ ಹುಡ್ತಾನೆ, ಅಲೌಕಿಕವಾದಂಥ ಶಕ್ತಿ ಇರೋ ಹುಡುಗ ಹುಡ್ತಾನೆ ಅಂತ ಅನಿಸುತ್ತೆ ಅಂತ.

0: Radio Sarang 107.8 FM.
1: ಅಲ್ಲಿ ಚರ್ಚೆ ಎಷ್ಟು ಚೆನ್ನಾಗಿತ್ತು ಅಂತ ಇದು ಯಾಕೆ ಹೇಳಬೇಕು ಅಂದರೆ ದೊಡ್ಡ ಕಥೆಯಲ್ಲಿ ಸಣ್ಣದೇ ಮಾತು ಅದು ಹೇಳಬೇಕು. ಹೋಗ್ತಿರ್ಬೇಕು ಲುಂಬಿಣಿಯಲ್ಲಿ, ಮಗ ಹುಟ್ಟಿದ್ರೆ ಹೆಂಗಿರಬೇಕು ಅಂತ ಅಪ್ಪ ಹೇಳ್ತಾನೆ ಹೆಮ್ಮೆಯಿಂದ. ಸಾಮಾನ್ಯವಾಗಿ ಅಪ್ಪ ಅಂತ ಹೇಳೋದದೆ, ನನ್ನ ಮಗ ಹೆಂಗಾಗಬೇಕು ಅಂದರೆ ಶಾಕ್ಯರು ಚಕ್ರವರ್ತಿ ಆಗಬೇಕು ಅವನು. ತಿರ್ಗಾ ಮೂರ್ಖ ಕೋಸಲರು ಸಾಮಂತವಾಗಿದ್ದೀವಲ್ಲ, ಕೋಸಲ ಹೊಡೆದು ಹಾಕ್ಬಿಟ್ಟು ನಾವೇ ಇಂಡಿಪೆಂಡೆಂಟ್ ರಾಜರಾಗಬೇಕು ಅಂತ ಶೂರನಾದಂಥ ಮಗ ನನಗಾಗಬೇಕು ಅಂತ. ಆಗ ತಕ್ಷಣ ಮಾಯಾದೇವಿ ಹೇಳ್ತಾಳೆ, ಈ ಹೊಡೆದಾಡೋದು ಬಡೋದೋದು ಯುದ್ಧ ಯಾಕೆ ಮಾಡಬೇಕು? ನನ್ನ ಮಗ ಹೆಂಗಾಗಬೇಕು ಅಂದರೆ ಪ್ರೀತಿಯಿಂದ ಪ್ರಸೇನಜಿತ್ತನ ಗೆಲ್ಲೋ ಹಂಗಾಗಬೇಕು. ಎಷ್ಟು ಚಂದದ ಮಾತದು, ಅದು ಬಾಯಿಂದ ಆಡಿಸ್ಬಿಡುತ್ತೇನೋ ದೈವ. ಯುದ್ಧ ಮಾಡಿ ಕೊಲ್ಲೋದು ಗೆಲ್ಲೋದು ಯಾಕೆ ನಿಮಗೆ? ಆತ ನನ್ನ ಮಗ ಎಷ್ಟು ದೊಡ್ಡವನಾಗಬೇಕಂದ್ರೆ ಜನಪ್ರಿಯನಾಗಬೇಕು, ತನ್ನ ಪ್ರೀತಿಯಿಂದ ಪ್ರಸೇಜಿಯಿಂದ ಆತನ ಗೆಲ್ಲಬೇಕು, ಆ ಥರ ಆಗಬೇಕು ಅಂತ ಮಾತು. ಹಾಗಾದ್ರೆ ಅವನು ಸನ್ಯಾಸಿನೇ ಮಾಡಿಬಿಡ್ತೀಯ ನೀನು ಅಂತೀವನಂದ. ಅವನು ಅದಾದರೆ ಏನು ತಪ್ಪೇನು, ಹಾಗೆ ತಪ್ಪೇನು? ಜನಮಾನ್ಯನಾಗುವಂಥ ವ್ಯಕ್ತಿ ಆಗೋದಾದರೆ ಚಕ್ರವರ್ತಿ. ಆಕೆ ಹೇಳ್ತಾಳೆ, ಸಾಧಾರಣ ಚಕ್ರವರ್ತಿ ಆಗೋದಕ್ಕಿಂತ ದೊಡ್ಡ ಸನ್ಯಾಸಿ ಆಗೋದು ವಾಸಿ. ಆಕೆ ಬಾಯಲ್ಲಿ ಮೊದಲೇ ಬಂದುಬಿಟ್ಟಿದೆ. ಮುಂದೆ ಸ್ವಲ್ಪ ದಿವಸಕ್ಕೆ ಗೊತ್ತಾಯಿತು ಆಕೆ ಗರ್ಭಿಣಿಯಾಗಿದ್ದಾಳೆ ಅಂತ. ಶುದ್ಧ ನನಗೆ ಭಾರಿ ಸಂತೋಷ ಆಯಿತು. ಹೇಳ್ದ, ಈ ಸಂತೋಷ ಎಷ್ಟು ಅದ್ಭುತವಾದದ್ದು ಗೊತ್ತಾ, ಇದು ಶಾಶ್ವತವಾದ ತೃಪ್ತಿ ಕೊಡುವಂಥದ್ದು ಅಂದ್ಬಿಟ್ಟ. ಆಕೆ ಮಾಯಾದೇವಿ ಯಾವ ಮಟ್ಟಕ್ಕೆ ಮುಟ್ಟಿದ್ದೋ ತಾಯಿ ಅನಿಸ್ಬಿಡುತ್ತೆ ನನಗೆ. ಆಕೆ ತಕ್ಷಣ ಹೇಳ್ತಾಳೆ, ನನಗೂ ಸಂತೋಷ ಆಗಿದೆ ಎರಡು ಕಾರಣಕ್ಕೆ. ಆಕೆ ಹೇಳು ಮಾತು ಹೆಂಗಿದೆ, ಎರಡು ಕಾರಣಕ್ಕೆ ಸಂತೋಷ ಆಗಿದೆ. ಮೊದಲೇದು, ಪತ್ನಿಯಾದ ನಾನು ತಾಯಿಯಾಗಿ ನನ್ನ ಕರ್ತವ್ಯವನ್ನು ಪೂರೈಸ್ತಾ ಇದ್ದೇನೆ. ಬರೀ ಪತ್ನಿ ಅಂತ ಹಾಕಿದ್ದೆ, ಈಗ ತಾಯಿಯಾಗಿ ನನ್ನ ಕರ್ತವ್ಯ ಪೂರೈಸ್ತೇನೆ. ಇನ್ನೊಂದು ಸಂತೋಷ ಅಂದರೆ ನಿಮ್ಮ ವಂಶ ಬೆಳೀತದೆ, ಅದಕ್ಕಿಂತ ಹೆಚ್ಚಿನ ಸಂತೋಷ ಯಾವುದು? ನಿಮ್ಮ ಬಯಕೆಯಂತೆ ನಿಮಗೂ ಮಗನ ಕೊಟ್ಟ ಮೇಲೆ ನಾನು ಶತ್ರು ಚಿಂತೆ ಇಲ್ಲ ಅಂದ್ಬಿಡ್ತಾಳೆ. ಅದು ಮಾತು ಯಾಕೆ ಬಂತು ಗೊತ್ತಿಲ್ಲ, ಹೇಳ್ತಾಳೆ ಶತ್ರು ಚಿಂತೆ ಇಲ್ಲ, ಸಂತೃಪ್ತಿಯಿಂದಾನೇ ಕಣ್ಣು ಮುಚ್ತೇನೆ ಅಂತಾಳೆ. ಆಗ ಒಂದು ತಕ್ಷಣ ಕೇಳ್ತಾನೆ, ಇಂಥ ಮಾತು ಯಾಕೆ ಆಡ್ತೀಯ, ಮಂಗಳದ ಮಾತು ಸಂತೋಷ ಮಾತೀಗ, ಅದರಿಂದ ಕೆಟ್ಟ ಮಾತು ಆಡಬಾರ್ದು ನೀನು, ನೀನಿಲ್ಲದೆ ನಾ ಬದುಕೋಕೆ ಸಾಧ್ಯ ಇಲ್ಲ ಅಂತ ಶುದ್ಧೋಧನ ಹೇಳ್ಕೊತಾನೆ. ಆ ಕೇಳ್ತಾನೆ, ಪತ್ನಿಯಾಗಿ ನಿನ್ನ ಕರ್ತವ್ಯ ಮುಗಿಬಹುದು, ಆದರೆ ತಾಯಿಯ ಕರ್ತವ್ಯ ಶುರು ಆಗ್ತದೆ. ಆ ಮಗುವನ್ನು ಬೆಳೆಸೋದು ನಿನ್ನ ಜವಾಬ್ದಾರಿ, ಚೆನ್ನಾಗಿ ಬೆಳೆಸಬೇಕು, ನಿನ್ನ ಪ್ರೇಮದ ನೆರಳಲ್ಲಿ ಆ ಮಗು ಬದುಕಬೇಕು ಅಂತ ಹೇಳ್ತಾನೆ. ಆಕೆ ಹೇಳ್ತಾಳೆ, ನಾನು ಇಲ್ದಿದ್ರೆ ಏನಾಯ್ತು, ನನ್ನ ಮಗನ ಪ್ರೇಮದ ನೆರಳಿನ ಜೊತೆಗೆ ಇರ್ತದಲ್ಲ ಸಾಕು, ನನ್ನ ಸಮಸ್ತ ಪ್ರೇಮವನ್ನು ನನ್ನ ಮಗನಲ್ಲಿ ತುಂಬಿ ಹೋಗ್ಬಿಡ್ತೀನಿ ನಾನು ಅಂತಾಳೆ.

0: You're listening to Radio Sarang, 107.8 FM.
1: ಆಕೆ ಗರ್ಭಿಣಿ ಆದಾಗಿನಿಂದ ಮಾತಕ್ಕೆ ಸಾವಿನ ಮಾತೇ ಹೇಳುದು, ನಾ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಕೊಂಡಿರುವಂತದ್ದು. ಅವನು ಹೇಳ್ತಾನೆ ಆನಂದದ ಅರಮನೆ, ಅವನ ಮಾತು ಎಷ್ಟು ಚಂದ ಇದೆ, ಆನಂದದ ಅರಮನೆಯ ದ್ವಾರದಲ್ಲಿ ನಿಂತಾಗ ಈ ದುಃಖದ ಮಾತು ಯಾಕೆ ಆಡ್ತೀಯ ನೀನು ಅಂತಾನೆ. ಆಕೆ ದುಃಖದ ಮಾತಲ್ಲ, ಆಕೆ ಹೇಳ್ತಾಳೆ ಯಾವಾಗಲೂ ಸಂತೋಷಗಳು ಇರ್ತಾವೆ ಅಂತ ಹೇಳಕ್ ಬರಲ್ಲ. ಸಂತೋಷಗಳಾದ್ಮೇಲೆ ದುಃಖನೂ ಬರ್ತದೆ. ಸಂತೋಷವನ್ನು ಪಡೋದಕ್ಕೆ ಏನು ಸಂಭ್ರಮ ಪಡ್ತೀವೋ ಅದೇ ರೀತಿ ಮನಸ್ಸನ್ನು ದುಃಖಕ್ಕೂ ಸಿದ್ಧ ಮಾಡ್ಕೋಬೇಕಲ್ಲ, ನಾವು ಸಿದ್ಧ ಮಾಡ್ಕೊಳ್ಳಿ ಮನಸ್ಸನ್ನು ಅಂತ ಹೇಳ್ತಾಳೆ. ಅವಾಗ ಆಶ್ಚರ್ಯ ಆಗುತ್ತೆ, ಯಾಕೆ ಹಿಂಗೆ ಮಾತಾಡ್ತಾಳೆ ಇವಳು ಅಂತ. ತತ್ವಜ್ಞಾನಿ ಹಾಗೆ ತರ್ಕಬದ್ಧವಾಗಿ ಮಾತಾಡ್ತಾಳೆ. ಅವಳ ಮಾತು ಈ ರಾಜನ ಉತ್ಸಾಹಕ್ಕೆ ಒಂದು ಕಡಿವಾಣ ಹಾಕಿದಂಗಾಯ್ತು. ಅತಿ ಉತ್ಸಾಹ ಆಗ್ಬಿಟ್ಟಿತ್ತಲ್ಲ ಅವನಿಗೆ, ನನ್ನ ತಂದೆ ಆಗ್ತೀನಿ ಅಂತ. ಅವನ ಮನಸ್ಸನ್ನು ಸಿದ್ಧ ಮಾಡಿದಂಗೆ ಆಗಿರಬೇಕು. ಆಕೆ ಬಸಿರು ಬೆಳೆದ ಹಾಗೆ, ಮನಸ್ಸಿಗೆ ಹಿತ ಆಗುವ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ರಾಜ ಮಾಡಿದ. ಆಕೆ ಸಂತೋಷ ಆಗೋದಕ್ಕೆ ಏನು ಬೇಕು, ಇಡೀ ಕಪಿಲ ವಸ್ತುನೇ ತಯಾರಾಗಿ ಕೂತಿತ್ತು. ಆಕೆಗೆ ಏನು ಬೇಕು ಕೊಡಬೇಕು ಅಂತ ಅಷ್ಟರ ಮಟ್ಟಿಗೆ ತಯಾರಾಗಿದ್ದರು. ಸಂತೋಷ ಆಗಲಿ ಅಂತ ಆಕೆ ತಂದೆ ತಾಯಿನ ಕಪಿಲ ವಸ್ತು ಕರೆಸ್ಕೊಂಬಿಟ್ಟ. ತಂದೆ ತಾಯಿ ತಂಗಿ ಆಕೆ ಗೌತಮಿ ಎಲ್ಲ ಬಂದರು. ಆಮೇಲೆ ಕಳಿಸ್ಕೊಡ್ಬೇಕಲ್ಲ ಹೆಂಡತಿನ ಹೆರಿಗೆಗೆ, ಸಾಮಾನ್ಯ ಪದ್ಧತಿ ತಾಯಿ ಮನೆಗೆ ಹೋಗಬೇಕು ಅಂತ. ಅಂಜನ ಶಾಖ್ಯ ಹೇಳಿದ ಯಾವಾಗ ಕರ್ಕೊಂಡು ಹೋಗ್ಬೇಕು ಹೇಳಿ, 5ನೇ ತಿಂಗಳಾದ್ಮೇಲೆ ಕರ್ಕೊಂಡು ಹೋಗ್ತೀವಿ. ಆಗೆಲ್ಲ ವಾಹನ ಬಂಡಿಯಲ್ಲೇ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಕರ್ಕೊಂಡು ಹೋದ್ರೆ ಒಳ್ಳೆಯದು, 5ನೇ ತಿಂಗಳಾದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಇವನು ಬೇಡ ಬೇಡ ಬೇಡ ಅಂತಾನೆ. ಆಯ್ತಾ ನೋಡಿ, ನಾನು ಹಿಂಗೆ ಹೇಳ್ತೀನಿ, ನಾನು ಸ್ವಾರ್ಥಿ ಅಂತ ಅನ್ಕೋಬೇಡಿ. ನಿಮ್ಮ ದೇವದಹದಲ್ಲಿ ಏನು ಸೌಕರ್ಯಗಳಿದ್ದಾವೋ ಅದಕ್ಕಿಂತ ಹೆಚ್ಚಿನ ಸೌಕರ್ಯಗಳು ನನ್ನ ಕಡೆ ಇದ್ದಾಳೆ. ನಾನು ರಾಜ, 10 ಜನ ಸೂಲಿಗಿತ್ತಿಯರಿದ್ದಾರೆ ನಮ್ಮಲ್ಲಿ, ಬೇಕಂದರೆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, ಏನು ಬೇಕಾದರೂ ಅನುಕೂಲ ಇಲ್ಲಿದೆ. ಅಲ್ಲಿ ಗ್ರಾಮಕ್ಕೆ ಯಾಕೆ ಹೋಗಬೇಕು, ಇಲ್ಲೇ ಆಗಲಿ ಹೆರಿಗೆ. ಮತ್ತು ಇನ್ನೊಂದು ಕಾರಣ, ಆಕೆನ ಬಿಟ್ಟು ಇರೋಕ್ಕಾಗಲ್ಲ ನನಗೆ, ಅದಕ್ಕೆ ನಾನು ಹೇಳ್ತೀನಿ ಇಲ್ಲೇ ಮಾಡಿಬಿಡಿ ಅಂತ. ಏನು ಹೇಳ್ತಾರೆ ಅತ್ತೆ ಮಾವ, ಒಂದು ರೀತಿ ಕರೆಕ್ಟು ಅನ್ನಿಸ್ತು ಅವ್ರಿಗೆ. ಅವರೆಲ್ಲ ವ್ಯವಸ್ಥೆ ಮಾಡಿ, ಅವ್ರನ್ನ ಬಡವರಲ್ಲ, ಚೆನ್ನಾಗೇ ಇದ್ದರು, ಅವರೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಆದರೆ ರಾಜನೇ ಹೆಂಗೆ ಹೇಳಿದಾಗ ನನಗೆ ಆಕೆನ ಬಿಟ್ಟು ಇರೋಕ್ಕಾಗಲ್ಲ, ಇಲ್ಲಿ ಅನುಕೂಲತೆಗಳು ಜಾಸ್ತಿ ಇದ್ದಾವೆ ಅಂದಾಗ ಹಾಗೆ ಆಗಲಿ ಅಂದರು. ವಿಚಿತ್ರ ಪರಿಸ್ಥಿತಿ. ಆವಾಗ ಮಾಯಾದೇವಿಗೆ ಯಾವ ಬಯಕೇನೂ ಆಗಲಿಲ್ಲ ಅಂತ. ತಿರ್ಗಾ ಮುರುಗ ಕೇಳೋ, ಏನು ಬಯಕೆ ಇದ್ರೆ ಹೇಳು, ಏನು ಬೇಕಿದ್ರೆ ಹೇಳು, ಕಣ್ಕಂಡ ಕೇಳಬೇಕು. ಆಕೆ ಹೇಳಿದಂತೆ ನನಗೆ ಆಶ್ಚರ್ಯ ಅನಿಸುತ್ತೆ ಅಂದರೆ, ನನ್ನ ಮನಸ್ಸಿಗೆ ಎಷ್ಟು ಶಾಂತಿ ನೆಮ್ಮದಿ ಕೂತ್ಕೊಂಡಿದೆ ಅಂದರೆ ನನಗೇನೂ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅಪರೂಪದ ಬಯಕೆ ಅದು. ಹೇಳ್ತಾಳೆ ನನ್ನ ಮನಸ್ಸು ಎಷ್ಟು ಶಾಂತಿಯನ್ನು ತುಂಬಿದೆ ಅಂದರೆ, ನೋವು ನಲಿವು ಆಸೆ ನಿರಾಸೆ ಇಂಥ ಯಾವ ಭಾವನೆ ಕೂಡ ನನ್ನ ಮನಸ್ಸಲ್ಲಿ ಬರ್ತಾ ಇಲ್ಲ. ಇದು ಯಾಕೆ ಬಂತು ಅಂತ ಗೊತ್ತಿಲ್ಲ. ಆಕೆ ಹೇಳ್ತಾಳೆ ನನ್ನ ಹೊಟ್ಟೆಯೊಳಗಿರುವಂಥ ಮಗುವಿನ ಗುಣನೂ ಏನೋ ಗೊತ್ತಿಲ್ಲ ನನಗೆ, ಮನಸ್ಸು ಎಷ್ಟು ಶಾಂತ ಆಗಿಬಿಟ್ಟಿದೆ ನನಗೆ, ಅಲ್ಲೋಲ ಕಲ್ಲೋಲ ಆಗಿಲ್ಲ ಅಂತ ಹೇಳ್ತಾರೆ.

0: Sarang 107.8 FM.
1: ಮತ್ತೊಂದು ಸಲ ಲುಂಬಿಣಿ ಕರ್ಕೊಂಡು ಹೋಗ್ತಾನೆ. ಮೂರು ನಾಲ್ಕು ತಿಂಗಳು ಹೊತ್ತಿಗೆ ಕರ್ಕೊಂಡೋಗಿ ಲುಂಬಿಣಿ ಬಹಳ ಇಷ್ಟ ಆಕೆಗೆ. ಆ ಪ್ರದೇಶ ತೋಟದ ವ್ಯವಹಾರ ನೋಡ್ಕೊಂಡ್ಬರ್ತಾರೆ. ಅಲ್ಲಿಗೆ ಹೋದಾಗ ಒಂದು ಸಣ್ಣ ಹಸು ಕರು ಹಾಕಿರುತ್ತೆ. ಆಕೆ ಎಲ್ಲರ ಬಗ್ಗೆನೂ ಪ್ರೀತಿ ಅಂತ ಹೇಳಿದ್ನಲ್ಲ, ಆಕೆ ಎಷ್ಟು ಪ್ರೀತಿ ಅಂದರೆ ಅವ್ರ ಅಪ್ಪ ಹೇಳ್ತಾನೆ, ಈಕೆ ನಂಬ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವದಹದಲ್ಲಿದ್ದಾಗ ಮನೆ ಹಿಂದೆ ಅಳಿಲುಗಳಿರ್ತವೆ, ಬೇಕಾದಷ್ಟು ಸಣ್ಣ ಸಣ್ಣ ಪಕ್ಷಿಗಳೇನಿರ್ತವೆ. ಒಂದು ಅಳಿಲಿನ ಮರಿಗೆ ಒಂದು ಕಾಗೆ ಬಂದು ಕಚ್ಚಿಬಿಡ್ತಂತೆ. ಅಳಿಲಿನ ಮರಿ ಒದ್ದಾಡ್ತಾ ಇತ್ತು. ಈಕೆಗೆ ಏನಾಯ್ತು, ಪ್ರಪಂಚ ಮುಳುಗ ಹೋದಂಗೆ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಇದು ಹೇಗಾದ್ರೂ ಮಾಡಿ ಕಾಪಾಡಿ ಕಾಪಾಡಿ ಅಂತ ಹೇಳಿ ಆ ವೈದ್ಯರ ಕಡೆ ಹೋಗಿ ಔಷಧಿ ಕೊಡಿಸಿ ಎಲ್ಲ ಮಾಡಿ ಆ ಅಳಿಲು ಸತ್ತು ಹೋದರೆ ಮುಂದೆ 8 ದಿವಸ ಊಟ ಮಾಡಲಿಲ್ಲ, ಒದ್ದಾಡ್ಬೇಕು. ಅಳಿಲು ಸತ್ತು ಹೋಯ್ತಲ್ಲ, ಅಳಿಲು ಸತ್ತು ಹೋಯ್ತಲ್ಲ ಅಂತ ಅಷ್ಟು ಕರುಣೆ ಹಾಕಿತ್ತು. ಆ ಕರು ಹಾಕಿತ್ತಲ್ಲ, ಕರುವಿನ ಬಗ್ಗೆ ಏನು ಬಾಂಧವ್ಯ ಬಂದುಬಿಡ್ತು ಅಂದರೆ ಅದನ್ನು ಬಿಟ್ಟು ಹೋಗೋದು ಬೇಡ, ಇಲ್ಲೇ ಇರೋಣ ಅಂತ ಲುಂಬಿಣಿಯೊಳಗೆ. ಅದಕ್ಕೊಂದು ಹೆಸರು ಕೊಟ್ಬಿಡ್ಲು, ಕರುಣಾ ಅಂತ ಹೆಸರು ಕೊಟ್ಲು. ನೋಡಿ ಆ ಹೆಸರು ಯಾಕೆ ಹೇಳ್ತೀನಿ ಅಂದರೆ, ಆಕೆ ಗುಣ ಹೇಗಿತ್ತು ಅಂದರೆ ಆ ಕರುವಿಗೆ ಹೆಸರು ಇಡಬೇಕಾದ್ರೂ ಕರುಣಾ ಅಂತ ಇಟ್ಟಿತು. ಆ ಕರು ಹಚ್ಕೊಂಡ್ಬಿಡ್ತೀಕೆನೆ ವಾಪಸ್ ಬಂದರು, ಬರೀ ಕರುಣ ಅಂದೇ ಚಿಂತೆ ಆಕೆಗೆ, ಕರುಣ ಏನು ಮಾಡುತ್ತೋ ಕರುಣ ಏನು ಮಾಡುತ್ತೋ. ಅವ್ನು ಹೇಳಿದಂಥ ಶುದ್ಧೋದನ ಭಾತಲೆ ಕೆಡಿಸ್ಕೋಬೇಡ, ಆ ಕರುಣ ಅವರಮ್ಮ ಇಬ್ಬರನ್ನೂ ಕರೆಸ್ಬಿಡ್ತೀನಿ ಇಲ್ಲೇ, ನಮ್ಮ ಇದರಲ್ಲೇ ಇರಲಿ, ಮಗ ಬೆಳೆದ ಮೇಲೆ ಹಾಲು ಬೇಕಲ್ಲ, ಕರುಣ ಅಂತ ಐದೇ ಹಾಲು ಕೊಡೋಣ ಮಗುಗೆ ಅಂತ ಹೇಳಿದ್ನಂತೆ. ಹಾಗೆ ಆಗಲಿ ಅಂದರು. ಈಗ ಮಾಯಾದೇವಿಗೆ 9 ತಿಂಗಳಾಗಿದೆ, ಹಣ್ಣಾಗಿದ್ದಾಳೆ, ಆದರೂ ಸ್ವಭಾವದಿಂದ ಗೆಲುವಾಗೇ ಇದ್ದಾಳೆ. ಪ್ರತಿ ಕ್ಷಣ ಆಕೆ ತಂದೆ ತಾಯಿ ತಂಗಿ ಗಂಡ ಗಮನಿಸ್ತಾ ಇದ್ದಾರೆ, ಆಕೆಗೆ ಏನು ಬೇಕಾಗ್ತದೋ ಏನು ತೊಂದರೆ ಆಗ್ತದೋ ಅಂತ ಗಮನಿಸ್ತಿದ್ದಾರೆ. ಅಲ್ಲಿವರೆಗೂ ಒಂದೂ ಬಯಕೆಯನ್ನು ಹೇಳಲಾರದಂಥ ಮಾಯಾದೇವಿ ಈಗ ಒಂದು ಬಯಕೆ ಆಯ್ತು ಆಕೆಗೆ. ಚಿತ್ರ ನೋಡಿ

0: Radio Sarang 107.8 FM.
1: ಇನ್ ಡೆಲಿವರಿ ಇನ್ ಎರಡು ಮೂರು ದಿವಸದಲ್ಲಿ ಆಗಬೇಕು ಅಂತ ವೈದ್ಯರು ಹೇಳ್ತಿದ್ದಾರೆ. ಆಕೆ ಹೇಳ್ತಾಳೆ, ನೋಡಿ ನನಗೆ ಒಂದು ಕೋರಿಕೆ ಇದೆ, ನಡೆಸ್ಕೊಡ್ತೀರಾ ಅಂತ ಕೇಳಿದ್ಲು. ರಾಜ ಹೇಳಿದ, ಏನು ಹೇಳಿದ್ರು ಮಾಡ್ಕೊಡ್ತೀನಿ, ಇಲ್ಲ ಅಂತ ಏನು ಹೇಳ್ತೀನಿ ನಾನು ಅಂದ. ಆಕೆ ಹೇಳಿದ್ಲು, ಯಾಕೋ ನನಗೆ ದೇವದಹದ ನನ್ನ ತವರು ಮನೆ ನೆನಪು ತುಂಬ ಆಗ್ತಾ ಇದೆ, ನನ್ನ ಮಗ ಅಲ್ಲೇ ಹುಟ್ಟಬೇಕು ಅಂತ ಅನಿಸ್ತಾ ಇದೆ. ನೋಡಿ ಹೇಗಿದೆ, ಇಲ್ಲಿವರೆಗಾಗಿಲ್ಲ, ಇನ್ನು ಡೆಲಿವರಿ ಎರಡು ಮೂರು ದಿವಸ ಆಗೋ ಟೈಮ್ನಲ್ಲಿ ಹೇಳ್ತಾಳಕ್ಕೆ ನಾನು ಡೆಲಿವರಿ ಅಲ್ಲಿ ಆಗಬೇಕು ಅಂತ, ಹೆರಿಗೆ ಆಗಬೇಕು, ನಮಗೆ ಅಲ್ಲಿ ಹುಟ್ಟಬೇಕು ಅಂತ ಆಸೆ ಇದೆ. ನಿನ್ನೆಯಿಂದ ಭಾವನೆ ಎಷ್ಟು ತೀವ್ರ ಆಗಿದೆ ಅಂದರೆ ಅಂತ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನನಗೆ. ಗಾಬರಿ ಆಗಿಬಿಟ್ಟ ರಾಜ. ಮೊದಲು ಹೇಳಿದ್ರೆ ಏನಾರ ಮಾಡ್ಬೋದಾಗಿತ್ತು, ಬಂಡಿ ಪ್ರವಾಸ, ಬೆಳಗ್ಗೆ ಹೊರಟ್ರೆ ರಾತ್ರಿ 10 ಗಂಟೆ 11 ಗಂಟೆ ಮುಟ್ಬೋದು ನಾವು ದೇವದ, ಅಷ್ಟು ದೂರದ ಪ್ರದೇಶ ಅದು, ಹೆಂಗೆ ಹೋಗೋದೀಗ ನೋಡಿ ಏನಾಗ್ತದೆ. ಅಪ್ಪ ಅಮ್ಮನ ಕೇಳಿ ನೋಡ್ತೀನಿ ಅಂದ. ಆಂಜನ ಶಾಖ್ಯ ಕೇಳಿದ. ಸುಲಕ್ಷಣ ಹೇಳಿದ್ಲು, ಛೇ ಕರ್ಕೊಂಡು ಹೋಗೋದಲ್ಲ ಈಗ, ರಿಸ್ಕ್ ಇದು, ಈ ಹೊತ್ತಿಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ, ಹೋಗೋಕ್ಕಾಗಲ್ಲ ಅಂತ ಅಪ್ಪ ಅಮ್ಮ ಹೇಳಿದರು. ಆಕೆ ಹೇಳ್ತಾಳೆ, ಅಪಾಯ ಆಗೋದಿದ್ರೆ ಎಲ್ಲಿದ್ದರೂ ಆಗ್ತದೆ, ಅಪಾಯ ಆಗೋದಿಲ್ಲ ಅಂದರೆ ಏನಾದರೂ ಆಗೋಲ್ಲ, ನನ್ನ ನಂಬಿಕೆ ಇದೆ, ಕರ್ಕೊಂಡು ಹೋಗ್ಬಿಡಿ ಅಲ್ಲಿ ಹೋಗೋಣ ಅಂತ. ಕಡೆಗೆ ಮಾತಾಡ್ತಾನೆ, ಸಾರಥಿನ ಕರೀತಾನೆ, ಮಂತ್ರಿಗಳನ್ನ ಕರೀತಾನೆ, ಏನು ಮಾಡೋದು ಅಂತ. ಏನು ಮಾಡೋ ತೀರ್ಮಾನ ಮಾಡಿ, ಹೋಗೋದಂದ್ರೆ ವ್ಯವಸ್ಥೆ ಮಾಡೋಣ, ಮರು ದಿವಸನೂ ಹೊರಡ್ಬೇಕು ಬೆಳಿಗ್ಗೆ. ಮೂರು ಬಂಡಿ ತೊಗೊಂಡ್ರು, ಒಂದು ರಾಜರಥ ತೊಗೊಂಡ್ರು, ರಾಜರಥಕ್ಕೆ ಚಂದಕ ಅಂತ ಅವನು ಸಾರಥಿ, ಸುಗತ ಅಂತ ಮಂತ್ರಿ, ಅವನು ಕುದುರೆ ಮೇಲೆ ಹೋದ. ಅವ್ರು ಹೇಳಿದ್ರು, ಕಾಳಜಿ ಮಾಡಬೇಡಿ, ನಾವು ಜವಾಬ್ದಾರಿ ತೊಗೋತೀವಿ, ಹೇಗಾದ್ರು ಮಾಡೋಣ. ರಾಜರಥದಲ್ಲಿ 4 ಜನ ಕೂತ್ಕೊಂಡ್ರು, ಅಂಜನ ಶಾಖ್ಯ, ಸುಲಕ್ಷಣೆ, ಮಾಯಾದೇವಿ ಮತ್ತು ಗೌತಮಿ, ಪ್ರಜಾಪತಿ ಗೌತಮಿ ರಥದಲ್ಲಿ ಕೂತ್ಕೊಂಡ್ರು. ಹಿಂದೆ ಅವರ ಸಹಪಾಠಿಗಳು, ಜೊತೆಗಿರುವಂಥವ್ರು, ವಸ್ತುಗಳು. ಮೂರು ಬಂಡಿ ಹೊಡೆದು ನಿಧಾನಕ್ಕೆ ಹೋಗಬೇಕು. ಈ ವೈಶಾಖ ಮಾಸದ ಬಿಸಿಲು ಭಾಳ ಪ್ರಖರ, ಭಾಳ ಜೋರಾಗಿರ್ತದೆ. ಆ ಪ್ರದೇಶ ತುಂಬ ಬಿಸಿಲಿನ ಪ್ರದೇಶ ಅದು, ಬಿಸಿಲಲ್ಲಿ ಕಾಗ್ಬಿಡ್ತಿತ್ತು. ಬಸರ ಹೆಂಗಸು ತುಂಬ ಒದ್ದಾಡಿಬಿಟ್ಲು, ಕಷ್ಟ ಆಯಿತು. ಇನ್ನೂ ಎಷ್ಟು ದೂರ, ಇನ್ನೂ ಎಷ್ಟು ದೂರ ಅಂತ ಕೇಳ್ತಾ ಇದ್ಲು. ಇನ್ನೂ ಇದೆ ಅಮ್ಮ, ತುಂಬ ದೂರ ಇದೆ. ಅಲ್ಲಲ್ಲಿ ನಿಲ್ಲಿಸ್ಕೊಂಡು ವಿಶ್ರಾಂತಿ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ರು. ಕೇಳಿದ್ಲು, ಲುಂಬಿಣಿ ಎಷ್ಟು ದೂರ ಇದೆ ಇನ್ನ ಅಂತ. ಆ ಕೇಳಿದ, ಲುಂಬಿಣಿ ಸಾಯಂಕಾಲ ಹೊತ್ತಿಗೆ ಮುಟ್ಟಬಹುದಮ್ಮ, ಅಲ್ಲಿಂದ ಮುಂದೆ ಹೋದ್ರೆ ದೇಹದಕ್ಕೆ ಹೋಗ್ಬೇಕಾದ್ರೆ ರಾತ್ರಿ 10 ಗಂಟೆ ಆಗ್ಬೋದು, ಹೋಗೋಣ ಅಂತ. ಆಕೆ ಇದು ಇಷ್ಟು ಸುಸ್ತಾಗಿದೆ ನನಗೆ, ಲುಂಬಿಣಿಯಲ್ಲಿ ಇಳ್ಕೊಂಬಿಡೋಣ, ಇಳ್ಕೊಂಬಿಟ್ಟು ಇವತ್ತು ರಾತ್ರಿ ಅಲ್ಲೇ ವಸತಿ ಮಾಡಿ ಬೆಳಗ್ಗೆ ಹೋಗೋಣ. ಇವನು ಬೇಡಮ್ಮ, ರಿಸ್ಕ್ ತೊಗೊಳಕ್ಕೆ ಆಗಲ್ಲ, ರಾತ್ರಿ ಲೇಟ್ ಆದರೂ ಅಡ್ಡಿಲ್ಲ, ದೇವದ ಮುಟ್ಟಿಬಿಡೋಣ, ಅಲ್ಲಿ ನಮ್ಗೆ ವೈದ್ಯರಿದ್ದಾರೆ, ಸೂಲ್ಗಿತ್ತಿಯರಿದ್ದಾರೆ, ಎಲ್ಲ ಅನುಕೂಲ ಆಗುತ್ತೆ, ಹೋಗೋಣ ಅಂತ ಇವನು ಅಂಜನ ಶಾಖ್ಯ. ಆಕೆ ಹೇಳ್ತಾಳೆ, ಇಲ್ಲ ಒಂಥರ ಹಠಾನೇ ಮಾಡಿದ್ಲಕ್ಕೆ, ನಾನು ಸುಸ್ತಾಗಿದೆ, ಲುಂಬಿಣಿಯಲ್ಲಿದ್ದ ಸಮಾಧಾನ ಅನಿಸುತ್ತೆ ನನಗೆ, ಹೋಗೋಣ ಮತ್ತು ಆ ಕರುಣಾನ ನೋಡ್ಬೇಕು ನಾನು. ಆಯ್ತು, ಇನ್ನೇನು ಮಾಡ್ತಾರೆ, ಆ ಮುಂದೆ ಹೋದ ಸಾರಥಿ ಮಂತ್ರಿ ಮುಂದೆ ಓಡ ಹೋಗಿ, ಹೇಗಿದ್ರು ಒಂದು ವಿಶ್ರಾಂತಿ ಗೃಹ ಇತ್ತಲ್ಲ, ಅದನ್ನು ಸ್ವಚ್ಛ ಮಾಡಿಸಿ, ಕ್ಲೀನ್ ಮಾಡಿಸಿ, ಇರೋಕೆ ವ್ಯವಸ್ಥೆ ಮಾಡಿದರು, ಅಡುಗೆಗೆ ಮಾಡಿದರು. ಇವರೆಲ್ಲ ಹೋದರು, ವಿಶ್ರಾಂತಿ ತೊಗೊಂಡು ರಾತ್ರಿ ಊಟ ಆದಮೇಲೆ ಸುಸ್ತಾಗಿದೆ ಪ್ರವಾಸ, ಅಪ್ಪ ಅಮ್ಮಗೆ ನಿದ್ದೆ ಬರ್ತಾ ಇದೆ. ಈಕೆ ಏನು ಮಾಡಿದ್ಲು ಮಾಯಾದೇವಿ ಅಂದರೆ, ತಂಗಿ ಕೈ ಹಿಡ್ಕೊಂಡು, ಪ್ರಜಾಪತಿ ಗೌತಮಿ ಕೈ ಹಿಡ್ಕೊಂಡು, ಹೊರಗಡೆ ಸುತ್ತಾಡ್ಕೊಂಬರೋಣ ಬಾ ಬೈಲಲ್ಲಿ. ಹೊರಗಡೆ ಬಂದು ನೋಡ್ತಾಳೆ, ಬೆಳದಿಂಗಳು ಹಾಲು ಚೆಲ್ಲದಂಗೆ ನಿಂತ್ಕೊಂಡ್ಬಿಟ್ಟಿನಿ. ಏನು ಇವತ್ತು ತಿಥಿ ಅಂತ ಕೇಳಿದ್ಲು. ವೈಶಾಖ ಶುಕ್ಲ ಪೂರ್ಣಿಮೆ ಇವತ್ತು ಅಂತ. ಹೌದಾ, ಎಷ್ಟು ಚೆನ್ನಾಗಿದೆ ಅಲ್ಲ ಇದು, ಹೊರಗೆ ಅಡ್ಡಾಡೋಣ ಬಾ ಅಂತ ಹೇಳಿದ್ಲು. ಹೊರಗಡೆ ವಿಶ್ರಾಂತಿ ಗೃಹದಲ್ಲಿ ಉಳಿಬೇಕು ಅಂದಾಗ ಹೋಗಿ ಆ ಕರುಣಾನ ಮಾತಾಡಿಸ್ಕೊಂಬಂದು, ಅಕ್ಕ ತಂಗಿ ಹಗುರವಾಗಿ ಅಡ್ಡಾಡ್ತಾ ಇದ್ರು. ಒಂದೇ ಸಲ ಅಮ್ಮ ಅಂತ ಚೀರ್ಕೊಂಬಿಟ್ಟು ಮಾಯಾದೇವಿ, ಎಲ್ಲರೂ ಓಡ್ ಬಂದ್ರೆ, ಏನು ಬಿದ್ದು ಬಿಟ್ಲಾ ಅಂತ. ಬಂದು ನೋಡ್ತಾರೆ, ಮರದ ಕೆಳಗೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಎತ್ಕೊಂಡು ಒಳಗೆ ಹೋಗ್ಬೇಕನ್ನುವಾಗ ಕೇಳ್ತಾಳೆ, ಏನು ಸಮಯ ಇಲ್ಲ ನನಗೆ. ತಕ್ಷಣ ಮಂತ್ರಿಗಳು ಆ ಹೆಣ್ಮಕ್ಳೆಲ್ಲ ಸೇರಿ, ಏನೂ ಇಲ್ಲ ಅಲ್ಲ, ಅನುಕೂಲತೆ ಏನೂ ಇಲ್ಲ ಅಲ್ಲಿ, ಬಟ್ಟೆ ತಂದರು ಮರೆ ಮಾಡಬೇಕು ಅಂತ ಮರದ ಕೆಳಗೆ. ಅವು ಯಾವ ತೋಟಗಾರ ಓಡ್ ಹೋಗಿ ತನ್ನ ತಾಯಿನ ಕರ್ಕೊಂಬಂದ, ಆಕೆನೇ ಸೂಲಗಿತ್ತೆ. ನೋಡಿ ಹೇಗಿದೆ, ಮಹಾವೃಕ್ಷದ ಕೆಳಗೆ ಹುಣ್ಣಿಮೆ ರಾತ್ರಿ ಮಗು ಜನಿಸ್ತು.

0: રેડિયો સારંગ 107.8 FM.
1: ವಿಚಿತ್ರ ಅನ್ಸ್ಬಿಡುತ್ತೆ ಎಲ್ಲರಿಗೂ. ರಾಜನ ಮಗ, ಅರಮನೆಯಲ್ಲೂ ಹುಟ್ಟಲಿಲ್ಲ, ಇಲ್ಲಿ ಅಜ್ಜನ ಮನೆ ತಾಯಿ ಮನೆ ಅಲ್ಲೂ ಹುಟ್ಟಲಿಲ್ಲ, ಬಯಲಲ್ಲಿ ಮರದ ಕೆಳಗೆ ಹುಣ್ಣಿವೆ ದಿವಸ ರಾತ್ರಿ ಹುಟ್ಟಿದ್ದಾನಲ್ಲ ಹುಡುಗ, ಇದೇನು ಸಾಂಕೇತಿಕನ ಅನ್ಸ್ಬಿಡುತ್ತೆ. ಅಂದ್ರೆ ಹುಟ್ಟಿದ ಮಗು ಅರಮನೆಯನ್ನು ಬಿಟ್ಟು ಹುಟ್ಟಿದ, ಯಾವ ಮನೆಯಲ್ಲೂ ಹುಟ್ಟಲಿಲ್ಲ. ಸಾಂಕೇತಿಕ ಹೆಂಗಿದೆ ನೋಡಿ, ಇದು ಹುಟ್ಟಿದ ಮಗು ಯಾವ ಮನೆಯಲ್ಲೂ ಹುಟ್ಟಲಿಲ್ಲ ಅಂದ್ರೆ ಮನೆಯಲ್ಲಿ ಇರೋನಲ್ಲ ಇವನು ಅಂತ, ಇರೋನೇ ಅಲ್ಲ ಇವನು, ಅಲ್ಲಿ ಬಂದ್ಬಿಟ್ಟಿದ್ದಾನೆ, ಹುಟ್ಟುಬಿಟ್ಟಿದ್ದಾನೆ. ಅಳಲಿಲ್ಲಂತೆ ಹುಡುಗ, ವಿಚಿತ್ರ ನೋಡಿ ಅಷ್ಟಾದ್ರೂ ಅಳದೇ ಇಲ್ಲಂತೆ. ಅವರಂದ್ರಂತ ಏನಾಯ್ತು ನೋಡಿ, ಅವನು ಹಂಗೆ ಇದ್ದಾನೆ ವಿಚಿತ್ರ ಹುಡುಗ, ನೋಡಿದ್ರೆ ವಿಚಿತ್ರ ಅನಿಸೋದು, ಅಳೋದಿಲ್ಲ, ನಗ್ನಗ್ತಾ ಇದ್ದ ಹುಡುಗ, ಮುಖದ ಮೇಲೆ ಮಂದಹಾಸ ಇದೆ, ಇಂಥ ಮಗು ನೋಡಲಿಲ್ಲ ಅಂತೆಲ್ಲ ಅಂದರು. ರಾತ್ರಿ ಎಲ್ಲ ಆಯಿತು, ಶುದ್ಧೋದನ ಹೇಳಬೇಕಲ್ಲ, ಒಂದು ಕುದುರೆ ಸವಾರ ಓಡಬೇಕು ಅವಾಗೆಲ್ಲ, ಈಗ ನಂಗೆ ಇಂಟರ್ಕಾಮು ಟೆಲಿಫೋನು ಇದ್ರೆ ಚೆನ್ನಾಗಿತ್ತು, ಓಡಿ ಹೋಗಿ ಹೇಳಿದೆ ಹಂಗೆ ಆಗಿದೆ ಅಂತ. ಅವನು ತಕ್ಷಣ ರಥ ಹಿಡ್ಕೊಂಡು ವಾಪಸ್ ಬಂದ. ಅವನಿಗೆ ಆತಂಕ, ಏನು ಹೇಳಿದೆ ಬೇಡ ಅಂದರೆ ಕೇಳಲಿಲ್ಲ ನೀವು, ಏನು ನಮ್ಮ ರಾಜನ ಮಗ ಇದ್ರೆ ಹುಟ್ಟಬೇಕಾ, ಮರದ ಕೆಳಗೆ ಹುಟ್ಟಬೇಕಾ, ಅನಾಥ ನನಗೆ, ಇದೇನಿದೆ ಹಣೆ ಬರ ಅಂತ. ಅವ ಮಂತ್ರಿ ಭಾಳ ಚಂದ ಹೇಳ್ತಾನೆ, ಸುಗತ ಅಂತ ಮಂತ್ರಿ, ಭಾಳ ಬುದ್ಧಿವಂತ ಹೇಳ್ತಾನೆ, ಸ್ವಾಮಿ ಈ ಜನನ ಮರಣ ನಮ್ಮ ಕೈಯಲ್ಲಿಲ್ಲ, ಅದು ಎಲ್ಲಿ ಆಗಬೇಕು ಅಂತಿರ್ತದೆ ಅಲ್ಲೇ ಆಗಬೇಕು, ನೀವು ಏನು ಪ್ರಯತ್ನ ಮಾಡಿದ್ರೂ ಬದಲಾಯಿಸೋಕೆ ಸಾಧ್ಯ ಇಲ್ಲ, ಅದನ್ನು ವಿಧಿ ಬರಹ ಅಂತ ಕರಿತೀವಿ. ನಮ್ಮ ಪರಿಚಯದರೊಬ್ಬರು ಭಾಳ ಒಂದು 25-30 ವರ್ಷಗಳ ಹಿಂದೆ ಭಾರಿ ಶ್ರೀಮಂತರವರು, ಕಾಶಿಯಲ್ಲಿ ಮನೆ ಮಾಡಿಕೊಂಡ್ರು, ಗಂಡ ಹೆಂಡತಿ ಇಬ್ಬರೇ ಇದ್ರು. ಯಾರು ಹೇಳಿದ್ರು ಅಂತ, ಕಾಶಿಯಲ್ಲಿ ಸತ್ರ ಸ್ವರ್ಗ ಡೈರೆಕ್ಟ್ ಎಂಟ್ರಿ ಅಂತ, ಅಂದರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ತಿಳ್ಕೊಂಡು ಕಾಶಿಯಲ್ಲಿ ಇರಬೇಕು. ಅವರು ಮನೆ ಮಾಡಿಕೊಂಡಿದ್ರು, ಅಲ್ಲೇ ಸಾಯಬೇಕು ಅಂತ ಅಲ್ಲೇ ಉಳ್ಕೊಂಡವರು. ಎಷ್ಟು ವರ್ಷ, 12 ವರ್ಷ ಇದ್ದಾರೆ ಅಲ್ಲಿ ಕಾಶಿಯಲ್ಲೇನೆ. ಒಂದು ದಿವಸ ಯಾರದೋ ಹತ್ತಿರದವ್ರ ಮನೆ ಇಂದೋರಿಗೆ ಹೋಗಬೇಕಾಯಿತು, ಹೋದರು ಇಂದೋರಿಂದ ಊರು ಹೊರಬಾಗ ಆಕ್ಸಿಡೆಂಟ್ ಇಬ್ಬರು ಸತ್ತೋದ್ರು. 12 ವರ್ಷ ಕಾಕೊಂಡು ಕೂತಿದ್ದಾರೆ ಕಾಶಿಯಲ್ಲಿ ಸಾಯಬೇಕು ಅಂತ, ಅವ್ರು ಸತ್ತದ್ದು ಇಂದೋರಲ್ಲಿ. ಅಂದರೆ ಹೇಳಕ್ಕೆ ಬರಲ್ಲ ಎಲ್ಲಿ ಅಂತ. ಅದಕ್ಕೆ ಹೇಳ್ತಾನೆ ಸುಗತ, ಹೇಳ್ತಾನೆ ನೀವು ಚಿಂತೆ ಮಾಡಬೇಡಿ, ಭಗವಂತನ ಇಚ್ಛೆ ಅದು, ಎಲ್ಲ ತಯಾರಿದ್ರು ಆದರೆ ಏನು ತೊಂದರೆ ಆಗಲಿಲ್ಲಲ್ಲ, ಮಗು ಆರೋಗ್ಯವಾಗಿದ್ದಾನೆ, ತಾಯಿ ಆರೋಗ್ಯವಾಗಿದ್ದಾಳೆ ಅಂತ. ಓಡಿ ಬಂದ ಮಗ ಹೆಂಡತಿ ಮುಖ ನೋಡಿದ ಮೇಲೆ ಸಂತೋಷ ಆಯಿತು, ಆದರೆ ಆಕೆಗೆ ತುಂಬ ಅಶಕ್ತತೆ ಆಗಿತ್ತು. ಮುಂದೆ ಕೇಳಿದ ಶುದ್ಧೋಧನ, ಮುಂದೇನು ಮಾಡಬೇಕಮ್ಮ, ದೇವದಹಕ್ಕೆ ಹೋಗಬೇಕಾ ಹೇಗೆ ಅಂತ. ಇಲ್ಲ, ವಾಪಸ್ ಕಪಿಲ್ ವಸ್ತು ಹೋಗೋಣ ಅಂತ. ತಂದೆ ಮನೆಗೆ ಹೋಗಬೇಕಂದವಳು ಹೇಗೆ ಆಗೋಯ್ತಲ್ಲ, ಇದು ಅಲ್ಲಿ ಹೋಗೋ ಕಾರಣ ಇಲ್ಲ, ಕಪಿಲ್ ವಸ್ತುಗೆ ಹೋಗೋಣ ಅಂದ್ಲು. ಅಮತ್ಯ ಕರುಣಾಗಿ ಭೇಟಿ ಮಾಡಿಸಿ ತನ್ನ ಕೂಸಿನ ನಾವು ತೋರಿಸಿ, ನೋಡಮ್ಮ ಮುಂದಿನ ಸಲ ಬಂದಾಗ ನೀನು ಮಾತಾಡಿಸ್ಬೇಕು ಇವನ್ನ ಅಂತ ಹೇಳಿ ಕರ್ಕೊಂಡು ಹೋದ್ಲು.

0: You are listening to Radio Sarang 107.8 FM.
1: ನಾಮಕರಣ ಮಾಡಬೇಕಲ್ಲ ಮಗುಗೆ, ಯಾವಾಗ ಮಾಡಬೇಕು? ಪುರೋಹಿತರು ಹೇಳಿದ್ರಂತೆ ಏಳನೇ ದಿವಸ ಮಾಡಬೇಕು. ಏಳನೇ ದಿವಸ ಮಾಡದೆ ಹೋದರೆ ಮುಂದೆ 3 ತಿಂಗಳು ಮುಹೂರ್ತ ಇಲ್ಲ ಅಂತ ಹೇಳಿದ್ರಂತೆ. ಏನು ಮಾಡಬೇಕು ಅಂತ ಶುದ್ಧೋಧನ ಕೇಳಿದ. ಇಲ್ಲ, 7ನೇ ದಿವಸಕ್ಕೆ ಮಾಡಿಬಿಡಿ, ಯಾಕಂದರೆ 3 ತಿಂಗಳು ಆದಮೇಲೆ ನಾನು ನೋಡೋಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ. ಆಕೆ ಯಾವಾಗಲೂ ಹಿಂಗೆ ಮಾತಾಡಿದ್ದು ಗೊತ್ತಿಲ್ಲ. 7ನೇ ದಿವಸಕ್ಕೆ ಮಾಡಿಬಿಡಿ. ಅವನಂದಂಜನಿಗೆ ಆರೋಗ್ಯ ಚೆನ್ನಾಗಿಲ್ಲ. ಗಟ್ಟಿ ಆದ್ಮೇಲೆ ಮಾಡಿದ್ರೆ ಆಯ್ತು, ಏನು ಅವಸರ? 3 ತಿಂಗಳಿಗೆ ಮಾಡಿದ್ರೆ ಆಯ್ತು, ಹೆಸರು ಇಟ್ಟರಾಯ್ತು. ಇಲ್ಲ, 7ನೇ ದಿವಸ ಮಾಡಿಬಿಡಿ, ಮುಂದೆ ನೋಡೋಕ್ಕಾಗಲ್ಲ. 7ನೇ ದಿವಸನೇ ಮಾಡಿದರು. ಮಾಡಬೇಕಾದ್ರೆ ಮಗುನ ಎತ್ಕೊಂಡು ಬರಬೇಕಲ್ಲ, ಯಾರು ಬರಬೇಕು? ಯಾಕೆ ಹೆಂಗಂತೂ ಹೇಳೋಕ್ಕಾಗಲ್ಲ. ಅಶಕ್ತತೆ ದಿನೂ ಜಾಸ್ತಿ ಆಗ್ತಾ ಇತ್ತು. ಔಷಧಿ ಕೊಡ್ತಾ ಇದ್ರು ವೈದ್ಯರು, ರಾಜ್ಯ ವೈದ್ಯರು ಕೊಡ್ತಾ ಇದ್ದಾರೆ, ಅದ್ರ ಗುಣ ಆಗಲಿಲ್ಲ. ಆ ಹೋಮ ಮಾಡುವಾಗ ಮಗುನ ಕರ್ಕೊಂಡು ಹೋಗೋದಕ್ಕೆ ಪ್ರಜಾಪತಿ ಗೌತಮಿ ಕರ್ಕೊಂಡು ಹೋಗ್ತಾಳೆ. ಯಾಕಂದ್ರೆ ಅಮ್ಮ ಹೇಳೋಕ್ಕಾಗಲ್ಲ, ಈಕೆನೆ ಕೂತ್ಕೋತಾಳೆ. ಹೆಸರಿಡ್ತಾರೆ. ಏನು ಹೆಸರಿಡಬೇಕು? ಎಲ್ಲ ಸಂಭ್ರಮದ ನಡುವೆ ಸರ್ವಾರ್ಥ ಸಿದ್ಧ ಅಂತ, ಎಲ್ಲ ಸರ್ವಾರ್ಥಗಳಿಗೆ ಸಿದ್ಧನಾದುವ ನೀವನು ಅಂತ ಹೇಳಿ ಸಿದ್ಧಾರ್ಥ ಅಂತ ಹೆಸರಿಟ್ರು. ಸಿದ್ಧಾರ್ಥ ಅಂತ ಪುರೋಹಿತರು ಕೂಗಿದ ತಕ್ಷಣ ಮಗುವಿನ ಕಿವಿಯಲ್ಲಿ ಪ್ರಜಾಪತಿ ಗೌತಮಿನೇ ಕಿವಿಯಲ್ಲಿ ಹೇಳ್ತಾಳೆ ಸಿದ್ಧಾರ್ಥ ಅಂಥೇಳಿ. ಆಮೇಲೆ ಮೇಲೆ ಮಹಡಿ ಹತ್ತಿ ಅರಮನೆಯಿಂದ ಕೂಗ್ತಾರೆ ಜನ, ಸಿದ್ಧಾರ್ಥ ಸಿದ್ಧಾರ್ಥ ಅಂತ. ಊರು ಜನ ಎಲ್ಲ ಸಂಭ್ರಮ ಪಡ್ತಾರೆ, ಸಿದ್ಧಾರ್ಥ ಹುಟ್ಟಿದ್ದ ನಮ್ಮ ಅರಮನೆಯಲ್ಲಿ ಅಂತ. ಸಂತೋಷ ಆಯಿತು. ಹೋಮ ಮುಗಿಸ್ಕೊಂಡು ಬಂದಮೇಲೆ ಆ ಪ್ರಜಾಪತಿ ಗೌತಮಿ ಆ ತಾಯಿ ಕೊಡ್ತಾಳೆ ಮಾಯಾದೇವಿಗೆ. ಮಾಯಾದೇವಿ ಹೇಳ್ತಾಳೆ, ಹೆಸರು ಬರೀ ಸಿದ್ಧಾರ್ಥ ಅಂತ ಇಟ್ಬಿಟ್ರ? ಹೌದು, ಸಿದ್ಧಾರ್ಥ ಅಂತಿಟ್ರು. ಇಲ್ಲ, ಸಿದ್ಧಾರ್ಥ ಗೌತಮ ಅಂತ ಇಡಬೇಕಾಗಿತ್ತು. ಯಾಕೆ ಇಡಬೇಕು ಸಿದ್ಧಾರ್ಥ ಗೌತಮ? ಅದೊಂದು ಬಾಲ ಯಾಕಬೇಕು? ಸಿದ್ಧಾರ್ಥ ಸಾಕಲ್ವಾ, ಈ ಗೌತಮ ಬಾಲ ಯಾಕಬೇಕು ಅಂತ. ಆಕೆ ಹೇಳೋದು, ನೀನು ಗೌತಮಿ ಅಲ್ಲೇನಮ್ಮ, ನೀನು ಗೌತಮಿ ಆದಮೇಲೆ ಅವನು ಗೌತಮ ಆಗಬೇಕು. ನೀನೇ ಅವನ ತಾಯಿ, ಅದೇ ಹೆಂಗಾಗ್ತದೆ? ನೀ ತಾಯಿ ಇದ್ದೀಯಲ್ಲ ಅಂತ. ಈ ಕ್ಷಣದವರೆಗೂ ನಾನು ತಾಯಿ ಇದ್ದೀನಿ, ಮುಂದೆ ನೀನೇ ತಾಯಿ, ನೀನೇ ಕಾಪಾಡ್ಕೋಬೇಕು ಅಂತ ಎಲ್ಲರನ್ನು ಹೊರಗೆ ಕಳಿಸಿ ಅಕ್ಕ ತಂಗಿ ಇಬ್ಬರೇ ಮಾತಾಡ್ಕೋತಾರೆ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೊ. ಸುದ್ದಿಯ ಮುಖ್ಯಾಂಶಗಳು: ಪಂಜಾಬ್ ಉತ್ತರ ಪ್ರದೇಶ ವಿದ್ಯುತ್ ಸಾಲ ತೀರಿಸಲು ದುಬಾರಿ ದರಕ್ಕೆ ಖರೀದಿ. ಕಟ್ಟಡ ಕಾರ್ಮಿಕರಾಗಿದ್ದ 8 ಮಂದಿ ಬಾಂಗ್ಲಾ ಪ್ರಜೆಗಳ ಬಂಧನ. ಸುರತ್ಕಲ್ ಮುಖದಲ್ಲಿ ಕಟ್ಟಡ ನಿರ್ಮಾಣ ಕೆಲಸ. ಬರ ತಾಲೂಕುಗಳ ಮಾಹಿತಿ ಸಂಗ್ರಹಕ್ಕೆ ಮುಂದಾದ ಸರ್ಕಾರ. ಸಂಪುಟ ವಿಸ್ತರಣೆ, ಇಂದು ಮುಖ್ಯಮಂತ್ರಿ ದಿಲ್ಲಿಗೆ. ಈ ಬಾರಿಯೂ 11 ದಿನ ಅದ್ದೂರಿ ನಾಡಹಬ್ಬ ದಸರಾ ಆಚರಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸುದ್ದಿಯ ವಿವರ: ರಾಜ್ಯಾದ್ಯಂತ ಈ ಬಾರಿಯ ಮುಂಗಾರಿನಲ್ಲಿ ಮಳೆ ಕೊರತೆಯಿಂದ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರಿ ಪ್ರಮಾಣದ ಕೋತಾಗಿದ್ದು ಭವಿಷ್ಯದ ದಿನಗಳಿಗೆ ಕಣ್ಣು ಮುಚ್ಚಾಳೆ ಭೀತಿ ಕಾಡ್ತಾ ಇದೆ. ಆದರೆ ಇಂಧನ ಇಲಾಖೆ ಮಾತ್ರ ಮಾರುಕಟ್ಟೆಯಿಂದ ದುಬಾರಿ ದರದಲ್ಲಿ ವಿದ್ಯುತ್ ಖರೀದಿಸಿ ಹೊರ ರಾಜ್ಯಗಳಿಗೆ ವಿದ್ಯುತ್ ಸಾಲ ವಾಪಸ್ ಮಾಡುವ ಉದಾರತೆ ಮರೆಯುತ್ತಾ ಇದೆ. ಸಾಮಾನ್ಯವಾಗಿ ರಾಜ್ಯದಲ್ಲಿ ಮುಂಗಾರಿ ಹಂಗಾಮಿನಲ್ಲಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಇರುತ್ತದೆ. ಆದರೆ ಇದೇ ಮೊದಲ ಬಾರಿಗೆ ಮಳೆಗಾಲದಲ್ಲೂ ಗರಿಷ್ಠ ಪ್ರಮಾಣದಲ್ಲಿ ವಿದ್ಯುತ್ ಖರೀದಿಸಿ ಉತ್ತರ ಪ್ರದೇಶ ಮತ್ತು ಪಂಜಾಬ್ಗೆ ನೀಡ್ತಾ ಇದೆ. ಸುರತ್ಕಲ್ ಬಳಿಯ ಮುಖದಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ತೊಡಗಿದ್ದ ಕಾರ್ಮಿಕರಾಗಿದ್ದ 8 ಮಂದಿ ಬಾಂಗ್ಲಾದೇಶ ಪ್ರಜೆಗಳನ್ನು ಸುರತ್ಕಲ್ ಪೊಲೀಸರು ಬಂಧಿಸಿದ್ದಾರೆ. ಬಾಂಗ್ಲಾದೇಶದ ರಾಜಶಾಹಿ ವಿಭಾಗದ ಗೋದಗರಿ ಅಶರಿಯಾ ದಾಹ ಗ್ರಾಮದ ಮೊಹಮ್ಮದ್ ಮುಕ್ತಾರ್ ಅಲಿ 36 ವರ್ಷ, ರಾಜಶಾಹಿ ವಿಭಾಗದ ಗೋದಗರಿ ಮತಿಕಟದ ಮೊಹಮ್ಮದ್ ರಕೀಬರ್ ಹಸನ್, ಮೊಹಮ್ಮದ್ ಹಜ್ರುಲ್ ಇಸ್ಲಾಂ, ಮೊಹಮ್ಮದ್ ಸಾಯಿದ್ ಹುಸೇನ್, ಉತ್ತರಾಖಂಡ್ ಪರ ಜಾರ್ನ ಮೊಹಮ್ಮದ್ ಬಿಲಾಲ್ ಹುಸೇನ್, ಫರೀಸ್ಪುರ ಮೊಹಮ್ಮದ್ ಹಸಿಬುಲ್ ಹುಸೇನ್ ಶಂಟೋ, ಚಾರಂಟೋಳದ ಮೊಹಮ್ಮದ್ ಶ್ಯಾಮುಲ್ ಹುಸೇನ್ ಮತ್ತು ಉತ್ತರ ಕನಪುರದ ಮೊಹಮ್ಮದ್ ಸೈಬುರ್ ರೆಹಮಾನ್ ಬಂಧಿತರಾಗಿದ್ದಾರೆ. ಪ್ರಕರಣದ ಬಗ್ಗೆ ವಿವರಣೆ ನೀಡಿದ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು, ಪಾಸ್ಪೋರ್ಟ್ ವೀಸಾ ಇಲ್ಲದೆ ಅಕ್ರಮವಾಗಿ ಭಾರತದ ಗಡಿ ದಾಟಿ ಬಂದಿದ್ದಾರೆ. ಬಾಂಗ್ಲಾ ಪ್ರಜೆಗಳನ್ನು ಮುಂದಿನ ಕ್ರಮದ ಬಗ್ಗೆ ಬೆಂಗಳೂರಿನ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವರದಿ ನೀಡಲಾಗಿದೆ. ಸಂಬಂಧಿತ ಕಚೇರಿಯು ದಾಖಲೆಗಳ ಪರಿಶೀಲನೆ ಮತ್ತು ಕಾನೂನು ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಅವರ ಗಡೀಪಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದ್ದಾರೆ. ರಾಜ್ಯಾದ್ಯಂತ ಇರುವ ಎಲ್ಲ ಉಪನೋಂದಣಿ ಕಚೇರಿಗಳು 12 ಜುಲೈ ಸಾರ್ವಜನಿಕ ರಜಾ ದಿನವಾಗಿದ್ದರೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಇಲಾಖೆಯ ಕಾರ್ಯದೊತ್ತಡ ನಿವಾರಣೆಗಾಗಿ ಎಂದಿನಂತೆ ತೆರೆದಿರಲಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿದೆ. ಈ ದಿನದಂದು ಸಾರ್ವಜನಿಕರು ಎಂದಿನಂತೆ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಈ ಅವಕಾಶದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಎಂದು ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆ ತಿಳಿಸಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ 11 ದಿನಗಳ ಮೈಸೂರು ದಸರಾ ಆಚರಿಸಲಾಗುವುದು. ಕರ್ನಾಟಕದ ಎಲ್ಲ ಸಂಸ್ಕೃತಿ ಪರಂಪರೆಗಳಿಗೆ ಅನುಗುಣವಾಗಿ ಹೊಸ ಕಾರ್ಯಕ್ರಮಗಳನ್ನು ಅಳವಡಿಸಲಾಗುವುದು ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಪ್ರಸ್ತುತ ಸಂಗ್ರಹವಾಗಿರುವ ನೀರು ಕುಡಿಯಲು ಸಾಕಾಗಲಿದ್ದು ಕೃಷಿ ಚಟುವಟಿಕೆಗಳಿಗೆ ಸದ್ಯಕ್ಕೆ ನೀರು ಪೂರೈಕೆ ಅಸಾಧ್ಯ. ಈಗಿರುವ ನೀರು ಮುಂದಿನ 3-4 ತಿಂಗಳವರೆಗೆ ಕುಡಿಯಲು ಸಾಕಾಗಲಿದೆ, ಆದರೆ ಕೃಷಿ ಚಟುವಟಿಕೆಗೆ ಬಿಡಲು ಸಾಧ್ಯವಿಲ್ಲ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ವಾಡಿಕೆಗಿಂತ 60% ಕಡಿಮೆ ಮಳೆಯಾದ ಮತ್ತು ಸತತ 3 ವಾರ ಮಳೆಯಾಗದ ತಾಲೂಕುಗಳ ಸಮೀಕ್ಷೆ ನಡೆಸಿ ವಾರದೊಳಗೆ ಪ್ರಸ್ತಾವನೆ ಸಲ್ಲಿಸುವಂತೆ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸೂಚನೆ ನೀಡಿದ್ದಾರೆ. ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ಮರಳಲು 2 ದಿನ ಬಾಕಿ ಇರುವಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದಿಲ್ಲಿಗೆ ತೆರಳಲು ತಯಾರಿ ನಡೆಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆಯಾದ ವೆನ್ಲಾಕ್ಗೆ ತುರ್ತು ಚಿಕಿತ್ಸೆಗಾಗಿ ಶಿಫಾರಸು ಮಾಡಿ ರೋಗಿಯನ್ನು ಕಳಿಸುವ ಮೊದಲು ಆಸ್ಪತ್ರೆಯಲ್ಲಿ ಐಸಿಯು ಬೆಡ್ಗಳ ಲಭ್ಯತೆಯನ್ನು ಖಾತರಿಪಡಿಸಿಕೊಳ್ಳಬೇಕು. ಆಸ್ಪತ್ರೆಯಲ್ಲಿ ಈಗಾಗಲೇ ಇದಕ್ಕಾಗಿ ಹೆಲ್ಪ್ ಡೆಸ್ಕ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮುಂದೆ ವೆಬ್ಸೈಟ್ನಲ್ಲೂ ಆಸ್ಪತ್ರೆಯಲ್ಲಿ ಬೆಡ್ಗಳ ಲಭ್ಯತೆ ಕುರಿತಂತೆ ಮಾಹಿತಿ ನೀಡುವ ವ್ಯವಸ್ಥೆಗೂ ಕ್ರಮ ವಹಿಸಲಾಗುವುದು ಎಂದು ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕ ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಶಿವಪ್ರಕಾಶ್ ಅವರು ಮನವಿ ಮಾಡಿದ್ದಾರೆ.

ಕರ್ನಾಟಕ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಯಾಲಕ್ಕಿ ನಾಡು ಹಾವೇರಿ ಜಿಲ್ಲೆಯಲ್ಲಿ 2015 ಚಿನ್ನದ ನಿಕ್ಷೇಪ ಪತ್ತೆಯಾಗಿದ್ದರೂ ಗಣಿಗಾರಿಕೆಗೆ ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಹಿನ್ನಡೆಯಾಗಿತ್ತು. ಆದರೆ ಈಗ ಮತ್ತೆ ಚಿನ್ನದ ಗಣಿಗಾರಿಕೆ ಮುನ್ನೆಲೆಗೆ ಬಂದಿದ್ದು ಭವಿಷ್ಯದಲ್ಲಿ ಹಾವೇರಿ ಸಮೀಪದ ಗಣಚೂರ ಪ್ರದೇಶದಲ್ಲಿ ಚಿನ್ನದ ಗಣಿಗಾರಿಕೆ ಆರಂಭವಾಗುವ ಸಾಧ್ಯತೆಗಳು ಹೆಚ್ಚಿವೆ.

ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಜುಲೈ 16ರಂದು ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ. ರಾಜ್ಯ ಸರ್ಕಾರಿ ನೌಕರರ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಉಂಟಾಗ್ತಾ ಇದ್ದ ಗೊಂದಲಗಳಿಗೆ ತೆರೆ ಎಳೆಯುವಂತೆ ರಾಜ್ಯ ಸರ್ಕಾರವು ಹೊಸ ಮಾರ್ಗಸೂಚಿ ಹೊರಡಿಸಿದೆ. ಅಬಕಾರಿ ಉಪ ಆಯುಕ್ತ ಕೆ ಅರುಣ್ ಕುಮಾರ್ ಅವರ ಪ್ರಕರಣದಲ್ಲಿ ಹೈಕೋರ್ಟ್ ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ ಯಾವುದೇ ನೌಕರರನ್ನು ಸ್ಥಳ ನಿಯುಕ್ತಿ ನೀಡದೆ ಕಡ್ಡಾಯ ನಿರೀಕ್ಷಣೆಯಲ್ಲಿ ಇಡುವುದು ನ್ಯಾಯಾಲಯದ ನಿರ್ದೇಶನಕ್ಕೆ ವಿರುದ್ಧವೆಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಜುಲೈ 1ರಿಂದ ಇಲ್ಲಿವರೆಗೂ ಒಟ್ಟು 435 ಕಿಲೋಮೀಟರ್ ಉದ್ದದ ಪಾದಚಾರಿ ಮಾರ್ಗಗಳಲ್ಲಿ ಒಟ್ಟು 9,888 ಒತ್ತುವರಿಗಳನ್ನು ತೆರವುಗೊಳಿಸಲಾಗಿದೆ. 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ICDS ಅನುದಾನ ಹೆಚ್ಚಳ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ವೇತನ ಹೆಚ್ಚಳ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಯಿತು. ರಾಜ್ಯ ಸರ್ಕಾರದ ಚುನಾವಣೆ ಭರವಸೆಯಂತೆ 2026ರ ಮಾರ್ಚ್ 23-24 ಸಭೆಯ ಚರ್ಚೆಯಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ, ಸಹಾಯಕಿಗೆ 10,000 ರೂಪಾಯಿ ವೇತನ ಹೆಚ್ಚಳ ಮಾಡಬೇಕು, LKG UKGಯನ್ನು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ವಿಸ್ತರಿಸಬೇಕೆಂದು ಧರಣಿ ನಿರತರು ಒತ್ತಾಯಿಸಿದ್ದಾರೆ. ಕನ್ನಡದಲ್ಲಿ ಜನಪ್ರಿಯ ವಿಜ್ಞಾನ ಪುಸ್ತಕಗಳ ಬರವಣಿಗೆಯನ್ನು ಪ್ರೋತ್ಸಾಹಿಸಲು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯು ಡಾಕ್ಟರ್ TR ಅನಂತರಾಮ ಹೆಸರಿನಲ್ಲಿ ಜನಪ್ರಿಯ ವಿಜ್ಞಾನ ಪುಸ್ತಕ ಪ್ರಶಸ್ತಿ ನೀಡ್ತಾ ಇದೆ. ವಿಜ್ಞಾನ ಬರಹಗಾರರಿಂದ ಹಾಗೂ ಪ್ರಕಾಶಕರಿಂದ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಕನ್ನಡ ಪುಸ್ತಕಗಳನ್ನು ಆವರಿಸಲಾಗ್ತಾ ಇದೆ. ಶಾಲಾ ಮಕ್ಕಳನ್ನು ಕರೆದೊಯ್ಯುತ್ತಾ ಇದ್ದ ಮಣಿಪಾಲದ ಖಾಸಗಿ ಶಾಲೆಗೆ ಸೇರಿದ ಟೆಂಪೋ ಟ್ರಾವೆಲರ್ ನಿಯಂತ್ರಣ ತಪ್ಪಿ ಗುಂಡಿಗೆ ಬಿದ್ದ ಘಟನೆ ಸರಳಬೆಟ್ಟು ಕೊಡಂಗೆಯಲ್ಲಿ ನಿನ್ನೆ ಸಂಭವಿಸಿದ್ದು, ಘಟನೆಯಲ್ಲಿ ಗಾಯಗೊಂಡಿದ್ದ 3 ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಉಚ್ಚಿಲ ಬಟ್ಟಂಪಾಡಿಯಲ್ಲಿ ರಸ್ತೆ ಸಮುದ್ರ ಪಾಲಾಗಿ 5 ವರ್ಷ ಕಳೆದಿದೆ. ಬಟ್ಟಂಪಾಡಿಯಿಂದ ಉಚ್ಚಿಲ ಎಂಡ್ ಪಾಯಿಂಟ್ ಸಂಪರ್ಕ ಕಡಿತವಾಗಿ ಅಲ್ಲಿನ 10ಕ್ಕೂ ಹೆಚ್ಚಿನ ಮನೆ ನಿವಾಸಿಗಳು ಆರಂಭದಲ್ಲಿ ನಡೆದೆ ಮನೆ ಸೇರ್ತಾ ಇದ್ದರು. ದೈನಂದಿನ ವಸ್ತುಗಳ ಸಾಗಾಟ, ಕುಡಿಯುವ ನೀರಿನ ಸಮಸ್ಯೆಯಿಂದ ಬಳಲಿ 3 ವರ್ಷಗಳಿಂದ ಪಕ್ಕದ ಮಾಡೂರು ಉಚ್ಚಿಲ ಸಹಿತ ಬೇರೆ ಕಡೆ ವಲಸೆ ಹೋಗಿದ್ದಾರೆ. ಆದರೆ ಒಂದು ಹಿರಿ ಜೀವ ಮಾತ್ರ ಹುಟ್ಟಿದ ಮನೆ ಬಿಡಲು ಒಪ್ಪದೆ ಒಬ್ಬಂಟಿಯಾಗಿ ಸಮುದ್ರದ ತಟದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರು ಉಚ್ಚಿಲ ಬಟ್ಟಂಪಾಡಿ ಎಂಡ್ ಪಾಯಿಂಟ್ ನಿವಾಸಿ ದೈವತಿ ಆಗಿದ್ದಾರೆ. ಅವರ ಪುತ್ರ ಮುಂಬೈಯಲ್ಲಿ ಉದ್ಯಮಿಯಾಗಿದ್ದು ಮುಂಬೈಗೆ ಬನ್ನಿ ಎಂದರೂ ಹೋಗದೆ ತನ್ನ ಜೀವನವನ್ನು ಇದೇ ಮನೆಯಲ್ಲಿ ಕಳೆಯುತ್ತೇನೆ ಎಂದು ಹಠ ಹಿಡಿದು ಕುಳಿತಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಿನ್ನೆ ಮಳೆ ಕ್ಷೀಣಿಸಿದೆ. ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಿನಲ್ಲಿ ಬಿಟ್ಟು ಬಿಟ್ಟು ಮಳೆ ಸುರಿದಿದೆ. ಉಳಿದಂತೆ ಜಿಲ್ಲೆಯಲ್ಲಿ ಮೋಡ ಬಿಸಿಲಿನಿಂದ ಕೂಡಿದ ವಾತಾವರಣ ಇತ್ತು. ಮಂಗಳೂರಿನಲ್ಲಿ ದಿನವಿಡೀ ಬಿಸಿಲು ಮತ್ತು ಕೆಲವು ದಿನಗಳಿಂದ ರಾತ್ರಿ ವೇಳೆ ಗಾಳಿ ಬೀಸ್ತಾ ಇದೆ.

0: ಮೊದಲ ಕ್ವಾರ್ಟರ್ ಫೈನಲ್ನಲ್ಲಿ ಮುಗ್ಗರಿಸಿದ ಮೊರಾಕೋ, ಸತತ ಮೂರನೇ ಬಾರಿ ಸೆಮಿಫೈನಲ್ ತಲುಪಿದ ಫ್ರಾನ್ಸ್. ಸ್ಟಾರ್ ಆಟಗಾರ ಕೈಲಿಯನ್ ಎಂಬಾಪೆ ಹಾಗೂ ಉಸ್ಮಾನ್ ಡೆಂಬೆಲೆ ದ್ವಿತೀಯ ಅರ್ಧದಲ್ಲಿ ಗಳಿಸಿದ ತಲಾ ಒಂದು ಗೋಲಿನ ನೆರವಿನಿಂದ ಮೊರಾಕೋ ತಂಡವನ್ನು 2-0 ಅಂತರದಿಂದ ಮಣಿಸಿರುವ ಫ್ರಾನ್ಸ್ ತಂಡವು ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಸತತ ಮೂರನೇ ಬಾರಿ ಸೆಮಿಫೈನಲ್ನಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ. ಕೇಳುಗರಿ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೊ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವೇ ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ನಮ್ಮ ಸಂವಿಧಾನ ಕಾರ್ಯಕ್ರಮ. ನಡೆಸಿಕೊಡ್ತಾರೆ ಶಕೀಲಾ ಹೆಗ್ಡೆ ಇವರು. ಈ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯದ ಹಕ್ಕು, ಈ ಬಗ್ಗೆ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ ಕಝಲ್ ಭಾಗ 3, ಹಾಗೂ ಮಾಂಡೋ ಅನಿ ದೇಕ್ನಿ ಕಾರ್ಯಕ್ರಮದ ಪ್ರಸಾರ. 9:00 ಸುತ್ತಮುತ್ತ ಬುಕ್ ಬೈಂಡಿಂಗ್. 10:00 ಸಾರಂಗ್ ಸಂಗಮ ನೇರ ಪ್ರಸಾರ ಕಾರ್ಯಕ್ರಮ, ಶ್ರೋತೃಗಳ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಬಹುಭಾಷಾ ಹಾಡುಗಳು. 11:00 ಯಕ್ಷಗಾನ ಬಂಗಾರ್ ಬುಡದಿ ತುಳು ಯಕ್ಷಗಾನದ ಪ್ರಸಾರ ಭಾಗ 2. 11:30 ತುಳು ಕಾರ್ಯಕ್ರಮ ಐಲೇಸ ತಂಡದವರ ಪದರಂಗಿತ ಭಾಗ 1. 12:00 ತುಳು ಹಾಡುಗಳು. 12:30 ಭಾವಲಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ನಮ್ಮ ಸಂವಿಧಾನ. 2:00 ಕೊಂಕಣಿ ಕಾರ್ಯಕ್ರಮ. 2:30 ಬಹುಭಾಷಾ ಹಾಡುಗಳು ಮರು ಪ್ರಸಾರ. 3:00 ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದ ಪ್ರಸಾರ. 4:00 ಊರು ಕೇರಿ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ ಧ್ವನಿಮುದ್ರಿತ ಪ್ರಸಾರ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರು ಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಕೇಳುಗರಿಗೆ ನಮಸ್ಕಾರ. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 6 ವಿಧದ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡಿದ್ದು, ಮೊದಲನೆಯ ಹಕ್ಕು ಸಮಾನತೆಯ ಹಕ್ಕು. 14ರಿಂದ 18 ವಿಧಿಗಳನ್ನು ತಾವೆಲ್ಲ ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಿ. ಮೂಲಭೂತ ಹಕ್ಕಿನ 2ನೇ ಹಕ್ಕು ಸ್ವತಂತ್ರದ ಹಕ್ಕುಗಳಾಗಿದ್ದು, ಸಂವಿಧಾನದ ವಿಧಿ 19ರಿಂದ 22ರಲ್ಲಿ ಕಾಣಸಿಗುತ್ತದೆ. ಈ ಎಲ್ಲ ಹಕ್ಕುಗಳನ್ನು ನಾವಿಂದು ಅರಿತುಕೊಳ್ಳೋಣ. 19ನೆಯ ವಿಧಿಯು 6 ರೀತಿಯ ಹಕ್ಕುಗಳನ್ನು ಭಾರತೀಯ ಪ್ರಜೆಗಳಿಗೆ ನೀಡಿದ್ದು, ಅವುಗಳು ಯಾವುದೆಂದರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯವಹಾರವನ್ನು ಮಾಡುವ ಸ್ವಾತಂತ್ರ್ಯ. ಮೊದಲನೆಯದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಿಳಿಯುವುದಾದರೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಅತ್ಯಗತ್ಯವಾಗಿರುತ್ತದೆ. ನಮ್ಮ ಸಂವಿಧಾನವು ಪ್ರಜೆಗಳಿಗೆ ತಮ್ಮನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ನೀಡಿದ್ದು, ಯಾವುದೇ ವಿಷಯದ ಬಗ್ಗೆ ಅಭಿಪ್ರಾಯವನ್ನು ಹೊಂದಿಕೊಳ್ಳುವುದು ಹಾಗೂ ಅದನ್ನು ವ್ಯಕ್ತಪಡಿಸುವುದನ್ನು ಮಾಡಬಹುದು. ಆದರೆ ಸ್ವತಂತ್ರದ ಹಕ್ಕುಗಳು ಕೆಲವು ಮಿತಿಗಳಿಗೆ ಒಳಪಟ್ಟಿದ್ದು, ರಾಷ್ಟ್ರದ ಸಾರ್ವಭೌಮತ್ವ, ಸಮಗ್ರತೆ, ಭದ್ರತೆ, ವಿದೇಶಗಳೊಡನೆ ಮಧುರ ಬಾಂಧವ್ಯ, ಸಾರ್ವಜನಿಕ ಶಾಂತಿ ಪಾಲನೆ, ಶಿಸ್ತು ಪಾಲನೆ, ನ್ಯಾಯಾಲಯ ನಿಂದನೆ ಮತ್ತು ಮಾನನಷ್ಟ ತಡೆಯಲು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಕೆಲವು ಅಗತ್ಯವಾದವು ಮತ್ತು ನ್ಯಾಯಯುತವಾದ ನಿರ್ಬಂಧನೆಗಳನ್ನು ಹೇರಬಹುದು. 2ನೇದಾಗಿ ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಾರ್ವಜನಿಕ ಅಭಿಪ್ರಾಯವನ್ನು ತಿಳಿಯುವ ದೃಷ್ಟಿಯಿಂದಲೇ

ಸಂಬಂಧಿಸಿದಂತೆ ಸಂಘ ಸಂಸ್ಥೆಗಳು ನಡೆದುಕೊಳ್ಳಬೇಕಾಗಿದೆ. ನಾಲ್ಕನೇದಾಗಿ, ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವತಂತ್ರ. ಯಾವುದೇ ಪ್ರಾದೇಶಿಕ ನಿರ್ಬಂಧನವಿಲ್ಲದೆ ಭಾರತೀಯ ಪ್ರಜೆಯಾದವನು ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವತಂತ್ರವನ್ನು ಹೊಂದಿರುತ್ತಾನೆ. ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಹ ವ್ಯಕ್ತಿಗಳು, ರೋಗಗ್ರಸ್ತರು ಒಂದು ಪ್ರದೇಶದೊಳಗೆ ಪ್ರವೇಶಿಸುವುದನ್ನು ನಿರ್ಬಂಧಿಸಬಹುದು. ಉದಾಹರಣೆಗೆ, ಕೋವಿಡ್ ಸಂದರ್ಭದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚಾರವನ್ನು ನಿರ್ಬಂಧಿಸಲಾಗಿತ್ತು. ಐದನೇದಾಗಿ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಹಾಗೂ ನೆಲೆಸುವ ಸ್ವಾತಂತ್ರ್ಯ. ಭಾರತೀಯ ಪ್ರಜೆಯಾದವನು ಯಾವುದೇ ರಾಜ್ಯದಲ್ಲಾದರೂ ತನ್ನಿಷ್ಟದಂತೆ ವಾಸಿಸುವ ಹಾಗೂ ಅಲ್ಲಿಯೇ ಶಾಶ್ವತವಾಗಿ ನೆಲೆಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಆದರೆ ಪ್ರಜೆಗಳ ಸಂರಕ್ಷಣೆಯ ದೃಷ್ಟಿಯಿಂದ ಕೆಲವು ಪ್ರದೇಶಗಳಿಗೆ ಪ್ರವೇಶವನ್ನು ನಿರಾಕರಿಸಬಹುದು. ಆರನೇದಾಗಿ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯಾಪಾರ ಮಾಡುವ ಸ್ವಾತಂತ್ರ್ಯ. ಇದಿಷ್ಟು ವಿಧಿ 19 ಪ್ರಜೆಗಳಿಗೆ ದೊರೆತಿರುವ ಸ್ವತಂತ್ರವಾಗಿದ್ದರೆ, ಸಂವಿಧಾನದ 20 ವಿಧಿ ಅಪರಾಧಿಗೆ ನಿರಂಕುಶ ಮತ್ತು ಹೆಚ್ಚು ಶಿಕ್ಷೆ ವಿಧಿಸುವ ವಿರುದ್ಧ ರಕ್ಷಣೆಯನ್ನು ನೀಡಿರುತ್ತದೆ. 20 ವಿಧಿಯು 3 ಉಪವಿಧಿಗಳ ಮೂಲಕ ವ್ಯಕ್ತಿಗೆ ಸಂರಕ್ಷಣೆಯನ್ನು ನೀಡಿರುತ್ತದೆ. ಅದರಲ್ಲಿ 1 ಉಪವಿಧಿಯ ಪ್ರಕಾರ, ಒಂದು ಕೃತ್ಯವನ್ನು ಎಸಗುವ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಶಿಕ್ಷೆ ನೀಡಬೇಕು ಮತ್ತು ಆ ಅಪರಾಧವೆಸಗಿದ್ದ ಅವಧಿಯಲ್ಲಿ ಜಾರಿಯಲ್ಲಿರುವ ಕಾನೂನಿನನ್ವಯ ವಿಧಿಸಲ್ಪಬಹುದಾದ ದಂಡಕ್ಕಿಂತ ಹೆಚ್ಚಾಗಿ ವಿಧಿಸಬಾರದು. 2 ಉಪವಿಧಿಯ ಪ್ರಕಾರ, ಒಬ್ಬ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. 3 ಉಪವಿಧಿಯ ಪ್ರಕಾರ, ಒಬ್ಬ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿ ಹೇಳಿಕೊಳ್ಳುವಂತೆ ಒತ್ತಾಯಿಸುವಂತಿಲ್ಲ. ಸಂವಿಧಾನದ 21 ವಿಧಿ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. 21 ವಿಧಿ ಪ್ರಕಾರ, ಕಾನೂನಿನನ್ವಯ ರೂಪಿಸಲಾದ ನಿಯಮಗಳ ಹೊರತಾಗಿ ಬೇರ್ಯಾವ ರೀತಿಯಲ್ಲಿಯೋ ಯಾವುದೇ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಹೀಗೆ 21 ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿರುತ್ತದೆ. ಭಾರತೀಯ ಪೌರರಿಗಲ್ಲದೆ ವಿದೇಶಿಯರಿಗೂ ಕೂಡ ಈ ಹಕ್ಕನ್ನು ನೀಡಲಾಗಿದೆ. ಬದುಕುವ ಹಕ್ಕು ಎಂದರೆ ಕೇವಲ ಅಸ್ತಿತ್ವದಲ್ಲಿರುವುದಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕುವುದನ್ನು ಹೇಳುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ಖಾಸಗಿತನದ ಹಕ್ಕು, ರೈಟ್ ಟು ಪ್ರೈವಸಿ, ಭಾರತದ ಸಂವಿಧಾನದ 21 ವಿಧಿಯಡಿಯಲ್ಲಿ ಕಂಡುಬರುವ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಭಾಗವಾಗಿದೆ ಎಂದು ಸ್ಪಷ್ಟೀಕರಿಸಿದೆ. ಮುಂದಿನದ್ದಾಗಿ, ಶೈಕ್ಷಣಿಕ ಹಕ್ಕು ಸಂವಿಧಾನದ 21A ವಿಧಿಯಲ್ಲಿ ಕಾಣಸಿಗುತ್ತದೆ. 2002 86 ತಿದ್ದುಪಡಿ ಕಾಯ್ದೆ ಮೂಲಕ 21A ವಿಧಿಯಡಿಯಲ್ಲಿ 6-14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. 6-14 ವರ್ಷ ವಯಸ್ಸಿನ ಮಕ್ಕಳಿಗೆ ರಾಜ್ಯವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕೆಂದು ಸಂವಿಧಾನದ ವಿಧಿ 21A ಘೋಷಿಸುತ್ತದೆ. ಸಂವಿಧಾನದ 22 ವಿಧಿಯ ಅನ್ವಯ ಅಕ್ರಮ ಬಂಧನದ ವಿರುದ್ಧ ರಕ್ಷಣೆಯನ್ನು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ 3 ಹಕ್ಕುಗಳನ್ನು ನಾವು ಕಾಣಬಹುದು. ಮೊದಲನೆಯದಾಗಿ, ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು. ಇದರಿಂದ ಯಾವುದೇ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸಲು ಸಾಧ್ಯವಾಗುವುದಿಲ್ಲ. 2, ತನ್ನ ಆಯ್ಕೆಯ ವಕೀಲನ ಮೂಲಕ ತನ್ನನ್ನು ಸಮರ್ಥಿಸಿಕೊಳ್ಳುವ ಹಾಗೂ ರಕ್ಷಿಸಿಕೊಳ್ಳುವ ಹಕ್ಕು ಒಬ್ಬ ವ್ಯಕ್ತಿಗೆ ಸಂವಿಧಾನದ ಮೂಲಕ ದೊರಕಿರುತ್ತದೆ. ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ವಾದಿಸಿ ಬಂಧನದಿಂದ ಬಿಡುಗಡೆಗೊಳಿಸುವ ಸಲುವಾಗಿ ಬಂಧಿತನು ಒಬ್ಬ ವಕೀಲನನ್ನು ನೇಮಿಸಿಕೊಳ್ಳಬಹುದು. 3, ಬಂಧಿತನನ್ನು ಬಂಧಿಸಲ್ಪಟ್ಟ 24 ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಎದುರಿನಲ್ಲಿ ಹಾಜರುಪಡಿಸುವುದು. ಇವೆಲ್ಲ ಸಂರಕ್ಷಣೆಗಳನ್ನು ನಾವು ಸಂವಿಧಾನದ 22 ವಿಧಿಯಲ್ಲಿ ಕಾಣಬಹುದು. ಇವಿಷ್ಟು ಭಾರತದ ಸಂವಿಧಾನದ 3 ಭಾಗದ ಮೂಲಭೂತ ಹಕ್ಕುಗಳಾಗಿದ್ದು,
ಸ್ವತಂತ್ರದ ಹಕ್ಕಂತ ನಾವು ಗುರುತಿಸ್ತೀವಿ.

0: ಪ್ರಾರ್ಥಿಸಬಹುದು. ಪ್ರಜೆಗಳಿಗೆ ಈ ಮೂಲಕ ಮುಕ್ತವಾಗಿ ಬದುಕನ್ನು ಸಾಗಿಸುವ ಅವಕಾಶವನ್ನು ದೊರಕಿಸಿಕೊಡಲಾಗಿದೆ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ ಕಾರ್ಯಕ್ರಮವನ್ನು ಕೇಳ್ತಾ ಬಂದ್ರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
2: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ಸಂಗಮ ಸಂಗಮ ಅನುರಾಗ ಸಂಗಮ.
1: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
1: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
4: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
5: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
4: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 feet ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ರೋಷನ್ ಕುಲಶೇಖರ. ಸ್ನೇಹಿತರೆ, ಬದುಕೆಂಬುದು ಒಂದು ಪುಸ್ತಕದ ಹಾಗೆ, ಅದರಲ್ಲಿರುವ ಪ್ರತಿಯೊಂದು ಅಧ್ಯಾಯಕ್ಕೂ ಅದರದೇ ಆದ ಮಹತ್ವವಿದೆ ಎಂಬಂತಹ ಕವಿವಾಣಿಯು ನನ್ನನ್ನು ಈ ದಿನ ಬಡಿದೆಬ್ಬಿಸಿತು. ಆ ಸಂದರ್ಭದಲ್ಲಿ ಬದುಕನ್ನು ರೂಪಿಸಿದ 10 ಹಲವು ಪುಸ್ತಕಗಳು ನನ್ನ ಕಣ್ಣ ಮುಂದೆ ಸಾಲಾಗಿ ನಿಂತಿರುವುದನ್ನು ಗಮನಿಸಿದೆ. ಪ್ರತಿಯೊಂದು ಪುಸ್ತಕದಲ್ಲಿ ಏನೋ ವಿಶೇಷತೆ ಇದ್ದುದನ್ನು ಕಂಡುಕೊಂಡೆ. ಹೀಗೆ ನನ್ನ ದೃಷ್ಟಿಯು ಆ ಸಾಲಾಗಿ ನಿಂತ ಒಂದು ಹಳೆಯ ಪುಸ್ತಕದ ಮೇಲೆ ನೆಟ್ಟಿತು. ಈ ಪುಸ್ತಕಕ್ಕೆ ಈಗ 90 ಹರೆಯ. ನನ್ನ ತಾತನ ಕಾಲದ ಈ ಪುಸ್ತಕ ಅತ್ಯಮೂಲ್ಯವಾದುದು ಎಂದು ನನ್ನ ಗಮನಕ್ಕೆ ಬಂತು. ಉಳಿದೆಲ್ಲ ಯೌವನ ತುಂಬಿದ ಪುಸ್ತಕಗಳ ನಡುವೆ ಈ ಮುದಿ ಹೊತ್ತಗೆಯು ಬಲಿಷ್ಠ ಆದ ಆಲದ ಮರದಂತೆ ನಿಂತದ್ದು ಕಂಡು ನಾನು ನಿಬ್ಬೆರಗಾದೆ. ಇನ್ನು ಮುಂದೆ ಇದನ್ನು ಇದೇ ಅವಸ್ಥೆಯಲ್ಲಿ ನನ್ನಿಂದ ನೋಡಲು ಸಾಧ್ಯ ಇಲ್ಲ. ಇದಕ್ಕೆ ಯೌವನ ತುಂಬಬೇಕು. ಇದು ಕೂಡ ಜ್ಞಾನಾರ್ಜನೆಯ ಭಂಡಾರ, ಅದಕ್ಕೂ ಹೊಸತನವನ್ನು ನೀಡಲೇಬೇಕು ಎಂದು ನಾನು ಅಂದುಕೊಂಡೆ. ಈ ಮೂಲಕ ಈ ಪುಸ್ತಕವನ್ನು ನನ್ನ ನಂತರದವರು ಕೂಡ ಓದಲೇಬೇಕು. ಈ ಆಶಯದೊಂದಿಗೆ ನಾನು ಮತ್ತು ನನ್ನ ಗೆಳೆಯ ಪಂಪ್ವೆಲ್ನ ಪ್ರಿಂಟರ್ಸಿಗೆ ಹೋದೆವು. ಅಲ್ಲಿನ ಮಾಲಕರು ನಮ್ಮನ್ನು ಮಾತಾಡಿಸಿ, ನೋಡಿ ಸ್ವಾಮಿ, ನಮ್ಮದು ಪ್ರಿಂಟಿಂಗ್ ಪ್ರೆಸ್, ಇಲ್ಲಿ ಆಮಂತ್ರಣ ಸಾವು ನೋವಿನ ಪತ್ರಿಕೆಗಳು ಮಾತ್ರ ತಯಾರಾಗುತ್ತವೆ. ನೀವು ಹೊತ್ತು ತಂದ ಹೊತ್ತಗೆ ತುಂಬಾ ಹಳೆಯದು, ಆದರೂ ಮೌಲ್ಯಯುತವಾದದ್ದು. ಇದನ್ನು ಬುಕ್ ಬೈಂಡಿಂಗ್ ಮಾಡಬೇಕಾಗಿ ಅದಕ್ಕಾಗಿಯೇ ಮಿಲಾಗ್ರಿಸ್ ಅಡೋರೇಷನ್ ಮೊನೆಸ್ಟ್ರಿಯ ರಸ್ತೆಯಲ್ಲಿ ಒಂದು ಬುಕ್ ಬೈಂಡಿಂಗ್ ಶಾಪ್ ಇದೆ. ಅಲ್ಲಿ ಒಬ್ಬರು ಇದ್ದಾರೆ. ಅವರು ನಯ ನಾಜುಕಾದ ರೀತಿಯಲ್ಲಿ ಈ ಪುಸ್ತಕಕ್ಕೆ ಹೊಸ ರೂಪ, ಹೊಸ ಆಯಾಮವನ್ನು ಕೊಡಬಲ್ಲರು ಎಂದಾಗ ನಾನು ಮತ್ತು ನನ್ನ ಗೆಳೆಯ ಮಿಲಾಗ್ರಿಸ್ ಕಡೆಗೆ ಹೊರಟೆವು. ಅವರು ಹೇಳಿದ ಸ್ಥಳಕ್ಕೂ ಬಂದೆವು. ಅಲ್ಲಿ ಬೀಗ ಜಡಿದಿತ್ತು. ಬಾಗಿಲಿನ ಮೇಲೆ ಒಂದು ಮೊಬೈಲ್ ಸಂಖ್ಯೆ ನಮೂದಿಸಲಾಗಿತ್ತು. ಅದಕ್ಕೆ ಕರೆ ಮಾಡಿದಾಗ ಓರ್ವ ಮಹಿಳೆ ನಮ್ಮಲ್ಲಿ ವಿನಯದಿಂದ ಮಾತನಾಡಿದರು. ನಮ್ಮ ಯಜಮಾನರ ಆರೋಗ್ಯ ಸರಿಯಿಲ್ಲ, ಹಾಗಾಗಿ ಸದ್ಯಕ್ಕೆ ನಾವು ನಮ್ಮ ಮನೆಯಲ್ಲೇ ನಂದಿಗುಡ್ಡದಲ್ಲಿ ಬುಕ್ ಬೈಂಡಿಂಗ್ ಕೆಲಸ ಮಾಡ್ತಾ ಇದ್ದೇವೆ. ನಿಮಗೆ ಸಮಯ ಇದ್ದರೆ ನಿಮ್ಮ ಪುಸ್ತಕದೊಂದಿಗೆ ನಮ್ಮ ಮನೆಗೆ ಬನ್ನಿ. ಹಾಗೆ ನಾವು ಅತ್ತವರದ ಮೂಲಕ ಅವರ ಮನೆ ತಲುಪಿದೆವು. ಸತಿಪತಿಗಳು ನಮ್ಮನ್ನು ಬರಮಾಡಿಕೊಂಡರು. ಅವರೊಂದಿಗೆ ಮಾತಿನ ಲಹರಿ ಆರಂಭವಾದಾಗಲೇ ತಿಳಿದಿತ್ತು ಪುಸ್ತಕ ಬೈಂಡಿಂಗ್ ಅಥವಾ ಬುಕ್ ಬೈಂಡಿಂಗ್ ಎಂಬುದು ಎಷ್ಟು ಮಹತ್ವದೆಂದು. ಹಳತಾದ ಪುಸ್ತಕಗಳನ್ನು ಹೊಸದಾಗಿ ಹಲವಾರು ವರ್ಷಗಳವರೆಗೆ ಹೇಗೆ ಕಾಪಾಡಬಹುದು ಎಂದು ಅವರು ಎಳೆ ಎಳೆಯಾಗಿ ವಿವರಿಸಿದರು. ನಾವು ಈ ಬುಕ್ ಬೈಂಡಿಂಗ್ನ ಕಾಯಕದಲ್ಲಿ ತೊಡಗಿದ್ದ ಇಬ್ಬರನ್ನು ಮಾತಾಡಿಸಿದೆವು. ಕಳೆದ 4 ದಶಕಗಳಿಗಿಂತಲೂ ಅಧಿಕ ಸಮಯದಿಂದ ಈ ಕೆಲಸದಲ್ಲಿ ತಲ್ಲೀನರಾಗಿರುವ ಐವನ್ ಲಾರೆನ್ಸ್ ಡಿಸೋಜರವರು ತಮ್ಮ ಜೀವನವು ಯಾವ ರೀತಿಯಲ್ಲಿ ಈ ಬುಕ್ ಬೈಂಡಿಂಗ್ ಕ್ಷೇತ್ರಕ್ಕೆ ಒಗ್ಗಿಕೊಂಡಿತ್ತು ಎಂಬ ಅನುಭವವನ್ನು ನಮ್ಮ ಜೊತೆಗೆ ಈ ರೀತಿಯಲ್ಲಿ ಹಂಚಿಕೊಂಡರು.
1: ನನ್ನ ಹೆಸರು ಐವನ್ ಲಾರೆನ್ಸ್ ಡಿಸೋಜಾ. ನಾನು ಸುಮಾರು 42 ವರ್ಷದಿಂದ ಬುಕ್ ಬೈಂಡಿಂಗ್ ಕೆಲಸ ಮಾಡ್ತಾ ಇದ್ದೇನೆ. ಬುಕ್ ಬೈಂಡಿಂಗ್ ಎಂದರೆ ಯಾವ ರೀತಿಯಲ್ಲಿ ಇದ್ದರೆ ಕೂಡ ಓಲ್ಡ್ ಬುಕ್ಸ್ ಎಂತ ಇದ್ದರೆ ಸಹ ನಾನು ಸರಿ ಮಾಡಿ ಕೊಡ್ತೇವೆ, ಹೊಸತ್ತು ಬುಕ್ ಆಗಿ ಮಾಡಿಕೊಡ್ತೇವೆ. ಸುಮಾರು ವರ್ಷದಿಂದ ನಾನು ಮತ್ತು ತಂದೆ ಒಟ್ಟಿಗೆ ಕೆಲಸ ಮಾಡಿಕೊಂಡು ಇದ್ದೇವೆ. 18 ವರ್ಷ ಆಯಿತು ತೀರಿಯೋಗಿ. ಅದರ ನಂತರ ನಾನೇ ಮುಂಚೆಯಿಂದ ತಂದೆ ಇರುವಾಗಲೇ ನಾನು ಆ ಕೆಲಸ ಮುಂದುವರಿಸುತ್ತಾ ಇದ್ದೇನೆ. ಈಗ ನನಗೆ 42 ವರ್ಷ ಸರ್ವಿಸ್ ಆಯಿತು ಬುಕ್ ಬೈಂಡಿಂಗ್ ಕೆಲಸದಲ್ಲಿ. ಮತ್ತು ಬುಕ್ ಬೈಂಡಿಂಗ್ ನಮಗೆ ಇಲ್ಲಿ ಇಡೀ ಮಂಗಳೂರಿನಲ್ಲಿ ಸೆಕ್ಷನ್ ಬೈಂಡಿಂಗ್ ಎಲ್ಲ ಯಾರು ಸಹ ಮಾಡೋದಿಲ್ಲ, ಅದೆಲ್ಲ ನಾವೇ ಮಾಡೋದು. ಇಡೀ ಬೈಬಲು ಅದೆಲ್ಲ ಅಂಥ ಬುಕ್ಕೆಲ್ಲ ಓಲ್ಡ್ ಬುಕ್ಕೆಲ್ಲ ನಾವೇ ರಿಪೇರಿ ಮಾಡೋದು. ಯಾವ ಪ್ರೆಸ್ಸಿನಲ್ಲಿ ಓದರ್ಸ ಅದು ನಮಗೇ ಕಳಿಸ್ತಾರೆ. ನಾವು ಸೇಂಟ್ ಎಲಿಷಸ್ ಕಾಲೇಜ್ ಅವರದೆಲ್ಲ ಕೆಲಸ ನಾವೇ ಮಾಡೋದು. ಮತ್ತು ರೋಷನಿ ನಿಲಯದು ಕೆಲಸ, ಮತ್ತು ಮಿಲಾಗ್ರಿ ಶಾಲೆದು ಕೆಲಸ, ಮತ್ತು ಸ್ಯಾಂಟ್ ಆಗ್ನಿಸ್ ಶಾಲೆದು ಪ್ರಾಜೆಕ್ಟ್ ಎಲ್ಲ ನಾವೇ ಮಾಡೋದು. ಬುಕ್ ಬೈಂಡಿಂಗ್, ಬುಕ್ ಬೈಂಡಿಂಗ್ ಎಂದರೆ ನಾವು ಯಾವ ರೀತಿಯ ಬುಕ್ಕನ್ನು ಓಲ್ಡಿದ್ದ ಬುಕ್ಕನ್ನು ಹೊಸತ್ತು ಮಾಡಿ ಕೊಡುತ್ತೇವೆ. ನಾವು ತುಂಬ ಎಷ್ಟು ಓಲ್ಡ್ ಇದ್ದರೆ ಗೆದ್ದಲ್ಲಿ ಇದ್ದದ್ದು ಬುಕ್ಕಾಗಲಿ ಯಾವ ಬುಕ್ಕಾಗಲಿ ನಾವು ಕರೆಕ್ಟ್ ಮಾಡಿ ಕೊಡುತ್ತೇವೆ, ಹೊಸ ಬುಕ್ಕಾಗಿ ಮಾಡಿ ಕೊಡ್ತೇವೆ. ಬುಕ್ ಬೈಂಡಿಂಗಲ್ಲಿ 4-5 ಕ್ವಾಲಿಟಿನ ನಮೂನೆದು ಬುಕ್ ನಾವು ಬೈಂಡ್ ಮಾಡಿ ಕೊಡುತ್ತೇವೆ. ಅದರಲ್ಲಿ ಫುಲ್ ರೆಗ್ಸಿನ್ ಬೈಂಡಿಂಗ್, ಪ್ರಾಜೆಕ್ಟ್ ಬೈಂಡಿಂಗ್, ಕ್ವಾರ್ಟರ್ ಕ್ಯಾಲಿಕೋ ಬೈಂಡಿಂಗ್, ಹಾಫ್ ಕ್ಯಾಲಿಕೋ ಬೈಂಡಿಂಗ್, ಸ್ಪೈಲರ್ ಬೈಂಡಿಂಗ್ ಹಾಗೂ MS ಬೈಂಡಿಂಗ್. ಮತ್ತು ನಾವು ಫೈಲ್ಸ್ ಮಾಡಿ ಕೊಡ್ತೇವೆ. ಈ ಕೆಲಸ ತೊಂದರೆ ಇಲ್ಲ, ಮಾಡ್ಬೋದು ಇದು. ಮತ್ತು ಸೆಕ್ಷನ್ ಬೈಂಡಿಂಗ್ ಮಾತ್ರ ಅದೊಂದು ಕಲೀಲಿಕ್ಕೆ ಸ್ವಲ್ಪ ಟಫ್ ಉಂಟು. ಹಾಗೆ ನಾನು ನನ್ನ ಮಿಸ್ಸಸ್ ಸಹ ಅವರಿಗೆ ಕಲಿಸಿದ್ದೇನೆ, ಅವರು ಸಹ ಅದು ಸ್ಟಿಚ್ ಎಲ್ಲ ಮಾಡ್ತಾರೆ. ಹಾಗೆ ನಾನು ಮತ್ತು ನನ್ನ ಮಿಸ್ಸಸ್ ಇಬ್ಬರು ಕೂಡಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮದು ಆಫೀಸು ಇಲ್ಲಿ ಮಿಲಾಗ್ರೀಸ್ ಹಾಲ್ ಆಪೋಸಿಟ್ನಲ್ಲಿದೆ. ಮೊದಲು ತುಂಬ ಸಮಯ ಇದು ಬುಕ್ ಬೈಂಡಿಂಗೆಲ್ಲ ಬರ್ತಿತ್ತು, ಈಗ ಮಕ್ಕಳಿಗೆ ಇದೆಲ್ಲ ಕಲಿಯುವ ಇಂಟ್ರೆಸ್ಟ್ ಇಲ್ಲ ಬುಕ್ ಬೈಂಡಿಂಗ್ ಕೆಲಸ. ಈಗ ಯಾರು ಸಹ ಮ್ಯಾಂಗ್ಳೂರಿನಲ್ಲಿ ಈಗ ಹೊಸತು ಯಾರು ಸಹ ಕಲಿದಿಲ್ಲ ಈ ಕೆಲಸ. ಈಗ ಎಲ್ಲ ಮೊಬೈಲಲ್ಲಿ ಇದೆಲ್ಲ ಮಾಡಿ ಈಗ ಎಲ್ಲ ಕಂಪ್ಯೂಟರ್ ಬಂದು ಈಗ ಎಲ್ಲ ಈ ಬುಕ್ ಬೈಂಡಿಂಗ್ ಯಾರು ಸಹ ಮಕ್ಕಳಿಗೆ ಈಗ ಇಂಟ್ರೆಸ್ಟ್ ಇಲ್ಲ ಈ ಕೆಲಸ ಇದು ಮಾಡಲಿಕ್ಕೆ. ಹಾಗೆ ನಮಗೆ ಕೆಲಸ ಉಂಟು, ತೊಂದರೆ ಇಲ್ಲ, ತುಂಬ ಕೆಲಸ ಬರ್ತಾ ಉಂಟು. ಹಾಗೆ ಓಲ್ಡ್ ಬುಕ್ಸ್ ಎಲ್ಲ ಇಡೀ ಮ್ಯಾಂಗ್ಳೂರಿನಲ್ಲಿ ಯಾರು ಸಹ ಮಾಡಿದೆ ಅದೆಲ್ಲ ನಮಗೆ ತಂದು ಕೊಡ್ತಾರೆ. ಬುಕ್ ಬೈಂಡಿಂಗ್ ಅಂದರೆ ನಾವು ಕೈಯಲ್ಲಿ ಮಾಡುವ ಕೆಲಸ. ಈಗ ಹೊಸತು ಈಗ ಮಿಷಿನ್ ಎಲ್ಲ ಬಂದಿದೆ, ಎಷ್ಟು ಮಿಷಿನ್ನಲ್ಲಿ ಎಲ್ಲ ಇದು ಸ್ಟಿಚ್ ಮಾಡೋದು, ಆದರೆ ಅದು ಅಷ್ಟು ಗಟ್ಟಿ ಬರುವುದಿಲ್ಲ. ನಾವು ಕೈಯಲ್ಲಿ ಸ್ಟಿಚ್ ಮಾಡಿದದ್ದು ಪರ್ಮನೆಂಟ್ ಬರ್ತದೆ, ಗಟ್ಟಿ ಬರ್ತದೆ. ಮತ್ತು ಫುಲ್ ರೆಗ್ಸಿನ್ ಎಲ್ಲ ಬೈಂಡಿಂಗ್ ಎಲ್ಲ ಮಾಡಿದರೆ ಒಂದು 20-25 ವರ್ಷ ಹಾಳಾಗೋದಿಲ್ಲ, ಅಷ್ಟು ನಾವು ಗಟ್ಟಿ ಮಾಡಿ ಕೊಡ್ತೇವೆ. ನಮಗೆ ಈ ಬುಕ್ ಬೈಂಡಿಂಗ್ ಕೆಲಸ ಖುಷಿ ಕೊಟ್ಟಿದೆ, ತೊಂದರೆ ಇಲ್ಲ, ನಮ್ಮದು ಜೀವನ ಇದರಲ್ಲೇ ಸಾಕ್ತದೆ. ಆರೋಗ್ಯದ ಮೇಲೆ ಸಮಸ್ಯೆ ಏನಿಲ್ಲ, ಒಂದೊಂದು ಸಲ ಮಾತ್ರ ಇದು ಗಮ್ಮೆಲ್ಲ ಸ್ವಲ್ಪ ಕೆಮಿಕಲ್ ಜಾಸ್ತಿ ಆದರೆ ಸ್ವಲ್ಪ ಕೈಯೆಲ್ಲ ಸ್ವಲ್ಪ ಇದಾಗ್ತದೆ ಅಷ್ಟೇ, ಬೇರೆ ಏನು ತೊಂದರೆ ಇಲ್ಲ. ಶರೀರಕ್ಕೇನು ಒತ್ತಡ ಹಾಗೇನಿಲ್ಲ. ಕಟ್ಟಿಂಗ್ ಅದೆಲ್ಲ ನಮ್ಮದು ಹ್ಯಾಂಡ್ಲ್ ಇದು ಮಿಷಿನ್ ಕರೆಂಟ್ ಇದ್ದಲ್ಲ, ಹಾಗೆ ಅದೆಲ್ಲ ನಮಗೆ ತುಂಬ ತುಂಬ ಕಟ್ಟಿಂಗ್ ಇದ್ದರೆ ಮಾತ್ರ ತುಂಬ ಹಾರ್ಡ್ ವರ್ಕ್ ಆಗ್ತದೆ. ನಮ್ಮ ಹತ್ರ ಕಟ್ಟಿಂಗ್ ಮಿಷಿನ್, ಎರಡು ಪ್ರೆಸ್ಸಿಂಗ್ ಮಿಷಿನ್, ಎಲ್ಲ ಹೋಲ್ಸ್ ಮಾಡುವ ಮಿಷಿನ್ ಎಲ್ಲ ಉಂಟು ನಮ್ಮ ಹತ್ರ. ಮತ್ತು ಸೆಕ್ಷನ್ ಬೈಂಡಿಂಗ್ ಸ್ಟಿಚ್ ಮಾಡೋದೆಲ್ಲ ಉಂಟು. ಒಟ್ಟಾರೆ ನಮಗೆ ಕೆಲಸ ಇದ್ದು ನಮಗೆ ತೃಪ್ತಿ ಕೊಡ್ತದೆ. ನಾವೆಲ್ಲ ತುಂಬ ನಮ್ಮನೆದೆಲ್ಲ ಕೆಲಸ ಎಲ್ಲ ನಮಗೆ ದೂರ ದೂರ ಉಡುಪಿಯಿಂದ ಬರ್ತಾರೆ, ಕುಂದಾಪುರದಿಂದ ಎಲ್ಲ ಬೈಂಡಿಂಗ್ ಅಲ್ಲಿಂದೆಲ್ಲ ನಮಗೆ ಇಲ್ಲೇ ತಂದು ಕೊಡ್ತಾರೆ ಓಲ್ಡ್ ಬುಕ್ಕು. ಮತ್ತು ಹೆಚ್ಚು ನಮಗೆ ಫಾದರ್ನವ್ರದ್ದು ಎಲ್ಲ ಚರ್ಚಿದೆಲ್ಲ ಕೆಲಸ ನಾವೇ ಮಾಡೋದು, ಬುಕ್ ಬೈಂಡಿಂಗ್ ಎಲ್ಲ, ಸೆಕ್ಷನ್ ಬೈಂಡಿಂಗ್, ದೇವರದು ಇದು ಬೈಬಲ್ ಎಲ್ಲ ನಾವೇ ಎಲ್ಲ ಮಾಡ್ತಾ ಇದ್ದೇವೆ. ಮಹಾಭಾರತ ಆಗಲಿ, ಮುಸ್ಲಿಮ್ ಕುರಾನ್ ಎಲ್ಲ ನಮಗೆ ತುಂಬ ಬರ್ತದೆ ಬೈಂಡಿಂಗ್ಗೆ. ಎಲ್ಲ ನಾವು ಅದನ್ನು ಓಲ್ಡ್ ಇದ್ದದೆಲ್ಲ ಕುರಾನ್ ಎಲ್ಲ ಸರಿ ಮಾಡಿ ಕೊಡ್ತೇವೆ, ಹೊಸತ್ತಾಗಿ ಮಾಡಿ ಕೊಡ್ತೇವೆ. ಹಾಗೆ ನಮಗೆ ಒಂದ್ಸಲ ಬಂದ ಕಸ್ಟಮರ್ ಮತ್ತೆ ನಮ್ಮನ್ನೇ ಉಟ್ಕೊಂಡು ಬರ್ತಾರೆ, ನಮ್ಮ ಶಾಪಿಗೆ ಬರ್ತಾರೆ. ಬುಕ್ ಬೈಂಡಿಂಗ್ ಒಂದು ವೃತ್ತಿ, ಅದು ನಮ್ಮದು ಹ್ಯಾಂಡ್ ವರ್ಕ್ ಕೆಲಸ, ಅದನ್ನು ಉಳಿಸೋದೇ ನಮ್ಮ ಕರ್ತವ್ಯ. ಓಲ್ಡ್ ಎಲ್ಲ ಬುಕ್ ಎಲ್ಲ ಸರಿ ಮಾಡಿ ನಾವು ಇನ್ನೂ ಸಹ ಎಲ್ಲರ ಮಕ್ಕಳಿಗೆ ಎಲ್ಲ ಅದು ಓದುವ ಹಾಗೆ ನಾವು ಮಾಡಿ ಕೊಡ್ತೇವೆ. ಹೌದು, ಈಗ ನಮಗೆ ಹಳೆಯದನ್ನೆಲ್ಲ ಎಲ್ಲ ಸರಿ ಮಾಡಿ ನಾವು ಕೊಡ್ತೇವೆ ಅಂತ ಎಲ್ಲರೂ ಸಹ ನಮಗೆ ಹೇಳ್ತಾರೆ. ಹಾಗೆ ನಮಗೆ ಭಾರಿ ಸಂತೋಷವಾಗುತ್ತದೆ. ನೀವು ನಮ್ಮಲ್ಲಿ ಇಲ್ಲಿ ಬಂದು ನಮ್ಮನ್ನು ಮಾತಾಡಿಸಿದ್ದಕ್ಕೆ ಧನ್ಯವಾದಗಳು ಎಂದು ಹೇಳ್ತೇನೆ. ನಮಸ್ಕಾರಗಳು.
0: ಶ್ರೀ ಐವನ್ ಲಾರೆನ್ಸ್ ಡಿಸೋಜಾ ಇವರು ಬುಕ್ ಬೈಂಡಿಂಗ್ ಕ್ಷೇತ್ರದಲ್ಲಿ ಸಾಧಿಸಿದ್ದು ಅಪಾರ. ಹಳತನ್ನು, ಮಹತ್ವಪೂರ್ಣ ದಾಖಲೆಗಳನ್ನು, ಧಾರ್ಮಿಕ ಗ್ರಂಥಗಳನ್ನು ನವೀನ ರೀತಿಯಲ್ಲಿ ಉಳಿಸಿದ್ದಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಪತಿಯ ಕಾಯಕದಲ್ಲಿ ಕೈಜೋಡಿಸುವ ಪತ್ನಿಯರು ಅಪರೂಪಕ್ಕೆ ಸಿಗುತ್ತಾರೆ. ಶ್ರೀ ಐವನ್ ರವರ ಮಡದಿ ಅನಿತರವರು ಅನುಭವಸ್ಥರು, ಬುಕ್ ಬೈಂಡಿಂಗ್ ಬಗ್ಗೆ ಅಪಾರ ಅನುಭವ ಉಳ್ಳವರು. ಅವರು ಈ ವೃತ್ತಿಯಲ್ಲಿರುವ ಪ್ರತಿಯೊಂದು ವಿಚಾರಗಳನ್ನು ಪುಸ್ತಕದ ಪುಟಗಳನ್ನು ತೆರೆದಂತೆ ನಮ್ಮೊಂದಿಗೆ ಈಗ ಹಂಚಿಕೊಳ್ಳುತ್ತಾರೆ.
2: ನನ್ನ ಹೆಸರು ಅನಿತಾ ಡಿಸೋಜಾ, ನಾನು ಐವನ್ ರವರ ಪತ್ನಿ. ನಮಗೆ ಮದುವೆಯಾಗಿ 25 ವರ್ಷಗಳು ಆದವು. ನಾನು ಇದು ಕೆಲಸವನ್ನು ಆರಂಭ ಮಾಡಿದ್ದು ನನ್ನ ಮಾವನ ನಿರ್ದೇಶನದಲ್ಲಿ. ಅವರಿಗೆ ಬಹಳ ಆಸೆ ಇತ್ತು ನನ್ನ ಸೊಸೆ ಸಹ ಇದು ಕೆಲಸವನ್ನು ಕಲಿಯಬೇಕೆಂಬುದು. ಹಾಗೆ ನಾನು ಕಲಿತೆ. ಈಗ ನಾನು ಒಂದು 15 ವರ್ಷದಿಂದ ನಾನು ನನ್ನ ಪತಿಯೊಂದಿಗೆ ಈ ಕೆಲಸದಲ್ಲಿ ತೊಡಗಿದ್ದೇನೆ. ಅದಕ್ಕೆ ನಮಗೆ ಈ ಕೆಲಸದಲ್ಲಿ ಒಂದು ಯಾವಾದರೂ ಬುಕ್ ಬರುವಾಗ ಒಂದು ನಾವು ನೋಡ್ತೇವೆ, ಇದನ್ನು ಸಿಂಪಲ್ ರೀತಿಯಲ್ಲಿ ಮಾಡಬಹುದಾ ಅಥವಾ ಒಳ್ಳೆ ರೀತಿಯಿಂದ ಮಾಡಬಹುದಾ. ಕೆಲವು ಸಲ ಮಕ್ಕಳಿಗೆ ಒಂದೇ ವರ್ಷಕ್ಕಾಗುವುದಾದರೆ ಅದು ಹೇಗೆ ಮಾಡಬಹುದು ಅಂತ ಅವರಿಗೆ ಹೇಳ್ತೇವೆ. ಕಡಿಮೆ ಕ್ರಯದಲ್ಲಿ ಆಗ್ತದಾ ಅಥವಾ ನಿಮಗೆ ತುಂಬ ಲೈಫ್ ಲಾಂಗ್ ಬರಬೇಕಾದರೆ ಅದನ್ನು ಯಾವ ಮಟ್ಟದಲ್ಲಿ ಮಾಡಬಹುದು, ಅದೆಲ್ಲ ನಾನೀಗ ಕಲ್ತಿದ್ದೇನೆ. ಹೆಚ್ಚಾಗಿ ಕಲಿತದ್ದು ನಾನು ಬೂಕು ಒಲಿಯುವುದನ್ನು ಕಲಿತದ್ದು. ಅದು ತುಂಬ ಕಷ್ಟಕರ ಕೆಲಸ, ಯಾಕೆಂದರೆ ಅದು ಮಿಷಿನಲ್ಲಿ ನಾವು ಮಾಡುವುದಲ್ಲ, ನಮ್ಮ ಕೈಯಲ್ಲಿ ಅದನ್ನು ಮಾಡುವುದರಿಂದ ಅದಕ್ಕೆ ತುಂಬ ದಿವಸಗಳನ್ನು ಸಹ ನಾವು ತೆಗೆದುಕೊಳ್ತೇವೆ. ವಿಶೇಷವಾಗಿ ಈಗ ಹಿಂದೂವರದ್ದು ರಾಮಾಯಣ, ಮಹಾಭಾರತ, ಮುಸ್ಲಿಮ್ನವರದ್ದು ಕುರಾನ್, ನಮ್ಮದು ಪವಿತ್ರ ಬೈಬಲ್, ಅದನ್ನೆಲ್ಲ ಒಲಿಲಿಕ್ಕೆ ನಾವು ಕೆಲವು ಸಮಯವನ್ನು ತೆಗೆದುಕೊಳ್ತೇವೆ. ಕೆಲವು ಸಲ ವೇಟಿಂಗ್ ಲಿಸ್ಟಲ್ಲಿ ಕೆಲವರು ಇರ್ತಾರೆ. ಈಗ ನಾವು ಹೇಳ್ತೇವೆ ನಮಗೆ ಈಗ ಬರುವುದು ಬೇಡ, ಆಗಸ್ಟ್ ಸೆಪ್ಟೆಂಬರ್ ನಂತರ ತಂದು ಕೊಡಿ ಹೇಳ್ತೇವೆ. ಹಾಗೆ ನಮ್ಮ ಕೆಲಸವು ತುಂಬ ಉತ್ತಮ ಕೆಲಸ. ನನಗೆ ನಿಜವಾಗಿ ಗೊತ್ತಿರಲಿಲ್ಲ, ನಾನೊಂದು ಬುಕ್ ಬೈಂಡರ್ನ ಮಿಸ್ಸಸ್ ಆಗಿ ಹೀಗೆ ಒಂದು ಹೊಸತನ್ನು ನಾನು ಸಹ ಕಲಿತೇನೆ ಎಂಬುದನ್ನು ನನಗೆ ತಿಳಿದಿರಲಿಲ್ಲ. ಈಗ ಅದರದ್ದು ವಿಷಯ ಅಂತ ಎಲ್ಲ ನಾನು ನನಗೆ ಅನುಭವ ಆಗಿದೆ. ಮತ್ತು ಒಬ್ಬರು ಈಗ ಬುಕ್ ತಂದು ಬರ್ತಾರೆ. ಹೆಚ್ಚಾಗಿ ನಮಗೆ ಕೆಲಸ ಇರೋದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕ ತುಂಬ ಕೆಲಸ ಇರ್ತದೆ. ಮತ್ತು ಜುಲೈಯಲ್ಲಿ ನಮ್ಮದು ಪುಸ್ತಕ ಒಣಗುವುದಿಲ್ಲ ಅಂತ ನಾವು ಅದನ್ನು ಪೆಂಡಿಂಗ್ ಇಡ್ತೇವೆ. ಮತ್ತು ಆಗಸ್ಟ್ ಸೆಪ್ಟೆಂಬರಲ್ಲೆಲ್ಲ ಮಾಡ್ತೇವೆ. ಹಾಗೆ ನಮಗೆ ಕೆಲಸ ಇಲ್ಲ ಎಂಬುದು ಇಲ್ಲ. ನಮ್ಮ ಅಂಗಡಿಗೆ ಹೋಗಿ ನಾವು ಖಾಲಿ ಕೂತ್ಕೊಂಡಿದ್ದಂತೆ ಇವತ್ತು ತನಕ ಇಲ್ಲ. ನನ್ನ ಒಂದು 15 ವರ್ಷದ ಅನುಭವದಲ್ಲಿ ನನಗೆ ಇವತ್ತು ತನಕ ಸಹ ಗೊತ್ತಿಲ್ಲ. ಈವನ್ ಇದು ಕೊರೋನಾ ಬಂದ ಸಂದರ್ಭದಲ್ಲಿ ಆದರೂ ಸಹ ಬಂದಿದ್ದರೆ ಸಹ ನಾವು ಕೆಲಸ ಮಾಡಿದ್ದೇವೆ. ನಮಗೆ ದೇವರು ಅನುದಿನದ ಕೆಲಸವನ್ನು ನಾವು ಮಾಡಿ ನಮ್ಮ ದಿವಸವನ್ನು ನಾವು ತೆಗೆದಿದ್ದೇವೆ. ಹಾಗೆ ಯಾವಾಗಲೂ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬ ನಂಬಿಕೆ ನಮಗೆ ಯಾವತ್ತೂ ಇದೆ. ಅದರಿಂದ ಎಷ್ಟೇ ಕಷ್ಟಗಳು ಬಂದರೂ ನಾವು ಅದನ್ನು ಎದುರಿಸಿದ್ದೇವೆ. ಮತ್ತು ಒಂದು ಬೈಬಲ್ ಬಂದರೆ ಅದನ್ನು ಇಡೀ ಎಲ್ಲ ಪೇಜಸ್ಗಳನ್ನು ನಾವು ತೆಗೆಯಬೇಕಾಗ್ತದೆ. ತೆಗೆದು ನಾವು ಸೆಕ್ಷನ್ ಸೆಕ್ಷನ್ ಆಗಿ ಮಾಡಲಿಕ್ಕೆ ಉಂಟು. ಅದರಲ್ಲಿ 1, 2, 3 ನಂಬರ್ ಆಗಿ ಇರ್ತದೆ. ಅದನ್ನು ಎಲ್ಲ ತೆರೆದು ಪುನಃ ಅದನ್ನು ಟೈಟ್ ಮಾಡಲಿಕ್ಕೆ, ಅಂದರೆ ಅದನ್ನು 1-2 ದಿವಸ ಅಥವಾ 2 ದಿವಸ ಅದನ್ನು ಸರಿ ಸೆಟ್ ಆಗಲಿಕ್ಕೆ ಇಡಲಿಕ್ಕೆ ಉಂಟು. ಅದರ ನಂತರ ಅದನ್ನು ನಾವು ಮುಂದೆ ಹಿಂದೆ ಅಂತ ಪೇಸ್ಟ್ ಹಾಕಿ ಅದನ್ನು ಗಮ್ ಮಾಡಿ ಒಂದು ಬೂಕಿನಾಗಿ, ಮತ್ತು ಅದನ್ನು ಹಿಂದುಗಡೆ ಬ್ಯಾಕ್ ಕಟ್ಟಿಂಗ್ ಅಂತ ಉಂಟು, ಅದನ್ನು ಮಾಡಿ ನಾವು ಒಂದೊಂದೇ ಸೆಕ್ಷನನ್ನು ಕೈಯಲ್ಲಿ ಒಲಿಯುತ್ತಾ ಹೋಗಬೇಕು. ಒಲಿದಾದ ನಂತರ ಪುನಃ ಅದರ ಹಿಂದೆ ಮುಂದೆ ಪುನಃ ಒಲಿದು ಅದಕ್ಕೆ ನಿಮಗೆ ಕೆಲವು ಸಲ ಫುಲ್ ರ್ಯಾಗ್ಸಿನ್ ಅಂತ ಹೇಳ್ತಾರೆ, ಅದು ಫುಲ್ ರ್ಯಾಗ್ಸಿನ್ ಮಾಡಬೇಕಾಗುತ್ತೆ. ಕೆಲವರಿಗೆ ಆಫ್ ರ್ಯಾಗ್ಸಿನ್, ಆಫ್ ರ್ಯಾಗ್ಸಿನ್ ಎಂದರೆ ಒಂದು ಕಾರ್ಡ್ಬೋರ್ಡಿಗೆ ಮಧ್ಯದಲ್ಲಿ ಮಾತ್ರ ಮಾರ್ಬಲ್ ಹಾಕ್ಲಿಕ್ಕೆ, ಸೈಡಲ್ಲಿ ರ್ಯಾಗ್ಸಿನ್ ಹಾಕ್ಲಿಕ್ಕೆ, ಮತ್ತು ಎಂಡಿಂಗ್ಗೆ ಬ್ಯಾಕ್ ಸೈಡ್ಗೆ ರ್ಯಾಗ್ಸಿನ್ ಹಾಕ್ಲಿಕ್ಕೆ ಉಂಟು. ಹಾಗೆ ನಮೂನೆ ನಮೂನೆದು ಬೈಂಡಿಂಗ್ಗಳು ಉಂಟು ನಿಮಗೆ. ಮತ್ತು ಕೆಲವು ಸಲ ಖಾಲಿ ಉಲಿದು ಕೊಡೋದು MS ಮಾಡಲಿಕ್ಕೆ ಉಂಟು, ಅದು ಸಿಂಪಲ್ ಬೈಂಡಿಂಗ್. ಅದು ಬೇಕಾದರೆ ಬೆಳಿಗ್ಗೆ ಕೊಟ್ಟರೆ ಸಂಜೆ ಸಹ ನಾವು ಮಾಡಿ ಕೊಡ್ತೇವೆ. ಒಂದು 10-15 ಬೂಕು, ಈವನ್ 20 ಬೂಕ್ ಆದರೆ ಸಹ ನಾವು ಮಾಡಿ ಕೊಡ್ತೇವೆ. ಒಂದು MS ಬೈಂಡಿಂಗ್ ಅಂತ ಹೇಳೋದು, ಅದು ಪೇಪರ್ ಬೈಂಡಿಂಗ್. ಅದಂದರೆ ಕೆಲವು ಸಲ ತೆಳುವು ಪೇಪರಲ್ಲಿ ಮಾಡ್ಬೋದು, ಕಲರ್ ಪೇಪರ್. ಈಗ ನಿಮಗೆ ಬ್ಲೂ ಬೇಕಂತ ಹೇಳ್ತೀರಿ, ಆಗ ಬ್ಲೂ ಕಲ್ಲರಲ್ಲಿ ಮಾಡೋದು. ಪಿಂಕ್ ಬೇಕಾಗ್ತದೆ ಎಲ್ಲೋ, ಹಾಗೆ ಪೇಪರ್ಗಳು ಸಿಗ್ತವೆ. ಆ ಪೇಪರ್ನ ಮೂಲಕ ನಾವು ಮಾಡೋದು. ಆ ಪೇಪರ್ಗಳಲ್ಲಿ ಸಹ ಕೆಲವು ದಪ್ಪ ಪೇಪರ್ ಬರ್ತದೆ, ಅದು ಡ್ರಾಯಿಂಗ್ ಮಾಡೋದು ಪೇಪರ್ ಉಂಟಲ್ಲ ಅಂಥದ್ದು ಪೇಪರ್, ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ, ಒಂದು 40 ರೂಪಾಯಿ ಹಾಗೆಲ್ಲ ಇರ್ತದೆ. ಮತ್ತು ತೆಳುವು ಪೇಪರಿಗೆ ಒಂದು 20-30 ರೂಪಾಯಿ ಸಹ ಆಗ್ತದೆ. ಕೆಲವು ಸಲ ಕಸ್ಟಮರ್ ಹೇಳ್ತಾರೆ, ನಿಮ್ಮದೆಂತ ಇಷ್ಟು ಕಮ್ಮಿ ಕ್ರಯ ಅಂತ ಬೂಕಿಗೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳೋದು, ನಮಗೆ ಎಷ್ಟಾಗ್ತದೆ ಅಷ್ಟು ನಾವು ಮಾಡೋದು, ತುಂಬ ತುಂಬ ತೆಗೆದುಕೊಂಡು ಏನು ಪ್ರಯೋಜನ ಇಲ್ಲ ಅಲ್ಲ, ಹಾಗೆ ಹೇಳೋದು. ಮತ್ತು MS ಬೈಂಡಿಂಗ್ ಅಂದರೆ ಸ್ಟಿಪ್ ಬೈಂಡಿಂಗ್ ಹೇಳ್ತಾರೆ. ಸ್ಟಿಪ್ ಬೈಂಡಿಂಗ್ ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ, ಒಂದು 50 ರೂಪಾಯಿ ಆಗ್ತದೆ. ಅದರಲ್ಲಿ ಸಹ 40 ರೂಪಾಯಿ ಮಾಡ್ಬೋದು. ಕಾಲಲ್ಲಿ ಸ್ಟಿಚ್ ಮಾಡಿ ಕಾರ್ಡ್ಬೋರ್ಡ್ ಹಾಕಿ ಕ್ಯಾಲಿಕೋ ಹಾಕೋದು, ಅದಕ್ಕೆ ರ್ಯಾಗ್ಸಿನ್ ಹಾಕ್ಲಿಕ್ಕಿಲ್ಲ, ಅದು ಸಹ ಸ್ವಲ್ಪ ಕಮ್ಮಿಯಲ್ಲಿ ಮಾಡೋದು, ಅದು ಕ್ಯಾಲಿಕೋ ಹೇಳ್ತಾರೆ. ರ್ಯಾಗ್ಸಿನ್ ಹಾಕಿದರೆ ಸ್ವಲ್ಪ ಜಾಸ್ತಿ ಆಗ್ತದೆ, ಆ ಟೈಪಲ್ಲಿ ಮಾಡ್ತೇವೆ. ಮತ್ತು ಆ ಕ್ವಾರ್ಟರ್ ಕ್ಯಾಲಿಕೋ, ಕ್ವಾರ್ಟರ್ ಕ್ಯಾಲಿಕೋ ಅಂದರೆ ಖಾಲಿ ಬದಿಗೆ ಅದು ಓಪನ್ ಬೈಂಡಿಂಗ್ ಮಾಡಲಿಕ್ಕೆ ಸಹ ಆಗ್ತದೆ, ಸ್ಟಿಪ್ ಬೈಂಡಿಂಗ್ ಸಹ ಮಾಡಲಿಕ್ಕೆ ಆಗ್ತದೆ. ಆಗ ಇದು ಓಪನ್ ಬೈಂಡಿಂಗ್ ಮಾಡಿದ್ರೆ ಸ್ವಲ್ಪ ಕ್ರಯ ಜಾಸ್ತಿ ಆಗ್ತದೆ, ಸ್ಟಿಪ್ ಬೈಂಡಿಂಗ್ ಮಾಡಿದರೆ ಸ್ವಲ್ಪ ಕ್ರಯ ಕಮ್ಮಿ ಆಗ್ತದೆ. 60 ರೂಪಾಯಿ, 80 ರೂಪಾಯಿ, 100 ರೂಪಾಯಿ. ಮತ್ತು ಓಪನ್ ಬೈಂಡಿಂಗಿಗೆ 150 ರೂಪಾಯಿ, 200 ರೂಪಾಯಿ ಆ ಟೈಪಲ್ಲಿ. ಅದರಲ್ಲಿ ಸಹ ಕೆಲವರು ಸ್ಟಿಚ್ ಮಾಡಿ ಸಹ ಮಾಡಿಸ್ತಾರೆ, ಫುಲ್ ರ್ಯಾಗ್ಸಿನ್ ಹಾಗೆ ಮಾಡಿಸ್ತಾರೆ. ನಮ್ಮ ಹತ್ರ ಅಂದರೆ ನಾವು ಸೇಲ್ ಮಾಡೋದಿಲ್ಲ ಅಲ್ಲ, ಯಾರಾದರೂ ಕೊಟ್ಟ ಬೂಕನ್ನು ಮಾಡಿ ಅವರು ಕೂಡಲೇ ಕೊಂಡೋಗ್ತಾರೆ, ಅದು ಟೈಪಲ್ಲಿ ನಾವು ಮಾಡ್ತೇವೆ. ಮತ್ತು ಗ್ಲಾಸ್ ಪೇಪರ್ ಅಂತ ಅಂದರೆ ಮಕ್ಕಳದು ಬೂಕ್ ಉಂಟಲ್ಲ, ಬ್ರೌನ್ ಪೇಪರ್ ಬೈಂಡಿಂಗ್ ಮಾಡ್ತಾರಲ್ಲ, ಅದು ಸಹ ನಾವು ಮಾಡ್ತೇವೆ. ಯಾವಾಗ ಮಕ್ಕಳು ಶಾಲೆ ಅವರು ಆಗ ಮಕ್ಕಳು ಅವರದ್ದು ಪ್ಲಾಸ್ಟಿಕ್ ಕವರ್ ಮಾಡಲಿಕ್ಕೆ ಹೇಳ್ತಾರೆ, ಅದು ಸಹ ಮಾಡಿ ಅದು ಒಂದು ಬೂಕಿಗೆ ನಾವು 10 ರೂಪಾಯಿ ತೆಗೆದುಕೊಳ್ತೇವೆ. ತುಂಬ ಓಲ್ಡ್ ಬುಕ್ ಬರ್ತದೆ, ಅದನ್ನು ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಅಂದರೆ ತುಂಬ ದಿವಸ ತೆಗೆದುಕೊಳ್ತೇವೆ. ಹೊಸತ್ತು ಬುಕ್ ಬಂದರೆ ಈಗ ನಮಗೆ ಗಮ್ ಬೇಕಾಗ್ತದೆ, ಅದಕ್ಕೆ ನೂಲು ಬೇಕಾಗ್ತದೆ. ಆಗ ಕೆಲವು ನೂಲುಗಳು ಈಗ ನೋಡಿ ಆರ್ಡಿನರಿ ನೂಲುಗಳು, ಅದರಲ್ಲಿ ಸುತ್ತ 2 ನಂಬರ್, 8 ನಂಬರ್, 10 ನಂಬರ್ ಹಾಗೆಲ್ಲ ಉಂಟು. ಅದು ನಮಗೆ ಯಾವುದು ನಮಗೆ ಗೊತ್ತಾಗ್ತದೆ, ಅದು ಬೂಕು ನೋಡುವಾಗ ಯಾವ ನಮೂನೆಯದು ನೂಲನ್ನು ಯೂಸ್ ಮಾಡಬೇಕಂತ ಅದೇ ರೀತಿಯಲ್ಲಿ ನಾವು ಯೂಸ್ ಮಾಡ್ತೇವೆ. ಈಗ ಆರ್ಡಿನರಿ ಬುಕ್ ಆದರೆ ಆರ್ಡಿನರಿ ನೂಲು ಯೂಸ್ ಮಾಡ್ತೇವೆ. ಸ್ವಲ್ಪ ಗಟ್ಟಿ ಬರಬೇಕಾದ್ರೆ ಸ್ವಲ್ಪ 2 ನಂಬರಿದು, 10 ನಂಬರಿದು ಹಾಗೆ ಯೂಸ್ ಮಾಡ್ತೇವೆ. ಆ ಟೈಪಲ್ಲಿ ನಾವು ಮಾಡ್ತೇವೆ. ಅದು ಬೂಕ್ ಮಾಡಲಿಕ್ಕೆ ಪೇಸ್ಟ್ ತಯಾರಿಕೆ ಮಾಡಲಿಕ್ಕೆ ಉಂಟು. ಆ ಪೇಸ್ಟನ್ನು ನಾವು ತಯಾರಿಸೋದು ಹೇಗೆಂದರೆ ಮೈಲು ತುತ್ತು ಮತ್ತು ಮೈದಾ ಹಾಕಿ ಮನೆಯಲ್ಲೇ ತಯಾರು ಮಾಡ್ತಿದ್ದೆವು. ಮೊದಲು ನನ್ನ ಅತ್ತೆ ಇರುವಾಗ ಅವರು ಮನೆಯಲ್ಲೇ ಮಾಡ್ತಿದ್ರು, ನಾನು ಸಹ ಮನೆಯಲ್ಲೇ ಮಾಡ್ತಿರುವಾಗ ನನ್ನ ಮನಸ್ಸಿಗೆ ಆಯಿತು ಮನೆಯಲ್ಲಿ ಮಾಡಿದರೆ ಅದು ತುಂಬ ಹಾಳಾಗ್ತದೆ, ಅದಕ್ಕಿಂತ ರೆಡಿಮೇಡ್ ತಂದರೆ ಬೇಕಾದರೆ ಫ್ರಿಡ್ಜಲ್ಲಿ ಸಹ ಇಡ್ಬೋದು, ಈಗ ಫ್ರಿಡ್ಜೆಲ್ಲ ಉಂಟಲ್ಲ ಹಾಗೆ. ಹಾಗೆ ನಾವೀಗ ಮಾರ್ಕೆಟಿಂದವೇ ರೆಡಿಮೇಡ್ ಪೇಸ್ಟನ್ನು ತರಿಸ್ತೇವೆ. ಅದರಲ್ಲಿ ಸಹ ವಿಧಾನ ಉಂಟು, ಫೆವಿಕಾಲ್ ಅಂತ ಉಂಟು. ಫೆವಿಕಾಲ್ಗಳಲ್ಲಿ 2 ಥರದ ಫೆವಿಕಾಲ್ ಉಂಟು. ಕೆಲವು ತುಂಬ ಹಣ ಕೊಡ್ತಾರೆ ಕೆಲವರು, ಅವರದ್ದು ಒಳ್ಳೆ ಮಾಡಬೇಕಂತ ಒಳ್ಳೆ ಫೆವಿಕಾಲ್ ಹಾಕ್ತೇವೆ. ಕೆಲವರಿಗೆ ಸ್ವಲ್ಪ ನರಗ್ತಾರೆ ಕೊಡುವಾಗ, ಆಗ ಅವರಿಗೆ ಸ್ವಲ್ಪ ಕಮ್ಮಿ ಬೆಳೆದು ಬೇರೆ ಟೈಪಿದು ಫೆವಿಕಾಲ್ ಹಾಕ್ತೇವೆ ಹಾಗೆ. ಮತ್ತು ಪೇಸ್ಟ್ ಸಹ ಹಾಗೆ, ಅದರಲ್ಲಿ ಸಹ ಎರಡು ರೀತಿದು ಉಂಟು. ಅದು ಮಾತ್ರ ಎರಡು ಸಹ ಒಂದೇ ಲೆಕ್ಕ ಕಾಸ್ಟ್ಲಿ ಇದೆ, ಅದು ಅದು ಹಾಕ್ಬೇಕು, ಇಲ್ಲಾದರೆ ಗಟ್ಟಿ ಬರುವುದಿಲ್ಲ ಅಲ್ಲ ಬೂಕುಗಳು. ಹಾಗೆ ಹಾಗೆ ಪೇಸ್ಟ್ ಮೊದಲು ನಾವು ಮನೆಯಲ್ಲಿ ತಯಾರು ಮಾಡೋದು, ಈಗ ನಾವು ರೆಡಿಮೇಡ್ ತಯಾರು. ಈಗ ಹಾಳಾಗುವುದಿಲ್ಲ ಅಷ್ಟೇ ಅಂತ, ಮೊದಲು ತುಂಬ ಹಾಳಾಗ್ತಿತ್ತು. ಒಂದು ಬೂಕನ್ನು ಬೈಂಡ್ ಮಾಡಲಿಕ್ಕೆ ಅದೇ ಹೇಳಿದೆಲ್ಲ, ನಿಮಗೆ ಖಾಲಿ ಸ್ಟಿಚ್ ಮಾಡಿಕೊಡೋದಾದರೆ ನನ್ನ ಯಜಮಾನರು ಬೆಳಿಗ್ಗೆ ಕೊಟ್ಟರೆ ಸಂಜೆ ಒಳಗೆ ಸಹ ಮಾಡಿಕೊಡ್ತಾರೆ. ಅದೇ ಸೆಕ್ಷನ್ ಬೂಕು ಅಥವಾ ನೀವು ಕೊಡುವಾಗ ಒಂದು 20 ಬೂಕು ಕೊಟ್ಟರೆ ಹೇಳುವ, ಅದು ನಮಗೆ ಬೆಳಿಗ್ಗೆ ಕೊಟ್ಟು ಸಂಜೆ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಬೂಕ್ ಆದರೆ ಬೆಳಿಗ್ಗೆ ಕೊಟ್ಟು ಸಂಜೆ ಕೊಡಲಿಕ್ಕೆ ಸಹ ತಯಾರುಂಟು. ಮತ್ತು ಇದು ಶಾಲೆಗಳದ್ದು ಸರ್ವಿಸ್ ಬುಕ್ ಅಂತ ಬರ್ತದೆ, ಅದಕ್ಕೆ ಮತ್ತು ಬೈಬಲ್ಗಳಿಗೆಲ್ಲ, ಕುರಾನ್ಗೆ ಮತ್ತು ಮಹಾಭಾರತ, ಅದಕ್ಕೆಲ್ಲ ಆ ಬುಕ್ಗೆಲ್ಲ ನಾವು ಕಮ್ಮಿ ಎಂದರೆ ಒಂದು 10 ದಿವಸ ತೆಗೆದುಕೊಳ್ತೇವೆ. ಅಷ್ಟು ಕೆಲವರಿಗೆ ಅರ್ಜೆಂಟ್ ಉಂಟು, ನಮಗೆ ಬೇಗ ಹೋಗ್ಲಿಕ್ಕುಂಟು, ನಮಗೆ ಮಾಡಿಕೊಡಿ ಅಂದರೆ ಒಂದು 7 ದಿವಸದಲ್ಲಿ ಮಾಡಿಕೊಡ್ತೇವೆ. ನಮ್ಮದೊಂದು ವಿಶೇಷತೆ ಎಂದರೆ ಎಲ್ಲರೂ ಮನೆಯಲ್ಲಿ ಒಣಗಿಸ್ತಾರೆ, ನಾವು ಹಾಗೆ ಅಲ್ಲ. ನಾವು ಬಿಸಿಲಿಗೆ ಇಟ್ಟು ಆ ಬಿಸಿಲಿನ ತಾಪಕ್ಕೆ ಇಷ್ಟೇ ಅಂತ ಒಣಗಿಸ್ಲಿಕ್ಕೆ ಉಂಟು, ಒಂದು ಮುಂದಿನ ಸೈಡ್, ಹಿಂದಿನ ಸೈಡ್, ಒಳಗಿನ ಸೈಡ್ ಅಂತ. ಅದುವೇ ನಮ್ಮದು ಈ ಬುಕ್ಕಿದು ಗುಟ್ಟು, ನಾವು ಬಿಸಿಲಿಗೆ ಒಣಗಿಸ್ತೇವೆ. ಅದು ಬಿಸಿಲಿಗೆ ಒಣಗಿದ ಬೂಕು ಸಾಧಾರಣ ನಿಮಗೆ ಸುಮಾರು ವರ್ಷ ತನಕ ಹಾಳಾಗುವುದಿಲ್ಲ. ಇಲ್ಲದ್ರೆ ಎಂತ ಆಗ್ತದೆ ಗೊತ್ತುಂಟ, ನಾವೀಗ ಅರ್ಜೆಂಟಿಗೆ ಮನೆ ಒಳಗೆ ಅಥವಾ ಫ್ಯಾನಿದ್ದು ಗಾಳಿಗೆ ಇಟ್ಟೇವಂತ ಎನಿಸಿ, ಅದು ಹೆಚ್ಚೆಂದರೆ ಒಂದು 2-3 ವರ್ಷ ಆಗುವ ಒಳಗಿನಿಂದ ಫಂಗಸ್ ಬರ್ತದೆ. ನಮ್ಮದು ಎಷ್ಟು ವರ್ಷ ಆದರೆ ಸಹ ಒಂದು ಫಂಗಸ್ ಬರುವುದಿಲ್ಲ ಬೂಕಿಗೆ, ಅಂಥ ಪೇಸ್ಟ್ ನಾವು ಹಾಕೋದು ಅದು. ಮತ್ತು ಬಿಸಿಲಿಗೆ ಒಣಗಿಸೋದು, ಅದಕ್ಕೆ ನಮಗೆ ಬಿಸಿಲಿಂದು ಅಗತ್ಯ ಉಂಟು. ಕಹಿ ನೆನಪು ಕೆಲವು ಸಲ ಇರ್ತದೆ, ಯಾವಾಗಲೂ ಸುಖ ಇದ್ದಲ್ಲಿ ಕಷ್ಟ ಇದ್ದೇ ಇರ್ತದಲ್ಲ. ಕಹಿ ನೆನಪು ಅಂದರೆ ಕೆಲವು ಸಲ ನಮ್ಮದು ಬೂಕು ಕೊಡುವಾಗ ಹಿಂದೆ ಕೊಡಲಿಕ್ಕೆ ಬೇಗಕ್ಕೆ ಆಗುವುದಿಲ್ಲ, ಆಗ ನಮಗೆ ಕೆಲವರು ಒಂದು ಅಲ್ಲಿ ಬೂಕು ಕೊಟ್ಟರೆ ಅಂತ ಬೇಗ ಹಿಂದೆ ಕೊಡುವುದಿಲ್ಲ ಅಂಥದ್ದೊಂದು ಕಹಿ ನೆನಪುಗಳು ನಮಗೆ ಕೆಲವು ಸಲ ಬರ್ತವೆ. ಅದು ನಮ್ಮದು ಸಹ ತಪ್ಪು ಸಹ ಇರ್ತದೆ, ಹಾಗೆ ಅದೊಂದು ಕೆಲವು ಕಹಿ ನೆನಪುಗಳು. ಮತ್ತು ಅದೇ ಬೂಕು ಕೊಡುವಾಗ ನಾವು ಟೈಮಿಗೆ ಕೊಡದಿದ್ದರೆ ಅದೊಂದು ನಮ್ಮದು, ಅದರಲ್ಲಿ ಕೆಲವರದು ಬೂಕು ಇಲ್ಲ ಅಂತ ಹೇಳೋದು ಕೆಲವರು ಇರ್ತಾರೆ. ನಾನಿಲ್ಲಿ ಬೂಕು ಕೊಟ್ಟಿದ್ದೇನೆ, ಬೂಕ್ ಇಲ್ಲ ಹೇಳಿದ್ದು ಕೆಲವರು ಇದೆ, ಅದು ನಮಗೆ ತುಂಬ ಬೇಜಾರು. ಯಾಕಂದರೆ ಅವರು ನಮಗೆ ಕೊಡೋದಿರಲಿಲ್ಲ, ಬೇರೆಯವರಿಗೆ ಕೊಟ್ಟಿರ್ತಾರೆ ಬೇರೆ ಆ ಶಾಪಿಗೆ, ಅವ್ರಿಗೆ ನೆನಪಿದ್ದಿಲ್ಲ ಇಲ್ಲಿ ಕೊಟ್ಟದ್ದಂತ ಹಾಗೆ ಆಗ್ತದೆ. ಅದು ಕೆಲವು ಸಲ ಆಗ್ತದೆ, ಕೊಟ್ಟು ನಮ್ಮ ಹತ್ರ ಇಲ್ಲ ಅಂತ ವಾದಿಸುವವರು ಇರ್ತಾರೆ ಕೆಲವರು. ಕೆಲವು ಸಲ ಹಳೇ ಬೂಕುಗಳು ನಮಗೆ ಬರ್ತವೆ, ಅದನ್ನು ಚಂದ ಮಾಡಿ ನನ್ನ ಯಜಮಾನರು ಕೊಡುವಾಗ ಅವರಿಗೆ ಇದು ನನ್ನದೇ ಬುಕ್ ಅಲ್ಲ ಎಂಬಷ್ಟು ಖುಷಿ ಆಗ್ತದೆ. ಇದು ನಿಮ್ಮದೇ ಬುಕ್ ಹೇಳಿದ ಸಹ ಅವರು ನಂಬೋದಿಲ್ಲ, ಒಂದು. ಮತ್ತು ಕೆಲವರು ಎಂತ ಮಾಡ್ತಾರೆ, ಮನೆಯಲ್ಲಿ ಅವರಿಗೆ ಭಾರ ಆಗ್ತದೆ ಅಂತ ತಂದು ನಮ್ಮ ಅಂಗಡಿಗೆ ಹಾಕ್ತಾರೆ, ಮಾಡಿದರೆ ಸಹ ಅವರು ಕೊಂಡೋಗೋದಿಲ್ಲ, ಆಗ ನಮಗೆ ತುಂಬ ಬೇಜಾರಾಗ್ತದೆ. ಯಾಕಂದರೆ ಅದು ಅಷ್ಟು ಹಳತು ಬುಕ್, ಮಾಡಿ ಸಹ ಅವರು ಕೊಂಡೋಗಲಿಲ್ಲ ಎಂಬ ಒಂದು ಅದು ಬೇಜಾರು ಸಹ ಇರ್ತದೆ. ಮತ್ತೊಂದು ಹಳೆ ಬುಕ್ ಮನೆಯಲ್ಲಿ ಭಾರ ಅಂತ ನಮ್ಮ

ಅದು ಕೊಂಡೋಗಿದ್ದಾರೆ. ಯಾರು ನೋಡಿ, ತುಂಬಾ ಓಲ್ಡ್ ಬುಕ್, ಇದು ನಮಗೆ ಬೇಕೇ ಅಂತ ಮಾಡಿ ಕೊಟ್ಟವರುಂಟು. ನಮಗೆ ಒಂದು ಸಲ ನಮ್ಮ ಚರ್ಚಿದು ಒಂದು 150 ಹಿಂದಿನದು ಒಂದು ಬುಕ್ಕು, ಅಂದರೆ ಅದು ಅವರಿಗೆ ರಿಜಿಸ್ಟ್ರೇಷನ್ ನಮ್ಮ ಚರ್ಚಲ್ಲಿ ಗೊತ್ತುಂಟಲ್ಲ, ಇಡ್ಲಿಕ್ಕೆ ಉಂಟಲ್ಲ ಎಷ್ಟೇ ವರ್ಷ ಆದರೆ ಸಹ. ಹಾಗೆ ಬಂದದ್ದು ಫಾದರ್ ವಾಲ್ಟರ್ ಡಿ ಮೇಲೆ ಇರುವಾಗ ಅವರು ನಮಗೆ ಕೊಟ್ಟಿದ್ದರು. ಅದಂದರೆ 150 ಮೊದಲಿದು ಬುಕ್ಕು. ಅದು ನಾವು ಹಾಗೆ ಪೇಪರ್ಗಳನ್ನು ನಾನಲ್ಲ ಮಾಡಿದ್ದು, ಅದು ಕೆಲಸ ನನ್ನ ಯಜಮಾನರೇ ಮಾಡಿದ್ದು. ಅಂದರೆ ಅದು ಅಷ್ಟು ಎಂತ ಕಾನ್ಫಿಡೆಂಟ್ ಗೌಪ್ಯವಾಗಿ ಇಡುವುದು ಬುಕ್ ಅಲ್ಲ, ಅದು ಅದು ಹಾಗೆ ಇರ್ತದೆ. ಅದು ಮಾತ್ರ ನಾವು ಮಾಡಿದ್ದೇವೆ. ಸರ್ಕಾರ ಕಚೇರಿಗಳಿಂದ ನಮಗೆ ಬುಕ್ ಬರ್ತವೆ. ಹೆಚ್ಚಾಗಿ ಮೊದಲು ನಮಗೆ DC ಆಫೀಸ್ ಇದೆಲ್ಲ ಬರ್ತಿತ್ತು. ಈಗ ಎಲ್ಲ ಇಂಟರ್ನೆಟ್ ಬಂದು ಅದು ಎಲ್ಲ ಅವರು ಎಲ್ಲ ಅದರಲ್ಲಿ ರೆಕಾರ್ಡ್ ಮಾಡಿ ಇಡ್ತಾರೆ. ಈಗ ಮೊದಲು ಅವರು ನಮ್ಮದು DC ಆಫೀಸಿದು ಬರ್ತಿತ್ತು, ಈವನ್ KB ಅವರದ್ದು ಬರ್ತಿತ್ತು ಓಲ್ಡ್ ಬುಕ್ಕು. ನಾವು ಮಾತ್ರ ಮಾಡಿದ ಬುಕ್ಕಿಗೆಲ್ಲ ಸೀಲ್ ಇರ್ತದೆ, ನಮ್ಮದು FDSOS ಅಂತ, ಈಗ ILDSOS ಅಂತ. ಆದರೆ ಇದು ಒಳ್ಳೆ ಮಾಡುವುದು ನನ್ನ ಮಾವ, ಅವರು ಸಣ್ಣ ಪ್ರಾಯದಿಂದ, ಅಂದರೆ ಅವರು 5ನೇ ಕ್ಲಾಸಿನಲ್ಲಿ ಇರುವಾಗ ಒಬ್ಬರು ಅವರಿಗೆ ಆಗ ಬಡತನ ಇತ್ತಲ್ಲ, ಆ ಬಡತನದಲ್ಲಿ ಅವರಿಗೆ ಕಲೀಲಿಕ್ಕೆ ಆಗದೆ ಅವರು ಬೇರೆ ಕಡೆ ಹೋಗಿ ಎಲೋಶಿಯಸ್ ಯಾರೊಬ್ಬರಿಂದ ಕಲ್ತದ್ದು ಇದು ಬುಕ್ ಬ್ಯಾಂಡನ್ನು, ಅದನ್ನೇ ಅವರು ವೃತ್ತಿಯಾಗಿ ಮಾಡಿ ಅವರಿಗೆ 4 ಮಕ್ಕಳು ಅದರಲ್ಲಿ ಅವರು ವಿದ್ಯಾಭ್ಯಾಸ ಅವರಿಗೆ ಕೊಟ್ಟಿದ್ದಾರೆ. ಅವರು ಒಳ್ಳೆ ಮಾಡಿ ಕಲಿತು ಈಗ ಒಳ್ಳೆ ಒಳ್ಳೆ ಅವರವರ ಗಂಡನವರ ಮನೆಯಲ್ಲಿ ಇದ್ದಾರೆ. ಒಬ್ಬರೇ ಮಗ, ನಾವು ಅದನ್ನು ಮುಂದುವರಿತಾ ಇದ್ದೇವೆ. ನನಗೆ ತುಂಬ ಖುಷಿ ಕೊಟ್ಟಿದೆ ಇದು ಕೆಲಸ. ಯಾಕೆಂದರೆ ಇಷ್ಟು ಬ್ಯುಸಿ ಇರ್ತೇವೆ ಅಂದರೆ ಒಂದೊಂದು ಸಲ ನಮಗೆ ಯಾವಾಗ ಬೆಳಿಗ್ಗೆ ಆಯಿತು ಸಂಜೆ ಯಾವಾಗ ಆಯಿತು ಅಂತ ಗೊತ್ತಾಗಲಿಲ್ಲ, ಅಷ್ಟು ನಾವು ಖುಷಿ. ಕೆಲಸ ಇಲ್ಲದಾಗ ನಾವು ನಮ್ಮ ನೆಂಟರ ಮನೆಗೆಲ್ಲ ಹೋಗಿ ಸಂತೋಷದಂದು ಇಲ್ಲಿ ಇದ್ದೇವೆ. ಹಾಗೆ ನಮಗೆ ಕೆಲವು ಸಲ ಕೇಳಿಕೊಂಡು ಬರ್ತಾರೆ, ನಮಗೆ ಇದು ವೃತ್ತಿಯನ್ನು ಕಳಿಸ್ತೀರಾ, ಇದು ಬುಕ್ ಬ್ಯಾನರ್. ಹಾಗೆ ಕಲಿತು ನಮ್ಮದು ಮೊದಲು ನನ್ನ ಮಾವ ಇರುವಾಗ ಅಲ್ಲಿ ಶಾಲೆ ಇತ್ತು, ವಾಲಿಂಜಸ್ ಅಂತ ಶಾಲೆ ಇತ್ತು. ಆ ಮಕ್ಕಳು ತುಂಬ ಮಂದಿ ನೋಡಿ ನೋಡಿ ಮಾಡಿದ್ದಾರೆ, ಕಲ್ತಿದ್ದಾರೆ. ಅಂದರೆ ಅವರದ ಬೂಕೆ ಒಲಿಲಿಕ್ಕೆ ಅದೆಲ್ಲ ಕಲ್ತಿದ್ದಾರೆ ಅವರಷ್ಟಕ್ಕೆ, ಮಾವ ಮಾಡೋದು ನೋಡಿ ನೋಡಿ. ಅದಕ್ಕೆ ನಮಗೆ ಹಾಗೆ ವೃತ್ತಿ ಕಲಿಸ್ಲಿಕ್ಕೆ ಗೊತ್ತಾಗುವುದಿಲ್ಲ, ಕೇಳ್ತಾರೆ ಬಂದು ನಮಗೆ ಸ್ವಲ್ಪ ಕಲಿಸ್ತೀರಾ, ಇದು ನಾವು ಸಹ ಕಲಿತೇವೆ ಕೇಳ್ತಾರೆ. ಹಾಗೆ ನಮಗೆ ಮಕ್ಕಳಿಲ್ಲ, ಹಾಗೆ ಎಲ್ಲರೂ ಸಾಹಿತಿಯವರು ಎಲ್ಲ ಹೆಚ್ಚಾಗಿ ಬರುವವರು ಹೇಳ್ತಾರೆ, ನೀವು ಮಾಡುವಾಗೆ ಬೂಕು ಬೇರೆ ಕಡೆ ಎಲ್ಲಿ ಸಹ ಮಾಡುವುದಿಲ್ಲ. ಅವರು ಫಿಲ್ಮ್ ಆ್ಯಕ್ಟರೇ ಆಗಿರಲಿ, ಸಾಹಿತಿಗಾರರೇ ಆಗಿರಲಿ, ಅಥವಾ ಡ್ಯಾನ್ಸರ್ನವರೇ ಆಗಿರಲಿ, ಸಿಂಗರ್ಸ್ನವರಾಗಿರಲಿ, ಅವರದ್ದು ಬೂಕೆಲ್ಲ ಇದೆ ವಿಲ್ಫಿರಿ ಬೆಂಬಸ್ದ ಅವರದ್ದು ಸಹ ಕೆಲವು ಬೂಕ್ಗಳನ್ನು ನಾವು ಮಾಡಿದ್ದೇವೆ. ಇಲ್ಲಂತಿಲ್ಲ, ಅವರಿಗೆ ಕೊಟ್ಟದನ್ನು ನಮಗೆ ತಂದು ಕೊಡಿ. ಅವರಿಗೆ ಸಹ ಮೊದಲು ಪ್ರೆಸ್ ಇತ್ತು. ಪ್ರೆಸ್ ಮತ್ತು ಬೈಂಡಿಂಗಿಗೆ ವ್ಯತ್ಯಾಸ ಉಂಟು. ಪ್ರೆಸ್ ಅಂದರೆ ಎಲ್ಲ ಮಿಷಿನ್ಗಳಲ್ಲಿ ಆಗೋದು. ಈಗ ನಾವು ಕೊಟ್ಟ ಒಂದು ನಾವು ಎಂತಾದರೂ ಹೇಳಿದ್ದನ್ನು ಅವರು ಟೈಪ್ ಮಾಡಿ ಕಂಪೋಸ್ ಮಾಡಿ ಅವರು ಮಿಷಿನಲ್ಲಿ ಹಾಕ್ತಾರೆ. ನಮ್ಮದು ಬೈಂಡಿಂಗ್ ಆಗಲ್ಲ, ಬೈಂಡಿಂಗ್ ಕೈಯಲ್ಲಿ ಮಾಡೋದು ಕೆಲಸ ಎಲ್ಲವನ್ನು. ಈಗ ನಾವು ಒಂದು ಬೀಡಿ ಕಟ್ಟುವಾಗ ಹೇಗೆ ಎಲೆ ತರ್ತೇವೆ, ಅದನ್ನು ಕಟ್ ಮಾಡ್ತೇವೆ, ಬೀಡಿ ಕಟ್ತೇವೆ, ಹಾಗೆ ಇದು ಸಹ ಬೂಕ ತಂದದನ್ನು ಓಪನ್ ಮಾಡ್ತೇವೆ, ಅದನ್ನು ಪ್ರೆಸ್ಸಿಗೆ ಹಾಕ್ತೇವೆ, ಒಣಗಿಸ್ಲಿಕ್ಕೆ ಹಾಕ್ತೇವೆ, ಸ್ಟಿಚ್ ಮಾಡ್ತೇವೆ, ಪುನಃ ಗಮ್ಮಾಗಿ ಒಣಗಿಸ್ತೇವೆ. ಅದೆಲ್ಲದು ನಮ್ಮದು ಅದಕ್ಕೆ ಪ್ರಿಂಟಿಂಗಿಗೆ ಮತ್ತು ಇದಕ್ಕೆ ಇರುವ ವ್ಯತ್ಯಾಸ ಉಂಟು. ತುಂಬ ವ್ಯತ್ಯಾಸ ಉಂಟು ಪ್ರಿಂಟಿಂಗ್ಗೆ ಮತ್ತು ನಮ್ಮದು ಇದಕ್ಕೆ ಯಾವುದಕ್ಕೆ ಕೈ ಕೆಲಸಕ್ಕೆ. ಈಗ ಹೇಳುವುದಾದರೆ ಒಂದು ನಾವು ಯೋಚಿಸುವ ಒಂದು ನಮಗೆ ಬುಕ್ ಬರ್ತದೆ, ಅದು ತುಂಬ ಹಳತ್ತಿರ್ತದೆ, ಅದರದ್ದು ಹೊಗೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಆದರೆ ಸ್ವಲ್ಪ ಕಲ್ಮಶ ಇರ್ತದೆ ಅಲ್ಲ ಒಂದು ಬೂಗಳೇ, ನಮ್ಮ ಬೂಗೆ ಕೈಗಳಿಗೆ ಅದು ಅಂಟುತ್ತದೆ ಎಲ್ಲ ಆಗ್ತದೆ. ಅದರಲ್ಲಿ ರೋಗಕ್ಕೆ ಧೂಳು ಬರ್ತದೆ, ಪೊಲ್ಯೂಷನ್ ಸಹ ಇರ್ತದಲ್ಲ, ಅದು ಬೂಕಲ್ಲಿ ಇದು ಇರ್ತದಲ್ಲ, ಧೂಳು ಇರ್ತದಲ್ಲ. ಆದರೆ ಸಹ ಇಷ್ಟು ತನಕ ನಮಗಿಂದ ನಾವು ಇಲ್ಲದೆ ಸಹ ನನಗೆ ಬ್ರೀದಿಂಗ್ ಪ್ರಾಬ್ಲಮ್ ಮೊದಲು ಸಹ ಇತ್ತೆ, ಅದು ಹೇಳುದಕ್ಕೆ ಹೇಳಿಕ್ಕೆ ಆಗುದಿಲ್ಲ, ರೋಗದೇ ಹೇಳುದಿಲ್ಲ. ಆದರೆ ನನ್ನ ಯಜಮಾನರು ಈಗ ಒಂದು ಸಾಧಾರಣ 1 ವರ್ಷದಿಂದ ಅವರದ್ದು ಕಿಡ್ನಿದು ಟ್ಯೂಮರ್ ಆಗಿತ್ತು, ನಮಗೆ ಸಹ ಗೊತ್ತಿರಲಿಲ್ಲ. ಹಾಗೆ ಯೂರಿನಲ್ಲಿ ಬ್ಲಡ್ ಹೋಗ್ತೈತೆ ಅಂತ ನಾವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ಹೇಳಿದರು ಟ್ಯೂಮರ್ ಆಗಿ ಅದು ಒಳಗಿವೆ ಸತ್ತಿದೆ, ಹಾಗೆ ಅದು ರೈಟ್ ಸೈಡಿದ ಅವ್ರದ್ದು ಕಿಡ್ನಿ ತೆಗಿಲಿಕ್ಕೆ ಆಯಿತು. ಹಾಗೆ ನಮಗೆ ಈಗ ಕಷ್ಟಗಳು ಆರಂಭ ಆದವು. ಹಾಗೆ ಅದನ್ನೀಗ ಅವರಿಗೆ ರೈಟ್ಸ್ ಇದು ಕಿಡ್ನಿ ಅವರದ್ದು ವರ್ಕ್ ಆಗೋದಿಲ್ಲ, ಫುಲ್ಲು ತೆಗೆದು ಇದು ಮಾಡಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಆದರೆ ಈಗ ನಾವು ಮದ್ದಲ್ಲಿ ಇದ್ದೇವೆ. ಅದು ಬುಕ್ಕಿಂದ ಬಂದದಂತ ಹೇಳಿಕೆ ಆಗ್ತಿಲ್ಲ. ನಾವು ಮೊದಲು ಇದ್ದ ನಮ್ಮ ಶಾಪಲ್ಲಿ ಜನ್ರೇಟರ್ ಇತ್ತು ಅವರದ್ದು, ನಮ್ಮ ಓನರ್ ಅವರದ್ದು, ಅದು ಹೊಗೆ ಅವರ ಇದಕ್ಕೆ ಹೋಗಿದೆ ಅಂತ ಡಾಕ್ಟರ್ ಅವರು ಹೇಳ್ತಾರೆ ಅಷ್ಟೆ. ಹೊಗೆ ಹೋಗಿ ಅದು ಆಗಿದೆ ಅಂತ, ಹೊಗೆ ಹೋಗಲಿಕ್ಕೆ ಕಾರಣ ನಮ್ಮದಿದ್ದು ಅಂಗಡಿ ಇದ್ದರೆ ಅಲ್ಲಿ ಅವರು ಸಹ
ಅವ್ರದ್ದು ಜನರೇಟರ್ ಇಟ್ಟಿದ್ದರು. ಹೇಳಿದರೆ ಅವರಿಗೆ, ಅವರು ಅಂದರೆ ಕೆಲವು ಮನುಷ್ಯರಿಗೆ ಮನುಷ್ಯತ್ವ ಇರುವುದಿಲ್ಲ, ಅದು ಹೇಳಿಕೆ ಆಗುವುದಿಲ್ಲ. ಅವರದ್ದು ತಪ್ಪಂತಲ್ಲ, ನಮ್ಮದು ಸಹ, ನಮಗೆ ಸಹ ಕೆಲಸ ಬೇಕಂತ ನಾವು ಅಲ್ಲಿ ಕೂತ್ಕೊಂಡು ಮಾಡ್ತಿದ್ದೆವು. ಒಬ್ಬರನ್ನು ಮನನೋಯಿಸೋದಲ್ಲ, ಆದರೆ ಅವರದ್ದು ಜನರಿದ್ದ ಪ್ರಾಬ್ಲಮ್ಗೆ ಆಗವೇ ನಮಗೆ ಬೈಂಡಿಂಗ್ ಕೊಡಲಿಕ್ಕೆ ಬಂದ ಡಾಕ್ಟರ್ ಹೇಳಿದ್ದಾರೆ, ಈಗ ನೀನು ಯಂಗಿದ್ದೀಯಾ ಇವನ್ ರವರು, ಈಗ ನಿಮಗೆ ಗೊತ್ತಾಗೋದಿಲ್ಲ ಅದರದ್ದು ಮತ್ತು ಕೇಳ. ಅದೇ ಈಗ ಅದರದ್ದು ಸ್ವಲ್ಪ ಪ್ರಾಬ್ಲಮ್ ಅವರಿಗೆ ಆಗಿದೆ. ಅದು ಡಾಕ್ಟರ್ ಅವರು 100% ಹೇಳಿದ್ದಾರೆ, ಹೋಗಿ

0: ಯಾಕಂದ್ರೆ ಅವರು ಬೀಡಿ ಸಿಗರೇಟ್ ಎಳೆಯುವುದಿಲ್ಲ, ಡ್ರಿಂಕ್ಸ್ ಮಾಡುವುದಿಲ್ಲ. ಹಾಗಾದ್ರೆ ಎಲ್ಲಿಂದ ಬಂತು ಟ್ಯೂಮರ್? ಅದು ಅವರಿಗೆ ಹೊಗೆಯಿಂದ ಬಂದಿದೆ ಅಂತ ನಮಗೆ ಡಾಕ್ಟರ್ ಅವರು ಹೇಳಿದ್ದಾರೆ. ಅದು ಬುಕ್ ಬೈಂಡಿಂಗಿಂದವೇ ಬಂದಿದೆ ಅಂತ ಅಲ್ಲ, ಅದರಲ್ಲಿ ಅಲ್ಲವಲ್ಲ. ಯಾಕಂದರೆ ಬರುವುದಾದರೆ ಅದು ಅವರಿಗೆ ಮೊದಲೇ ಬರಬೇಕಿತ್ತು, ಯಾಕಂದರೆ ಅವರು ಸಣ್ಣ ಪ್ರಾಯದಿಂದ ಕೆಲಸ ಮಾಡ್ತಾರೆ. ಅದನ್ನು ಬುಕ್ ಬೈಂಡಿಂಗ್ ನನಗೆ ಮೊದಲು ಖುಷಿ ಕೊಡಲಿಲ್ಲ. ಮದುವೆ ದಿವಸದರಲ್ಲಿ ಇವರು ಎಷ್ಟು ಕಷ್ಟಪಡ್ತಾರೆ ಅಂತ ಆಗ್ತಿತ್ತು. ಆದರೆ ಕ್ರಮೇಣ ಎಂತ ಕೈ ಕೆಸರಾದರೆ ಬಾಯಿ ಮೊಸರು ಎಂದಾಗೆ ತಿಳಿತಾ ತಿಳಿತಾ ಹೋದಂತೆ ಇದರದ್ದು ಅನುಭವ ಖುಷಿಯಾಗಿ ಈ ಕೆಲಸದಲ್ಲಿ ನಾನು ನಿಜವಾಗಿ ಹೇಳ್ತೇನೆ ಒಂದು ಆತ್ಮತೃಪ್ತಿಯೇ ಉಂಟು. ನಮಗೆ ಒಂದು ಖುಷಿ ಕೊಡ್ತದೆ. ನನಗೆ ನಾನು ಎಣಿಸೋದು ಕೆಲವು ಸಲ ಎಲ್ಲರೂ ಕೆಲಸ ಇಲ್ಲ ಹೇಳಿದರೆ ನಮಗೆ ಯಾವಾಗ ಕೆಲಸ ಇಲ್ಲ ಅಂತ ನನ್ನ ಮದುವೆಯ ಜೀವನದಲ್ಲಿ ನನಗೆ ಆಗಲಿಲ್ಲ. ಯಾವತ್ತು ಅವರು ಕೆಲಸ ಇಲ್ಲ ಶ ಅಂಗಡಿಗೆ ಇವತ್ತು ಎಂಥ ಸಹ ಕೆಲಸ ಇಲ್ಲ ಅಂತ ನಮಗೆ ಇವತ್ತು ನನಗೆ ನನಗೆ ಆ ಅನುಭವ ಆಗಲಿಲ್ಲ ಇವತ್ತು ತನಕ. ಕೆಲವು ಸಲ ಕೆಲಸ ಇದ್ದರೆ ಮಾಡಿ ಶ ಇಷ್ಟು ಕೆಲಸ ಉಂಟು, ಈಗ ನಮಗೆ ಇದು ಕೆಲಸ ನೋಡುವಾಗ ಗೊತ್ತಾಗ್ತದೆ ಇಷ್ಟು ಉಂಟು ಹೀಗೆ ಮಾಡಿಕೊಡೋದು ಅಂತ ಸಹ ಆಗಿದ್ದು ಸಹ ಉಂಟು. ಹಾಗೆ ಇದು ಕೆಲಸದಲ್ಲಿ ನಮಗೆ ತೃಪ್ತಿ ಸಿಕ್ಕಿದೆ. ಬೇಜಾರು ಅಂತ ಆಗಲಿಲ್ಲ. ಬೇಜಾರು ಇದ್ದರೆ ಪೇಸ್ಟ್ ಹಾಕ್ಲಿಕ್ಕೆ ಉಂಟು, ಅದು ಕೆಲಸ ಎನಿಸುವಾಗ ಒಂಥರ ಕಷ್ಟಕರದಾದರೆ ಸಹ ನಮಗೆ ಕೆಲಸ ಮಾಡಿ ಹಣ ಸಿಕ್ಕುವಾಗ ತೃಪ್ತಿಕರ ಆಗ್ತದಲ್ಲ, ಅದರದ್ದು ನಮ್ಮದು ಯಶಸ್ಸು ಬಂದಿದೆ ಅಂತ ಆಗ್ತದಲ್ಲ. ಬುಕ್ ನಿಮಗೆ ಈಗ ನೀವು ನನಗೆ ಒಂದು ಒಳ್ಳೆ ಬುಕ್ ಮಾಡಿ ಕೊಡುವಾಗ ಇದಿಂದ ಎಷ್ಟು ಒಳ್ಳೆಯದಾಗಿದೆ ಬುಕ್ ಅಂದರೆ ನಿಮಗೆ ಸಹ ಖುಷಿ. ನಮಗೆ ಕೆಲವರು ಜಾಸ್ತಿ ಹಣ ಕೊಡ್ತೇ ಹೋಗ್ತಾರೆ. ನಾವು ನಮ್ಮ ಬುಕ್ಗಳಿಗೆ ಯೂಸ್ ಮಾಡಿದ್ದು ಒಂದು ಬೊಟ್ಟು ನನಗೆ ಕನ್ನಡದಲ್ಲಿ ಹೇಳಿಕೆ ಗೊತ್ತಾಗ್ತಿಲ್ಲ, ಅದು ಸುತ್ತೆ ಅಂತ ಹೇಳ್ತಾರಲ್ಲ ಅದು, ಮತ್ತದು ಹೋಲ್ಸ್ ಮಾಡಲಿಕ್ಕೆ ಒಂದು ಸ್ಟೀಲಿದ್ದು ಬ್ರಾ ಇದು ಸಣ್ಣ ಸೂಜಿಯಾಗೆ, ಮತ್ತು ಒಲಿಲಿಕ್ಕೆ ಸೂಜಿ, ಮತ್ತು ಬೂಕು ಇದು ಮಾಡಲಿಕ್ಕೆ ಅಂತ ಗೊತ್ತುಂಟ ಹೋಲ್ ಮಾಡುವಂಥ ಒಂದು ಮಿಷಿನ್ ಥರ, ಮಿಷಿನ್ ಅಲ್ಲ ಅಂದರೆ ಕರೆಂಟಲ್ಲಿ ಅಲ್ಲ, ಅದು ಕೈಯಲ್ಲೇ ಹೋಲ್ಸ್ ಮಾಡೋದು ಅದರಲ್ಲಿ, ಅದಕ್ಕೊಂದು ಪಿನ್ ಹಾಕ್ಲಿಕ್ಕೆ ಉಂಟು. ಆ ಟೈಪಿದೆಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡ್ತೇವೆ. ಕತ್ತರಿ ಮತ್ತು ಅದು ಸ್ಕೇಲ್ ಕಟ್ಟಿಂಗ್ ಪ್ಲೇಯರ್ ಕೆಲವು ಸಲ ಬೇಕಾಗ್ತದೆ, ಮತ್ತದು ಗರಗಸ ಅಂತ ಹೇಳ್ತಾರಲ್ಲ, ಮತ್ತು ಎಕ್ಸ್ಟ್ರಾ ಬ್ಲೇಡ್ ಅದೇ ಅದು ಅಂಥದ್ದೆಲ್ಲ ಯೂಸ್ ಮಾಡ್ತೇವೆ ನಾವು. ಅದಕ್ಕೆ ತುಂಬ ಇದು ಬೇಕಂದರೆ ಪ್ರೆಸ್ ಮಿಷಿನ್, ಅದು ಪ್ರೆಸ್ ಮಿಷಿನ್ ಮತ್ತು ಕಟ್ಟಿಂಗ್ ಮಿಷಿನ್ ಅದೆಲ್ಲ ನಾವು ಯೂಸ್ ಮಾಡ್ತೇವೆ. ಪೇಪರ್ ರೆಡ್ಸ್ ಎಲ್ಲ ನಾವು ನಮ್ದಂದ್ರೆ ಪ್ರೈವೇಟ್ ಕೆಲಸ ಅಲ್ಲ, ದೊಡ್ಡ ದೊಡ್ಡ ಶಾಪ್ ಇದೆ ನಮಗೆ ತರಲಿಕ್ಕೆ ಆಗುದಿಲ್ಲ. ನಮ್ದೊಂದು ಯಾವ್ದಾದ್ರು ರೆಗ್ಯುಲರ್ ಶಾಪಿಗೆ ಹೋಗಿ ನಾವು ಸಾಮಾನು ತರುದು. ನಮ್ಗೆ ಲಾಟ್ ಲಾಟ್ ತರ್ಲಿಕ್ಕಿಲ್ಲ, ಲಾಟ್ ಲಾಟ್ ತಂದ್ರೆ ಸ್ವಲ್ಪ ಕಮ್ಮಿಯಲ್ಲಿ ಆಗ್ತದೆ. ಇದು ನಾವು ನಮ್ಗೆ ಕೆಲಸ ಬರುವಷ್ಟು ಮಾಡುವುದರಿಂದ ಅವರು ನಮ್ಗೆ ಸ್ವಲ್ಪ ಕಮ್ಮಿ, ನಾವು ಅವರ ಶಾಪಿಗೆ ಹೋಗಿ ತರ್ತೇವೆ ಅಂತ ನಮ್ಗೆ ಸ್ವಲ್ಪ ಕನ್ಸೆಷನ್ ಮಾಡಿ ಕೊಡ್ತಾರೆ ಅಷ್ಟೇ. ನಮಗೆ ಆದಾಯ ಅಂತ ಇಲ್ಲ, ತಿಂಗಳಿಗೆ ಇಷ್ಟೇ ಅಂತ ಆದಾಯ ಇಲ್ಲ. ಆದ್ರೆ ಕೆಲವು ಸಲ ಇವತ್ತೊಂದು 50 ರೂಪಾಯಿ ನಾವು ದುಡಿದೀವಿ ಅಂತ ಎಣಿಸುವ, ನಾಳೆ 150, ಅದೇ ಕೆಲವು ಸಲ ನಾವು ದಿವಸಕ್ಕೆ 1000 ದುಡಿದ ಸಹ ಉಂಟು. ಅದೇ ಒಂದೇ ಲೆಕ್ಕ ಅಲ್ಲ, ಬ್ಯಾಲೆನ್ಸ್ ಒಂದು ಇವತ್ತು ಕೆಲಸ ಇಲ್ಲದ್ರೂ ಸಹ ಇವತ್ತು ಈಗ ಕೆಲಸ ಮಾಡಿದ ಕೆಲವರು ಕೊಂಡೋಗದ ದಿವಸ ಸಹ ಇರ್ತದೆ. ಕೆಲವು ಸಲ 3-4 ದಿವಸ ಯಾರ್ದು ಸ್ವರ್ಣ ಬರದ ದಿವಸ ಸಹ ಇರ್ತದೆ. ಆಗ ನಾವು ಹಾಗೆ ಅಡ್ಜಸ್ಟ್ಮೆಂಟ್ ಮಾಡಿದೆ. ಅದೇ ಹೇಳಿದ್ದೆಲ್ಲ ನಾನು, ನಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಎಲ್ಲ ಇದ್ದದನ್ನು ನಾವು ಆಗ ದುಡಿದನ್ನು ಜುಲೈ ಆಗಸ್ಟ್ ತನಕ ನಾವು ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತೇವೆ. ನಮ್ಗೆ ಗೊತ್ತುಂಟಲ್ಲ ಆ ತಿಂಗಳಲ್ಲಿ ನಮ್ಗೆ ಕೆಲಸ ಇಲ್ಲ ಅಂತ ಗೊತ್ತಾಗ್ತದಲ್ಲ. ಹೆಚ್ಚಾಗಿ ಜೂನ್ ತನಕ ನಮ್ಗೆ ಇರ್ತದೆ. ಅದೇ ಹೇಳಿದೆ ನಾನು, ಒಂದು ದಿವಸಕ್ಕೆ 50 ರೂಪಾಯಿ 150 ರೂಪಾಯಿ ಕೆಲಸ ಅಲ್ಲ. ಹಾಗೆ ಅಲ್ಲ, ಹೈಫೈ ಜೀವನ ನಮ್ಮದಲ್ಲ. ದೇವಳದಲ್ಲಿ ಒಂದು ನಿಲ್ಲಕ್ಕೆ ನಮ್ಗೆ ಒಂದು ಮನೆ ಮತ್ತೊಂದು ಕೆಲಸಕ್ಕೆ ಒಂದು ಕೆಲಸ ಉಂಟು. ಕೊನೆಯದಾಗಿ ಹೇಳುವುದಾದರೆ ಈ ನಮ್ಮ ವೃತ್ತಿ ನಮಗೆ ತೃಪ್ತಿ ತಂದಿದೆ, ಆದರೆ ನಾವು ಮಾಡಿಕೊಟ್ಟ ಬೂಕುಗಳನ್ನು ಯಾರ ಮನೆಯಲ್ಲಿ ಇರ್ತವ ಅವರಿಗೆ ಅದು ಬೂಕ್ ನೋಡುವಾಗ ನಮ್ಮದೊಂದು ನೆನಪು ಇರಬಹುದಂತ ಒಂದು ನಮಗೆ ತೃಪ್ತಿಕರ ಜೀವನವಿದೆ. ಇದೊಂದು ನೀವು ನಮ್ಮೊಂದಿಗೆ ಬಂದು ನಮಗೆ ಒಂದು ಸಂದರ್ಶನ ಮಾಡಿ ನಮ್ಮ ಒಡನೆ ಕೆಲವು ಸಮಯ ನಿಮ್ಮ ಅಮೂಲ್ಯವಾದ ವೇಳೆಯನ್ನು ನಮಗೆ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೂ ನನಗೆ ನನ್ನ ಪತಿಯಿಂದ ಇದೊಂದು ವಿದ್ಯೆ ನಾನು ಸಹ ಕಲಿತಕ್ಕೆ ನಾನು ನನ್ನ ಮಾವನಿಗೆ ಹೆಚ್ಚಾಗಿ ನನಗೆ ನನ್ನ ಮಾವನ ಮೇಲೆ ತುಂಬ ಅಭಿಮಾನ, ನನಗೆ ಒಂದು ಸಂತೋಷ ಕೊಡ್ತದೆ. ಯಾಕೆಂದರೆ ಅವರು ಅವರ ಮಗನಿಗೆ ಇದು ವೃತ್ತಿಯನ್ನು ಕಲಿಸಿದ್ದಕ್ಕೋಸ್ಕರ ಇವತ್ತು ನಾವು ಇದ್ದೇವೆ. ಅದಕ್ಕೋಸ್ಕರ ನಿಮಗೆ ಇಲ್ಲಿ ಬಂದು ನಮ್ಮದು ಸಂದರ್ಶನ ತೆಗೆದುಕೊಂಡಕ್ಕೆ ನನ್ನ ಯಜಮಾನರ ಕಡೆಯಿಂದ ನಾನು ನಿಮಗೆ ಧನ್ಯವಾದ ಸಲ್ಲಿಸುತ್ತಾ ನನ್ನೊಂದಿದು ಎರಡು ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ದೇವರು ಒಳ್ಳೆಯದು ಮಾಡಲಿ.
1: ಕೇಳುಗರೆ, ನಿಜವಾಗಿಯೂ ಬುಕ್ ಬೈಂಡಿಂಗ್ ವೃತ್ತಿಯು ಪ್ರಿಂಟಿಂಗ್ ಪ್ರೆಸ್ ವೃತ್ತಿಗಿಂತ ವಿಭಿನ್ನ ಮತ್ತು ತ್ರಾಸದಾಯಕವಾದುದು. ಇದು ಇಂತಿಷ್ಟೇ ನಿರ್ದಿಷ್ಟ ಆದಾಯವನ್ನು ಒಳಗೊಂಡಿರುವುದಿಲ್ಲ, ಆದರೂ ಆತ್ಮತೃಪ್ತಿಗೆ ಮೂಲ ಕಾರಣವಾಗುತ್ತದೆ. ಇದನ್ನು ಶ್ರೀಮತಿ ಅನಿತರವರು ವಿವರಿಸಿದಾಗ ಅವರ ಈ ಕೆಲಸಕ್ಕೆ ನಾನು ಜೈ ಎಂದೆ. ಕಾಯಕವನ್ನು ಕೈಲಾಸವೆಂದೇ ನಂಬಿದ ಈ ದಂಪತಿಗೆ ನಮ್ಮ ಸಾರಂಗ್ ಪರವಾಗಿ ಅಭಿವಂದನೆಗಳು. ಇದು ಇವತ್ತಿನ ವಿಶೇಷ. ಬದುಕೆಂಬ ಪುಸ್ತಕವು ಗೆದ್ದಲಿಗೆ ಬಲಿಯಾಗುವುದರ ಮೊದಲು ಈ ಪುಸ್ತಕದ ಸುತ್ತಲೂ ಇರುವ ಪ್ರಪಂಚದ ಹಲವಾರು ಅನುಭವಗಳನ್ನು ಈ ಜೀವನದ ಖಾಲಿ ಹಾಳೆಗಳಲ್ಲಿ ತುಂಬೋಣ, ರಕ್ಷಿಸೋಣ ಎನ್ನುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳುತ್ತಿದ್ದೇನೆ. ಇದು ಈ ದಿನದ ಸುತ್ತಮುತ್ತ ವಿಶೇಷ. ಮುಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಎಂಬ ವಿಶ್ವಾಸದೊಂದಿಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ಯಾನೆ ನಿಕ್ಲೆನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ. ನಿಕ್ಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: Mohit Chauhan, and you're listening to Sarang Radio 107.8 FM.
1: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂಗಮ ಸಂಗಮ ಅನುರಾಗ ಸಂಗಮ.
3: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ഞാന് ഭാസ്കർ റൈ കുക്കവള്ളി പാത്തിരുന്നുള്ളേ. റേഡിയോ സാരംഗ് നമ്മ മാത്തരള മാധ്യമ യാൻലാ കേനൊന്നുള്ളേ നിഖിലാ കേനലേ രംഗ രംഗത ബതു.
1: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
3: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಪ್ರಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಇದು ಬಣ್ಣ ಬಣ್ಣದ ಬದುಕು.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯು ಸಾರಂಗ್ 107.8 FM. ಇದು ಸಾರಂಗ್ ಸಂಗಮ ಕಾರ್ಯಕ್ರಮ. ಇವತ್ತಿನ ಈ ಸಾರಂಗ್ ಸಂಗಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ವಿಂದ್ಯಾಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಸಾರಂಗ್ ಸಂಗಮ ಅಂದಾಗ ಕಳೆದ ಶನಿವಾರದಿಂದ ಇವತ್ತಿನ ಶನಿವಾರದವರೆಗೆ ಅನೇಕ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಅದು ಕನ್ನಡ ಆಗಿರ್ಬೋದು, ತುಳು, ಬ್ಯಾರಿ, ಕೊಂಕಣಿ, ಈ ನಾಲ್ಕು ಭಾಷೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಆ ಕಾರ್ಯಕ್ರಮದ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸುವಂತಹ ಕಾರ್ಯಕ್ರಮ ಇದು. ನೀವು ಕರೆ ಮಾಡಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ 6364240494 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಮೊದಲಿಗೆ ಎಂದಿನಂತೆ ನಾವು ಕಾರ್ಯಕ್ರಮದ ಒಂದಿಷ್ಟು ಪಕ್ಷಿ ನೋಟವನ್ನು ಹರಿಸ್ತೇವೆ. ಕಳೆದ ಶನಿವಾರದಿಂದ ಇವತ್ತಿನವರೆಗೆ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ ಅನ್ನುವುದನ್ನು, ಅದೇ ರೀತಿ ನೀವು ಕರೆ ಮಾಡಬಹುದು, ಅದರ ಜೊತೆಗೆ ಸಂದೇಶವನ್ನು ಕೂಡ ಕಳಿಸ್ಬೋದು. 6364240494 ಈ ಒಂದು ಸಂಖ್ಯೆಗೆ. ಇನ್ನು ಕಳೆದ ಶನಿವಾರದ 10:30 ನಂತರ ಬಹುಭಾಷಾ ಹಾಡಿನಿಂದ ಹಿಡಿದು ಯಕ್ಷಗಾನ ಕೂಡ ಪ್ರಸಾರ ಆಗಿದೆ. ಶನೀಶ್ವರ ಮಹಾತ್ಮೆ ಈ ವಾರ ಪ್ರಸಾರಗೊಳ್ತಾ ಇದ್ದಂತಹ ಯಕ್ಷಗಾನ ಆ ದಿನ ಭಾಗ 3 ಪ್ರಸಾರಗೊಂಡಿತ್ತು. ಅದೇ ರೀತಿ ತುಳು ಕಾರ್ಯಕ್ರಮದಲ್ಲಿ ಪಾರ್ಧನ ಮೇಳ, ಬೊಳಿಕೆ ಜನಪದ ಕಲಾ ಸಂಘ ಕಳೆದ ಶನಿವಾರ, ಅದೇ ರೀತಿ ಆದಿತ್ಯವಾರ ಆ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಉಳಿದಂತೆ ನಮ್ಮ ಸಂವಿಧಾನ ಕಾರ್ಯಕ್ರಮದ 3 ಪ್ರಸಾರ ಆಗಿದ್ದರೆ ಕೊಂಕಣಿ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಅದೇ ರೀತಿ ಆ ದಿನ ಶನಿವಾರ ಒಂದಿಷ್ಟು ಕಾರ್ಯಕ್ರಮಗಳು ಪ್ರಸಾರ ಆದರೆ, ಇನ್ನು ಆದಿತ್ಯವಾರದತ್ತ ನೋಡೋದಿದ್ರೆ ನಾವು ಭಕ್ತಿ ಸಾರಂಗ್ನಿಂದ ಹಿಡಿದು ಮಾರ್ನಿಂಗ್ ಮಂತ್ರ, ಅದೇ ರೀತಿ ಸಪ್ತಸ್ವರದಲ್ಲಿ ಇಂಡಿಯನ್ ಚಿಲ್ ಮ್ಯೂಸಿಕ್ ಅನ್ನೋದು ಕೂಡ ಪ್ರಸಾರ ಆಗಿತ್ತು. ಇನ್ನು ಕೊಂಕಣಿ ಕಾರ್ಯಕ್ರಮದಲ್ಲಿ ಫಾದರ್ ಮೆಲ್ವಿನ್ ನೊರನ್ ಅವರ ಸಂದೇಶ ಕೂಡ ಪ್ರಸಾರ ಆಗಿತ್ತು. ಕರ್ವಾಲೋ ಭಾಗ 4 ಪ್ರಸಾರಗೊಂಡಿರುವಂಥದ್ದು ಆದಿತ್ಯವಾರ. ವಿವೇಕ ಸಂಗೀತ ಕೂಡ ಕಾರ್ಯಕ್ರಮ ಪ್ರಸಾರಗೊಂಡಿದೆ. ಇನ್ನು ಮಕ್ಕಳೆಡೆಗೆ ಸಾರಂಗಲ್ಲಿ ಹೊಸ ಕಥೆಗಳು ಪ್ರಸಾರಗೊಂಡಿದ್ರೆ ಹರಿಕಥೆ ಕಿರಾತಾರ್ಜುನ ಅನ್ನುವಂಥ ಹರಿಕಥೆ ಕೂಡ ಪ್ರಸಾರ ಆಗಿದೆ. ಮೈಕಲ್ ತಪಲಕದಲ್ಲಿ ಟೀ ಹಿಸ್ಟ್ರಿ ಅಂದರೆ ಚಹಾದ ಇತಿಹಾಸದ ಬಗೆಗಿನ ಮಾತುಗಳು ಕೂಡ ಪ್ರಸಾರ ಆಗಿತ್ತು. ಇನ್ನು ತಾಳಮೋಳದಲ್ಲಿ ಡಿಯೋನ್ ಮೊಂತೇರೋ ಅವರ ಒಂದು ಅವರ ಜೊತೆ ನಡೆಸಿದ ಸಂದರ್ಶನದ ಮರುಪ್ರಸಾರಗೊಂಡಿದ್ರೆ, ಹಲೋ ಡಾಕ್ಟರಲ್ಲಿ ಡಾಕ್ಟರ್ ಸುಕನ್ಯಾ ಅವರ ಜೊತೆ ನಡೆಸಿದಂಥ ಸಂದರ್ಶನದ ಮರುಪ್ರಸಾರಗೊಂಡಿತ್ತು. ಅದೇ ರೀತಿ ಹೃದಯ ರಾಗದಲ್ಲಿ ಜೂಲಿಯಟ್ ಮೊರಾಸ್ ಅವರ ಒಂದು ಕಾರ್ಯಕ್ರಮ ಕೂಡ ಪ್ರಸಾರ ಆಗಿದೆ. ಆದಿತ್ಯವಾರದ ಹೆಚ್ಚಿನ ಕಾರ್ಯಕ್ರಮಗಳು ವಾರದ ನಡುವಿನಲ್ಲಿ ಯಾವ ನೇರ ಪ್ರಸಾರ ಇರುತ್ತೋ ಅದರ ಮರುಪ್ರಸಾರವನ್ನು ನಾವು ಆದಿತ್ಯವಾರ ಹೆಚ್ಚಾಗಿ ಮಾಡ್ತೇವೆ. ಹಾಗಿರುವಾಗ ಆದಿತ್ಯವಾರ ಅದೇ ಅಂತಹ ಕಾರ್ಯಕ್ರಮವನ್ನು ನೀವು ಮತ್ತೊಮ್ಮೆ ಕೇಳುವಂತಹ ಒಂದು ಅವಕಾಶ ನಿಮಗೆ ಖಂಡಿತ ಇದೆ. ಇನ್ನು ಸೋಮವಾರದ ದಿನ ನೋಡೋದಿದ್ರೆ ನಾವು ಭಕ್ತಿ ಸಾರಂಗ್ ಮಾರ್ನಿಂಗ್ ಮಂತ್ರ, ಅದೇ ರೀತಿ ಮಾಧ್ಯಮ ಸುದ್ದಿ ನೇರ ಪ್ರಸಾರಗೊಂಡಿತ್ತು. ಆರೋಗ್ಯ ಸಾರಂಗಲ್ಲಿ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರು ಒಂದಿಷ್ಟು ಆರೋಗ್ಯದ ಸಲಹೆಯನ್ನು ನೀಡ್ತಾ ಇರ್ತಾರೆ. ಇನ್ನು ಕೊಂಕಣಿ ಕಾರ್ಯಕ್ರಮದಲ್ಲಿ ಕತೆ ಕೂಡ ಪ್ರಸಾರಗೊಂಡಿತ್ತು. ಮುಜಾ ಮೊರ್ನಾಚಿ ಅನ್ನುವಂಥ ಒಂದು ಕಥೆಯನ್ನು ನೀವು ಕೇಳಿರ್ಬೋದು. ಬ್ಯಾರಿ ಕಾರ್ಯಕ್ರಮದಲ್ಲಿ ಹಾಡುಗಳು ಪ್ರಸಾರ ಆಗಿದೆ. ಕನ್ನಡ ಕಾರ್ಯಕ್ರಮದಲ್ಲಿ ಪುಸ್ತಕ ಹಬ್ಬದಲ್ಲಿ ಡಾಕ್ಟರ್ ಅಬ್ದುಲ್ ರೆಹಮಾನ್ ಅವರು ಮಾತನಾಡಿದ ಮಾತುಗಳನ್ನು ಕೂಡ ಕೇಳಿರ್ಬೋದು ನೀವು. ಅದೇ ರೀತಿ ಆ ದಿನ ಜನದನಿ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರಗೊಂಡಿದೆ. ಅದೇ ರೀತಿ ತುಳು ಕಾರ್ಯಕ್ರಮದಲ್ಲಿ ಮೋಹಿನಿ ಶಕ್ತಿನಗರ ಅವರ ಒಂದು ಮಾತುಗಳು ಕೂಡ ಭಿನ್ನರ ಪಾತ್ರಿಕತೆಯಲ್ಲಿ ಪ್ರಸಾರ ಆಗಿತ್ತು. ಇನ್ನು ಅದಿನ ಒಂದಿಷ್ಟು ಒಲವಿನ ಹಾಡು, SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಅದೇ ರೀತಿ ವಾಯ್ಸ್ ಆಫ್ ಮಂಜುಳಾ, ಆರ್ಜೆ ಮಂಜುಳಾ ಅವರ ಮಾತುಗಳನ್ನು ಕೂಡ ನೀವು ಕೇಳಿರ್ಬೋದು. ಇನ್ನು ರೇಡಿಯೋ ಸಂಜೆ ಕೂಡ ಆ ದಿನ ಪ್ರಸಾರಗೊಂಡಿದೆ. ನಾವು ಮಂಗಳವಾರದತ್ತ ನೋಡೋದಿದ್ರೆ ಮಾರ್ನಿಂಗ್ ಮಂತ್ರ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾತುಗಳು, ಅದೇ ರೀತಿ ಮಾಧ್ಯಮ ಸುದ್ದಿ ನೇರ ಪ್ರಸಾರ. ಅದರ ಜೊತೆಗೆ ಆರೋಗ್ಯ ಸಾರಂಗಲ್ಲಿ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಹೊಟ್ಟೆಯ ಬೊಜ್ಜಿನ ಬಗ್ಗೆ ಕೂಡ ಮಾಹಿತಿಗಳು ಪ್ರಸಾರ ಆಗಿತ್ತು. ಅದೇ ರೀತಿ ಕಾರ್ಯಕ್ರಮದ ಹೇಳ್ತೀನಿ ಯಾವೆಲ್ಲ ಕಾರ್ಯಕ್ರಮ ಪ್ರಸಾರ ಆಗಿದೆ ಅಂತ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಏರ್ಪಾತ್ರಪ್ಪನು ಸುಶೀಲಕ್ಕ ಅಧ್ಯಪಾಡಿಡ್ದ ಎಂಜಲರ್ ಸುಶೀಲಕ್ಕ ಅಂದೇ ಮಸ್ತ್ ಖುಷಿ
1: ಅನ್ನಪ್ಪ. ಕಾರ್ಯಕ್ರಮ ಪೊರ್ಲು ಬರುದ ಕಾರ್ಯಕ್ರಮ ಐತ್ರಿ. ಚುಲುಟಾವಾಡಿ ನಿಂದ ಜ್ಞಾನ ಇದ್ದಾನಿ ಪ್ರಾಥಕಾರ ಜ್ಞಾನ ಬಂದ ಬದುಕೆ ಬದುಕಾನಿ ಅಂತಂದ್ರೆ ಅವು ಒಂದು ಕೇಂದ್ರಿಯಾನಿ ಬುಕ್ ಶನಿವಾರ ಆಯ್ತಾರ ಪುರ ಹರಿ ಕತೆ ಮಕ್ಕಳಿಗೆ ಸಾರಿಗೆ ಅಂದ್ರೆ ಸೋಮವಾರ ಸಣ್ಣ ಕೇಳಿ ಮತ ಮೆತ್ತ ಕೆಮಿಕಲ್ ಮಾತ್ರ ಬಗ್ಗೆ ಸರಿಪೂಲ ಗೊತ್ತಾರೆ ನೆನಪಾದ ಕೊಡ್ತೀರ ಅವಳ ಬಾರಿ ಹೋಗಾಗಲ ಅವಳ ಯಕ್ಷಗಾನ ಯಕ್ಷಗಾನ ಫಲಿ ಯಾರು ನಿಜ್ಜಿ ಫುಲ್ ಬರೋದ ಕಾರಣ ಮಾಧ್ಯಮ ಸುದ್ದಿ ಇಲ್ಲ ಅಂತ ಹೇಳಿ ತಪ್ಪದೇ ಕೇಂದ್ರೆ ಇಲ್ಲ ಕೇಂದ್ರೆ ಎರಡು ಹರಿ ಇರ್ತೀರಿ ಇನ್ನೊಳ ಕೇಳಲ್ಲ ಒಂದಿಲ್ಲ ಇದ್ದೀಯಾನಿ ಯಾರು ಗಿರಿ ಗಿರಿ ಬರ್ತಾರ ಅಪೂರ್ಪೋಡಿ ಅಂತ ಯಾನ ಅಪೂರ್ಪೋಡಿ ಸುಜಿ ಯಾನ್ ಬಕ ಕ್ವಾಲಿಟಿ ಮನ್ ಬುಜಿ ಮೇಡಮ್ ದಯ ಬಂದ ಮಾತಿನ ಚಿಕಾಡು ಮಾತಿನ ಜಾಸ್ತಿ ಆಯ್ತು ಆಯ್ತು ಮೇಡಮ್ ಜಾನು ಅಂತಂದು ಫೋನ್ ಮಾಡ್ತೀನಿ ಕೊಡೆ ಬೈಲಂತಿದೆ ಅಂತ ಬಾಕಿ ಮಾತ ಬಾಕಿ ಕೇಳೋಣ ಮಾತ ಕೇಳೋಣ ಕೇಳೋಣ ಅಕ್ಕಿ
0: ಅದೇ ಓಕೆ. ಇದು ಸುಶೀಲಾ ಅವರ ಅಧ್ಯಪಾಡಿಯಿಂದ ಕರೆಯನ್ನ ಮಾಡಿ ಎಲ್ಲ ಕಾರ್ಯಕ್ರಮವನ್ನ ಕೇಳಿದ್ದಾರಂತೆ. ತುಳು ಚಾವಡಿಯನ್ನ ಬಿಟ್ಟು ಎಲ್ಲ ಕಾರ್ಯಕ್ರಮವನ್ನ ಕೇಳಿದ್ದೇನೆ, ಕೇಳ್ತಾ ಇರ್ತೇನೆ ಅಂದ್ರೆ ಅದೇ ಕಾಲ್ ಮಾಡೋದು ಸ್ವಲ್ಪ ಕಡಿಮೆ, ಎಲ್ರಿಗೂ ಕೂಡ ಅವಕಾಶ ಸಿಗ್ಲಿ ಅನ್ನೋದು ಕೂಡ ಅವರದೊಂದು ಆಶಯ. ಇಂತಹ ಮನಸ್ಸುಗಳು ಕೂಡ ಒಂದು ಅಂದ್ರೆ ಅಪರೂಪಕ್ಕೆ ಕಾಲ್ ಮಾಡುವ, ಕಾರ್ಯಕ್ರಮದ ಬಗ್ಗೆ ಹೇಳುವ ಅಂತ ಹೇಳಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೆ ಅನೇಕ ಕಾರ್ಯಕ್ರಮವನ್ನ ನೀವು ಕೇಳಿರ್ಬೋದು, ಅದು ನೇರ ಪ್ರಸಾರದ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಧ್ವನಿಮುದ್ರಿತ ಕಾರ್ಯಕ್ರಮಗಳಾಗಿರ್ಬೋದು. ಆ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೆ ಮುಕ್ತವಾದಂತಹ ವೇದಿಕೆ ನಮ್ಮ ಸಾರಂಗ್ ಸಂಗಮ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ.
2: ನಾನು ಸದಾನಂದ ನಾಯ್ಕ್, ಬಂಟಕಲ್ಲಿಂದ.
0: ಬಂಟಕಲ್ಲಿಂದ ಸದಾನಂದ ನಾಯ್ಕ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಹೇಳಿ.
2: ನನ್ಗೆ ಇದು ಗಾಯತ್ರಿ ದಾನಿಲ್ ಅವರು ನೀವು ಕಾರ್ಯಕ್ರಮಕ್ಕೆ ಬರದೇ ಇದ್ದಾಗ ಒಂದು 5 ತಿಂಗಳು ಬಂದಿದ್ರು.
0: ಹೌದು.
2: ಅವರ ಸ್ವರದಲ್ಲಿ ಒಂದು ಯಾವ್ದಾದ್ರು ಹೊಸ ಕಾರ್ಯಕ್ರಮ ಅಂತ ಸಾರಂಗಲ್ಲಿ ಅವರೊಂದು ಸ್ವರ ಕೇಳ್ಬೇಕು, ಮುಂದೆ ಕೇಳ್ಬೇಕಂತ ಆಸೆ ಉಂಟು. ಯಾವ್ದಾದ್ರು ಹೊಸ ಕಾರ್ಯಕ್ರಮ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ.
0: ಓಕೆ ಓಕೆ ಓಕೆ, ಅದೊಂದು ಅಭಿಪ್ರಾಯವನ್ನ ತಿಳಿಸ್ಲಿಕ್ಕಿತ್ತ.
2: ಹೌದೌದು, ಅಂದ್ರೆ ನೀವು ಇಲ್ಲದಾಗ ಮಧ್ಯಾಹ್ನ ಕಾರ್ಯಕ್ರಮ ನಡೆಸಿಬಿಟ್ಟಿದ್ರು.
0: ಹೌದು ಹೌದು ಹೌದು.
2: ಒಳನಾಡು ತುಂಬಾ ಚೆನ್ನಾಗಿ ಬರ್ತಿತ್ತು, ತುಂಬಾ ಜನ ಹೊರಗಿನ ಕೇಳುವರು ತುಂಬಾ ಕೇಳುವರು ತುಂಬಾ ಜಾಸ್ತಿ ಆಗಿದ್ರು. ಅವರ ವಾಯ್ಸ್ ತುಂಬಾ ವರ್ಷ ಹೊಟ್ಟೆಯಿಂದ ಆಕರ್ಷಣೆ ಇರ್ತಾ ಇದ್ದಾರೆ. ಅವರ ವಾಯ್ಸ್ ಅಲ್ಲಿ ಬೇರೆ ಯಾವ್ದಾದ್ರು ಕಾರ್ಯಕ್ರಮ ಅವರ ವಾಯ್ಸ್ ನಮಗೆ ಸಾರಂಗಲ್ಲಿ ಕೇಳ್ಬೇಕು, ಮುಂದೆ ಕೇಳ್ಬೇಕು. ಬೇರೆ ಯಾವ್ದಾದ್ರು ಕಾರ್ಯಕ್ರಮ ಬಟ್ಟೆ ಚೆನ್ನಾಗಿದ್ದಂತೆ.
0: ಓಕೆ ಓಕೆ, ಖಂಡಿತ ಸರ್ ಖಂಡಿತ.
2: ನಿಮ್ಮ ಕಾರ್ಯಕ್ರಮದ ಮುಖ್ಯಸ್ಥರಿಗೆ ಹೇಳಿದ್ರೆ ಬೇರೆ ಕಾರ್ಯಕ್ರಮಕ್ಕೂ ಒಳ್ಳೇದಿತ್ತು ಅಂತ ಹೇಳಿ ನನ್ನ ಆಸೆ.
0: ಖಂಡಿತ ಖಂಡಿತ ಖಂಡಿತ, ನೋಡು ಧನ್ಯವಾದ.
2: ಮತ್ತೆ ಎಲ್ಲ
0: ಕಾರ್ಯಕ್ರಮ
2: ಒಲವಿನ ಹಾಡು ಕೇಳ್ತೇನೆ ನಾನು ಮಧ್ಯಾಹ್ನ. ಕೆಲವೊಂದು ಕಾರ್ಯಕ್ರಮ ಮಿಸ್ ಆಗುತ್ತೆ, ನೆನಪಾಗ್ಲಿಲ್ಲ, ಇಂಟರ್ನೆಟ್ ಇರುದಿಲ್ಲ.
0: ಓಕೆ, ಮಳೆಗಾಲ ಬಂದಾಗ ಇಂಟರ್ನೆಟ್ ಸಮಸ್ಯೆ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ರೇಡಿಯೋ ಸರಿಯಾಗಿ ಕೇಳುದಿಲ್ಲ. ಹೌದು ಹೌದು, ಓಕೆ ಸರ್. ಹೌದು ಹೌದು ಹೌದು, ಓಕೆ ಓಕೆ ಸರ್. ನಿಮ್ಮ ಅಭಿಪ್ರಾಯವನ್ನ ಖಂಡಿತ ನಾವು ಏನು ಗಮನಕ್ಕೆ ತರ್ತೇವೆ, ಅದರ ಬಗ್ಗೆ ಆಲೋಚನೆಗಳನ್ನ ಕೂಡ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ, ನೋಡೋಣ ಮುಂದಿನ ದಿನಗಳಲ್ಲಿ. ಓಕೆ ಓಕೆ ಓಕೆ. ಅದನ್ನು ಸದಾನಂದ ನಾಯ್ಕ್ ಅವರು ಬಂಟಕಲ್ನಿಂದ ಕರೆಯನ್ನು ಮಾಡಿ ಕೇಳ್ತಿರುವಂಥದ್ದೇನಂದರೆ, ಗಾಯತ್ರಿ ನಾನಿಲ್ ಅವರಿದ್ದರು ಈ ಹಿಂದೆ, ತುಳುಚಾವಡಿ ಮಾಡ್ತಿದ್ರು, ಒಲವಿನ ಹಾಡು ಮಾಡ್ತಿದ್ರು, ಅದೇ ರೀತಿ ಜನಧನಿ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. 5-6 ತಿಂಗಳಲ್ಲಿ ಸರಿಸುಮಾರು 7-8 ತಿಂಗಳು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರ ಧ್ವನಿಯನ್ನು ಮತ್ತೊಮ್ಮೆ ಕೇಳಬೇಕು, ಅದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಏನು ನಮ್ಮ ಸಾರಂಗ್ನಲ್ಲಿ ಅವರ ಧ್ವನಿಯನ್ನು ಕೇಳಬೇಕು ಅಂತ ಆ ಬಗ್ಗೆ ನಾವು ಯೋಚನೆಯನ್ನು ಮಾಡ್ತಿದ್ದೇವೆ. ಅದೇ ರೀತಿ ಅವರ ಜೊತೆಗೂ ಕೂಡ ಮಾತಾಡಿದ್ದೇವೆ, ನಿರ್ದೇಶಕರು ಅವರ ಜೊತೆ ಒಂದಿಷ್ಟು ವಿಷಯಗಳನ್ನು ಕೂಡ ಮಾತಾಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅವರು ನೇರ ಪ್ರಸಾರ ಕಾರ್ಯಕ್ರಮದಲ್ಲ ಅಥವಾ ಬೇರೆ ವಿನೂತನ ಕಾರ್ಯಕ್ರಮವನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾರೆ, ಆ ಒಂದು ನಿರೀಕ್ಷೆಯಲ್ಲಿ ಇರಿ ಅಂತ ಹೇಳ್ತಾ, ಸದ್ಯಕ್ಕೆ ಕಾರ್ಯಕ್ರಮ ಯಾವಾಗದಿಂದ ಪ್ರಾರಂಭ ಆಗುತ್ತೆ ಆ ಬಗ್ಗೆ ಒಂದಿಷ್ಟು ರೂಪುರೇಷೆಗಳಾಗಬೇಕಾಗಿದೆ. ಹಾಗಿರುವಾಗ ಮುಂದಿನ ದಿನಗಳಲ್ಲಿ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ, ಮಂಗಳವಾರದಲ್ಲಿ ಒಂದಿಷ್ಟು ಕಾರ್ಯಕ್ರಮ, ಮಂಗಳವಾರ ಪ್ರಸಾರಗೊಂಡ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದೆ. ಆರೋಗ್ಯ ಸರಂಗ್ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ಹೊಟ್ಟೆಯ ಬೊಜ್ಜಿನ ಬಗ್ಗೆ ಮಾತಾಡಿದ್ದಾರೆ. ಅದೇ ರೀತಿ ಕೊಂಕಣಿ ಕಾರ್ಯಕ್ರಮದಲ್ಲಿ ಕವಿತಾ ಹಾಗೂ ಹಾಡುಗಳು ಕೂಡ ಪ್ರಸಾರಗೊಂಡಿತ್ತು. ಇನ್ನು ಬ್ಯಾರಿ ಕಾರ್ಯಕ್ರಮದಲ್ಲಿ ಟೊಬ್ಯಾಕೋ ಬಗ್ಗೆ ಒಂದಿಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅಂದರೆ ಜನಜಾಗೃತಿಯ ಕಾರ್ಯಕ್ರಮಗಳು ಕೂಡ ಪ್ರಸಾರಗೊಂಡಿತ್ತು. ಇನ್ನು ಕನ್ನಡ ಕಾರ್ಯಕ್ರಮದಲ್ಲಿ ಪುಸ್ತಕ ಹಬ್ಬ, ಕಟ್ಟಿಮಣಿ ಅವರ ಮಾತುಗಳು ಕೂಡ ಪ್ರಸಾರ ಆಗಿತ್ತು. ತಾಳಮೊಳು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮೀನಾ ಟೆಲ್ಲಿಸ್ ಅವರ ಮಾತುಗಳು ಅಥವಾ ಅವರ ಜೊತೆ ಸಂದರ್ಶನ ಕೂಡ ನಡೆದಿತ್ತು. ಯಕ್ಷಗಾನದಲ್ಲಿ ಆಗಲೇ ಹೇಳ್ತಾ ಇದ್ದರೆ ಶನೇಶ್ವರ ಮಹಾತ್ಮೆ ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳು, ಯಕ್ಷಗಾನಗಳು. ಇನ್ನು ತುಳು ಕಾರ್ಯಕ್ರಮದಲ್ಲಿ ಭ್ರಮರ ಇಂಚರ, ತುಳು ಬಾಸಿದ ಪೊರ್ಲು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಅವರ ಮಾತುಗಳು ಪ್ರಸಾರಗೊಂಡಿತ್ತು. ಅದೇ ರೀತಿ ಎಂದಿನಂತೆ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ, ಅದೇ ರೀತಿ ರೇಡಿಯೋ ಸಂಜೆ ಆ ದಿನ ಪ್ರಸಾರಗೊಂಡ ಮುಖ್ಯವಾದಂತಹ ಕಾರ್ಯಕ್ರಮಗಳು. ಇನ್ನು ಬುಧವಾರದತ್ತ ನಾವು ನೋಡುದಿದ್ರೆ ಬುಧವಾರದಂದು ಆರೋಗ್ಯ ಸಾರಂಗದಲ್ಲಿ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತುಗಳು ಪ್ರಸಾರಗೊಂಡಿತ್ತು. ಕೊಂಕಣಿ ಕಾರ್ಯಕ್ರಮದಲ್ಲಿ ಕತೆ, ಆಲ್ಫಾ ಹಾಗೂ ಒಮೇಗಾ ಅನ್ನುವಂಥ ಕತೆಗಳು ಪ್ರಸಾರಗೊಂಡಿತ್ತು. ಬ್ಯಾರಿ ಕಾರ್ಯಕ್ರಮದಲ್ಲಿ ಹಾಡುಗಳು ಪ್ರಸಾರಗೊಂಡಿದೆ. ಕನ್ನಡ ಕಾರ್ಯಕ್ರಮದಲ್ಲಿ ಪುಸ್ತಕ ಹಬ್ಬದಲ್ಲಿ ವಿವೇಕ್ ರೈ ಅವರ ಮಾತುಗಳು ಕೂಡ ಪ್ರಸಾರಗೊಂಡಿತ್ತು. ಮೈಕಲ್ ತಪಲಕ ಆ ದಿನ ನೇರ ಪ್ರಸಾರಗೊಂಡಿದ್ರೆ ತುಳು ಕಾರ್ಯಕ್ರಮದಲ್ಲಿ ಭ್ರಮರ ಇಂಚರ ತುಳು ಬರವು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ವಿಜಯಲಕ್ಷ್ಮಿ ಕಟೀಲು ಅವರ ಮಾತುಗಳು ಪ್ರಸಾರಗೊಂಡಿತ್ತು. ಆ ದಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ ಹೃದಯ ರಾಗದಲ್ಲಿ ರಮ್ಲಾನ್ ಅವರ ಜೊತೆ ನಡೆಸಿದಂಥ ಸಂದರ್ಶನವನ್ನು ಕೂಡ ನೀವು ಕೇಳಿರಬಹುದು, ನೇರ ಪ್ರಸಾರ ಕಾರ್ಯಕ್ರಮ. ಇನ್ನು ರೇಡಿಯೋ ಸಂಜೆ ಕೂಡ ಆ ದಿನ ಪ್ರಸಾರಗೊಂಡಿದೆ. ಇದು ಬುಧವಾರದ ಪ್ರಸಾರ ಕಾರ್ಯಕ್ರಮಗಳಾಗಿದ್ದರೆ ನಮ್ಮಲ್ಲಿ ಪತ್ರ ಕೂಡ ಎರಡು ಪತ್ರ ನನ್ನ ಕೈಯಲ್ಲಿದೆ, ಖಂಡಿತ ಪತ್ರವನ್ನು ಓದ್ತೀನಿ. ಪತ್ರವನ್ನು ಬರೆದಂತಹ ಪತ್ರ ಮಿತ್ರರು ಅಂದ್ಕೊಳ್ಬೋದು, ಯಾಕಪ್ಪ ಪತ್ರದ ಬಗ್ಗೆ ಏನು ಹೇಳ್ತಿಲ್ಲ ಅಂತ ಹೇಳಿ. ಖಂಡಿತ ಎರಡು ಪತ್ರಗಳು ನನ್ನ ಕೈಯಲ್ಲಿದೆ. ಈ ಪತ್ರವನ್ನು ಬರೆದವರು ಪೂರ್ಣಿಮಾ ಸಾಲೆತ್ತೂರ್ ಅವರು. ಆ ಪತ್ರವನ್ನು ಖಂಡಿತ ಸ್ವಲ್ಪ ಹೊತ್ತಲ್ಲೇ ಓದ್ತೀನಿ ಅಂತ ಹೇಳ್ತಾ, ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. 6-3-6-4-0-4-9-4-9 ಈ ಒಂದು ಸಂಖ್ಯೆಗೆ. ಇನ್ನು ಗುರುವಾರ ವಿಶೇಷವಾಗಿ ಪ್ರಸಾರಗೊಂಡ ಕಾರ್ಯಕ್ರಮಗಳು ಮಾಧ್ಯಮ ಸುದ್ದಿ ನೇರ ಪ್ರಸಾರಗೊಂಡಿತ್ತು. ಅದೇ ರೀತಿ ಅಡುಗೆ ಮನೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ಹಲಸಿನ ಬೀಜದಿಂದ ಮಾಡಬಹುದಾದಂತಹ ಖಾದ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪ್ರಸಾರ ಆಗಿತ್ತು. ಇನ್ನು ಕೊಂಕಣಿ ಕಾರ್ಯಕ್ರಮದಲ್ಲಿ ಹಾಡುಗಳು ಪ್ರಸಾರಗೊಂಡಿದ್ರೆ ಬ್ಯಾರಿ ಕಾರ್ಯಕ್ರಮದಲ್ಲೂ ಹಾಡುಗಳು ಪ್ರಸಾರಗೊಂಡಿದೆ. ಇನ್ನು ಕನ್ನಡ ಕಾರ್ಯಕ್ರಮದಲ್ಲಿ ಪುಸ್ತಕ ಹಬ್ಬದಲ್ಲಿ ಡಾಕ್ಟರ್ ಚಿನ್ನಪ್ಪ ಗೌಡ ಅವರ ಮಾತುಗಳು ಪ್ರಸಾರಗೊಂಡಿತ್ತು. ಅದೇ ರೀತಿ ಆ ದಿನ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಗೊಂಡಿತ್ತು. ಇನ್ನು ತುಳು ಕಾರ್ಯಕ್ರಮದಲ್ಲಿ ಭ್ರಮರ ಇಂಚರ ಸಾಹಿತ್ಯದ ಓದು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಸುರೇಶ್ ರಾವ್ ಅವರ ಮಾತುಗಳು ಪ್ರಸಾರಗೊಂಡಿತ್ತು. ಅದೇ ರೀತಿ ಆ ದಿನ ಒಲವಿನ ಹಾಡು ನೇರ ಪ್ರಸಾರಗೊಂಡಿದ್ರೆ ಸಮಾಜಮುಖಿ ಅನ್ನುವಂಥ ಕಾರ್ಯಕ್ರಮ ಕೂಡ ಪ್ರಸಾರ ಆಗಿದೆ. ಅದೇ ರೀತಿ ರೇಡಿಯೋ ಸಂಜೆ ಅನ್ನುವಂತಹ ರೇಡಿಯೋ ಸಂಜೆ ಕಾರ್ಯಕ್ರಮ ಕೂಡ ಅದರಲ್ಲಿ ಒಂದಿಷ್ಟು ಮಾಹಿತಿಗಳು ಕೂಡ ಇತ್ತು. ಇನ್ನು ಶುಕ್ರವಾರದ ದಿನ ಅಂದರೆ ನಿನ್ನೆಯ ದಿನ ಪ್ರಸಾರಗೊಂಡ ಕಾರ್ಯಕ್ರಮ ಮಾಧ್ಯಮ ಸುದ್ದಿ ನೇರ ಪ್ರಸಾರಗೊಂಡಿತ್ತು. ಅದೇ ರೀತಿ ಅಡುಗೆ ಮನೆ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಕೊಂಕಣಿ ಕಾರ್ಯಕ್ರಮದಲ್ಲಿ ಕತೆ ಕೂಡ ಪ್ರಸಾರಗೊಂಡಿತ್ತು. ಇನ್ನು ಕನ್ನಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜ್ಯೋತಿ ಚೇಳಾಯರು ಅವರ ಮಾತುಗಳು ಪ್ರಸಾರಗೊಂಡಿದ್ರೆ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಇತ್ತು. ಡಾಕ್ಟರ್ ಮನೀಷಾ ಸಿಕ್ವೇರಾ ಅವರು ನವಜಾತ ಶಿಶುವಿನ ಆರೈಕೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಯಕ್ಷಗಾನದಲ್ಲಿ ಬಂಗಾರ ಬೊಡೆದಿ ಭಾಗ 1 ಪ್ರಸಾರಗೊಂಡಿದೆ. ಅದೇ ತುಳು ಕಾರ್ಯಕ್ರಮದಲ್ಲಿ ಭ್ರಮರ ಇಂಚರ ಈ ಒಂದು ಕಾರ್ಯಕ್ರಮದಲ್ಲಿ ಸರೋಜಿನಿ ಶೆಟ್ಟಿ ಅವರ ಮಾತುಗಳು ಪ್ರಸಾರಗೊಂಡಿತ್ತು. ಅದೇ ರೀತಿ ಒಲವಿನ ಹಾಡು ನೇರ ಪ್ರಸಾರಗೊಂಡಿದ್ರೆ ಮಾರ್ಗದರ್ಶಿ ಅನ್ನುವಂಥ ನೇರ ಪ್ರಸಾರ ಕಾರ್ಯಕ್ರಮಗಳು, ಅದೇ ರೀತಿ ಧ್ವನಿಮುದ್ರಿತ ಕಾರ್ಯಕ್ರಮ ಮಾರ್ಗದರ್ಶಿ, ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮಗೊಂಡಿತ್ತು. ಕ್ಷಮಿಸಿ, ರೇಡಿಯೋ ಸಂಜೆ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಇದೆಲ್ಲವೂ ಶುಕ್ರವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳಾಗಿದ್ದರೆ ಇವತ್ತು ಶನಿವಾರ ಬೆಳಗ್ಗಿನ ಭಕ್ತಿ ಸಾರಂಗನ ನೀವು ಕೇಳಿರಬಹುದು, ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮವನ್ನು ಕೇಳಿರಬಹುದು. ಅದೇ ರೀತಿ ನಮ್ಮ ಸಂವಿಧಾನದಲ್ಲಿ ಸ್ವಾತಂತ್ರ್ಯದ ಹಕ್ಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಕಾರ್ಯಕ್ರಮವನ್ನು ಕೂಡ ಕೇಳಿರಬಹುದು. ಅದೇ ರೀತಿ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಬುಕ್ ಬೈಂಡಿಂಗ್ ಬಗ್ಗೆ ಕಾರ್ಯಕ್ರಮವನ್ನು ಕೂಡ ನೀವು ಕೇಳಿರಬಹುದು. ಈಗ ನಾವು ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿದ್ದೇವೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ತಿಳಿಸಬೇಕು ಅಂತಿದ್ರೆ 6-3-6-4-0-4-9-4-9 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ಅಥವಾ ನೀವು ಮೆಸೇಜ್ ಕೂಡ ಮಾಡಬಹುದು, ಅಥವಾ ಸಂದೇಶವನ್ನು ಕೂಡ ಕಳಿಸಬಹುದು 6-3-6-4-0-4-9-4-9 ಈ ಒಂದು ಸಂಖ್ಯೆಗೆ. ಈ ವಾರ ಅನೇಕ ಕಾರ್ಯಕ್ರಮಗಳು ಪ್ರಸಾರಗೊಂಡಿದೆ, ಅದು ನಮ್ಮ ಕನ್ನಡ ಆಗಿರ್ಬೋದು, ಕೊಂಕಣಿ ಆಗಿರ್ಬೋದು, ತುಳು ಆಗಿರ್ಬೋದು, ಬ್ಯಾರಿ ಆಗಿರ್ಬೋದು, ಈ 4 ಭಾಷೆಗಳಲ್ಲಿ ನಿಮಗಿಷ್ಟ ಆದಂತಹ ಕಾರ್ಯಕ್ರಮದ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯ. ನೀವು ಈ ಅನಿಸಿಕೆ ಅಭಿಪ್ರಾಯಗಳನ್ನು ಯಾಕೆ ಹೇಳಬೇಕು ಅಂತ ಇರ್ಬೋದು. ನೀವು ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳೋದ್ರಿಂದ ನಮಗೆ ಒಂದಿಷ್ಟು ಕಾರ್ಯಕ್ರಮದ ಬಗೆಗಿನ ಏನು ಅದು ತಪ್ಪು ಒಪ್ಪುಗಳು ಗೊತ್ತಾಗುತ್ತೆ, ಅಥವಾ ಒಂದಿಷ್ಟು ಕಾರ್ಯಕ್ರಮಗಳು ಪ್ರಸಾರ ಆಗಿದೆ ಅಂದರೆ ಆ ಕಾರ್ಯಕ್ರಮ ಇಷ್ಟ ಆಗಿದೆ ಅಂದರೆ ಯಾವ ಕಾರಣಕ್ಕೆ, ಇಷ್ಟ ಆಗಿಲ್ಲ ಅಂದರೆ ಯಾವ ಕಾರಣಕ್ಕೆ, ಅಥವಾ ಅದರಲ್ಲಿ ಒಂದಿಷ್ಟು ಸರಿಪಡಿಸಬಹುದಾದಂತಹ ವಿಚಾರಗಳಿದ್ದರೆ ಏನು ಸರಿಪಡಿಸಬಹುದು, ಇದೆಲ್ಲವನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತುಂಬ ಮುಖ್ಯ. ಹಾಗಿರುವಾಗ ಕರೆ ಅಥವಾ ಸಂದೇಶವನ್ನು ಕಳಿಸುವ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಅದೇ ರೀತಿ ಒಂದಿಷ್ಟು ತಾಂತ್ರಿಕ ತೊಂದರೆಗಳು ನಮ್ಮಲ್ಲೂ ಕೂಡ ಖಂಡಿತ ಇತ್ತು, ಅದು ಆ್ಯಪ್ಗಳಲ್ಲಾಗಿರ್ಬೋದು ಅಥವಾ ಕಾರ್ಯಕ್ರಮಗಳ ಪ್ರಸಾರಗಳಲ್ಲಾಗಿರ್ಬೋದು, ಒಂದಿಷ್ಟು ಅಡಚಣೆಗಳು, ಒಂದಿಷ್ಟು ತೊಂದರೆಗಳು ಇದೆಲ್ಲವಾಗ್ತಾ ಇರುತ್ತೆ. ಅದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಅದೇ ರೀತಿ ಈಗ ಮಳೆಗಾಲ ಬೇರೆ, ಮಳೆಗಾಲ ಅಂತ ಹೇಳಿದಾಗ ಒಂದಿಷ್ಟು ಸಮಸ್ಯೆಗಳು ಖಂಡಿತ ಇರುತ್ತೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಗಾಳಿ ಮಳೆ ಬರ್ತಾ ಇದೆ, ಅದು ಕೂಡ ಪ್ರಸಾರದಲ್ಲಿ ಒಂದಿಷ್ಟು ತೊಂದರೆಯನ್ನು ಉಂಟು ಮಾಡಿದೆ ಅಂತ ಹೇಳ್ತಾ, ಈಗ ಆ್ಯಪಲ್ಲಿ ಕ್ಲಿಯರಾಗಿ ಕೇಳ್ತಿರ್ಬೋದು, ದೂರ ದೂರದಿಂದ ನೀವು ಕಾಲ್ ಮಾಡ್ತೀರಾ, ನಿಮ್ಮ ಒಂದಿಷ್ಟು ಕಾರ್ಯಕ್ರಮವನ್ನು ಕೇಳ್ತೀರಾ, ಅಷ್ಟೆಲ್ಲ ಕಾರ್ಯಕ್ರಮವನ್ನು ಕೇಳಿ ನೀವು ಕಾಲ್ ಮಾಡಿ ನಿಮ್ಮ ಒಲವಿನ ಹಾಡು ಕಾರ್ಯಕ್ರಮದ ಸಂದರ್ಭದಲ್ಲೂ ಕೂಡ ಕಾಲ್ ಮಾಡ್ತೀರಾ, ಅಂತಹ ಏನು ಕಾಲರ್ಗಳೇನಿದ್ದಾರೆ ಈ ಸಾರಂಗ್ ಸಂಗಮ ಕಾರ್ಯಕ್ರಮಕ್ಕೂ ಕಾಲ್ ಮಾಡಿ ಹೇಳಿ ಯಾವೆಲ್ಲ ಕಾರ್ಯಕ್ರಮವನ್ನು ಕೇಳ್ತಿದ್ದೀರಾ, ಅಥವಾ ನಿಮ್ಮ ಒಂದಿಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ, ಎರಡು ಪತ್ರಗಳು ನನ್ನ ಕೈಯಲ್ಲಿದೆ. ಈಗ ಪತ್ರವನ್ನು ಓದುವಂತಹ ಸಮಯ. ಪೂರ್ಣಿಮಾ ಅವರು ಸಾಲತ್ತೂರಿನಿಂದ ನಮಗೆ ಬರೆದಂತಹ ಎರಡು ಪತ್ರಗಳಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ದಿನಾಂಕ 3-7-2026 ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಬಗ್ಗೆ ಮೂಡಿಬಂದ ಕಾರ್ಯಕ್ರಮ ಅತ್ಯಂತ ಉಪಯುಕ್ತವಾಗಿತ್ತು. ಮಗುವಿನ ಆರೋಗ್ಯ, ಪೋಷಣೆ ಮತ್ತು ತಾಯಂದಿರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ನೀಡಿದ ವಿವರಗಳು ತುಂಬಾ ಸರಳವಾಗಿ ಮತ್ತು ಅರ್ಥಗರ್ಭಿತವಾಗಿತ್ತು. ಹೊಸ ಪೋಷಕರಿಗೆ ಧೈರ್ಯ ಮತ್ತು ಸರಿಯಾದ ಮಾರ್ಗದರ್ಶನ ನೀಡುವಲ್ಲಿ ಯಶಸ್ವಿಯಾಗಲಿದೆ. ಅಂದೇ ಪ್ರಸಾರವಾದ ಮಾರ್ಗದರ್ಶಿ ಸಹ ಅನೇಕರಿಗೆ ಮಾಹಿತಿ ನೀಡಿದೆ. ನಮ್ಮ ಸಮಾಜದಲ್ಲಿ ಬಡವರು, ಶೋಷಿತರು ಮತ್ತು ಸಾಮಾನ್ಯ ಜನರಿಗೆ ಉಚಿತ ಕಾನೂನು ನೆರವು ಸಿಗುತ್ತದೆ ಹಾಗೂ ಲೋಕ ಅದಾಲತ್ ಮೂಲಕ ಕೋರ್ಟ್ ಖರ್ಚಿಲ್ಲದೆ ಪ್ರಕರಣಗಳು

ಕೋರ್ಟ್ ಖರ್ಚಿಲ್ಲದೆ ಪ್ರಕರಣಗಳು ಇತ್ಯರ್ಥವಾಗುತ್ತವೆ ಎಂಬ ವಿಷಯ ಇನ್ನೂ ಹೆಚ್ಚಿನ ಜನರಿಗೆ ತಲುಪಬೇಕಿದೆ. ಮುಂಬರುವ ದಿನಗಳಲ್ಲೂ ಇಂತಹ ಕಾರ್ಯಕ್ರಮಗಳು ಪ್ರಸಾರವಾಗಬೇಕೆಂಬ ಆಶಯ ಅನ್ನುವಂಥದ್ದನ್ನು ಹೇಳಿ, ಈ ಎರಡು ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿದ ಬಿಂದ್ಯಾ ಮೇಡಮ್ ಮತ್ತು ಸೈಫ್ ಸರ್ಗೆ ಧನ್ಯವಾದಗಳು. ರೇಡಿಯೋ ಸಂಜೆ ಸಹ ಇಡೀ ದಿನದ ಕೆಲಸದ ಬಳಲಿಕೆಯನ್ನು ಮರೆಸಿ ಮುಖದಲ್ಲಿ ನಗು, ತಲೆಗೆ ಜ್ಞಾನ ತುಂಬಿಸುವಲ್ಲಿ ಯಶಸ್ವಿಯಾಗಿದೆ. ಎಲ್ಲರೊಡನೆ ಆತ್ಮೀಯವಾಗಿ ಮಾತನಾಡುವ ಶೈಲಿ ಮನಸ್ಸಿಗೆ ಮುದ ನೀಡುತ್ತದೆ ಅಂತ ಪೂರ್ಣಿಮಾ ಸಾಲೆತ್ತೂರ್ ಅವರು ಮೂರು ಕಾರ್ಯಕ್ರಮದ ಬಗೆಗಿನ ಮಾಹಿತಿಯನ್ನು ನೀಡಿದ್ದಾರೆ ಒಂದಿಷ್ಟು. ಹಲೋ ಡಾಕ್ಟರ್, ಅದೇ ರೀತಿ ಮಾರ್ಗದರ್ಶಿ ಅನ್ನುವಂಥ ಕಾರ್ಯಕ್ರಮ, ಅದರ ಜೊತೆಗೆ ರೇಡಿಯೋ ಸಂಜೆ ಕಾರ್ಯಕ್ರಮದ ಬಗೆಗಿನ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಧನ್ಯವಾದಗಳು ಪೂರ್ಣಿಮಾ ಅವರೇ. ಅದೇ ರೀತಿ ಇನ್ನೊಂದು ಪತ್ರ ಕೂಡ ಇದೆ, ಅದನ್ನು ಕೂಡ ಓದುವಂಥ ಹೊತ್ತಿದೀಗ. ದಿನಾಂಕ 4/7/2026 ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಅರೆಯುವ ಕಲ್ಲು ಕೆಲಸಗಾರರ ಸಂದರ್ಶನ, ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಗ್ರಾಮೀಣ ಸೊಗಡನ್ನು ಬಿಂಬಿಸುವ ಮತ್ತು ಕಣ್ಮರೆಯಾಗುತ್ತಿರುವ ಸಾಂಪ್ರದಾಯಿಕ ಅರೆಯುವ ಕಲ್ಲುಗಳ ಮಹತ್ವವನ್ನು ಹಾಗೂ ಆ ಕಾಯಕದಲ್ಲಿ ತೊಡಗಿರುವ ಜನರ ಜೀವನ ಶ್ರಮವನ್ನು ಬಹಳ ಸುಂದರವಾಗಿ ಮತ್ತು ಹೃದಯಸ್ಪರ್ಶವಾಗಿ ಕಟ್ಟಿಕೊಟ್ಟಿತು. ಇದು ಕೇವಲ ಒಂದು ವೃತ್ತಿಯಲ್ಲ, ಬದಲಿಗೆ ನಮ್ಮ ಜನಪದ ಪರಂಪರೆಯ ಸಂಸ್ಕೃತಿ ಎನ್ನುವುದು ಮನವರಿಕೆಯಾಯಿತು. ಇವರು ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಕೇವಲ ಸುತ್ತಿಗೆ ಹಾಗೂ ಉಳಿಗಲ ಸಹಾಯದಿಂದ ಆಕರ್ಷಿತ ಹಾಗೂ ಉಪಯುಕ್ತ ಗೃಹ ಬಳಕೆ ವಸ್ತುಗಳನ್ನಾಗಿ ಪರಿವರ್ತಿಸುವ ಕೌಶಲ್ಯ ಹಾಗೂ ಶ್ರಮ

0: ಅಂತಹ ಮಾಹಿತಿಗಳಿದೆ, ಅದಕ್ಕೋಸ್ಕರ ಅದು ಮತ್ತೆ ಮರುಪ್ರಸಾರಗಳಾಗ್ತಾ ಇದೆ. ಧನ್ಯವಾದಗಳು ಪೂರ್ಣಿಮಾ ಅವರೇ ನಿಮ್ಮ ಪತ್ರಗಳಿಗೆ. ಮುಂದಿನ ಕಾಲರ್ ಇದ್ದಾರೆ, ಹಲೋ ನಮಸ್ತೆ.
1: ಶ್ರೀ ಶ್ರೀ ಗುರು ಗೌರಂಗ ಗದಧಾರ್ ನಿತ್ಯಾನಂದ ಅದ್ವೈತ ರಾಧಾ ಸೇವಕುಂಜ ರಮಣ ಬಿಹಾರಿ ಜಯತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದಿಮನಿ ಸ್ವಾಮಿ ಕಾಚೇನೆ ಮಂಗಳಂಕೆ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಇದು ಪುರಿ ಮಹಾಪ್ರಭು ಜಗನ್ನಾಥ ಬಲದೇವಿ ಸುಭದ್ರ ಮಹಾರಾಯಣ ಸುದರ್ಶನ ಚಕ್ರ ಮಹಾಮಹಾ ರಥಯಾತ್ರೆ ಶುಭಾಶಯ ಎಲ್ಲ ಬಾಂಧವರಿಗೆ. ಮೊಟ್ಟ ಮೊದಲು ನಿಮ್ದು ಕಾರ್ಯಕ್ರಮ ತುಂಬಾ ಇದು ಎಕೋ ಆಗ್ತಾ ಇದೆ, ಏನೋ ಒಂದು ಪ್ರಾಬ್ಲಮ್ ಇದೆ. ಓಕೆ, ಹಲೋ ಕೇಳ್ತಾ ಉಂಟಾ?
0: ಓಕೆ ಓಕೆ, ಹೇಳಿ ಹೇಳಿ, ಕೇಳ್ತಿದೆ.
1: ಇದು ಹರಿಕಥೆ, ಈಗ ಸರಿ, ಹರಿಕಥೆ ತುಂಬಾ ಉತ್ತಮ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ, ಮತ್ತೆ ಭಕ್ತಿ ಸಾರಂಗ, ಮತ್ತೆ ಯಕ್ಷಗಾನ, ಮತ್ತೆ ಭಕ್ತಿಗೆ ಸಂಬಂಧಪಟ್ಟದ್ದು ತುಂಬಾ ಉತ್ತಮ ಕಾರ್ಯಕ್ರಮಗಳು ಬರ್ತಾ ಇದೆ. ಮತ್ತೆ ಬೇರೆ ಎಲ್ಲ ಸಾತ್ವಿಕ ಮನೋಭಾವವನ್ನು ಪ್ರೋತ್ಸಾಹಿಸುವಂತ ಕಾರ್ಯಕ್ರಮಕ್ಕೆ ನಿಮ್ಗೆ ಅದು ತುಂಬಾ ಶ್ಲಾಘನೀಯ. ಅದ ಜೊತೆಗೆ ಅದೇ ಈ ಟೊಬ್ಯಾಕೋ ನಿಷೇಧ ಅಂತ ಬೇರೆ ಕಾರ್ಯಕ್ರಮದಲ್ಲಿ ಬಂದಿತ್ತಲ್ಲ, ಅದು ನಶಾ ಮುಕ್ತಿ ಇರ್ಬೇಕು ಸ್ವಲ್ಪ ಕೇಳಿದೆ ನಾನು, ಅದು ಅದು ಕೂಡ ಉತ್ತಮವಾಗಿತ್ತು. ಮತ್ತೆ ಇದು ಸಾತ್ವಿಕ ಆಹಾರದ್ದು ಹೇಳ್ತಾ ಇದ್ರಲ್ಲ ಸೈಫುಲ್ ಅವರು, ಅದು ಕೂಡ ಒಳ್ಳೆ ಕಾರ್ಯಕ್ರಮ. ಅದ ಜೊತೆ ಒಂದು ಅಪೇಕ್ಷೆ ಏನಂದ್ರೆ, ನಮ್ದು ಬೆಳಿಗ್ಗೆ ಒಂದು ಹೊತ್ತು ಮಂತ್ರ ಉಂಟಲ್ಲ, ಮಾರ್ನಿಂಗ್ ಮಂತ್ರ ಅಂತ, ಅದ್ರಲ್ಲಿ ಕೊನೆ ಪಕ್ಷ ಮೊದ್ಲು ನೀವು ಪ್ರಸಾರ ಮಾಡ್ತಾ ಇದ್ರಲ್ಲ ಈ ಇಸ್ಕೋನ್ ಇದ್ದು ಭಗವದ್ಗೀತೆ ಇದ್ದೊಂದು, ಅದೊಂದು ಸಾಧ್ಯದ ಪ್ರಸಾರ ಮಾಡಿದ್ರೆ ತುಂಬಾ ಒಂದು ನಮ್ಮ ಒಂದು ಅಪೇಕ್ಷೆ ಕೋರಿಕೆ. ಮತ್ತೊಂದು ಈ ವಾರ ಮಹಾಪ್ರಭು ಜಗನ್ನಾಥರ ರಥಯಾತ್ರೆದ್ದು ಏನಾದ್ರು ಅದಕ್ಕೆ ಸಂಬಂಧಪಟ್ಟದ್ದು ಅಥವಾ ಏನಾದ್ರು ಪ್ರಸಾರ ಮಾಡ್ಲಿಕ್ಕೆ ಆದ್ರೆ ಅಂತ ಒಂದು ಅಪೇಕ್ಷೆ ನೋಡಿ ಸಾಧ್ಯ ಆದ್ರೆ ಅಂತ. ಹರೇ ಕೃಷ್ಣ, ರಾಧೇ ರಾಧೇ,
0: ಧನ್ಯವಾದ,
1: ಹರೇ, ಧನ್ಯವಾದ.
0: ಓಕೆ, ಇದು ಪ್ರೇಮ್ ಪ್ರದೀಪ್ ದಾಸ್ ಅವರು ಕರೆಯನ್ನು ಮಾಡಿ ಒಂದಿಷ್ಟು ಕಾರ್ಯಕ್ರಮದ ಬಗೆಗಿನ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ದಾರೆ. ಅದೇ ರೀತಿ ಬೆಳಗ್ಗಿನ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಈಗ ಮಾರ್ನಿಂಗ್ ಮಂತ್ರ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾತುಗಳೆಲ್ಲ ಪ್ರಸಾರ ಆಗ್ತಾ ಇದೆ. ಹಿಂದೆ ಏನು ರಾಮಾಯಣದ ಬಗೆಗಿನ ಒಂದಿಷ್ಟು ಕಾರ್ಯಕ್ರಮಗಳು ಕೂಡ ಪ್ರಸಾರ ಆಗ್ತಿತ್ತು. ನೋಡೋಣ, ಮುಂದಿನ ದಿನಗಳಲ್ಲಿ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗುತ್ತಿದ್ದರೆ ಖಂಡಿತ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಆ ಬಗ್ಗೆ ಚರ್ಚೆಗಳು ಆಗಬೇಕಾಗಿದೆ. ಕೇಳುಗರೆ, ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. 6-3-6-4-2-0-4-9-4-9 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ಮುಂದಿನ ಕಾಲರ್ ಇದ್ದಾರೆ, ಹಲೋ ನಮಸ್ತೆ.
2: ಹಲೋ ಹಲೋ
0: ನಮಸ್ತೆ.
2: ಹಲೋ ವಿಂಧ್ಯ ಕುಲಾಲ್ ವಿಂಧ್ಯಾರವರಿಗೆ ವಂದನೆಗಳು. ನಾನು ಎಚ್ ಮೊಹಮ್ಮದ್ ವೇಣೂರ್ ಮಾತಾಡ್ತಾ ಇದ್ದೇನೆ.
0: ಓಕೆ ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಹೇಳಿ.
2: ನಿಮ್ಮ ಈ ವಾರದ ಎಲ್ಲಾ ಕಾರ್ಯಕ್ರಮಗಳು ಉತ್ತಮವಾಗಿತ್ತು. ಅದರಲ್ಲಿ ನಾನು ಮೊನ್ನೆ ವಿನಾಯಕ ಹೆಬ್ಬಾರ್ ಅವರ ಆರೋಗ್ಯ ಸಾರಂಗ್ ಬಹಳಷ್ಟು ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳ್ಬಹುದು. ಮತ್ತು ಸೋಮವಾರ ಜನಧನಿ ಕಾರ್ಯಕ್ರಮದಲ್ಲಿ ಶಾಲಾ ವಾಹನಗಳ ಬಗ್ಗೆ ನಾವು ಏನು ಮುಂಜಾಗ್ರತೆ ತೆಗೆದುಕೊಳ್ಬೇಕು ಎಂಬ ವಿಷಯದಲ್ಲಿ ಸೈಫ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮ ಉತ್ತಮವಾಗಿತ್ತು. ಅಲ್ಲದೆ ಸೈಫ್ ಅವರು ಮೈಕಾಲದ ಫಲಕದಲ್ಲಿ SIR ನ ಬಗ್ಗೆ ಬಹಳಷ್ಟು ಮಾಹಿತಿ ನೀಡಿದ್ದರು. SIR ನ ಬಗ್ಗೆ ನಾನು ಮಾಹಿತಿ ನೀಡಬೇಕಂತ ಹೇಳಿದ್ದೆ ಸಾರಂಗ್ ಸಂಗಮದಲ್ಲಿ. ತಾವು ಅದನ್ನು ಪ್ರಸಾರ ಮಾಡಿದ್ದೀರಿ, ನಿಮ್ಮ ಎಲ್ಲ ನಿರ್ದೇಶಕರಿಗೂ ವಂದನೆಗಳು. ಅದೇ ರೀತಿ ತುಳು ಚಾವಡಿಯಲ್ಲಿ ತಾವು ನಡೆಸಿಕೊಟ್ಟ ಕಾರ್ಯಕ್ರಮವು ಉತ್ತಮವಾಗಿತ್ತು. ಮತ್ತು ಶುಕ್ರವಾರ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಲೇಡಿಕೋಶನ್ ಆಸ್ಪತ್ರೆಯ ಮಕ್ಕಳ ತಜ್ಞರ ರೋಷನ್ ಅವರು ನಡೆಸಿಕೊಟ್ಟ ಸಂದರ್ಶನ ಉತ್ತಮವಾಗಿತ್ತು. ಬಹಳಷ್ಟು ಪ್ರಶ್ನೆಗಳನ್ನು RJ ಅವರು ಕೇಳಿ ಶ್ರೋತೃಗಳಿಗೆ ತುಂಬಾ ವಿಷಯವನ್ನು ತಿಳಿಸುವಂತೆ ಮಾಡಿದ್ದಾರೆ. ಡಾಕ್ಟರಿಗೂ ಅವರಿಗೂ ವಂದನೆಗಳು. ಮತ್ತು ಇಂದಿನ ಕಾರ್ಯಕ್ರಮ ನಮ್ಮ ಸಂವಿಧಾನದ ಪ್ರಸಾರವಾಯಿತು, ಅದು ಉತ್ತಮವಾಗಿತ್ತು. ಮತ್ತು ನನ್ನ ಒಂದು ರಿಕ್ವೆಸ್ಟ್, ಈಗ ಒಬ್ಬರು ಶ್ರೋತರು ಹೇಳಿದ ಹಾಗೆ RJ ಗಾಯತ್ರಿ ಸನಿಲ್ ಅವರು ನಿಮ್ಮಲ್ಲಿ ಕೆಲವು ತಿಂಗಳು ಇದ್ರು, ಈಗ ಬೇರೆ ನಿಲಯದಲ್ಲಿ ಇದ್ದಾರೆ, ಅವರ ವಾಯ್ಸು ನಮ್ಮ ನಿಲಯದಲ್ಲೂ ಕೇಳುವಂತ ಆಗಲಿ ಅಂತ ನನಗೆ ಒಂದು ವಿನಂತಿ.
0: ಖಂಡಿತ ಖಂಡಿತ ಸರ್.
2: ಮತ್ತು ಮಾಧ್ಯಮ ಸುದ್ದಿ ನಮ್ಮ ಎಡ್ವರ್ಡ್ ಓದ್ತಾರೆ ಹೆಚ್ಚು, ಅವರೇ ಒಳ್ಳೇದಾಗಿರ್ತದೆ. ಆದರೆ ಮಾಧ್ಯಮ ಸುದ್ದಿ 8 ಗಂಟೆಗೆ ತಾವು ಪ್ರಸಾರ ಮಾಡ್ತೀರಿ, ಆಗ ಅದನ್ನು ಕೆಲವರಿಗೆ ಕೇಳಲಿಕ್ಕೆ ಆಗುದಿಲ್ಲ, ಅದು ಕೇಳಿದರೆ ಎಲ್ಲ ಪತ್ರಿಕೆಯ ಸುದ್ದಿ ಸಿಗ್ತದೆ, ಅದನ್ನು ಮತ್ತೆ ಮಧ್ಯಾಹ್ನ ಒಮ್ಮೆ ಮರುಪ್ರಸಾರ ಮಾಡಬಹುದಲ್ಲವೇ ಅಂತ ನನ್ನ ಪ್ರಶ್ನೆ.
0: ಓಕೆ ಓಕೆ, ಬೆಳಗ್ಗಿನ ಮಾಧ್ಯಮ ಸುದ್ದಿಯನ್ನ ಮತ್ತೆ ಮರುಪ್ರಸಾರ ಮಾಡಬೇಕು ಅಂತ.
2: ಹೌದು, ಮಧ್ಯಾಹ್ನ.
0: ಓಕೆ ಓಕೆ, ಖಂಡಿತ, ಧನ್ಯವಾದಗಳು. ಇದು ಮೊಹಮ್ಮದ್ ಅವರು ವೇಣೂರಿನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂಥದ್ದು. ಅಂದರೆ ಕಾರ್ಯಕ್ರಮದ ಬಗೆಗಿನ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸುವುದರ ಜೊತೆಗೆ ಒಂದು ಎರಡು ವಿಚಾರಗಳನ್ನು ಹೇಳಿದರು. ಆಗ ತಾನೇ ಒಬ್ಬರು ಕೇಳುಗ ಅಂದರೆ ಸದಾನಂದ ನಾಯ್ಕ ಅವರು ಕಾಲ್ ಮಾಡಿ ಹೇಳಿದರು, ಗಾಯತ್ರಿ ನಾನಿಲ್ ಅವರ ಕಾರ್ಯಕ್ರಮ ಮತ್ತು

0: ಒಳ್ಳೆದವರ ಧ್ವನಿ ಬೇಕು ಅಂತ ಹೇಳಿ ಖಂಡಿತ ಇವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡೋಣ, ಮುಂದಿನ ದಿನಗಳಲ್ಲಿ ಖಂಡಿತ ಆ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಅಂತ ಹೇಳ್ತಾ, ಇನ್ನೊಂದು ವಿಚಾರ ಏನಂದರೆ ಮಾಧ್ಯಮ ಸುದ್ದಿಯ ಬಗ್ಗೆ ಕೂಡ ಹೇಳ್ತಾ ಇದ್ರು. ಹಲೋ ಹಲೋ, ಓಕೆ. ಏನಂದರೆ ಇನ್ನೊಂದು ವಿಚಾರ ಏನು ಹೇಳಿದರು ಅಂದರೆ ಮಾಧ್ಯಮ ಸುದ್ದಿಯ ಬಗ್ಗೆ, ಬೆಳಗ್ಗೆ ಮಾಧ್ಯಮ ಸುದ್ದಿ ಪ್ರಸಾರ ಆಗುತ್ತೆ, ಆ ಮಾಧ್ಯಮದ ಸುದ್ದಿ ಮತ್ತೊಮ್ಮೆ ಅದರ ಮರುಪ್ರಸಾರ ಮಾಡಿದರೆ ಒಳ್ಳೆಯದು ಅಂತ ನೋಡೋಣ. ಅದರ ಬಗ್ಗೆ ಸಾಧ್ಯತೆಗಳು ಮಾಡಬಹುದಾದ ಬಗ್ಗೆ ನೋಡೋಣ, ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿ ಮುಂದೆ ನಾವು ಅದರ ಬಗ್ಗೆ ಏನು ಚರ್ಚೆ ಆಯಿತು ಅದರ ರಿಸಲ್ಟನ್ನು ಖಂಡಿತ ಹೇಳ್ತೇವೆ ಅಂತ ಹೇಳ್ತಾ, ನೀವು ಕೂಡ ಕರೆ ಮಾಡ್ಬೋದು ಕೇಳುಗರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಕರೆ ಮಾಡುವಂಥ ಸಂಖ್ಯೆ ಗೊತ್ತೇ ಇದೆ ನಿಮಗೆ, 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ ನಮ್ಮಲ್ಲಿ, ಒಂದಿಷ್ಟು ಮಾಹಿತಿಗಳು ನಿಮಗೂ ಕೂಡ ಅದರಿಂದ ಸಿಕ್ಕಿರ್ಬೋದು. ಯಾಕಂದರೆ ನಾವು ರೇಡಿಯೋ ಅನ್ನೋದನ್ನು, ಆ ಒಂದು ಮಾಧ್ಯಮ ಏನಿದೆ ನಮ್ಮ ಈ ರೇಡಿಯೋ ಅನ್ನುವಂಥ ಮಾಧ್ಯಮ ಏನಿದೆ, ಇದು ಮಾಹಿತಿ ಮನೋರಂಜನೆ ಶಿಕ್ಷಣ ನೀಡುವಂತಹ ಮಾಧ್ಯಮ. ಬೇರೆ ಬೇರೆ ಮೂಲಗಳಿಂದ ನಮಗೆ ಮಾಹಿತಿಗಳು ಸಿಗುತ್ತೆ, ಅದನ್ನು ತಿಳಿಸುವಂಥ ಪ್ರಯತ್ನ ಈ ಮಾಧ್ಯಮದ ಮೂಲಕ ಕೂಡ ನಾವು ಮಾಡ್ತೇವೆ. ಅದು ಏನು ಸುದ್ದಿಯನ್ನು ಓದುವುದರಿಂದ ಹಿಡಿದು ಬೇರೆ ಬೇರೆ ರೀತಿಯ ಅಂದರೆ ಏನು ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಅವರಿಂದ ಮಾಹಿತಿಯನ್ನು ಪಡೆಯುವಂಥದ್ದು, ಅವರಿಂದ ಒಂದಿಷ್ಟು ಮಾಹಿತಿಗಳನ್ನು ತಲುಪಿಸುವಂಥ ಕೆಲಸಗಳು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಮೂಡಿ ಬರುತ್ತೆ. ನೋಡಿರ್ಬೋದು ನೀವು ಒಂದಿಷ್ಟು ಪತ್ರಗಳು ಕೂಡ ನಮಗೆ ಆ ಬಗೆಗೆ ಬರ್ತದೆ, ಲೋಕ ಅದಾಲತ್ ಬಗ್ಗೆ ಆಗಿರ್ಬೋದು ಅಥವಾ ಮಾರ್ಗದರ್ಶಿ ಅನ್ನುವಂಥ ಕಾರ್ಯಕ್ರಮ ಆಗಿರ್ಬೋದು, ಅದರಲ್ಲೂ ಕೂಡ ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಅವರಿಂದ ಮಾಹಿತಿಯನ್ನು ತಿಳಿಸುವಂಥದ್ದು, ಅಂದರೆ ಅದರಿಂದ ಕೇಳುಗರಿಗೆ ಒಂದಿಷ್ಟು ಉಪಯೋಗ ಆಗುವಂಥದ್ದು ಕೂಡ ನಿದರ್ಶನಗಳಿದೆ. ಅದರ ಜೊತೆಗೆ ನಮ್ಮ ಸಮಾಜದ ಸಾಧಕರನ್ನು ಕೂಡ ಕರ್ಕೊಂಡು ಬಂದು ಸಮಾಜ ಮುಖಿ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಪರಿಚಯ ಮಾಡುವಂಥದ್ದು, ಅಥವಾ ನಮ್ಮ ಒಂದಿಷ್ಟು ನಮ್ಮ ಆಚರಣೆಗಳಾಗಿರ್ಬೋದು, ಸಂಸ್ಕೃತಿಗಳಾಗಿರ್ಬೋದು, ಪದ್ಧತಿಗಳಾಗಿರ್ಬೋದು, ಅದರ ಬಗ್ಗೆ ತಿಳಿಸುವಂಥ ಒಂದಿಷ್ಟು ಪ್ರಯತ್ನಗಳು, ಇದೆಲ್ಲವೂ ರೇಡಿಯೋ ಸಾರಂಗ್ ಮೂಲಕ ಆದಷ್ಟು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಸಲಹೆ ಸಹಕಾರ ಇದ್ದರೆ ಖಂಡಿತ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸ್ಬೋದು, ಅಥವಾ ಒಂದಿಷ್ಟು ಅದರಲ್ಲಿ ಬದಲಾವಣೆಗಳನ್ನು ತರ್ಬೋದು, ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಂದ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಅದೇ ರೀತಿ ರೇಡಿಯೋ ಮೂಲಕ ಅದೆಷ್ಟೋ ಕೇಳುಗರು ಕೇಳ್ತಾ ಇದ್ದಾರೆ, ಆ್ಯಪ್ ಮೂಲಕ ಕೇಳ್ತಾ ಇದ್ದಾರೆ. ಈಗ ಆ್ಯಪ್ ಅನ್ನುವಂಥದ್ದು ಬೇರೆ ಬೇರೆ ಕಡೆಗಳಿಗೆ ತಲುಪುತ್ತೆ, ನಿಮ್ಮಲ್ಲಿ ನೆಟ್ವರ್ಕ್ ಕರೆಕ್ಟ್ ಇದೆ ಅಂತಿದ್ದರೆ ಅಥವಾ ನೀವು ಇಂಟರ್ನೆಟ್ ಕರೆಕ್ಟ್ ಇದೆ ಅಂತಿದ್ದರೆ ಖಂಡಿತ ನೀವು ಎಲ್ಲಿ ಕೂಡ ಕೂತ್ಕೊಂಡು ನೀವು ದೇಶ ವಿದೇಶಗಳಲ್ಲೂ ಕೂತ್ಕೊಂಡು ಕಾರ್ಯಕ್ರಮವನ್ನು ಆಲಿಸ್ಬೋದು. ಅದೆಷ್ಟೋ ಕೇಳುಗರು ಆ್ಯಪ್ ಮೂಲಕ ಕೇಳಿಕೊಂಡು ನಮಗೆ ಕಾಲ್ ಮಾಡುವವರಿದ್ದಾರೆ, ಸಂದೇಶವನ್ನು ಕಳಿಸುವವರಿದ್ದಾರೆ. ಹಾಗಿರುವಾಗ ಆ್ಯಪ್ ಮೂಲಕ ಕೂಡ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳ್ಬೋದು ಅಂತ ಹೇಳ್ತಾ, ಸಂದೇಶವನ್ನು ಯಾರಿಗಾದರೂ ಕಳಿಸೋದಕ್ಕಿದ್ರೆ ಸಂದೇಶ ಕೂಡ ನೀವು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಅಥವಾ ಸಂದೇಶ ಕಾಲ್ ಕೂಡ ಮಾಡಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳ್ಬೋದು. ಕೆಲವೊಂದು ಸಂದರ್ಭ ಏನಾಗುತ್ತೆ ಅಂದರೆ ಸಂದೇಶಗಳು ನೀವು ಕಳಿಸಿದರೂ ಕೂಡ ನಮ್ಮ ಕಣ್ತಪ್ಪಿನಿಂದ ಅದು ಮರೆಯಾಗಿರಬಹುದು, ಓದದೆ ಉಳಿದಿರಬಹುದು ಕೂಡ. ಆದರೂ ಕೂಡ ಆದಷ್ಟು ನಿಮ್ಮ ಸಂದೇಶಗಳನ್ನು ನಾವು ಓದುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಎಲ್ಲೋ ಒಂದು ಕಡೆ ನೀವು ಕಳಿಸಿದಂಥ ಸಂದೇಶಗಳು ನಮಗೆ ಕಾಣಿಸದಿದ್ದು ಅಥವಾ ನಮ್ಮ ಕಣ್ತಪ್ಪಿನಿಂದ ಆ ರೀತಿಯ ಒಂದಿಷ್ಟು ಪ್ರಮಾದಗಳಾಗಿರಬಹುದು, ಅದನ್ನು ಖಂಡಿತ ನಾವು ಅದಕ್ಕೆ ನಾವು ಕ್ಷಮೆಯನ್ನು ಯಾಚಿಸ್ತೇವೆ ಅಂತ ಹೇಳ್ತಾ, ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಇದು ಸಾರಂಗ್ ಸಂಗಮ ಅನ್ನುವಂಥದ್ದು ಒಂದು ಉತ್ತಮ ವೇದಿಕೆ. 10 ಗಂಟೆಯಿಂದ 10:30 ಅಂದರೆ ಅರ್ಧ ಗಂಟೆಯಲ್ಲಿ ನಿಮ್ಮ ಏನು ಕಾರ್ಯಕ್ರಮ ಈ ವಾರ ಪ್ರಸಾರಗೊಂಡಂಥ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಇರ್ತೀರಾ, ಒಂದಿಷ್ಟು ಕಾರ್ಯಕ್ರಮವನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ರೂಪಿಸೋದಕ್ಕೆ ಪ್ರೇರೇಪಣೆಯನ್ನು ನೀವು ನೀಡ್ತೀರಾ ಅಂತ ಹೇಳ್ತಾ, ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ
0: ನಮಸ್ತೆ ನಮಸ್ತೆ,
1: ನಾನು ಸತೀಶ್.
0: ಸತೀಶ್ ಅನ್ನ ಕೈಯಾರ್ನಿಂದ ಹೇಳಿ ಸತೀಶ್ ಅನ್ನ.
1: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತೇವೆ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೇವೆ ನಾವು. ಈಗ ಪ್ರಸಾರವಾದಂತ ಇದು ನಮ್ಮ ಸಂವಿಧಾನ ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿತ್ತು, ಮತ್ತೆ ಹಲೋ ಡಾಕ್ಟರ್ ಕಾರ್ಯಕ್ರಮ ಕೂಡ ರೋಷನ್ ಅವರು ನಡೆಸಿಕೊಟ್ಟಿದ್ರು ನಿನ್ನೆ, ತುಂಬಾ ಉತ್ತಮವಾದಂತ ಕಾರ್ಯಕ್ರಮ, ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಮತ್ತೆ ಮೊನ್ನೆ ತುಳಸಿವಾಡಿ ಕೂಡ ತುಂಬಾ ಚೆನ್ನಾಗಿತ್ತು, ಯಕ್ಷಗಾನ ಕೂಡ. ಅದೇ ರೀತಿ ಹೃದಯ ರಾಗ ಕಾರ್ಯಕ್ರಮ ಮೊನ್ನೆ ನಡೆಸಿದಂತ ಎಡ್ವರ್ಡ್ ಸರ್ ಅವರು ಆ ಕಾರ್ಯಕ್ರಮ ಕೂಡ ಕೇಳಿದ್ದೀವಿ ನಾವು. ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀವಿ ಸಾರಂಗ ಅಂದ್ರೆ, ನಾವು ಪ್ರತಿ ಒಂದು ಕಾರ್ಯಕ್ರಮ ಕೂಡ ಕೇಳ್ತಾ ಇರ್ತೀವಿ ಸಾರಂಗ. ಹೇಳಿ,
0: ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ
1: ಹೌದೌದು. ಅದೇ ನಮ್ಮ ಸಾರಂಗದ ಕಾರ್ಯಕ್ರಮದಲ್ಲಿ ನಮ್ಗೆ 2 ಮಾತುಗಳಿಲ್ಲ, ಅಷ್ಟೆಲ್ಲ ಕಾರ್ಯಕ್ರಮಗಳು ಕೊಡ್ತಾ ಇದ್ರಿ ನೀವು ಅಂದ್ರೆ. ಮತ್ತೆ ಏನು ಮಾಧ್ಯಮ ಸುದ್ದಿ ಕಾರ್ಯಕ್ರಮ, ಹೌದು ಅದು ಮರುಪ್ರಸಾರ ಆದ್ರೆ ಒಳ್ಳೆಯದು, ಅದು ಮಧ್ಯಾಹ್ನವಾದ್ರೂ ಯಾವತ್ತಾದ್ರೂ ಒಂದು ಸಲ ಮರುಪ್ರಸಾರ ಆದ್ರೆ ಒಳ್ಳೆಯದು. ಅಂದ್ರೆ ಮೊದ್ಲು ಇತ್ತಲ್ಲ ಆ ತರ ಪ್ರಸಾರ ಆಗ್ತಿತ್ತು, 1.5 ಗಂಟೆಗೆ ಪ್ರಸಾರ ಆಗ್ತಿತ್ತು
0: ಮಧ್ಯಾಹ್ನ, ಪ್ರದೇಶ ಸಮಾಚಾರ ಪ್ರಸಾರ ಆಗ್ತಿತ್ತು. ಆದ್ರೆ ಈಗ ಸದ್ಯಕ್ಕೆ ಅದು ಲಭ್ಯ ಆಗದೇ ಇರೋ ಕಾರಣದಿಂದಾಗಿ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡೋಣ, ಇದು ಈ ಮಾಧ್ಯಮ ಸುದ್ದಿಯ ಬಗ್ಗೆ ಏನಾದ್ರೂ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ, ನೋಡೋಣ ಸಾಧ್ಯ ಆದ್ರೆ ಪ್ರಸಾರ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತೇವೆ.
1: ಸರಿ ಸರಿ. ಅದೇ ರೀತಿ ಏನು ಕಡಲ ಮುತ್ತು ಅನ್ನುವಂತ ಕಾದಂಬರಿ ಪ್ರಸಾರ ಆಗ್ತಿತ್ತಲ್ಲ ಪೂರ್ವ ಕಾರ್ಯಕ್ರಮ, ಅದು ಕೂಡ ಮರುಪ್ರಸಾರ ಮಾಡಿ ಅಂತ ಕೇಳ್ಕೊಳ್ತೀನಿ.
0: ಓಕೆ ಓಕೆ, ನೋಡೋಣ ಖಂಡಿತ.
1: ಸರಿ ಸರಿ,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಇದು ಸತೀಶ್ ಅವರು ಕೈಯಾರ್ನಿಂದ ಕರೆಯನ್ನು ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದರು. ಅದೇ ರೀತಿ ಸಮಯ ಕೂಡ ಆಗ್ತಾ ಬರ್ತಾ ಇದೆ, 50ನೇ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಆಗ್ತಾ ಇದೆ. ಅದೇ ರೀತಿ ಯಾರೆಲ್ಲ ಇವತ್ತು ಕಾಲ್ ಮಾಡಿದ್ರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ರಾ, ಅಥವಾ ಯಾರೆಲ್ಲ ಇವತ್ತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ, ಅಥವಾ ಈಗ ಬೆಳಗಿನ 6 ಗಂಟೆಯಿಂದ 10 ಗಂಟೆ ಕೂಡ ಕಾರ್ಯಕ್ರಮವನ್ನು ಕೇಳುವಂಥ ಕೇಳುಗ ವರ್ಗ ಇದೆ, ಅದು ತುಂಬ ಖುಷಿ ಕೊಡುವಂಥ ವಿಚಾರ. ಅಂದರೆ ಪ್ರತಿ ಕಾರ್ಯಕ್ರಮವನ್ನು ಕೇಳ್ತಾರೆ, ತಪ್ಪದೇ ಆಲಿಸ್ತಾರೆ. ಕೆಲವರು ಬೀಡಿ ಕಟ್ತಾ ಕಾರ್ಯಕ್ರಮವನ್ನು ಕೇಳ್ತಿರುವವರು ಇರ್ಬೋದು, ಅಥವಾ ಇನ್ನು ಟೈಲರಿಂಗ್ ಮಾಡ್ತಾ ಕಾರ್ಯಕ್ರಮವನ್ನು ಕೇಳ್ತಾ ಇರುವವರು ಇರ್ಬೋದು, ಅಥವಾ ಗ್ಯಾರೇಜಲ್ಲಿ ಇದ್ಕೊಂಡು ಕಾರ್ಯಕ್ರಮವನ್ನು ಕೇಳ್ತಾ ಇರುವವರು ಇರ್ಬೋದು. ಹಾಗಿರುವಾಗ ನಮಗೆ ಕೇಳುಗರ ಸಂಖ್ಯೆ ಎಷ್ಟು ಅನ್ನೋದನ್ನು ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಗ್ಯಾರೇಜ್ ಅಂತ ಹೇಳಿದಾಗ 4-5 ಜನ ಇರ್ಬೋದು, ಒಂದು ರೇಡಿಯೋವನ್ನು ಕೇಳ್ತಿರ್ಬೋದು, ಅಥವಾ ಬಿಡಿಯ ಕಂಪೆನಿ ಅಂತ ಹೇಳಿದಾಗ ಅಲ್ಲಿ ಒಂದು ಏನೋ ರೇಡಿಯೋ ಇರ್ಬೋದು, 10-15 ಜನ ಕಂಪೆನಿಯಲ್ಲಿ ಕೆಲಸ ಮಾಡುವಂಥ ಬೀಡಿ ಕಟ್ಟುವವರು ಇರ್ಬೋದು. ಹಾಗಿರುವಾಗ ಕೇಳುಗ ವರ್ಗ ಅನ್ನುವಂಥದ್ದು ಅಪಾರವಾಗಿದೆ. ಇಂತಹ ಒಂದು ಪ್ರೀತಿ ಪ್ರೋತ್ಸಾಹ, ಅದೇ ನಿಮ್ಮ ಸಲಹೆ ಸಹಕಾರಗಳು ಮುಂದಿನ ದಿನಗಳಲ್ಲೂ ಕೂಡ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಿಂದ ಹೊರಡುವಂಥ ಹೊತ್ತು. ಇನ್ನು ಮುಂದಿನ ಸಾರಂಗ ಸಂಗಮ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
3: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
5: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
6: ಹಲೋ ಪುಟ್ಟ.
4: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ ಝೂಗ್ ಹೋಗೋಣ ಪ್ಲೀಸ್.
6: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
4: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
7: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರು ಬೊಡಿದಿ. ಈಗ ಬಂಗಾರು ಬೊಡಿದಿ ಈ ಯಕ್ಷಗಾನದ ಎರಡನೇ ಕಂತು.
1: ಕಮಲೋ ಕಮಲೋತ್ಪತ್ತಿ ಬಂಡದಾದ ಕಮಲದಂಚಿನ ಮೋಣೆ, ಆ ಕುರ್ಲಗಂಟದ ದೇಕಿದ ಮೋನೆಡ, ಆ ಕಣ್ಣು ಬಂಪಿನ ಎಸಳು ತಾವರದ ಆ ಎಸಳು ಗಾತ್ರದ ಕಮಲೋ ಕಮಲೋತ್ಪತ್ತಿ ತಾವರದಂಚಿನ ಮೋನೆಡ ತಾವರದಂಚಿನ ಕಣ್ಣು
2: ಹೂಕಣ್ಣು
1: ಹೂ ಕಣ್ಣಂದು ಬಣ್ಣ ಚುಳ್ಳೈಡ ಹೂವತ್ತೆ ಚುಳ್ಳೈಡ ಅತ್ತೆ ಎದುರ ದೇಕಿಗೆ ಆತ ಮಾತ್ರ ಅತ್ತೆ ನನ ಒಂಜಿ ಪ್ರಶ್ನೆ ಉಂಡಿ.

0: ಮಾತ್ರ ದೂರ ಆಡ್ತಾ ಇದೆ ಮುಟ್ಟ ಎಂಕ್ಲೇನ ಲೆಪಡಾದ ಎಂಕ್ಲೇನ ಇತ್ತೆ ಮಂಗೆಗೊಳ ಕಟ್ಟವನ ಒಂಜಿ ಪ್ರಶ್ನೆ ಕೇಳಿನಾಗ ಅದಕ್ಕೆ ಒಂದು ಅರ್ಥ ಅರ್ಥ ಅಂದು ಕೊಡು ಒಟ್ಟು ಬತ್ತೀರು ಅಕ್ಕಲೆ ಒಂದು ಪ್ರಶ್ನೆ ಕೇಳೋಣ ತಗೊಂಡದು ತಿಕ್ಕಿನ ಪ್ರಶ್ನೆ ಕೇಳತ್ತು ಪರೀಕ್ಷೆಗೆ ಒಂಜಾತು ನಿನ್ನ ಕಾಪಾದು ಇತ್ತೆ ಹೊರನೆ ಪರೀಕ್ಷೆಗೆ ಬಲ್ಲೆ ಮಂಡದು ತಿಕ್ಕಿನ ತಿನ್ನ ಪ್ರಶ್ನೆ ಕೇಳೋಣ ಎಂಜಿನ
1: ಕುಂತಿ ರಾವಣ ಕುಂಭಕರ್ಣ
0: ಇಕ್ಕಲೆ ಪುರಾಣ ಜ್ಞಾನ ಇಚ್ಚಿ ಇಕ್ಕಲೆ ರಾಮಾಯಣ ಮಹಾಭಾರತ ಓದುದು ಗೊತ್ತಿಚ್ಚಿ ಎನ್ನಂಚಿನ ಕಲಿ ಯಾತು ಅಯ್ಯ ಓದುದು ಅರೆತುದು ಪುರಾ ಕರಾದು ಇದೆ ಮುಟ್ಟ ಬತ್ತಿನ ಕುಂತಿನ ಜೋಕಲಿ ಏರು ರಾವಣ ಅಂದ ಮಿಕ್ಕಳು ರಾಮಾಯಣ ಒಬ್ಬ ಮಹಾಭಾರತ ಒಟ್ಟಿಗೆ ಕುಂತಿನ ಜೋ ಮಗೆ ರಾವಣ ಎಂಚಾಬಿ ತಾನೆ ಮರ್ಯಾದೆ ಬರ.

0: ಆಗ್ಲೇನು ಕಳಪುರ್ನ ಬಿಡ್ತು ಹೊನ್ನನು ಕರ್ಪುಣ ಬಿಡ್ತು ನಿಖಿಲ ಮೂಲ ಸ್ವಯಂ ವಾರತೆ ಎಂಚೆಂಚಿ ನಮ್ಮ ಪ್ರಶ್ನೆಗೆ ಏನ್ವಾರು ಅಂತೆ ಪುರಾಣ ಪುರಾಣ ಹೆಂಗೆ ಗೊತ್ತು ಜ ಎಂಕುಳ ಮೀನಿ ದೆತ್ತ ಅನ್ನ ಪುರಾಣ ಆ ಪುರಾಣ ಕೊಡಿಗಾನೆ ಇಜ್ಜಿ
1: ಉತ್ತರ ಗೊತ್ತಿದ್ದ ಉತ್ತರ ಗೊತ್ತಿದ್ದ ಬಂದೆ
2: ಐಕೊಂಜಿ
1: ಉತ್ತರ ಬಂದ್ರ
3: ನೆಟ್ ಹೋಗೋಣ ಲಾವ ಮಗ ವೈಕ್ಲಾವಂದೆ ಮಂತ್ರಿ
1: ಓ ಉಂತಲೆ ಈರು ಉತ್ತರ ಬಂತಾರ
2: ಈರ್ ಬಂತಾರ ಈರ್ ಲಾಭ ನೋಡಿ ಅಲ್ಲಿ ಇರೇನಿ ಅಣ್ಣ ಆಪೂಜಿ
4: ಅವು ಏನಾರ ಗೊತ್ತಿತ್ತಿನಾಗ ಬನ್ನಾಳಿ ಮುಕ್ಕಳಿನ ಕಟ್ಟು ಒಣಸಿ ಮಾಲ್ ಪದ ಕಡಪುಟ್ಟಿದೆ
1: ಮಲ್ಲ ಇಡ್ಯಾಲ ಎಂಜಿನ ನಿನ್ನ ಎಂಜಿನ
0: ಪುರಾಣ
1: ಪುರಾಣ
0: ಬಂದು ಹೋಗ್ನಪ್ಪ
1: ಎಕಡೆ ಎಕಡೆ ಎಂಜಿನ ಬನ್ನ ಐನ ಬನ್ನು ಎಕಡೆ ಬಂದೇನು ಸರಿ ಬನ್ನು
0: ಮತ್ತೆ ಯಾನು ಬಂಡಿ ನಿಂಚ
1: ಎಡ್ಡೆಪ್ಪು ನಿನ್ನ ಲೆಕ್ಕ ಅಂತನ ಎಡಬೋಡ್ಚಿ ನಿನ್ನ ಲೆಕ್ಕ ಡೆಂಜಿ ಬರ್ತಾನೆ ಅನ್ನೋಟು ಬರ ಎಡ್ಡೆಪ್ಪು
0: ಜೀವನಮ್ಮ
1: ಈ ತುತ್ತೈತ ಕೊರ್ತುನ ಎಂಕ ನಿಕ್ಲಕ್ಕ ಲಾಗ್ಯಾರ ತೀರು ಜಿಂದತ್ತು ನಿಕ್ಲನ ಪ್ರಾಯಡು ನೆಡ್ದು ಜಾಸ್ತಿ ಲಾಗಿದಾತನ ಮಂತ್ರಿಲ ನನ್ನ ಲಾಗ್ಯೋಡ್ಚಿ ಕುಲ್ಲುದು ರಾಜಕೀಯ ಮಲ್ಪುಲೆ ಎಂದು ಇಂಚಿನ ತುತ್ತೈತ ಕೊರ್ತುನ
0: ಐಕ್ಯತ ದೇವರಿ ಪ್ರಜ್ವಲಿಸುವ ಅನ್ವಂತಿನಿ
1: ಮುಲ್ಪ ಅಧಿಕ ಪ್ರಸಂಗಿಮಿನಿ ಪಾತೆರಿ ಅಂದ ಮಗ ದುಂಬೆ ನಿನ್ನ ಸುರ್ಪ ಸಮಜ್ಜಿ ಮೂಂಕುವಲುಂಡು ಕಣ್ಣುವಲುಂಡು ನಿನ್ನ ಇಲ್ಲದ ಕಲೆಗ ನಾಡ್ರ ಏಳು ದಿನ ಬೋಡವು ನಲಪ್ಯ ಗಂಜಿ ಚಟ್ನಿ ನಿಕ್ಕು ಕೊರ್ಕೊಂಡೈತನ ನಾಯಿಗೆ ಮಾಡ್ದೆ ಓಪುಣ್ಣೇನಾ ಉಂಡ ಹಿತವಚನ ಬಂದ್ರ
3: ಹಿತವಚನ ಬಂದ ಮೂಲು ಓಡಿತ್ತಿನ ಹಿತವಚನ ಮೂಲಿಜ್ಜಿ
1: ಇಜ್ಜಿ
3: ಇಡೆಗಾಪಿನಂಚಿನ ಹಿತವಚನ ಎನಡಜ್ಜಿ
2: ರಾಜಕುಮಾರ
3: ಓ
2: ದುಂಬು ಸಾನೆ ವಾಟ್ಯ ನಿಂತವು
1: ಒಂಜಿ ಕೋಡಿಗೆ ಬಂದಾಗ ಒಂಜ ಗೆಂದು ಬೇ ಬನ್ಪುನ ನಿರೀಕ್ಷೆ ಬೋಡು ಗೆಂದು ಬೇ ಬನ್ಪುನ ನಿರೀಕ್ಷೆ ಇಜ್ಜಿನ ಅಂಡ ತೊಂದರೆ ಒಂಜಿ ಅಲ್ಪಡ್ದಾಡೆಗಾಲ ತೋಜಿದ್ ಬರ್ಪೇನ್ ಬನ್ಪುನ ನಿರೀಕ್ಷೆ ಬೋಡು ರೊಡ್ಡಲ ಇಜ್ಜಂದೆ ಇಲ್ಲ ಬಿದಡ್ರೆ ಬಲ್ಲಿ ಜಾಗ್ರತೆ
3: ಇಲ್ಲ ಬಿದಡ್ರೆ ಬಲ್ಲಿ ಎಂದು ಗೊತ್ತಿತ್ತು ಆಂಡಲ ಮೂಲ ಆಪುನ ದೂಕ ಬರ್ತೀನಿ ನಿಕ್ಲ ಪ್ರಶ್ನೆ ಸಮಜ್ಜಿ ಎನ್ನ ಉತ್ತರ ಸರಿ ಉಂಡು ನಿಕ್ಲ ಪ್ರಶ್ನೆ ಸರಿ ಇಜ್ಜಿ
1: ಆಯ್ ನನ್ನ
2: ಸಭೆಕ್ ಉತ್ತರಕ್ಕೆ ಬೋಡೋದು ಕಾತೋಂಗು ಲೇದು ಉತ್ತರನ ಮುಟ್ಟವನ ಖಂಡಿತ ಅಪ್ಪಾಜಿ ಅಪ್ಪಾಜಿ ಏನಿನಂಚಿನ ಪ್ರಶ್ನೆ ಕುಂತೀಸುತೋ ರಾವಣೋ ಕುಂಭಕರ್ಣ ಪಾಂಡು ಚಕ್ರವರ್ತಿ ಪಾಂಡು ಚಕ್ರವರ್ತಿನ ಕೈಪತ್ತನದ ಬಡಿದು ಏರಿ ಅವು ಬೊಕ್ಕ ಏರ್ಲತ್ತು ಕುಂತಿ ಕುಂತಿ ಇತ್ತುಂಡ ಅಂದೆ ಬುಡದಿತ್ತುಂಡಯ ಒಂದೆ ಕುಳಪು ಏರು ಶ್ರೇಷ್ಠ ಅಂದ ಕೇಂಡ ಪುತ್ರೇ ಕುಂತಿನ ಮಗೆ ಏರಂದ ಕೇಂಡ ಕರುಣೇ ಅವೇನು ಅಂಚಿ ಬಿಡುಕ ಆತ ಮಾತ್ರ ಬರ್ತದೆ ರಾಮದೇವರು ರಾಮದೇವರಿಗೆ ಎದುರಾದುಂತದಿನ ಏರು ರಾವಣ ಕುಂಭಕರ್ಣರ ನಕಲೆ ಅಗಸ್ತ್ಯರು ವೈಟ ಪುಟಿ ಏರು ಕುಂಭಡ ಪುಟಿ ಏರು ಅಂಚಿನೇ ಮೂಲುಲ ಕರ್ಣೆ ಕರ್ಣೆ ಕುಂತಿನ ಮಗೆ ಅವನು ಕುಂಭ ಅಗಸ್ತ್ಯರು ಕುಂಭಡ ಪುಟಿನ ಕುಂತೀಸುತ ರಾವಣ ಕುಂಭಕರ್ಣ
3: ಉದರ್ಗ ತಕ್ಕ ವಿದ್ಯಾಧರೆ ಬಂದ್ಕೊಡ ತಪ್ಪವಂತೆ ನಿನ್ನ ಚಾತುರ್ಪುದ ಉದರ್ಮೆಗೆ ಅನ್ ಮೆಚ್ಚ ಬಾಲೆ ನಿಕ್ ರಾಜಕುಮಾರ ನೀ ಏರ್ಲ ಮೆಚ್ಚಿದಂತೆ
2: ದಾದ ಮಲ್ಪನ ಬಲ್ಲೆಗೆ ಏನಾರ್ದು ಹೆಚ್ಚಿಗೆ ಕಲ್ತದು ಕೊಡು ಯಾನಕ್ಕೆ ನಿನ್ನಂಚಿನ ಪಂತಗೋ ಸರಿಯಾದ ಉತ್ತರ ಕೊರಡುಂಡು ತೀರ್ಮಾನ ಬೈದಿನ ಏರ್ಲ ತಿಕ್ಕಿನ ದಾನೆ ಒಂಜತ್ತಿರ ಒಂಜಿದಿನ ಕಾಲ ಕೂಡ್ದು ಬರು ಅದಕ್ಕೆ ಯಾನ ಬಂಗಾರ ಬಾಲೆ ಬಾ ನೀಕ್ ಸೇರ್ವೆನ ದೇವೇರ್ನ ಕಾಳಿಗೆ ನಾನು ಪ್ರಾವ

0: ಕುಣಿತ ದಿನಕಾನಗ ಎನ್ನ ಮಗಳಿಗೆ ಮದುವೆ ಪನ್ಪುನ ಒಂದು ಉಲ್ಲಾಸದ ಕಿರಣ ಎನ್ನ ಪಾಲಕ ತೋಜೊಂದಿತ್ತು. ಆನ ಇನಿ ನಡಕಿನ ಘಟನೆ ತುನಗ ದಾದನ ಯಾರು ಎನ್ನಿನ ಕೋಡಿ ಎತ್ತಿದಿ ದಾದ ಮಲ್ಪಡನ ಏತು ಭಾಗ್ಯತ್ರ ದಾನ ಮಗಳಿಗೆ ಮದಿ ಮಲ್ಪರಾಗಿ ಅರಸು ಪನ್ಪುನ ಎದ್ದೆಯ ನಾನು ಕುಂತೊಂದುಂಡು ಮಂತ್ರಿಲೆ ಸಾದಿ ತೋಜೊಂದಿಚ್ಚಿ ದಾದ ಮಲ್ಪುನ ಪನ್ಪುನ ತಿರಿಯೊಂದಿಚ್ಚಿ ಸಾದಿ ಮನೆಯರ
1: ಸ್ವಾಮಿ ದಾದ ಮಲ್ಪುನ ಪಲ್ಲೆ ಒಂದೇ ತಪ್ಪು ನಮ್ಮನೆ ಎಂದು ತೋಜು ಏಪಲ ಜೋಕುಲೆಗೆ ವಿದ್ಯಾಭ್ಯಾಸ ಕೊರ್ನಾಗ ನಮ್ಮನೆ ಒಂಚೂರು ಆಲೋಚನೆ ಮಲ್ಪೋಡು ಈತ ವಿದ್ಯಾಭ್ಯಾಸ ಕೊರ್ದು ಈ ಜೋಕುಲೆ ನಮಕ್ಕ ಆಲಿಪೋಲಿಯ ಅಂದ್ರೆ ಎಲ್ಲ ಕಾಲ ಕರಿದು ಹೋಯ್ಬೇಕು ನಮ್ಮ ಎತ್ತದೆತ್ತದ ಆಲ ಪ್ರಯೋಜನ ಇಜ್ಜಿ ಸ್ವಾಮಿ ಬುಡ್ಲೆ ದಾದ ಮಲ್ಪುನು ಇತ್ತ ಕಲ್ಪನಾಥನು ನನ್ನ ಬೊಡ್ಚಿಂದ ಬಂದ್ರ ನಮ್ಮ ಕಾಪುಡ ನಮ್ಮ ಬೊಡ್ಚಿಂದ ಬಂದ ಆ ವಿದ್ಯೆ ಕೂಡ ಬಾರ ಸಾಧ್ಯ ಉಂಡ
0: ಮಂತ್ರಿಲೆ
1: ಓ
0: ಕಂಡರಾವನ ಸೊತ್ತು ಒಂದು ಕೇಂದ್ರ ವಿದ್ಯೆಯನ್ನು ತೆರೆದಿ ನಕುಲು ಪಂತೇರಿ
1: ಖಂಡಿತ
0: ಮಂಚಿಂದಪ್ಪ ಎನ್ನ ಮಗಳಿಗೆ ಸರ್ವ ವಿದ್ಯೆಲ್ಲ ಗೊತ್ತು ಕೂಡ ಮಲ್ಪನ ಉದ್ದೇಶದಿ ಒಂದನೇ ವಿದ್ಯಾಭ್ಯಾಸ ಕಲ್ಪಾಯ ಯಾನು ಅಂಡ ಅವ್ವೇಣಿ ಎನ್ನ ಪಾಲಕ ಮುಲ್ಲಾದು ತೋಜೊಂದುಂಡು ದಾದ ಮಲ್ಪುಡು ಮಂತ್ರಿಲೆ
1: ಎತ್ತ ಮಲ್ಪೊಡ್ಚಿ ಸ್ವಾಮಿ ಈರ್ ನಾನು ಉಪ್ಪು ತಿಂತಿನ ಜೀವ ಒಂದು ಈರಗ ಬೋಡಾದ್ರೆ ಎನ್ನ ಈ ಕ್ಷಣಕ್ಕೆ ಈರ್ನ ಕಾರ್ದ ತೀರ್ಥ
2: ಬಣ್ಣಗ ನೀರುಳಿದ ರಸಮಿ ನೀರು ಕುಡಿತಾರ
1: ನಿತ್ಯ
2: ಶುರು ಆಯ್ತ ಕಣ್ಣ
0: ನೀರು
2: ಕಣ ನೀರು ಎತ್ತಿದ್ದೀನಿ ಬಾತ್ರ
0: ಓಕೆಚು ಮಂತ್ಲೇ ನಾ ಕಣ್ಣು ತೀಯನ ನೀರೇ ಜೊತೊಂದುಂಡು
1: ಸ್ವಾಮಿ
0: ಓ
1: ಈರು ವ್ಯತ ಮಲ್ಪೊಡ್ತು ಈರ್ನ ಮನಸ್ಸಿನ ಸಮಾಧಾನ ಬೋಡದು ಒಂಜಿ ತಾದಿ ಅನ್ನು ಕೊಜಿಪಾವಲಿ ಎಂತ ಬೋಡಾದತ್ತು ಸ್ವಾಮಿ ಈರ್ನ ನುಪ್ಪು ತಿಂದಿನ ಒಂಜಿ ಅರಣಕ್ಕೆ ಬೋಡಾದು ಯಾನು ಸಂದಾಯ ಮಲ್ಪರ ಒಂಜಿ ಅವಕಾಶ ಎಂಕು ಕೊರುವರ
0: ಮಂತ್ರಿಲೇ
1: ಓ
0: ಯಾನು ತರದ ಅಧ್ಯಯನ ಬೆರಿಬಟ್ಟು ಉಮೇದು ಕೊರ್ನಾರು ಈರು ಮಂತ್ರಿ ಪನ್ಪುನ ಐಕೆ ಅರಸು ಆಯನ ಬೆರಿಬದಲ್ಲಿತ್ತೊಂದು ಆಯನ ಕಾಪುರಚನೆ ಮಲ್ಪನ ಜವದಾರಿಪ್ಪುನ ಮಂತ್ರಿಗೆ ಅಂತಲ್ಪ ಇನಿ ಕಾಲ ಯಾನು ಎತ್ತಡುಪ್ಪುನ ಕೊಟ್ಟರು ಅರಸುಲೆ ಎತ್ತದೆಪ್ಪಡೆ ಯಾನು ಲೇರದೆಂದು ಪನೊಂದುಲ್ಲರು ದಾಯಿಗೆ ಈ ಪಾತ್ರ ಪಂಡರು
1: ಸ್ವಾಮಿ ಇತ್ತರ ನಮ್ಮ ರಾಜಕುಮಾರಿಗೆ ಬೇತ ಆಣುಲನ್ನು ನಾಡುಡಾಯನ ಚಿತ್ರ ಅನಿವಾರ್ಯತ ನಮಕ್ಕೆ ದಾದ ಉಂಡು ಬಲ್ಲೆ
0: ಪಂಡ
1: ಆಣು ಉಂಡಪ್ಪ ನಮ್ಮ ಇಲ್ಲಲೇ ಇದ್ದ ನಮ್ಮ ಇಲ್ಲಲು ಬೊಲ್ಲೆಯನ್ನು ದೀವೊಂದು ಊರಿಡೀಕ ನೈಕ ದಾಯ ಸ್ವಾಮಿ ನಾಡ್ನು
0: ಮಂತ್ರಿಲೆ
1: ಓ
0: ಈ ನಾಡು ಏರುಲ್ಲೇರ ಏತು ಜನಲೇರ ಪನ್ಪುನ ಸರ್ವನ ತೆರೆದಿನಾಯೇ ಯಾನು ಆಂಡ ಎನ್ನ ಕಣ್ಣು ಗೋಚರಿಗೆ ಎನ್ನ ಇಲ್ಲಾಡುವುದೇ ಆಡುಲ್ಲೇರು ಎಂದು ಈ ಪನ್ನು ಹೊಂದುಲ್ಲಾರು
1: ಅಂದು
0: ಇನ್ನ ಪಾತ್ರದ ತಿರ್ಲೆ ಎಂಕು ಅರ್ಥ ಹೊಂದಿದ್ದಿ ಬುಡುಪಾದ ಪನ್ವಾರ
1: ಸ್ವಾಮಿ ಎಂಕೋರಿ ಮಗೆ ಉಲ್ಲೆ ಇರೇ ಗೊತ್ತಿದ್ದ ವಿಷಯ ಅಂತ ಕಲಾದರಿ ಆಯನ ಪೊರ್ಲುಡು ಮನ್ಮತ ಲೆಕ್ಕ ವಿದ್ಯೆಡು ಬೃಹಸ್ಪತಿ ಲೆಕ್ಕ ಯೋಗ್ಯತೆ ದೇವೇಂದ್ರರ ಒಂಜಿ ಕೈ ಮಿತ್ತ ಸ್ವಾಮಿ ಎನ್ನ ಮಗೆ ಯಾನು ಬುಗರ್ರ ಬಲ್ಲಿ ಎನ್ನ ಮಗೆ ಯಾನು ಬುಗರ್ರ ಬಲ್ಲಿ ಅಂದ ಇರೆಗ ಸಾದಿ ತೊಲಿಪಾರ ಬೋಡಾದು ಯಾನು ಬಲ್ಪ ಸ್ವಾಮಿ ಮಾತ್ರ ನಮ್ಮ ರಾಜಕುಮಾರಿಗಳ ಆಯಗಳ ಒಂಜಿ ಎಲ್ಲಿಯ ರೀತಿಯ ಸಲುಗೆ ಎಲ್ಲ ಉಂಡು ಗುರುಮಠಟ್ಟು ಒಟ್ಟಿಗೆ ವಿದ್ಯೆ ಕಲ್ತನಕ್ಕದು ಸ್ವಾಮಿ ಒರಿಯನ ಮನಸ್ಸು ಎಂತ ಬಂಡದೆ ಒರಿಕ್ಕು ಒರಿಯಕ್ಕೊರಿ ಸರಿಯಾದ ಅರ್ಥ ಮಲ್ತೊಂದಿರಿ ಅಕ್ಕಲನೆ ಮದ್ನ ಮಲ್ತು ಕೊರನು ನಂದ ಎಲ್ಲ ದಾನಗ ನಮ್ಮ ದಾಯ ನಮ್ಮ ಬೊಂಡನ ಪಿದೈ ಕೊರಡು ಬಲ್ಲೆ ಇರೆ ಒಂಜಿ ಗಟ್ಟಿದ
0: ದಿನ ದೀಪ ನೇರ್ದು ದುಂಗು ಒಂಜಿ ಪಗತ್ತೊಂಡ ಕ್ರಮ ಉಂಡತ್ತೆ ಅವೇನೆ ತುಂಬತ್ತ ಮಲ್ಪು ಅಂದೇ ಓರ ಇನ್ನ ಪುಗೆಯ ಪಾತಿನ ವಸ್ತ್ರ ಹೆಂಕ ಕೊರುವಾರ
1: ಒಂದು ಮಂತ್ರನು ಮಾತ್ರ ಮಾಡ್ನು
0: ಅಂದ್ರೆ ನನ್ನ ದುಂಬುಗ ಸಂಬಂಧ ಕೋಡಿದ್ಯ ಅಂದಪ್ಪ ಕೇಚು ನಿನ್ನ ತರಟೆ ದೀಪಿನ ಮುಂಡಾಸು ಹೊರದೆತ್ತಿ ಅನ್ನ ಕೈ ಕೊರು ಮಂತ್ರಿಲೇ
1: ಓ
0: ಪುಂಜಿಗಳಿಗೆ ದುಂಬುದ ಪಾತೆರಗು ಬೋಡ ಈ ಮುಂಡಾಸ ನೀರು ಇಂದೇನೆ ನಿನ್ನ ಪುಗೆಲಿಗೆ ಬಾಡೋಣ ಮಂತ್ರಿಲೇ
1: ಓ
0: ಎಂಚ ತೋಜೊಂದುಂಡವಲು

0: ನಿನ್ನ ಜೀವನದಾನೇ ಬಲ್ಪನವನಿಕ್ ನನಲ ಸರಿಯಾದ ಅರ್ಥ ತೀಜಿ ಮಗ
1: ಓಡ್ತಿನ ಅದು ಉಂಡು ನವಡ ನನ ಬೆರಿಯೋನ್ರೆ ಅದೊಂದು.

തുളുനാട് ദാ പൂര തുളുവ പെ ജോക്കിലേക്ക് പുട്ടിയാണ് ഐലേസ ജഗത്താദ്യന്ത പുതർപടവന്തിന ഈ ഒഞ്ചി സംസ്ഥ പുട്ടുദിനി കൊറോണ കാലഘട്ടം തുളുവൾഡ് റേഡിയോ ആ സമയടു ലൈവ് അത് വാട്സപ്പ് മുഖാന്തര സൊറക്ലേന് ಎತ್ತದು ಐನು ಒಂದು ತುಳು ವರ್ಲ್ಡ್ ರೇಡಿಯೋಡು ಎಂಚ ಮಲತು ಕೊರಲಿ ಪಂಡದು ತೋಚ್ಪೋದಿತ್ತಿನ ಪೊರ್ತೋಡು ನಮ್ಮ ಕಾಸರಗೋಡದ ಐನ ಮೂಜಿ ಸರ್ತಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಚಲನಚಿತ್ರ ಪ್ರಶಸ್ತಿ ಸಂಗೀತಡು ಪ್ರಶಸ್ತಿ ಪಡೆಯಿನಂಚಿನ ರಮೇಶ್ ಚಂದ್ರ ಆರು ಆಲೋಚನೆ ಮಲ್ತೇರು ತುಳುಕು ಅದು ಎಂಚಿನ ಮಲ್ಪೊಲಿಂದು ಅಂಚ ಐ ಲೇಸಂದು ಒಂಜು ಸಂಸ್ಥೆಯನ್ನು ಪುಟ್ಟುಬಾಡದು ಆಯ್ತ ನೇತೃತ್ವ ವಹಿಸುತ್ತೆ ನಮ್ಮ ನಮ್ಮವರಾಯಿನ ಶಾಂತರಾಮ್ ಶೆಟ್ಟಿ ಮುಂಬೈದಾರಾಯಿನ ಸುರೇಂದ್ರ ಮಾರ್ನಾಡು ಇಂಚಿತ್ನ ಮಸ್ತ್ ತಂಡಗಳನ್ನು ಇಡೀ ಇನ್ನೀ ಪ್ರಪಂಚದಾದ್ಯಂತ ಸುಮಾರು 30 ರಾಷ್ಟ್ರಗಳೆಡು ಸದಸ್ಯ ರೂಪನಂಜಿತನ ಒಂಜಿ ಮಲ್ಲ ಸಂಸ್ಥೆ ಬೆಂಗಳೂರು ಪುಟ್ಟುಪಾಡದು ವಾಯ್ಸ್ ಆಫ್ ಓಷನ್ ನಮ್ಮ ಕಡಲ್ದ ಸ್ವರನು ಅವು ಪ್ರಪಂಚದಾದ್ಯಂತ ತುಳುವೇರಿನ ಸ್ವರನು ಮುಟ್ಟಾವುನಂಜಿನ ಒಂಜಿ ಮಲ್ಲ ಕೆಲಸ ಇನ್ನೀ ಐಲೇಸರ್ದು ಆ ಒಂದುಂಡು ಐಲೇಸ ಮಸ್ತ್ ಕಜ್ಜೋಲೇನು ಕರಿ ಮೂಜಿ 4 ವರ್ಷೋಡು ಮಲ್ತೊಂದು ಬೈದಂಡು ಐಟು ಪ್ರಮುಖವಾಯಿನಂಚಿನ ವಯೋಸಮ್ಮನ್ ಏರ್ಲ ಗಣ್ಣಿ ಮಲ್ಪಂದನ ಏರ್ಲ ಕ್ಯಾರೆ ಮಲ್ಪಂದನ ಅಂಚಿತ್ತಿನ ಮಸ್ತ್ ತುಳುಕು ಬೋಡಾದು ಅತನ ಸಾಹಿತ್ಯಗು ಬೋಡಾದು ಅತನ ಭಾಷೆಗೆ ಬೋಡಾದು ಬೆಂದಿನಂಚಿನ ಜನಕ್ಲೇನು ಅಕ್ಲ ಪ್ರಾಯ ತೋದು ಅಕ್ಲೆಗು ಒಂಜಿ ಏತ ಪ್ರಾಯನ ಆತೇ ಪ್ರಾಯದ ಬಹುಮಾನಲ್ಲ ಅಕ್ಲೆಗೆ ಕೊರದು ಅಕ್ಲೇನು ಮಾನಾದಿಗೆ ಮಲ್ಪನ ವಯೋಸಮ್ಮಾನ ಮಲ್ಪನಂಜಿ ಮಲ್ಲ ಕಾರ್ಯಕ್ರಮಲ್ಲೋ ಮಲ್ತೊಂದಿತ್ತೇರು ಅವು ಏತ ತುಳುತ ಪದಕ್ಲೇನು ನಂಕೊತ್ತು ಮಲ್ತೊಂದು ಬರುತ್ತೆ ರೈಟ್ ಪ್ರಮುಖವಾಗಿದೆ ಸುಬ್ರಾಯ ಚೊಕ್ಕಾಡಿ ಆರು ಶಿಮುಂಜೆ ಪರಾರಿ ಇಂಚಿಪ್ಪ ಭೋಜಣ್ಣೆ ನಮಕೊತ್ತು ತುಳುತ ಸುರುತ ಪದ ಬರೆತ್ತಿನ ಏರ್ಕಂಡು ಅವು ಭೋಜಣ್ಣೆ ಅಪ್ಪ ಆ ಭೋಜಣ್ಣನ ಗಿಲ ಇಂಚಿಪ್ಪ ಮಲ್ಲ ರೀತಿಯಡು ಮುಲ್ಪ ವಯೋಸಮ್ಮಾನಲ ಮಲ್ತಿತ್ತೇರು ಪುಂಡೂರು ವೆಂಕಟರಾವ್ ಪುಂಚಿ ತಾಯರ್ನು ಪುವೆಂಪುಂದು ಪಂಡಿತು ಪುಗರ್ತೆ ಬರೆಪ್ಪದು ಆರ್ನಪ್ಪು ದರಡು ಸುಮಾರು 101 ಪದಕ್ಲೇನು ಬರೆಯದು ಐನು ತುಳು ಭಾಷೆಡು ಐತ ಸಂಗೀತ ಸಾಹಿತ್ಯ ಪುರ ಬರೆಯದು ಐನು ಜನಕ್ಲೇಗೆ ಕೊರಪು ನಂಚಿತ್ನ ಒಂಜಿ ಮಲ್ಲ ಕೆಲಸ ಆಯಿತು ಸುಮಾರು ಇನಿತಪ್ಪಾಗ ಸುಮಾರು ಒಂಜಿ 30 ಜಾಸ್ತಿ ಪದಕ್ಲೆ ಅವು ಇನ್ನಿ ಪ್ರಸಾರ ಆದಂಡು ಅಂಚಿತ್ನ ಪ್ರಸಾರ ಪಡೆಯಂಚಿನ ಮಸ್ತ್ ಕೆಲಸಗಳೇನು ಐಲೇಸ ನಿರಂತರವಾದ ಜಗತ್ತದಾದ್ಯಂತ ತುಳುನು ಭಾಷೆನ ಅವೆಲ್ಲಕ ಕನ್ನಡ ಭಾಷೆಯೆಲ್ಲ ಬುಳೆಪ್ಪವನಂಚಿನ ಕೆಲಸನು ಮಲ್ತೊಂದುಂಡು ಇನಿತ ಈ ಲೇಸೆಡು ಐಲೇಸದ ರುವರಿ ನಮ್ಮ ರಮೇಶ್ ಚಂದ್ರರು ಬತ್ತುಳ್ಳೇರು ಆರು ಏನು ಯಾಕಡೆ ಪಂಡ್ಲೇಕನೆ ಪಂಡ ನಮ್ಮ ತುಳುನಾಡದ ಒಂಜಿ ಪೆರ್ಮೆದ ಮಲ್ಲ ವ್ಯಕ್ತಿತ್ವ ಅಪ್ಪ ಐಲೇಸದ ಈ ಒಂಜಿ ಸುರುತ ಕಜ್ಜನು ಜಯ ಜಯ ತುಳುವ ಸೀಮೆ ಈ ಪದಕ್ಕೂ ಸಾಹಿತ್ಯ ಬರೆತಿನಾರು ಮೋನಪ್ಪ ತಿಂಗಳಾಯ ಬೇರು ಇಂದೇನು ಪಂಡಿನಾರು ಕೃಷ್ಣ ಕಾರಂತೇರು ತುಳುತ ಮಾಮಲ್ಲ ಒಂಜಿ ಜನ ಕೃಷ್ಣಕಾರಂತರಿಗೆ ಒಂಜಿ ನುಡಿ ಪುರ್ಪದ ಲೆಕ್ಕ ಒಂಜಿ ಪದ ಪುರ್ಪನು ಮುಲ್ಪ ಸಂದಾಯರೊಳ್ಳೇರು ಪ್ರಕಾಶ್ ಪಾವಂಜೆ ಬೇರೆ ಪ್ರಕಾಶ್ ಪಾವಂಜೆ ಜಯ ಜಯ ತುಳುವ ಸೀಮೆ ಅಪ್ಪಿನ ಸುಗಿತ್ತೊಂದು ಈ ಕಾರ್ಯಕ್ರಮನು ಸುರಮಲ್ಬುವ.

ಸುಲ್ಮೇಲು ಪ್ರಕಾಶ್ ಪಾವಂಜೆ ಬೇರೆ ಅಯಿಲೆ ಸದಾ ಒಂಜಿ ಯುವ ಗಾಯಕಿ ಬೇರೆ ಮಸ್ತ್ ಪದಕುಲೇನು ಪದ ಪಣಿ ತಿನ್ನಾರು ಎಡ್ಡಂಜೆ ತಾಟಿ ಅಯಿಲೇಸ ತುಳು ಕಾರ್ಯಕ್ರಮದ ದೇಶ ಸೇವೆ ಕಾರ್ಯಕ್ರಮಲ ಮಸ್ತ್ ಮಲ್ತೊಂದುಂಡು ನಮ್ಮ ಜಲನಯನ ಪದ್ಧತಿ ತೋಡು ಅರಿಪಾವು ನಂಜಿತ ಮಸ್ತ್ ಕಜ್ಜಗುಲೇನು ಪೂರ ಮಲ್ತೊಂದುಂಡು ಅವೇ ಲೇಖ ನಮ್ಮ ಸಂದೀಪ್ ಉನ್ನಿಕೃಷ್ಣನ ನಿಗ್ಲಿಕ್ಕೆ ಎಂದು ಪರ ನಮ್ಮ ನೆಟ್ ಮುಂಬೈ ನೆಟ್ ತೀರ್ದು ಪೋ ತಾಜ್ ಹೋಟೆಲ್ದು ತೀರ್ದು ಪೋಯ್ ನಂಜಿತನ ಸಂದೀಪ್ ಉನ್ನಿಕೃಷ್ಣನ್ ಇಲ್ಲಲ್ಲ ಪೋದು ಕರಿಯೋಡು ಸಲ ಆಯ್ನ ಒಂಜಿ ಇಲ್ಲಲ್ಲ ಅವು ಏತು ಪೊರ್ಲದ ಒಂಜಿ ಪ್ರೋಗ್ರಾಮ್ ಅಲ್ಲಿ ತೇರು ಪಂಡದು ನಂಗೆ ಗೊತ್ತು ಜಾತು ಒಂಜಿ ಪಂಡ ಒಂಜಿ ಅಂಚಿತ ಒಂಜಿ ಇಲ್ಲ ಇಲ್ಲಾಗ ಪೋದು ಮಲ್ಪು ನಂಜಿನ ಮಸ್ತ್ ಕಾರ್ಯಕ್ರಮಗಳನ್ನ ಕಜ್ಜಗಳನ್ನ ಮಾಡ್ತಿಲ್ಲ ನಂಗೆ ಗೊತ್ತು ಈ ನಮ್ಮ ಆರಾಧ್ಯ ದೇವೇರು ಕೋಟಿ ಚೆನ್ನೈರು ಕೋಟಿ ಚೆನ್ನೈರನ್ನು ಸುಗಿಪಂದೆ ನಮ್ಮ ಒವ್ವೇ ಒಂಜಿ ಲೇಸು ದುಂಬು ಪೋಯಿರುತ್ತೆ ಅಂಚಿತ ಒಂಜಿ ಪದ ಜೋಡು ನಂದ ದೀಪ ಬೆಳಗಂಡು ದಿನ ಸಾಹಿತ್ಯ ಬರೆಯನಾರು ಅಮೃತ ಸೋಮೇಶ್ವರ ಪಿ ಬಿ ಶ್ರೀನಿವಾಸ್ ಈ ಒಂಜಿ ಪದನು ಪಂಡನಾರು ಅಮೃತ ಸೋಮೇಶ್ವರ ಗೊತ್ತುಂಡು ತುಳುತ ಅವೇತೋ ಮಸ್ತ್ ತುಳು ಸಿನಿಮಾಗಳಿಗೆ ಪದ ಪಂಡದು ಪದ ಬರೆತಿನಾರು ಸಾಹಿತಿ ಇಂಚಿಪ ಆರು ತೀರದ ಗೊತ್ತಿರು ಈ ಪದ ಆರೆಗೆ ಅರ್ಪಣೆ ಮಲ್ತಂದು ಅರ್ಪಣೆ ಮಲ್ತಂದು ಸುಮಾರು ನಮ್ಮ 10,000 ಜಾಸ್ತಿ ಪದಕ್ಕುಲೇನು ಇನಿ ಮುಟ್ಟ ಪಂಡದು ಸುಮಾರು ಸಿನಿಮಾಡು ಸುಮಾರು 100 ಹೆಚ್ಚಿನ ಪದ ಪಂಡಿ ನಂಚಿತಿದ್ನ ನಮ್ಮ ರಮೇಶ್ ಚಂದ್ರರು ಈ ಜೋಡು ನಂದಾದೀಪ ಬೆಳಗಡು ಪನ್ಪುನ ಈ ಒಂಜಿ ಪದನು ನಿಕ್ಲೆಗೆ ದುಂಬು ಪನಿರೊಳ್ಳಿರು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ತುಳು ಪ್ರಸಾರಕ್ಕೇನೊಂದುಲ್ಲರ್ ನನದುಂಬಗ್ ವಿಲ್ಸನ್ ರೆಬೆಲ್ಲೋ ಅರ್ನ ನಿರ್ಮಾಣಡ್ ತೇಜಸ್ ಪೂಜಾರಿ ಅಂಚನೆ ಎಲ್ಟನ್ ಮಸ್ಕರೇನ ಸ್ಮೋಕಲ್ನ ನಿರ್ದೇಶನಡ್ ಮೂಡ್ದು ಬತ್ತನ ತುಡರು ತುಳು ಚಿತ್ರದ ಕೆಲವೊಂಜಿ ಪದಕುಲೆನ ಕೇನೊಂದು ಬರಕ. ಸುರುಕಾದ್ ಜೈ ಗಣಪತಿ. ಪದಪಂತಿನಾರ್ ಪ್ರಕಾಶ್ ಮಹಾದೇವನ್. ಸಂಗೀತ ಕೊಡ್ತಿನಾರ್ ಪ್ಯಾಟ್ಸನ್ ಪಿರೇರಾ. ಸಾಹಿತ್ಯ ಮೋಹನ್ ರಾಜ್.

ಕಾಕ್ಷಂ ಗಜವಕ್ರಂ ಚತುರ್ಥಜಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮ

ನನದುಂಬಗ್ ಪ್ರೇಮಾಯಣ ಪದಪಂತಿನಕುಲು ಪ್ಯಾಟ್ಸನ್ ಪಿರೇರಾ ಶರಣ್ಯ ಭಟ್ ಸಾಹಿತ್ಯ ಬರೆತಿನಾರ್ ಮೋಹನ್ ರಾಜ್ ಸಂಗೀತ ಕೊಡ್ತಿನಾರ್ ಪ್ಯಾಟ್ಸನ್ ಪಿರೇರಾ.

ಒಂದು ತುಡರು ತುಳು ಸಿನಿಮಾದ ಕೆಲವೊಂಜಿ ಪದಕ್ಕುಲು. ನನದುಂಬಗ್ ಬಿಳಿಯಾರು ರಾಕೇಶ್ ಭೋಜರಾಜ್ ಶೆಟ್ಟಿ ಅರ್ನ ನಿರ್ಮಾಣಡು, ನಿತಿನ್ ರೈ ಕುಕ್ಕುವಳ್ಳಿ ಅರ್ನ ನಿರ್ದೇಶನಡು ಮೂರ್ದು ಬತ್ತಿನ ಧರ್ಮದೈವ ತುಳು ಸಿನಿಮಾದ ಕೆಲವೊಂಜಿ ಪದಕ್ಕುಲು. ಈ ಪದಕ್ಕುಲೆಗ್ ಸಂಗೀತ ಕೊಡ್ತಿನಾರ್ ನಿಶಾನ್ ರೈ, ಸುರುತ ಪದ ಧರ್ಮದೈವ ಶೀರ್ಷಿಕೆ ಪದ, ಉಂದನ್ನು ಬರೆತಿನಾರ್ ಕೆ ಪೇಜಾವರ, ಪದ ಪಂತಿನಾರ್ ಪಟ್ಲ ಸತೀಶ್ ಶೆಟ್ಟಿ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು

0: ಕಾಲುವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ನೀತಿ, ನೀತಿ, ಎಷ್ಟು ಹೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
6: ಹಾ, ಬಂದೆ ಅಮ್ಮ.
5: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
6: ಅದು ಹನಿ ಹನಿ ಅಮ್ಮ, ಇರಲಿ, ಪರವಾಗಿಲ್ಲ.
5: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
6: ಆಯ್ತಮ್ಮ.
4: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ದ ಗಮ್ಮತ್ತು.
1: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
2: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡೋದಿಲ್ಲ. ಅಬ್ಬಾ, ಎಲ್ಲಾದರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
3: ತುಂಬ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
4: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
6: ಕೇಳ್ತಾ ಇರೋದಿದ್ದ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
7: ಕೇಳುಗರಿಗೆ ನಮಸ್ಕಾರ. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 6 ವಿಧದ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡಿದ್ದು, ಮೊದಲನೆಯ ಹಕ್ಕು ಸಮಾನತೆಯ ಹಕ್ಕು. 14ರಿಂದ 18 ವಿಧಿಗಳನ್ನು ತಾವೆಲ್ಲ ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಿ. ಮೂಲಭೂತ ಹಕ್ಕಿನ 2ನೇ ಹಕ್ಕು ಸ್ವತಂತ್ರದ ಹಕ್ಕುಗಳಾಗಿದ್ದು, ಸಂವಿಧಾನದ ವಿಧಿ 19ರಿಂದ 22ರಲ್ಲಿ ಕಾಣಸಿಗುತ್ತದೆ. ಈ ಎಲ್ಲ ಹಕ್ಕುಗಳನ್ನು ನಾವಿಂದು ಅರಿತುಕೊಳ್ಳೋಣ. 19ನೆಯ ವಿಧಿಯು 6 ರೀತಿಯ ಹಕ್ಕುಗಳನ್ನು ಭಾರತೀಯ ಪ್ರಜೆಗಳಿಗೆ ನೀಡಿದ್ದು, ಅವುಗಳು ಯಾವುದೆಂದರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯವಹಾರವನ್ನು ಮಾಡುವ ಸ್ವಾತಂತ್ರ್ಯ. ಮೊದಲನೆಯದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಿಳಿಯುವುದಾದರೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಅತ್ಯಗತ್ಯವಾಗಿರುತ್ತದೆ. ನಮ್ಮ ಸಂವಿಧಾನವು ಪ್ರಜೆಗಳಿಗೆ ತಮ್ಮನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ನೀಡಿದ್ದು, ಯಾವುದೇ ವಿಷಯದ ಬಗ್ಗೆ ಅಭಿಪ್ರಾಯವನ್ನು ಹೊಂದಿಕೊಳ್ಳುವುದು ಹಾಗೂ ಅದನ್ನು ವ್ಯಕ್ತಪಡಿಸುವುದನ್ನು ಮಾಡಬಹುದು. ಆದರೆ ಸ್ವತಂತ್ರದ ಹಕ್ಕುಗಳು ಕೆಲವು ಮಿತಿಗಳಿಗೆ ಒಳಪಟ್ಟಿದ್ದು, ರಾಷ್ಟ್ರದ ಸಾರ್ವಭೌಮತ್ವ, ಸಮಗ್ರತೆ, ಭದ್ರತೆ, ವಿದೇಶಗಳೊಡನೆ ಮಧುರ ಬಾಂಧವ್ಯ, ಸಾರ್ವಜನಿಕ ಶಾಂತಿ ಪಾಲನೆ, ಶಿಸ್ತು ಪಾಲನೆ, ನ್ಯಾಯಾಲಯ ನಿಂದನೆ ಮತ್ತು ಮಾನನಷ್ಟ ತಡೆಯಲು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಕೆಲವು ಅಗತ್ಯವಾದವು ಮತ್ತು ನ್ಯಾಯಯುತವಾದ ನಿರ್ಬಂಧನೆಗಳನ್ನು ಹೇರಬಹುದು. 2ನೇದಾಗಿ ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಾರ್ವಜನಿಕ ಅಭಿಪ್ರಾಯವನ್ನು ತಿಳಿಯುವ ದೃಷ್ಟಿಯಿಂದಲೇ ಸಭೆ ಸೇರುವ ಹಕ್ಕನ್ನು ನೀಡಲಾಗಿದೆ. ನಿಶಸ್ತ್ರಧಾರಿಯಾಗಿ ಶಾಂತಿಯುತವಾಗಿ ಸಭೆ ಸೇರಬೇಕು. ಸಾರ್ವಜನಿಕ ಶಾಂತಿ, ಶಿಸ್ತು, ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತಗುಲದಂತೆ ಈ ಹಕ್ಕಿನ ಮೇಲೂ ಕೆಲವು ನಿರ್ಬಂಧಗಳನ್ನು ವಿಧಿಸಿದೆ. 3ನೇದಾಗಿ ಸಂಘವನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ವಿವಿಧ ವರ್ಗದ ಜನರು ಹಿತಾಸಕ್ತಿಯನ್ನು ಕಾಪಾಡುವ ಸಂಘ ಸಂಸ್ಥೆಗಳೇ ಪ್ರಜಾಪ್ರಭುತ್ವದ ಪೋಷಕಗಳು. ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡು ಅಕ್ರಮವಾಗಿ ಮುಷ್ಕರ ಮಾಡದಂತೆ, ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಐಕ್ಯತೆಗೆ ಧಕ್ಕೆ ತಗುಲದಂತೆ ಸಂಘ ಸಂಸ್ಥೆಗಳು ನಡೆದುಕೊಳ್ಳಬೇಕಾಗಿದೆ. 4ನೇದಾಗಿ ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವತಂತ್ರ, ಯಾವುದೇ ಪ್ರಾದೇಶಿಕ ನಿರ್ಬಂಧನವಿಲ್ಲದೆ ಭಾರತೀಯ ಪ್ರಜೆಯಾದವನು ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವತಂತ್ರವನ್ನು ಹೊಂದಿರುತ್ತಾನೆ. ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಹ ವ್ಯಕ್ತಿಗಳು, ರೋಗಗ್ರಸ್ತರು ಒಂದು ಪ್ರದೇಶದೊಳಗೆ ಪ್ರವೇಶಿಸುವುದನ್ನು ನಿರ್ಬಂಧಿಸಬಹುದು. ಉದಾಹರಣೆಗೆ, ಕೋವಿಡ್ ಸಂದರ್ಭದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚಾರವನ್ನು ನಿರ್ಬಂಧಿಸಲಾಗಿತ್ತು. ಐದನೇದಾಗಿ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಹಾಗೂ ನೆಲೆಸುವ ಸ್ವಾತಂತ್ರ್ಯ. ಭಾರತೀಯ ಪ್ರಜೆಯಾದವನು ಯಾವುದೇ ರಾಜ್ಯದಲ್ಲಾದರೂ ತನ್ನಿಷ್ಟದಂತೆ ವಾಸಿಸುವ ಹಾಗೂ ಅಲ್ಲಿಯೇ ಶಾಶ್ವತವಾಗಿ ನೆಲೆಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಆದರೆ ಪ್ರಜೆಗಳ ಸಂರಕ್ಷಣೆಯ ದೃಷ್ಟಿಯಿಂದ ಕೆಲವು ಪ್ರದೇಶಗಳಿಗೆ ಪ್ರವೇಶವನ್ನು ನಿರಾಕರಿಸಬಹುದು. ಆರನೇದಾಗಿ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯಾಪಾರ ಮಾಡುವ ಸ್ವತಂತ್ರ. ಇದಿಷ್ಟು ವಿಧಿ 19 ಪ್ರಜೆಗಳಿಗೆ ದೊರೆತಿರುವ ಸ್ವತಂತ್ರವಾಗಿದ್ದರೆ, ಸಂವಿಧಾನದ 20 ವಿಧಿ ಅಪರಾಧಿಗೆ ನಿರಂಕುಶ ಮತ್ತು ಹೆಚ್ಚು ಶಿಕ್ಷೆ ವಿಧಿಸುವ ವಿರುದ್ಧ ರಕ್ಷಣೆಯನ್ನು ನೀಡಿರುತ್ತದೆ. 20 ವಿಧಿಯು 3 ಉಪವಿಧಿಗಳ ಮೂಲಕ ವ್ಯಕ್ತಿಗೆ ಸಂರಕ್ಷಣೆಯನ್ನು ನೀಡಿರುತ್ತದೆ. ಅದರಲ್ಲಿ 1 ಉಪವಿಧಿಯ ಪ್ರಕಾರ, ಒಂದು ಕೃತ್ಯವನ್ನು ಎಸಗುವ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಶಿಕ್ಷೆ ನೀಡಬೇಕು ಮತ್ತು ಆ ಅಪರಾಧವೆಸಗಿದ್ದ ಅವಧಿಯಲ್ಲಿ ಜಾರಿಯಲ್ಲಿರುವ ಕಾನೂನಿನನ್ವಯ ವಿಧಿಸಲ್ಪಬಹುದಾದ ದಂಡಕ್ಕಿಂತ ಹೆಚ್ಚಾಗಿ ವಿಧಿಸಬಾರದು. 2 ಉಪವಿಧಿಯ ಪ್ರಕಾರ, ಒಬ್ಬ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. 3 ಉಪವಿಧಿಯ ಪ್ರಕಾರ, ಒಬ್ಬ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿ ಹೇಳಿಕೊಳ್ಳುವಂತೆ ಒತ್ತಾಯಿಸುವಂತಿಲ್ಲ. ಸಂವಿಧಾನದ 21 ವಿಧಿ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. 21 ವಿಧಿ ಪ್ರಕಾರ, ಕಾನೂನಿನನ್ವಯ ರೂಪಿಸಲಾದ ನಿಯಮಗಳ ಹೊರತಾಗಿ ಬೇರ್ಯಾವ ರೀತಿಯಲ್ಲಿಯೋ ಯಾವುದೇ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಹೀಗೆ 21 ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿರುತ್ತದೆ. ಭಾರತೀಯ ಪೌರರಿಗಲ್ಲದೆ ವಿದೇಶಿಯರಿಗೂ ಕೂಡ ಈ ಹಕ್ಕನ್ನು ನೀಡಲಾಗಿದೆ. ಬದುಕುವ ಹಕ್ಕು ಎಂದರೆ ಕೇವಲ ಅಸ್ತಿತ್ವದಲ್ಲಿರುವುದಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕುವುದನ್ನು ಹೇಳುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ಖಾಸಗಿತನದ ಹಕ್ಕು, ರೈಟ್ ಟು ಪ್ರೈವಸಿ, ಭಾರತದ ಸಂವಿಧಾನದ 21 ವಿಧಿಯಡಿಯಲ್ಲಿ ಕಂಡುಬರುವ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಭಾಗವಾಗಿದೆ ಎಂದು ಸ್ಪಷ್ಟೀಕರಿಸಿದೆ. ಮುಂದಿನದ್ದಾಗಿ, ಶೈಕ್ಷಣಿಕ ಹಕ್ಕು ಸಂವಿಧಾನದ 21A ವಿಧಿಯಲ್ಲಿ ಕಾಣಸಿಗುತ್ತದೆ. 2002 86 ತಿದ್ದುಪಡಿ ಕಾಯ್ದೆ ಮೂಲಕ 21A ವಿಧಿಯಡಿಯಲ್ಲಿ 6-14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. 6-14 ವರ್ಷ ವಯಸ್ಸಿನ ಮಕ್ಕಳಿಗೆ ರಾಜ್ಯವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕೆಂದು ಸಂವಿಧಾನದ ವಿಧಿ 21A ಘೋಷಿಸುತ್ತದೆ. ಸಂವಿಧಾನದ 22 ವಿಧಿಯ ಅನ್ವಯ ಅಕ್ರಮ ಬಂಧನದ ವಿರುದ್ಧ ರಕ್ಷಣೆಯನ್ನು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ 3 ಹಕ್ಕುಗಳನ್ನು ನಾವು ಕಾಣಬಹುದು. ಮೊದಲನೆಯದಾಗಿ, ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು. ಇದರಿಂದ ಯಾವುದೇ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸಲು ಸಾಧ್ಯವಾಗುವುದಿಲ್ಲ. 2, ತನ್ನ ಆಯ್ಕೆಯ ವಕೀಲನ ಮೂಲಕ ತನ್ನನ್ನು ಸಮರ್ಥಿಸಿಕೊಳ್ಳುವ ಹಾಗೂ ರಕ್ಷಿಸಿಕೊಳ್ಳುವ ಹಕ್ಕು ಒಬ್ಬ ವ್ಯಕ್ತಿಗೆ ಸಂವಿಧಾನದ ಮೂಲಕ ದೊರಕಿರುತ್ತದೆ. ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ವಾದಿಸಿ ಬಂಧನದಿಂದ ಬಿಡುಗಡೆಗೊಳಿಸುವ ಸಲುವಾಗಿ ಬಂಧಿತನು ಒಬ್ಬ ವಕೀಲನನ್ನು ನೇಮಿಸಿಕೊಳ್ಳಬಹುದು. 3, ಬಂಧಿತನನ್ನು ಬಂಧಿಸಲ್ಪಟ್ಟ 24 ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಎದುರಿನಲ್ಲಿ ಹಾಜರುಪಡಿಸುವುದು. ಇವೆಲ್ಲ ಸಂರಕ್ಷಣೆಗಳನ್ನು ನಾವು ಸಂವಿಧಾನದ 22 ವಿಧಿಯಲ್ಲಿ ಕಾಣಬಹುದು. ಇವಿಷ್ಟು ಭಾರತದ ಸಂವಿಧಾನದ 3 ಭಾಗದ ಮೂಲಭೂತ ಹಕ್ಕುಗಳಾಗಿದ್ದು ಸ್ವತಂತ್ರದ ಹಕ್ಕಂತ ನಾವು ಗುರುತಿಸಬಹುದು. ಪ್ರಜೆಗಳಿಗೆ ಈ ಮೂಲಕ ಮುಕ್ತವಾಗಿ ಬದುಕನ್ನು ಸಾಗಿಸುವ ಅವಕಾಶವನ್ನು ದೊರಕಿಸಿಕೊಡಲಾಗಿದೆ. ಧನ್ಯವಾದಗಳು.
4: ಕೇಳುಗರೆ, ಇದುವರೆಗೆ ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ ಕಾರ್ಯಕ್ರಮವನ್ನು ಕೇಳ್ತಾ ಬಂದ್ರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಶಸ್ ಕಾಲೇಜು ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.

0: ಹಾಯ್, ನಾನು ನಿಮ್ಮ ನಿಹಾಲ್ತಾ ಅವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಅವಳಂದ್ರೆ ನಂಗೆ ತುಂಬಾ ಇಷ್ಟ, ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ಇಷ್ಟ. ಅವ್ರಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಹಾಯ್, ಯಾನಿಗನ್ ರಕ್ಷ ಶೆಟ್ಟಿ, ನೀವು ಕೇಳೋದು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ.
4: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
5: ಹಾ, ಬಂದೆ ಅಮ್ಮ.
4: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
5: ಅದು ಹನಿ ಹನಿ ಅಮ್ಮ, ಇರಲಿ, ಪರವಾಗಿಲ್ಲ.
4: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
5: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM. Radio 7, Eagle Atom.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾ ಸಾರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಬೇರೆ ಬೇರೆ ರಂಗಗಳ ಬೇರೆ ಬೇರೆ ಸಾಧಕರನ್ನ ಮಾತಾಡಿಸುವುದು ಪರಿಚಯಿಸುವುದು ಈ ಒಂದು ವಿಭಾಗದ ಮುಖ್ಯವಾದಂಥ ಲಕ್ಷ್ಯ. ಅಂತಹ ಮತ್ತೊಬ್ಬ ಅತಿಥಿ ಈ ವಾರ ನಮ್ಮ ಜೊತೆ ಇದ್ದಾರೆ. ಇದು ರಂಗ ಸಹೋದರ ಲಕ್ಷ್ಮಣ ರೇಖೆ. ಲಕ್ಷ್ಮಣ ರೇಖೆ ನೀವು ಕೇಳಿದ್ದೀರಿ, ಅದು ಬಹಳ ಪುರಾಣ ಪ್ರಸಿದ್ಧವಾದದ್ದು. ಆದರೆ ಈ ರಂಗ ಸಹೋದರ ಯಾರು, ಅವನ ಲಕ್ಷ್ಮಣ ರೇಖೆ ಯಾವುದು ಅಂತ ನಾವು ನೋಡಬೇಕು. ಸಹೋದರ ಅಂತ ಹೇಳಿದರೆ ಅದಕ್ಕೆ ಒಂದು ಪರ್ಯಾಯವಾದ ಪದ ಅದು ಲಕ್ಷ್ಮಣನೇ. ಹಾಗಾಗಿ ಲಕ್ಷ್ಮಣ ನಾಮಕರಾದವರು ಬರಿದ್ದಾರೆ ತಮ್ಮ ಲಕ್ಷ್ಮಣ. ಅವರು ಯಾರ ತಮ್ಮ ಅಂತ ನಮ್ಗೆ ಗೊತ್ತಿಲ್ಲ. ಹಾಗೆ ಅವರು ಈ ರಂಗಕ್ಕೆ ಬಂದದ್ದೇನು, ಈ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ಅವರನ್ನು ಮಾತಾಡಿಸಿಯೇ ನಾವು ತಿಳ್ಕೊಳ್ಬೇಕು. ತಮ್ಮ ಲಕ್ಷ್ಮಣ ಬಹುಶಃ ನಮ್ಮ ಕರಾವಳಿಯ ಈ ಒಂದು ತುಳುನಾಡಿಗರಿಗೆ ಚಿರಪರಿಚಿತವಾದಂಥ ಹೆಸರು. ರಂಗಭೂಮಿ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಅಥವಾ ಬೇರೆ ಬೇರೆ ತುಳು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ವಿಭಾಗಗಳಿರ್ಬೋದು, ಅದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಲಕ್ಷ್ಮಣ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹೀಗೆ ಬೇರೆ ಬೇರೆ ಬಹುಮಾನಗಳು ಅಥವಾ ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. ಅವರ ಒಂದು ಕಾರ್ಯಕ್ಷೇತ್ರ ಬಹುಶಃ ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂತ ಹೇಳಿದ ಹಾಗೆ, ಅದು ಕರಾವಳಿಯಿಂದ ಕೋಸ್ಟಲ್ ವುಡ್ಡಿಂದ ಅದು ಬಾಲಿವುಡ್ವರೆಗೆ ವಿಸ್ತರಿಸಿರುವಂಥದ್ದು. ತುಳು ಕನ್ನಡ ಚಿತ್ರರಂಗದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಅನೇಕ ಹಿರಿಯರ ಒಂದು ಸಂಸರ್ಗ ಕೂಡ ಅವರಿಗಿರುವಂಥದ್ದು. ಇದೆಲ್ಲವನ್ನು ಕೂಡ ಅವರಲ್ಲಿ ಮಾತುಕತೆಯ ಮೂಲಕ ನಾವು ತಿಳ್ಕೊಳ್ಬೇಕು. ಇತ್ತೀಚೆಗೆ ಅವರು ಮಾಡಿದ ದೊಡ್ಡ ಒಂದು ಸಾಧನೆ ಅಂತ ಹೇಳಿದರೆ ತುಳು ಚಿತ್ರರಂಗದ ಒಂದು ಸುವರ್ಣಯಾನ ಒಂದು ಪುಸ್ತಕವನ್ನು ಅವರು ಹೊರಗೆ ತಂದಿದ್ದಾರೆ. ಆದರೆ ಹಿಂದೆ ಅವರು ಮಾಡಿದಂಥ ಕೆಲಸಗಳ ಬಗ್ಗೆ ಕೂಡ ನಾವು ಮಾತಾಡಬೇಕು. ಅದು ಮೊನ್ನೆ ಮತ್ತೊಮ್ಮೆ ಬಿಡುಗಡೆ ಆಗಿದೆ ಬೆಂಗಳೂರಿನಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ಅದನ್ನು ನೆನಪಿಸಿಕೊಳ್ತಾ ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ ತಮ್ಮ ಲಕ್ಷ್ಮಣರೇ.
2: ನಮಸ್ಕಾರ.
1: ಈಗ ನಾವು ತೊಡಗುವುದು ಇಲ್ಲಿಂದ ಅಂತ ಹೇಳಿದರೆ ತಮ್ಮ ಲಕ್ಷ್ಮಣನಿಂದಲೇ ತೊಡಗುವುದು. ರಾಮನ ತಮ್ಮ ಲಕ್ಷ್ಮಣ ಎಲ್ಲರಿಗೂ ಗೊತ್ತುಂಟು, ಬಹುಶಃ ಲಕ್ಷ್ಮಣ ನಿಮ್ಮ ಹೆಸರು ಇರಬೇಕು. ಈ ತಮ್ಮ ಎಲ್ಲಿಂದ ಬಂತು?
2: ಈಗ ನೀವು ಸೂಚಕ ಕೊಟ್ಟಾಗೆ ರಾಮನ ತಮ್ಮ ಲಕ್ಷ್ಮಣ ಅಂತ ಹೆಸರಿನಿಂದಲೇ ಇದು ಮೂಲ ಆಧಾರ ಬಂದದ್ದು. ಯಾಕೆ ಹೇಳಿದ್ರೆ ಯಕ್ಷಗಾನ ಕಲಾವಿದರೊಟ್ಟಿಗೆ ನಾನು ಆವಾಗ ಬಾಲ್ಯದಲ್ಲಿ ಎಲ್ಲರೂ ನನ್ನನ್ನು ನನ್ನ ಚಟುವಟಿಕೆ ಚುರುಕುತನ ಎಲ್ಲ ನೋಡಿ ಅಧ್ಯಾಪಕರು ಯಕ್ಷಗಾನ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ತಮ್ಮ ಲಕ್ಷ್ಮಣ ಇಲ್ಲಿ ಬಾ ಆ ರೀತಿಯ ಸಂಭಾಷಣೆಯಲ್ಲಿ ಕರೆದದ್ದು. ಇದು ಈ ತಮ್ಮ ಲಕ್ಷ್ಮಣ ಎಂಬ ಪದ ರಾಮಾಯಣದ ಸಂದರ್ಭದಲ್ಲಿ ಬರುವ ವಾಕ್ಯ. ಅದು ರಾಮ ತಮ್ಮ ಲಕ್ಷ್ಮಣ ಅಂತ ಕರೆಯುವಂತ ಆ ದೃಷ್ಟಿಕೋನದಲ್ಲಿ ನನ್ನನ್ನು ಆ ಹೆಸರಲ್ಲಿ ಕರೆದ್ರು.
1: ಅಂದ್ರೆ ನಿಮ್ಮ ಹೆಸರು ಲಕ್ಷ್ಮಣ ಇದ್ದರಿಂದ ಹೇಳಲಿಕ್ಕೆ ಸುಲಭ ಆಯ್ತು.
2: ಸುಲಭ ಆಯ್ತು. ಲಕ್ಷ್ಮಣ ಅಂತ ಹೇಳುವ ಬದಲು ತಮ್ಮ ಲಕ್ಷ್ಮಣ ಎಂದು ಒಂದು ಭಾವ ರೂಪದಲ್ಲಿ ಹೇಳಿದ್ರು.
1: ಅಂದ್ರೆ ಯಾರಿಗೆ ತಮ್ಮ ಅಂತಲ್ಲ, ರಂಗಭೂಮಿ ಎಲ್ಲ ಹಿರಿಯರಿಗೆ ನೀವು ತಮ್ಮ.
2: ಈಗ ನೀವು ಹೇಳಿದಾಗೆ ಯಾರಿಗೆ ತಮ್ಮ ಅಂತ ಕೇಳಿದರೆ ಈಗ ನಾನು ರಂಗಭೂಮಿ ಮತ್ತು ಸಿನಿಮಾ ರಂಗ ಅತ್ತ ತುಳುವರಿಗೆ ಎಲ್ಲರ ಸಹೋದರ, ಎಲ್ಲರ ತಮ್ಮ, ಎಲ್ಲರ ತಮ್ಮ ಲಕ್ಷ್ಮಣನಾಗಿದ್ದೇನೆ.
1: ಹಾಗಾಗಿ ರಂಗ ಸಹೋದರ ಅಂದ್ರೆ ಇಟ್ಟದ್ದು.
2: ಹೌದು. ಆದರೆ ಕೆಲವರು ಪ್ರೀತಿಯಿಂದ ಕರೆಯುವಾಗ ನೀವು ತಮ್ಮ ಲಕ್ಷ್ಮಣ ಅಲ್ಲ ಅಣ್ಣ ಲಕ್ಷ್ಮಣ ಅಂತ ಈಗದ್ದು ಕೆಲವರು ಕೇಳುವವರಿದ್ದಾರೆ. ಆದರೂ ಕೂಡ ನಾನು ಇಂದಿಗೆ ಎಲ್ರಿಗೂ ಸಹೋದರನಂತೆ ನಿಮ್ಮೆಲ್ಲರ ತಮ್ಮ ಲಕ್ಷ್ಮಣ.
1: ಬಹಳ ಒಳ್ಳೆಯದು ಲಕ್ಷ್ಮಣರೇ. ಈ ಬಹುಶಃ ಈ ರಂಗಭೂಮಿಯ ಒಂದು ಹವ್ಯಾಸ ಅದು ಅಂಟಿಕೊಳ್ಬೇಕು ಅಂತ ಇದ್ರೆ ಅದಕ್ಕೆ ಏನಾದರೂ ಒಂದು ಹಿನ್ನೆಲೆ ಬೇಕಾಗ್ತದೆ. ಈಗ ನೀವು ಕಾಲೇಜಿನವರೆಗೆ ವಿದ್ಯಾಭ್ಯಾಸ ಮಾಡಿದ್ದೀರಿ ಅಲ್ವಾ?
2: ಹೌದು.
1: ನೀವು ಹುಟ್ಟಿ ಬೆಳೆದ ಪರಿಸರ ಇದಕ್ಕೆ ಹೇಗೆ ನಿಮಗೆ ಪೂರಕ ಆಗಿತ್ತು?
2: ಅಂದರೆ ನನ್ನ ತಂದೆಯವರೇ ಭಜನಾ ಮಂಡಳಿ ನಾಟಕ ಅದರಲ್ಲಿ ಇದರಲ್ಲಿ ಎಲ್ಲ ಇರುವಾಗ ಅದರ ಅವರ ಜೊತೆ ಇದ್ದು ಅಲ್ಲದೆ ಅಲ್ಲಿಯ ರಂಗ ಚಟುವಟಿಕೆಯಲ್ಲಿ ನಾನು ಭಾಗಿಯಾಗಿದ್ದೆ, ಭಜನೆಯಲ್ಲಿಯೂ ಭಾಗಿಯಾಗಿದ್ದೆ. ಕಾಲೇಜು ಇದು ಶಾಲಾ ಸಮಯದಲ್ಲಿಯೂ ವೃತ್ತಿ ವಿಭಾಗಕ್ಕೆ ನಾನು ಡ್ರಾಮಾಟಿಕ್ ಸಬ್ಜೆಕ್ಟನ್ನೇ ತಗೊಂಡಿದ್ದೇನೆ. ಎಂ ಜಿ ರೇಯರ್ ಅಂತ ಮೊದಲಿನ ಒಬ್ಬರು ಹಿರಿಯ ಕಲಾವಿದರದ್ದು ಮಿಲಗ್ರಿಸ್ ಶಾಲೆಯಲ್ಲಿ ಅಲ್ಲಿ ನಾನು 8ನೇ ತರಗತಿಯಲ್ಲಿಯೇ ಡ್ರಾಮಾಟಿಕ್ ಸಬ್ಜೆಕ್ಟ್ ಅನ್ನು ತಗೊಂಡಿದ್ದೆ. ರಂಗದ ಚಲನೆ ಹೇಗೆ, ಹಾವಭಾವ ಹೇಗೆ ಅಲ್ಲಿ ಕಲ್ತಿದ್ದೇನೆ. ಆವಾಗಲೇ ನನಗೆ ಒಂದು ಕಲೆಯ ಮೇಲೆ ಅಭಿರುಚಿ.
1: ನೀವು ಹುಟ್ಟಿದ್ದು ಮತ್ತೆ ಮೊದಲು ಶಾಲೆಗೆ ಹೋದದ್ದು ಎಲ್ಲ
2: ನಾನು ಮುಲ್ಕಿಯಲ್ಲಿ, ಆಮೇಲೆ ಇಲ್ಲಿಯ ಮಂಗಳೂರಲ್ಲಿ ಕದ್ರಿ ಮಿಲಗ್ರೆಸ್ ಗಣಪತಿ ಹೈಸ್ಕೂಲ್ನ ವಿದ್ಯಾರ್ಥಿ.
1: ನಿಮ್ಮ ಕುಟುಂಬದ ಬಗ್ಗೆ ನೆನಪು ಮಾಡಿಕೊಳ್ಳಿ, ತಂದೆ ತಾಯಿಗಳು.
2: ತಂದೆ ತಾಯಿಯವರೆಲ್ಲ ಮುಲ್ಕಿ ಅಲ್ಲ, ಅವರು ಬಾಲ್ಯದಲ್ಲೇ ನಾನು ಚಿಕ್ಕವನಾಗಿದ್ದಾಗಲೇ ಅಗಲಿ ಹೋದ್ದರಿಂದ
1: ಇಬ್ಬರು
2: ಅಲ್ಲಲ್ಲ ತಾಯಿ ನಂತರ ತಂದೆ ಅಗಲಿ ಹೋದ್ದರಿಂದ ನನ್ನ ವಿದ್ಯಾಭ್ಯಾಸ ಇಲ್ಲಿ ಮುಂದುವರಿಸಲಿಕ್ಕೂ ಆಯ್ತು.
1: ಅಣ್ಣ ತಮ್ಮಂದಿರು ಅಕ್ಕ ತಮ್ಮ
2: ಯಾರು ಯಾರಿಲ್ಲ, ಅಕ್ಕಂದಿರಿದ್ದಾರೆ ತಮ್ಮಂದಿರಿದ್ದಾರೆ. ಆಮೇಲೆ ಇಲ್ಲಿ ಬಂದ ಮೇಲೆ ನನಗೆ ಕೆಲವು ಹಿರಿಯರ ಕೆಲವು ನಾಟಕಕರ್ತರ ಕೆಲವು ಅಭಿರುಚಿ ಹೆಚ್ಚಾಗಿ ಹುಟ್ಟಿತು.
1: ವಿದ್ಯಾಭ್ಯಾಸ ಎಲ್ಲಿವರೆಗಾಯ್ತು ನಿಮಗೆ?
2: ಪಿ ಯು ಸಿ. ವಿದ್ಯಾಭ್ಯಾಸದ ಸಮಯದಲ್ಲೇ ನಾನು ಕೆಲವೊಂದು ಸ್ಕಿಟ್ ಅದರಲ್ಲೆಲ್ಲ ಭಾಗವಹಿಸ್ತಿದ್ದೆ. ಕೆಲವರಿಂದ ಪ್ರಶಂಸೆ ಎಲ್ಲ ಆಗಿತ್ತು. ಆದರೂ ಕೂಡ ಒಲವು ನಾಟಕದಡೆ.
1: ಓಹೋ.
2: ವಿದ್ಯಾಭ್ಯಾಸ ಮುಗಿಸಿ ನನ್ನ ಪಿ ಯು ಸಿ ಕಲಿತ ನಂತರ ಸಿನಿಮಾದಲ್ಲಿ ಮೊದಲು ಪೇಪರಲ್ಲಿ ಬರ್ತಿತ್ತು ಅಭಿನಯ ಮಾಡಲಿಕ್ಕೆ ಕಲಾವಿದರು ಬೇಕಾಗಿದ್ದಾರೆ ಅಂತ. ನಟನೆ ಬ್ಯಾಂಗ್ಳೂರಲ್ಲಿಗೆ ಬಂದಾಗ ನಾನೊಂದು ಬಿಳಿ ಪ್ಯಾಂಟ್ ಶರ್ಟ್ ಎಲ್ಲ ಹಾಕಿ ಸುಂದರನಾಗಿದ್ದಾಗ ಅಲ್ಲಿ ಹೋಗಿ ಇಂಟರ್ವ್ಯೂ ಎಲ್ಲ ಆಗಿ
1: ಬೆಂಗಳೂರಿಗೆ ಹೋಗಿ
2: ಆ ಟೈಮ್ನಲ್ಲಿ 1969-70 ಸಮಯ ಅದು. ಆವಾಗ ಅದರಲ್ಲಿ ಆಸಕ್ತಿ ಇದ್ದು ಹೋಗಿದ್ದೆ. ಆದರೆ ಅಲ್ಲಿಯ ಉಳುವಿಕೆ, ಅಲ್ಲಿಯ ನಿಲ್ಲಿಕೆ, ಅಲ್ಲಿಯ ವ್ಯವಸ್ಥೆಯನ್ನು ನೋಡಿದಾಗ ಸಾಧ್ಯ ಅಸಾಧ್ಯ ಅಂತ ಎಣಿಸಿ ಮತ್ತೆ ಬಂದು ಪುನಃ ನಮ್ಮ ಮರಡಿ ಮನೆಗೆ ಬಂದ ಹಾಗೆ ಬಂದಿದೆ.
1: ದೂರದ ಬೆಟ್ಟ
2: ಹಾಗೆ ಅದರ ವ್ಯವಸ್ಥೆಗಳು ಸರಿಕಟ್ಟಾದ ಮೇಲೆ ನಮಗೆ ಒಂದು ನಮ್ಮ ಕಾಲಲ್ಲಿ ನಿಂತ ಮೇಲೆ ನಮಗೆ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಆದರೆ ಆಗಿನ ಒಲವಿನ ಇದರಲ್ಲಿ ಸಿನಿಮಾದಲ್ಲಿ ನಟಿಸಲು ಅವಕಾಶ ಬಂದಾಗ ಕರ್ತವ್ಯವಾಗಿ ಹೋಗುವುದು ಸಹಜ.
1: ಹೌದು.
2: ಆದರೆ ಇಲ್ಲಿದ್ದು ಸಂಸಾರದ್ದು ಹೊಣೆಯೂ ನನ್ನ ಮೇಲಿತ್ತು. ಆದ್ದರಿಂದ ಮತ್ತೆ ಇಲ್ಲಿ ಬಂದು ಇಲ್ಲಿಯ ರಂಗ ಚಟುವಟಿಕೆಯಲ್ಲಿ ಮತ್ತೆ ನಾನು ಪುನಃ ರಂಗಭೂಮಿಯಲ್ಲಿ ನಾಟಕ ಬರೆದೆ, ಸತ್ಯಮುನಿಂಡ ಅಂತ.
1: ನೀವು ನಾಟಕ ಬರೆದಿದ್ದೀರಿ?
2: ಹೌದು. ಮತ್ತೆ ಅಮರ್ ಜೋಕುಲು, ನೀರೇಲು, ಈಗೆಲ್ಲ 2-3 ನಾಟಕಗಳು ಆಗ್ತಿತ್ತು. ನಾಟಕ ನನಗೆ ಅಭಿನಯಿಸಲು ಆವಾಗ ಅವಕಾಶಗಳು ಸಹ ಇತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ, ದಸರಾ ಉತ್ಸವ ಸಮಯದಲ್ಲೆಲ್ಲ. ಆದ್ದರಿಂದ ನನ್ನ ರಂಗ ಚಟುವಟಿಕೆ ನಾಟಕ ಲೇಖನದ ಬಗ್ಗೆ, ನಾಟಕ ನಿರ್ದೇಶನದ ಬಗ್ಗೆ, ನಾಟಕ ದೃಶ್ಯ ಜೋಡಣೆ ಬಗ್ಗೆ ಎಲ್ಲ ಅನುಭವ ದೊರೆಯಲಿಕ್ಕೂ ಆಯಿತು. ಕೆಲವು ನಾಟಕಗಳನ್ನು ನೋಡಿ ನಾನು ಅಪ್ಗ್ರೇಡ್ ಆದೆ.
1: ಈಗ ಯಾವ ನಾಟಕಗಳು ಅಥವಾ ಯಾವ ಕಲಾವಿದರನ್ನೆಲ್ಲ ನೀವು ಆ ಕಾಲದಲ್ಲಿ ಕಂಡಿದ್ದೀರಿ ನಿಮ್ಮ ಆರಂಭದಲ್ಲಿ?
2: ರೋಹಿದಾಸ್ ಕದ್ರಿ, ಬಾಲಕೃಷ್ಣ ಕದ್ರಿ, ದೊಡ್ಡ ಗಣೇಶ್ ಕುಮಾರ್, ಜೆ ರವೀಂದ್ರರು, ಆಗಿನ ಹಿರಿಯರು ಕೆ ಬಿ ಭಂಡಾರಿ ಅವರ ನಾಟಕ, ಸೀತಾರಾಮ್ ಕುಲಾಲು, ರಾಮ ಕಿರೋಡಿಯನ್ ರವರ ನಾಟಕ ಇಟ್ಕೊಂಡು ನಾವು ಅಭಿನಯಿಸಿದ್ದೇವೆ. ಹೀಗೆ ಮಚ್ಚನಾಥ್ ಪಾಂಡೇಶ್ವರ್, ಸಂಜೀವ್ ದಂಡಕೇರಿ ಅವರೆಲ್ಲ ನಾಟಕಗಳನ್ನು ನೋಡಿ, ಅವರೆಲ್ಲ ನಾಟಕಗಳಲ್ಲಿ ಅಭಿನಯ ಮಾಡಿ, ಅವರೆಲ್ಲ ನಾಟಕಗಳಲ್ಲಿ ನಾನು ದೃಶ್ಯ ಜೋಡಣೆ ರಂಗತಂತ್ರಜ್ಞನಾಗಿ ಮೂಡಿ ಹೆಸರು ಬಂದದ್ದು ಹಾಗೆ.
1: ಈ ರಂಗ ಜೋಡಣೆ ಅಥವಾ ಈ ರಂಗ ವಿನ್ಯಾಸದ ಒಂದು ತರಬೇತಿ ಏನಾದರೂ ಆಗಿದೆ ನಿಮಗೆ?
2: ಇಲ್ಲ. ಅದೇನಂತ ಹೇಳಿದರೆ, ನಾಟಕದಲ್ಲಿ ಬರೇ ನಾಟಕ ಮಾಡುವುದಕ್ಕಿಂತ ದೃಶ್ಯ ರೂಪಕ ತೋರಿಸುವುದು ಒಳ್ಳೆಯದು ಅಂತ ಇದೆ ನನ್ನ ಭಾವನೆ.
1: 50-ರ ದಶಕದಲ್ಲಿ
2: ಹೌದು
1: ಕರ್ನಾಟಕ ಮೇಳದ ಯಕ್ಷಗಾನದಲ್ಲಿ ವಿಟ್ಲ ಬಾಬುರಾಯರ ಸೀನ್ ಸೀನರಲ್ಲಿ ಆಗ್ತಾ ಇತ್ತು.
2: ಅದೇ ರೀತಿ ನಾಟಕದಲ್ಲಿ ಸಹ ಕೇವಲ ಬಣ್ಣದ ಪರದೆಕ್ಕಿಂತ ಸ್ವಲ್ಪ ಸೆಟ್ಟಿಂಗ್ ನಾಟಕ ಮಾಡಿದ್ರೆ ಉತ್ತಮ ಅಂತ ಹೇಳಿ ನನ್ನ ನಾಟಕದಲ್ಲಿ ನಾನು ಮಾಡಿದ್ದೆ. ನನ್ನ ನಾಟಕಕ್ಕೆ ಗಾರ್ಡನ್ ಸೀನು, ಗುಹೆ ಸೀನು ಬೇರೆ ಬೇರೆ ಸೆಟ್ಟಿಂಗ್ ಆಗ ಸಾಧಾರಣ 1974-75 ಈ ಟೌನ್ ಹಾಲಲ್ಲಿ ಅದು ಬಹಳ ಒಂದು ಪ್ರಸಿದ್ಧಿ ನಾಟಕವಾಯಿತು. ಕಾರಣ ಇದೇ ದೃಶ್ಯ ಜೋಡಣೆಯಲ್ಲಿ
1: ಅಂದ್ರೆ ಪರದೆ ಇಲ್ಲದೆ,
2: ಪರದೆ ಇದ್ದು ಪರದೆ ಎದುರು 3D ಎಫೆಕ್ಟ್. ಗದ್ದೆ ಆದರೆ ಗದ್ದೆ, ಮಂಟಪ ಆದರೆ ಮಂಟಪ, ಗುಡಿ ಆದರೆ ಗುಡಿ, ಆ ರೀತಿ ರಾಮ ಕಿರೋಡಿಯನ್ ನಾಟಕ, ನನ್ನ ನಾಟಕ ಇದರಲ್ಲೆಲ್ಲ ಸ್ವಲ್ಪ ರಂಗ ಚಟುವಟಿಕೆಯ ದೃಶ್ಯ ಜೋಡಣೆಯಲ್ಲಿ ತೊಡಗಿಸಿಕೊಂಡದ್ದರಿಂದ ನನಗೆ ನಿಜವಾಗಿ ನಟನಾಗಬೇಕು, ಅಭಿನಯ ಮಾಡಬೇಕು ಅಂತ ಆಸಕ್ತಿ. ಎಲ್ಲರ ನನ್ನ ಬೇಡಿಕೆ ರಂಗಭೂಮಿಯ ದೃಶ್ಯ ಜೋಡಣೆಗೆ. ಅಲ್ಲಿಂದ ನನ್ನ ಪಯಣ ಕಲಾ ನಿರ್ದೇಶಕನಾಗಿ, ರಂಗತಂತ್ರಜ್ಞನಾಗಿ, ಬೇರೆ ಬೇರೆ ರೀತಿಯಲ್ಲಿ ಅದರ ಒಳಗಿನ ನಾಟಕದ ಹೊರಗೆ ನಟನೆ ಮಾಡುವವನ ಮಾತ್ರ ಭಾಗ ಗೊತ್ತಾಗುದು, ನಾಟಕದ ಒಳಗಿನ ಎಲ್ಲ ಭಾಗವನ್ನು ಅರಿತುಕೊಳ್ಳಲು ಅನುಭವ ಆಯಿತು.
1: ಅಂದ್ರೆ ಎಲ್ಲರೂ ಕೂಡ ತಮ್ಮ ಲಕ್ಷ್ಮಣ ಮಾಡಿಕೊಡಿ ಅಂತ ಹೇಳ್ತಿದ್ರು ನಿಮಗೆ?
2: ಹೌದು.
1: ಯಾವುದೇ ಒಂದು ನಾಟಕ ಹೊಸತಾಗಿ ಪ್ರದರ್ಶನ ಆಗುವುದಿದ್ರೆ ನಿಮ್ಮನ್ನು ಕರೆದು ಸಮಾಲೋಚನೆ ಆಗ್ತಾ ಇತ್ತು.
2: ಅದು ಎಲ್ಲಿಯವರೆಗೆ ಇತ್ತು ಅಂತೇಳಿ, ಮ್ಯೂಸಿಕಲ್ ನೈಟ್, ಯಕ್ಷಗಾನ, ನೃತ್ಯ, ಭರತನಾಟ್ಯ, ಯಾವುದೇ ಒಂದು ಸಭೆ ಸಮಾರಂಭ ಎಲ್ಲವೂ ಆಗಿ ಅದರ ಎಲ್ಲ ಅನುಭವ ಸಿಕ್ಕಿ ಈಗ ನಾನು ವೇದಿಕೆಗಳಿಗೆ, ಸಭಾಂಗಣಗಳಿಗೆ ವೇದಿಕೆ ನಿರ್ಮಾಣ ಮಾಡುವಷ್ಟು ಪರಿಣಿತನಾಗಿದ್ದೇನೆ. ಅದರ ಬೇಡಿಕೆಯೂ ಇದೆ. ಈಗ ನನ್ನನ್ನು ಅದೇ ಆಧಾರ ಮಾಡಿತ್ತು.
1: ಹೌದು ಹೌದು. ರಂಗ ಸಜ್ಜಿಕೆ ನಮ್ಮ ಲಕ್ಷ್ಮಣ ಅಂತ ಅಲ್ವಾ?
2: ಹೌದು.
1: ಈ ಒಂದು ಪರಿಕರಗಳನ್ನೆಲ್ಲ ತಯಾರು ಮಾಡಲಿಕ್ಕೆ ಇತ್ಯಾದಿಗಳಿಗೆ ನಿಮಗೆ ಸಹಕಾರ ಯಾರು ಕೊಡ್ತಾ ಇದ್ರು ಅಥವಾ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದವರು ಯಾರು?
2: ಅದು ನನಗೆ ಬೇರೆ ಬೇರೆ ಕಡೆಯವರಿಂದ ತಗೊಳ್ತಿದ್ದೆ. ಆವಾಗ ಕೆ ಬಿ ಭಂಡಾರಿಯವರ ಹತ್ರ ಅದರ ಸಲಕರಣೆ ಇತ್ತು. ಆಮೇಲೆ ಸುವರ್ಣ ಆರ್ಟ್ಸ್, ನಾನು ಮೂಲದಲ್ಲಿ ಬಂದದ್ದು ಅಲ್ಲಿಂದ ಸುವರ್ಣ ಆರ್ಟ್ಸಿನ ಇದಿತ್ತು. ಮತ್ತೆ ಕೆಲವೊಂದು ವಿಶೇಷತೆ ಏನಂತ ಹೇಳಿದ್ರೆ, ನನ್ನಲ್ಲಿ ಯಾವ ಪರಿಕರಗಳಿಲ್ಲದೆ ಅಲ್ಲಿಯ ಸಿಕ್ಕಿದ ಆ ಸಭಾಂಗಣದಲ್ಲಿ ಏನು ಸಿಕ್ಕಿದ ಆ ಪರಿಕರಗಳಲ್ಲೇ ನಾನು ಕೆಲವೊಂದು ದೃಶ್ಯ ಜೋಡಣೆ ಮಾಡಿದ್ದು ನನ್ನ ಚಮತ್ಕಾರಗಳು.
1: ಈಗ ಅಲ್ಲಿಗ ನಾಟಕ ಆ ಸಮಯದಲ್ಲೆಲ್ಲ ಬಯಲು ರಂಗ ಮಟ್ಟ ಬದಲೆಲ್ಲ ಆಗ್ತಾ ಇತ್ತಲ್ಲ, ಆಗ ಅದಕ್ಕೆ ವಿಶೇಷವಾದ ಏನಾದರೂ ರಚನೆಗಳು ಬೇಕಾಗ್ತಿತ್ತ?
2: ಹೌದು, ನಾನು ಬಯಲರಂಗ ಮಂಟಪದಲ್ಲಿ ಎಷ್ಟೋ ನಾಟಕಗಳಲ್ಲಿ ಹಾಕಿ ಬಹುಮಾನ ಪಡೆದಿದ್ದೇನೆ. ನಾಟಕದ ಮೂಲಕನೇ ಬಹುಮಾನ ಪಡೆದಿದ್ದೇನೆ.
1: ಈಗ ಆಗಿನ ನಾಟಕಗಳೆಲ್ಲ ಹೆಚ್ಚು ಪೌರಾಣಿಕ ಆಗ್ತಾ ಇತ್ತ ಅಥವಾ ಸಾಮಾಜಿಕ ನಾಟಕಗಳಾಗ್ತಾ ಇತ್ತ?
2: ಪೌರಾಣಿಕ ನಾಟಕಗಳು ಇತ್ತು, ಆದರೆ ಸಾಮಾಜಿಕ ನಾಟಕಗಳಲ್ಲೇ ನನಗೆ ಹೆಚ್ಚಿನ ಇದು ಸಿಕ್ಕಿದೆ, ಅದು ಪ್ರದರ್ಶನದಲ್ಲಿ ಬಹುಮಾನಗಳು.
1: ಈಗ ನೀವು ನಿಮ್ಮದೇ ನಾಟಕವನ್ನು ಎಲ್ಲ ಪ್ರದರ್ಶನ ಮಾಡಿದಿರಲ್ಲ?
2: ಹೌದು.
1: ಆಗ ನಿಮ್ಮದೇ ಆದಂತಹ ಕಲಾ ತಂಡ, ಕಲಾವಿದರ ತಂಡ ಏನಾದ್ರೂ ಇತ್ತ?
2: ಇಲ್ಲ ಇಲ್ಲ ಇಲ್ಲ, ಎಲ್ಲ ಅಭ್ಯಾಸಿ ಕಲಾವಿದರನ್ನು ಒಟ್ಟು ಮಾಡಿ, ಆಗಿನ ಪ್ರಸಿದ್ಧ ಕಲಾವಿದರನ್ನೆಲ್ಲ ಒಟ್ಟು ಮಾಡಿ ಆವಾಗ ಎಲ್ಲ ಮಾಡಿದ್ದರು. ಆದ್ದರಿಂದ ನಾಟಕ ನಿರ್ಮಾಣ ಮಾಡುವುದೇಗೆ, ನಾಟಕ ನಿರ್ದೇಶನ ಮಾಡುವುದೇಗೆ, ನಾಟಕದ ರಂಗ ಜೋಡಣೆ ಹೇಗೆ ಮಾಡುದು, ಇದರೆಲ್ಲ ಅನುಭವ ಅಲ್ಲಿಂದ ಸಿಕ್ಕಿತು. ಅದೇ ರೀತಿ ನನಗೆ ಸಿನಿಮಾದ್ದು ಸಹ ಬಂದದ್ದು.
1: ಅದೇ ನಾಟಕದ ಹಿಂದೆ ಮುಂದೆ ಎಲ್ಲ ನಿಮ್ಗೆ ಗೊತ್ತಾಯ್ತು?
2: ಗೊತ್ತಾಯ್ತು
1: ಅಲ್ವಾ?
2: ಹೌದು.
1: ಹಾಗಾಗಿ ಎಲ್ಲಿ
2: ನಿಜವಾಗಿ ಕಲಾವಿದನಿಗೆ ರಂಗದ ಎಲ್ಲಾ ವಿಭಾಗಗಳ ಒಂದು ಅನುಭವ ಪಡಿಬೇಕು, ಕೇವಲ ನಟನೆ ಮಾಡುದು ಹೋಗುವುದಕ್ಕಿಂತ ರಂಗಭೂಮಿಯ ಎಲ್ಲ ವಿಭಾಗಗಳ ಮೇಕಪ್ ಆಗಲಿ, ಡ್ರೆಸ್ ಮಾಡೋದಾಗಲಿ, ವೇಷಭೂಷಣ ಹಾಕೋದಾಗಲಿ, ಅಥವಾ ದೃಶ್ಯಗಳಲ್ಲಿ ಆಗಲಿ, ಪರಿಕರಗಳಲ್ಲಿ ಆಗಲಿ, ಸಂಗೀತದಲ್ಲಿ ಆಗಲಿ, ಎಲ್ಲ ಸ್ವಲ್ಪ ಅನುಭವ ಇದ್ದರೆ ನಟ ಸಾಮರ್ಥ್ಯನಾಗುವನು.
1: ಈಗ ಆಗ ಈ ಹಿನ್ನೆಲೆ ಸಂಗೀತ ಎಲ್ಲ ಉಂಟಲ್ಲ, ಲೈವ್ ಆಗಿ ಮಾಡ್ತಾ ಇದ್ರು.
2: ಹೌದು
1: ಅಲ್ವಾ?
2: ಹೌದು.
1: ಕಲಾವಿದರು ಹಾಡುಗಾರರೆಲ್ಲ ಇದ್ದರು. ಈಗ ಎಲ್ಲ ಕ್ಯಾಸೆಟ್ ಬಂದಿದೆ,
2: ಡಿಜಿಟಲ್ ಬಂದಿದೆ,
1: ಡಿಜಿಟಲ್ ಬಂದಿದೆ, ಹಾಗಾಗಿ ಆ ಒಂದು ಇದು ಸುಲಭ ಆಗಿದೆ ಈಗ.
2: ಹೌದು.
1: ಅಂತ ಸಂದರ್ಭದಲ್ಲಿ ಈಗ ನೀವು ರಂಗ ಪರಿಕರಗಳನ್ನು ಸಿದ್ಧಪಡಿಸುವಾಗ ಈ ಹಿನ್ನೆಲೆ ಗಾಯಕರೆಲ್ಲ ಎಲ್ಲಿ ಇರ್ತಿದ್ರು?
2: ಅದು ವೇದಿಕೆ ಎದುರು ಬದಿ.
1: ಎದುರು ಬದಿ.
2: ಹೌದು.
1: ಹಾ ಹಾ.
2: ಹೆಚ್ಚಿನ ನನ್ನ ನಾಟಕಕ್ಕೆ ಸ್ಫೂರ್ತಿ ಮಲಯಾಳಿ ನಾಟಕಗಳಿಂದ. ಮಲಯಾಳಿ ನಾಟಕದ ದೃಶ್ಯ ಜೋಡಣೆ, ಸಂಗೀತ ಎಲ್ಲ ವಿಶೇಷತೆ, ಅದರ ಒಂದು ಅನುಕರಣೆ, ಅದರ ಸ್ಫೂರ್ತಿಯಿಂದ ನನ್ನ ನಾಟಕದಲ್ಲಿ ಕೆಲವು ಅದನ್ನು ತೋರಿಸ್ತಿದ್ದೆ. ಆದ್ದರಿಂದ ಸಂಗೀತಗಾರರು ಹೇಗೆ ಅಲ್ಲಿ ಕೆಲಸ ಮಾಡ್ತಾರೆ ಎಲ್ಲಿವರೆಗೆ ಅಂತೇಳಿದರೆ, ಆವಾಗಲೇ ಟೇಪ್ ರೆಕಾರ್ಡಲ್ಲಿ ನಾಟಕ ಮಾಡುವ ಆ ಇದನ್ನು ಸಹ ನಾನು ಮಾಡಿದ್ದೆ.
1: ಟೇಪ್ ರೆಕಾರ್ಡ್ ಇಟ್ಟು
2: ಧ್ವನಿ ಮುದ್ರಣ ಮಾಡಿ ನಾಟಕ ಮಾಡುವ, ಅದು ಮಲಯಾಳಿ ನಾಟಕದಲ್ಲಿ ಇದೆ.
1: ಅಂದ್ರೆ ಇದು ಎಂತ ವಾಯ್ಸ್ ಎಲ್ಲದಲ್ಲಿ ಬರುತ್ತೆ?
2: ಹೌದು
1: ಅಲ್ವಾ?
2: ಹೌದು ಹೌದು.
1: ಖಾಲಿ
2: ಹಿನ್ನೆಲೆ, ಹಿನ್ನೆಲೆ ಧ್ವನಿ, ಅಭಿನಯ ಮಾತ್ರ ವೇದಿಕೆಯಲ್ಲಿ ಬೇರೆ. ಅದು ಮಲಯಾಳಿ ನಾಟಕಗಳು ಮತ್ತೆ ಪ್ರಭಾತ್ ಕಲಾವಿದರು ಈಗೆಲ್ಲ ಮಾಡ್ತಿದ್ರು. ಸಂಗೀತ ಎಲ್ಲವೂ ರೆಕಾರ್ಡಿಂಗ್ ಆಗಿ ಬರುವಾಗ ಅದನ್ನು ನೋಡುವಾಗಲೇ ನಮಗೆ ರಂಜನೆ ಬರುತ್ತದೆ.
1: ರಂಗದಲ್ಲಿ ಸ್ಟ್ಯಾಂಡಿಂಗ್ ಮೈಕ್ ಎಲ್ಲ ಇಡುವ
2: ಅಂತದ ಯಾವ್ದಿಲ್ಲ,
1: ಇದೆಲ್ಲ ಮಾಡ್ತಾ ಇದ್ದೀರಿ?
2: ಹೌದು ಹೌದು.
1: ಈಗ ನೀವು ಈಗ ನೀವು ರಂಗಭೂಮಿಗೆ ಬರುವುದಕ್ಕೆ ಮೊದಲೇ ಕೆಲವರು ಆ ಪ್ರಯೋಗಗಳನ್ನು ಮಾಡಿದುಂಟು.
2: ಹೌದು.
1: ರಂಗ ಸಜ್ಜಿಕೆ, ರಂಗವಿಕಾರ ವ್ಯವಸ್ಥೆಗಳನ್ನ ಮಾಡಿದುಂಟು. ಅದಕ್ಕೂ ನಿಮಗೂ ಏನು ವ್ಯತ್ಯಾಸ? ನೀವು ನಿಮ್ದು ಕೊಡುಗೆ ಅಂತದ್ದು.
2: ನಾನು ಮಾಡುವಾಗ ನನ್ನ ಕೆಲವೊಂದು ನಾಟಕದಲ್ಲಿ ನಾಟಕ ಬರೆಯುವ ಮೊದಲೇ ಈ ಸಮಯ ಬದಲಾವಣೆ, ಒಂದು ದೃಶ್ಯ ಆದ್ಮೇಲೆ ಸ್ವಲ್ಪ ಪರದೆ ಹಾಕಿ ಟೈಮ್ ತೆಗೆಯುವಂತ ಅವಕಾಶಕ್ಕೆ ನಾನು ಕೊಡ್ತಿರ್ಲಿಲ್ಲ. ಅದಕ್ಕೆ ಬೇಕಾಗಿ ಯಾವುದೇ ನಾಟಕ ಇರಲಿ ಅಥವಾ ನಾಟಕ ಬರ್ದದ್ದು ಅಂತ ನಾಟಕಗಳಲ್ಲಿದ್ದರೆ ನನ್ನ ಕೆಲವೊಂದು ಅದಕ್ಕೆ ಬದಲಾವಣೆ ಕೊಟ್ಟು ದೃಶ್ಯ ಬದಲಾವಣೆ ವೇಳೆ ಒಂದು ಚೂರು ಸಮಯ ವ್ಯರ್ಥವಾಗದೆ ನೋಡುವ ಪ್ರೇಕ್ಷಕನಿಗೆ ಒಂದು ಮೈ ಜುಮ್ಮ ಅನಿಸುವಂತೆ ಪ್ರತಿಯೊಂದು ದೃಶ್ಯಗಳಿಗೂ ನಿಮಿಷಾರ್ಧದಲ್ಲಿ ಬದಲಾವಣೆಯನ್ನು ನಾನು ಅಳವಡಿಸಿದ್ದೆ.
1: ಅದೇ ಅದೇ, ಸಾಮಾನ್ಯವಾಗಿ ಈ ರಂಗ ವ್ಯವಸ್ಥೆ ಮಾಡುವಂತ ಸಂದರ್ಭದಲ್ಲಿ ಪರದೆ ನಾಟಕಗಳಲ್ಲಿ
2: ಸಮಯ
1: ಹೋಗ್ತದೆ, ಬೀದಿಸಿ ಇನ್ನೊಂದು ಹಾಕುವುದು.
2: ಹೌದು.
1: ಅದರ ಹಿಂದೆ ವ್ಯವಸ್ಥೆ ಮಾಡುವಲ್ಲಿವರೆಗೆ ಇದನ್ನು ಇಳಿಯುವುದು.
2: ಹೌದು
1: ಅಲ್ವಾ?
2: ಹೌದು.
1: ಸ್ವಲ್ಪ ಬೋರ್ ಅಂತ ಆಗುವಂತ ಸನ್ನಿವೇಶ ಕೂಡ ಇತ್ತು.
2: ಅಂಥದಕ್ಕೆ ಅವಕಾಶ ಇಲ್ಲದಂತ ನಾಟಕಗಳನ್ನು ಮಾಡಿ ನನಗೆ ಹೆಸರು ಬಂದಿತ್ತು. ಈಗ ಬೊಂಬೈಯಲ್ಲಿ ಆಗಲಿ ಅಥವಾ ಬೇರೆ ಬ್ಯಾಂಗ್ಳೂರಲ್ಲಿ ಆಗಲಿ ಹೊರಗಡೆಗೆ ಹೋಗುವಾಗಲೂ ಅಂಥ ನಾಟಕಗಳಕ್ಕೆ ನನಗೆ ಬೇಡಿಕೆಗಳು ಇತ್ತು, ನನ್ನನ್ನು ಕರೀತಿದ್ರು. ಆಗ ನಾನು ನಾಟಕದಲ್ಲಿಯೇ ಸ್ವಲ್ಪ ಬದಲಾವಣೆ ಮಾಡ್ತಿದ್ದೆ, ನನ್ನ ದೃಶ್ಯ ಜೋಡಣೆಗೆ ಸರಿ ಕಟ್ಟಾಗುವಂತೆ. ಉದಾಹರಣೆಗೆ ರಾಮಕಿರೋಡವನ್ನು ಬರೆಯುವಾಗ ದೃಶ್ಯ ಜೋಡಣೆಗೆ ಅವಕಾಶವಿರುವಂತೆ ನಾಟಕ ರಚನೆ ಮಾಡ್ತಿದ್ರು.
1: ಈಗ ಕೆಲವು ನಾಟಕಗಳ ಉದಾಹರಣೆ ಕೊಡಬಹುದು ನಿಮಗೆ?
2: ದಿಕ್ಕು ತತ್ತಿ ಬೊಕ್ಕ, ಕಾನುಂದ ಕಣ್ಣು, ಮತ್ತೆ ಕಾಂತಾಬಾರೆ ಬುಧಬಾರೆ, ಇದೆಲ್ಲ ನಾಟಕದಲ್ಲಿ ಅವರ ಒಡನಾಟದಲ್ಲಿ ಇದ್ದು ಅವರು ರಚನೆ ಮಾಡುವಾಗ ಇದಕ್ಕೆಲ್ಲ ಬೇಕಾಗುವಂತ ಎಂಥ ಟೈಮಿಂಗ್ಸ್, ಯಾವುದು ಸಮಯದಲ್ಲಿ ಹೇಗೆ ಮಾಡ್ಬೋದು, ಯಾವುದು ಮಾಡ್ಬೋದು ಅಂತ ಎಲ್ಲವನ್ನು ಅವರೊಟ್ಟಿಗೆ ಕೂತು ಮಾಡಿದ್ದರಿಂದ ಅದು ಪರಿಣಾಮಕಾರಿಯಾಗಿ ಪ್ರೇಕ್ಷಕರಿಗೆ ನೋಡ್ಲಿಕ್ಕೆ ಸಿಕ್ಕಿತ್ತು.
1: ಈಗ ಒಂದೇ ನಾಟಕವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಪ್ರದರ್ಶನ ಮಾಡುವಾಗ ನೀವು ಮಾಡಿದ ರಂಗ ವಿನ್ಯಾಸದಲ್ಲಿ ಏನಾದರೂ ವ್ಯತ್ಯಾಸ ಮಾಡಿದ್ದುಂಟ, ಮಾಡಬೇಕಾಗ್ತದ?
2: ಅದು ರಂಗ ವೇದಿಕೆಗೆ ಅನುಗುಣವಾಗಿ ಅಲ್ಲಿಯ ಪರಿಸರಕ್ಕೆ ಮತ್ತೆ ಅಲ್ಲಿಯ ಸಮಯದ ಇದಕ್ಕೆ ನಿಗದಿಯಾಗಿ ಅದನ್ನು ಮಾಡುವುದು ಒಂದೇ ರೀತಿ ಆಗುವುದಿಲ್ಲ, ಬೇರೆ ಬೇರೆ ವ್ಯತ್ಯಾಸ ಆಗ್ತದೆ. ಅಂತಿಂತೂ ನೋಡುಗರಿಗೆ ಒಂದು ಸೆಟ್ಟಿಂಗ್ನಲ್ಲಿ ದೃಶ್ಯ ರಂಜನೆ ಕೊಡುವಷ್ಟು ಮಾಡಿದ್ದೇನೆ.
1: ಈ ರಂಗವೇದಿಕೆಗೆ ಬೇಕಾದಂತಹ ಸಾಮಾನುಗಳೆಲ್ಲ ತರಬೇಕು, ಅದಕ್ಕೊಂದು ಮೂಲ ಬಂಡವಾಳ ಅಂತ ಬೇಕು. ಹಾಗೆ ನಿಮ್ಮದೇ ಏನಾದರೂ ವ್ಯವಸ್ಥೆ ಮಾಡಿ?
2: ನಾನು ಆಗ ಇತರರಂತೆ ನಾನು ಯಾವುದೇ ಒಂದು ಸಂಸ್ಥೆಯನ್ನು ನಡೆಸಲಿಲ್ಲ. ನಾನು ಗುಲ್ವಾಡಿ ಆರ್ಟ್ಸಿನವರೊಟ್ಟು ಕೆಲಸ ಮಾಡಿದ್ದೇನೆ, ಕೆ ಬಿ ಭಂಡಾರಿ ಅವರೊಟ್ಟಿಗೂ ಮಾಡಿದ್ದೇನೆ, ಪೊರ್ಲು ಆರ್ಟ್ಸ್ ಇವರದ್ದು ಮಂಗಳ ಆರ್ಟ್ಸಿನವ್ರಿಗೂ ಮಾಡಿದ್ದೇನೆ, ಎಲ್ಲರ ಲಲಿತ ಕಲಾ ಆರ್ಟ್ಸ್ ಎಲ್ಲರಿಂದ ಸಂಗ್ರಹಿಸಿ ಮಾಡುವುದು ಇದೆ.
1: ಅಂದ್ರೆ ಮೈಂಡ್ ವರ್ಕ್ ನಿಮ್ದು?
2: ಹೌದು.
1: ಸ್ವತ್ತುಗಳನ್ನೆಲ್ಲ ಬೇರೆ ಬೇರೆ ಕಡೆ ತರ್ತಾ ಇದ್ರಿ ಅಲ್ವಾ?
2: ಹೌದು.
1: ಅದು ಅದರ ಜವಾಬ್ದಾರಿ ಯಾರಿಗೆ?
2: ಅದೆಲ್ಲ ನಾನೇ ವಹಿಸಿದ್ದೆ. ನನ್ನೊಟ್ಟಿಗೆ ಕೆಲವರನ್ನು ಸಹಕಾರಿಯಾಗಿ ಕೆಲಸಕ್ಕೆ ಸೇರಿಸ್ಕೊಳ್ತಿದ್ದೆ. ನನ್ನ ಒಟ್ಟಿಗೆ ಈಗ ಲೈಟಿಂಗ್ನಲ್ಲಿ ಆಗಲಿ ಸೌಂಡ್ನಲ್ಲಿ ಆಗಲಿ ಅಥವಾ ರಂಗತಂತ್ರಜ್ಞರಾಗಿ ಕೆಲಸ ಮಾಡಿದವರದ್ದು ಈಗ ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಹೆಸರು ಕೆಲಸದಲ್ಲಿದ್ದಾರೆ, ಕೆಲಸ ಮಾಡ್ತಾರೆ.
1: ಅದೇ ಈಗ ನೀವು ರಂಗ ಸಜ್ಜಿಕೆಯ ಒಬ್ಬರು ಕಲಾಕಾರರಾಗಿ, ಒಬ್ಬರು ನಟರಾಗಿ, ನಾಟಕಕಾರರಾಗಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀರಿ. ಅದು ತುಳು ನಾಟಕ ಮತ್ತು ಕನ್ನಡ ನಾಟಕ ಮಾಡಿದುಂಟ?
2: ಹೌದು. ರೊಟ್ಟಿ ಋಣ ತುಂಬ ಕೆಲವು ಕನ್ನಡ ನಾಟಕ ಮಾಡಿದ್ದೇನೆ.
1: ಸರಿ. ಆಗ ಈಗಿನ ಹಾಗೆ ಈ ಹೊಸ ಅಲೆಯ ನಾಟಕಗಳೆಲ್ಲ ಇರ್ತಾ ಇತ್ತಲ್ಲ, ಅದಕ್ಕೇನಾದರೂ?
2: ಅದರಲ್ಲಿಲ್ಲ, ಅದರಲ್ಲಿ
1: ಬೇಡ.
2: ಆಧುನಿಕ, ಸಾಮಾಜಿಕ, ನವ್ಯ ಈ ವಿಭಾಗಗಳಲ್ಲಿತ್ತು. ಸಾಮಾಜಿಕ, ಆಧುನಿಕ ಅಂತ ಅದರಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಮಾಡಿದ್ದೇನೆ.
1: ಕಲಾತ್ಮಕವಾದಂತಹ ಪ್ರದರ್ಶನಗಳಲ್ಲಿ ಅದು ವಿಶೇಷ ಬೇಕಾಗುವುದಿಲ್ಲ?
2: ಇಲ್ಲ,
1: ಎಲ್ಲ ಸಾಂಕೇತಿಕವಾಗಿ.
2: ಸಾಂಕೇತಿಕ
1: ಅಲ್ವಾ?
2: ಹೌದು.
1: ಇದು ಈಗ ರಂಗಭೂಮಿಯ ವಿಚಾರ ಆಯಿತು. ಸಾಮಾನ್ಯವಾಗಿ ತುಳು ಕನ್ನಡ ನಾಟಕಗಳಿಗೆ ಬೇಕಾದ ಹಾಗೆ ಅದರಲ್ಲಿ ಅದರ ಒಳಹೊರುಗಳನ್ನು ನೀವು ತಿಳ್ಕೊಂಡದ್ದರಿಂದ ಅದರ ಸೂಕ್ಷ್ಮಗಳನ್ನು ತಿಳ್ಕೊಂಡು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ನೀವು ಚಲನಚಿತ್ರಕ್ಕೆ ಹೇಗೆ ಬಂದ್ರಿ ಲಕ್ಷ್ಮಣ್ರೆ?
2: ಇದೇ ಆಧಾರ. ರಂಗಭೂಮಿಯ ನನ್ನ ದೃಶ್ಯ ಜೋಡಣೆಯನ್ನು ನೋಡಿ ಸಿನಿಮಕ್ಕೆ ಮಾಡುವಾಗ ನನ್ನೊಟ್ಟಿಗೆ ನಾನು ಮಾಡಿದ ನಾಟಕಗಳೀಗ ನಿರ್ಮಾಣ ಮಾಡಿದವರೇ ನನಗೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು. ನಾನು ಮೊದಲು ಈ ದೃಶ್ಯ ಜೋಡಣೆ ಮಾಡಿದ ಹಾಗೂ ನಾನು ವೃತ್ತಿಯಲ್ಲಿ ಇದ್ದೆ, ಸಿನಿಮಾದಲ್ಲಿಯೂ ಮಾಡ್ತಿದ್ದೆ.
1: ನೀವು ಕೆಲಸ ಮಾಡ್ತಿದ್ರೆ?
2: ಹಾ, ವೃತ್ತಿಯಲ್ಲಿ.
1: ಯಾವ ವೃತ್ತಿ?
2: ಕನ್ಸೋಲಿಡೇಟ್ ಕಾಫಿ ಲಿಮಿಟೆಡ್, ಟಾಟಾ ಕಾಫಿ ಲಿಮಿಟೆಡ್.
1: ಎಷ್ಟು ಸರ್ವಿಸ್ ಮಾಡಿದಿರಿ?
2: ಒಂದು 23 ವರ್ಷ.
1: ಮಂಗಳೂರಿನಲ್ಲಿ?
2: ಹೌದು, ಮಂಗಳೂರಿನ. ಆದರೂ ಕೂಡ ಅದರೊಟ್ಟಿಗೆ ನಾನು ರಂಗ ಚಟುವಟಿಕೆ ಇದ್ದದ್ದರಿಂದ ಸಿನಿಮಾದಲ್ಲೂ ಮಾಡಿದ್ದೇನೆ, ನಾಟಕದಲ್ಲೂ ಮಾಡಿದ್ದೇನೆ. ಆವಾಗ ನಾನು ಸುರಿಗೆ 1979 ನ್ಯಾಯಗಾದಿ ಅನ್ನ ಬದುಕಂತ ಒಂದು ರಿಚರ್ಡ್ ಕ್ಯಾಸ್ಲನ ಸಿನಿಮಾ ಬಂತು, ಅದಕ್ಕೆ ನಾನೇ ಕಲಾ ನಿರ್ದೇಶಕನಾಗಿದ್ದೆ.
1: ಫಸ್ಟ್ ಫಿಲ್ಮ್
2: ಅದು, ನನ್ನದು ಫಸ್ಟ್ ಫಿಲ್ಮ್.
1: ಅದಕ್ಕಿಂತ
2: ಹೌದು. ಆಮೇಲೆ ಬುಳ್ಳಿ ತೋಟದಲ್ಲಿದ್ದೆ. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ನನಗೆ ಕಲಾ ನಿರ್ದೇಶಕ ಅಂತ ಪಟ್ಟ ಕೊಟ್ಟದ್ದು ಬಂಗಾರ ಪಟ್ಲಿಯರ್ ಸಿನಿಮಾದಲ್ಲಿ. ಅದು ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ತುಳುವಿನ ರಾಷ್ಟ್ರ ಪ್ರಶಸ್ತಿ ಪಡೆದ ಚಿತ್ರ. ಇದಕ್ಕೆ ನನಗೆ ಒಳ್ಳೆ ಎಲ್ಲ ನಿದರ್ಶನ ಮತ್ತು ನಿರ್ದೇಶನಕ್ಕೆ ನನಗೆ ಸುಂದರ್ನಾಥ್ ಸುವರ್ಣರು ಕ್ಯಾಮರಾಮ್ಯಾನ್ ಇದ್ದರು. ಅವರ ಮೂಲಕ ಅದರದ್ದೆಲ್ಲ ಅನುಭವಗಳನ್ನು ಸಿನಿಮಾದ ಮೂಲಕ ಪಡೆದುಕೊಂಡೆ. ಅಂದಿಂದ ನನ್ನ ಜರ್ನಿ ಸಿನಿಮಾದ್ದು ಸ್ಟಾರ್ಟ್.

0: ಈಗ ಈ ಸಿನಿಮಾಗಳಿಗೆ ಆಗುವಾಗ ಒಳಾಂಗಣ ಚಿತ್ರೀಕರಣ ಹೊರಾಂಗಣ ಚಿತ್ರೀಕರಣ ಅಂತ ಇರ್ತದೆ. ಈಗ ದೊಡ್ಡ ದೊಡ್ಡ ಸ್ಟುಡಿಯೋಗಳೆಲ್ಲ ಇರ್ತಿತ್ತು ಅಲ್ವಾ, ಈಗ ಬೆಂಗಳೂರಿಗೆ ಮೈಸೂರಿಗೆಲ್ಲ ಹೋದ್ರೆ ದೊಡ್ಡ ಮಟ್ಟದ ಸ್ಟುಡಿಯೋಗಳೆಲ್ಲ ಉಂಟು. ಈಗ ನಮ್ಮ ಕರಾವಳಿಯಲ್ಲಿ ಅಂತ ಸ್ಟುಡಿಯೋಗಳ ವ್ಯವಸ್ಥೆ ಇಲ್ಲ. ಅಂತ ಸಂದರ್ಭದಲ್ಲಿ ಈ ಒಳಾಂಗಣ ಚಿತ್ರೀಕರಣಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ನಿಮಗೆ ಮಾಡ್ಲಿಕ್ಕೆ ಆಗ್ತಿತ್ತ?
1: ಮಾಡಿದ್ದೇನೆ, ಎಷ್ಟೋ ಸಿನಿಮಾಗಳಿಗೆ ಒಳಾಂಗಣ. ಈಗ ಹೆಚ್ಚಿನ ನನ್ನ ಸಿನಿಮಾಗಳಲ್ಲಿ ಪೊಲೀಸ್ ಸ್ಟೇಷನ್ ಇದ್ದೇ ಇರ್ತದೆ.
0: ಹೌದು,
1: ಅದರಲ್ಲಿ ನಾನು ಸ್ವಲ್ಪ ಹೆಸರು ಮಾಡಿದ್ದೇನೆ ಸಿನಿಮಾದಲ್ಲಿ. ನನ್ನ ಪೊಲೀಸ್ ಸ್ಟೇಷನ್ ಅಂದ್ರೆ ಅದು ಪಕ್ಕಾ ನ್ಯಾಚುರಲ್ ಆಗಿ ಕಾಣಬೇಕು.
0: ನೋಡೋ ಪೊಲೀಸ್ ಸ್ಟೇಷನ್,
1: ಹೌದು, ಅದಕ್ಕೆ ಅದು ಒಳಾಂಗಣವೇ ಮಾಡ್ಲಿಕ್ಕೆ ಆಗ್ತದೆ. ಹೊರಾಂಗಣ ದೃಶ್ಯಗಳಲ್ಲಿ ಕೆಲವು ಸಲ ಹೊರಾಂಗಣದಲ್ಲಿ ಮನೆಗಳನ್ನು ಕಟ್ಟಿ ಬೇರೆ ಬೇರೆ ಸೆಟ್ ಆಗಿ ಹಾಕಿದ್ದು ಸಹ ಮಾಡಿದ್ದೇನೆ. ಎಲ್ಲಿ ಇಲ್ಲಿ
0: ಕಲ್ಲು ಹಾಸಿದ ಬೆಂಚು ಬೇಕಾಗ್ತದೆ.
1: ಹೌದು, ಯಾವುದೇ ಸ್ಟುಡಿಯೋದಲ್ಲಿ ಬೆಂಗಳೂರಲ್ಲಿ ಅಬ್ಬಯ್ಯನಾಡು ಸ್ಟುಡಿಯೋ, ಚಾಮುಂಡೇಶ್ವರ ಸ್ಟುಡಿಯೋ, ಅಲ್ಲಿಯೂ ವರ್ಕ್ ಮಾಡಿದ್ದೇನೆ. ಅಲ್ಲಿಯೂ ಕೂಡ ಬರೇ ಹಾಲ್ ಮಾತ್ರ ಅದೊಂದು.
0: ಹೌದು,
1: ಅದರ ಒಳಗೆ ನಾವೇ ಸೆಟ್ ಮಾಡಬೇಕು, ನಾವೇ ಪರಿಕರ ತರಬೇಕು. ಹಾಗೆ ಇಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಅದರನ್ನು ಸ್ಟುಡಿಯೋ ಸೆಟ್ ಆಗಲಿ, ಒಳಾಂಗಣ ಆಗಲಿ, ಹೊರಾಂಗಣ ಆಗಲಿ,
0: ಕಾಡು ಪರ್ವತ
1: ಎಲ್ಲ
0: ಮಾಡಬೇಕು
1: ಮಾಡಬೇಕು.
0: ಈಗ ಸಾಮಾನ್ಯವಾಗಿ ಒಂದು ಸಿನಿಮಾದ ಚಿತ್ರೀಕರಣ ಆಗುವಾಗ ಪ್ರತಿಯೊಂದು ಚಿತ್ರೀಕರಣದ ಹಂತದಲ್ಲಿಯೂ ನೀವು ಬೇಕಾಗ್ತದ?
1: ಹೌದು, ಯಾಕೆ ಹೇಳಿದ್ರೆ ಒಂದು ಕಲಾ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ನಿರ್ದೇಶಕ, ಈ ಮೂರರೊಳಗೆ ಸಿನಿಮಾದ ಮೂಲ ಆರಂಭವಾಗದು. ಯಾಕಂದ್ರೆ ಚಿತ್ರೀಕರಣಕ್ಕೆ ಏನೆಲ್ಲ ಬೇಕು, ಅಲ್ಲಿ ಕಲಾವಿದನಲ್ಲದೆ ಒಂದು ಫ್ರೇಮಲ್ಲಿ ಏನೆಲ್ಲ ಕಾಣ್ತದೆ ಅದೆಲ್ಲ ಕಲಾ ನಿರ್ದೇಶಕನ ಜವಾಬ್ದಾರಿ. ಅಭಿನಯ ಮಾಡುವ ನಟರಲ್ಲದೆ ಬೇರೆ ವಿಷಯ ಏನು ದೃಶ್ಯದಲ್ಲಿ ಕಾಣ್ತದೆ, ಇವನು ಗೋಡೆಯ ಬಣ್ಣ, ಅಲ್ಲಿಯ ಕರ್ಟನ್ ಬಟ್ಟೆ ಅಥವಾ ಕೃಷಿ ಮೇಜು ಪೆನ್ನು, ಇಂಥ ಸೂಕ್ಷ್ಮ ವಿಷಯ ಕಲಾವಿದನಲ್ಲದೆ ಏನೆಲ್ಲ ದೃಶ್ಯದಲ್ಲಿ ಕಾಣ್ತದೆ ಅದು ಪೂರ್ಣ ಕಲಾ ನಿರ್ದೇಶನಕ ಜವಾಬ್ದಾರಿ. ಅದನ್ನು ತನ್ನ ದೃಶ್ಯ ಮೋಡಿಯಲ್ಲಿ ತೆಗೆಯುವ ಛಾಯಾಗ್ರಾಹಕ, ಅದಕ್ಕೆ ಬೇಕಾಗುವ ಸನ್ನಿವೇಶವನ್ನು ನಿರ್ದೇಶಕ ಮಾಡುವ ನಿರ್ದೇಶಕ. ಅಂತೂ ನಿರ್ದೇಶಕನ ಅನುಗುಣವಾಗಿ ಅವನ ಇಚ್ಛೆಗೆ ಅಥವಾ ಆ ದೃಶ್ಯಕ್ಕೆ ಏನು ಬೇಕಾ ಅದೆಲ್ಲವನ್ನು ಛಾಯಾಗ್ರಾಹಕ ಕೇಳಿದ್ದನ್ನು ಕಲಾ ನಿರ್ದೇಶಕ ಮಾಡಿಕೊಡ್ಬೇಕು.
0: ಈಗ ಲೊಕೇಶನ್ ಬದಲಾವಣೆ ಆಗುವ ಸಂದರ್ಭದಲ್ಲಿ ಇಲ್ಲಿ ಆದದನ್ನೇ ಅಲ್ಲಿ ಕೊಂಡೋಗುದು, ಅಲ್ಲಿ ಬೇರೆ ಮಾಡಬೇಕಾಗ್ತದೆ.
1: ಈಗ ಕಂಟಿನ್ಯೂಟಿ, ಅದರಲ್ಲಿ ಚಿತ್ರಿ ದೃಶ್ಯದ ನೆನಪು ಇಡಬೇಕು. ಅದಕ್ಕೆ ಸಹ ನಿರ್ದೇಶಕರು ಇರ್ತಾರೆ, ಬೇರೆ ಬೇರೆ ಅಸಿಸ್ಟೆಂಟ್ಗಳು ಇರ್ತಾರೆ. ಮುಖ್ಯವಾಗಿ ಕಂಟಿನ್ಯೂಟಿ, ಸಿನಿಮಾದಲ್ಲಿ ಇದೇ ದೃಶ್ಯದ ಸನ್ನಿವೇಶವನ್ನು ಬೇರೆ ಜಾಗದಲ್ಲಿ ಮಾಡುವ ಇರುತ್ತದೆ. ಯಾವುದೋ ಸಿಚುವೇಶನ್ನಲ್ಲಿ ಇದೆ, ಇಲ್ಲಿದ್ದ ಮನೆ ಸೇಮ್ ಮತ್ತೊಂದು ಜಾಗದಲ್ಲಿ ತೆಗಿಲಿಕ್ಕೆ, ಯಾಕಂದ್ರೆ ಸೂರ್ಯನ ಬೆಳಕು ಅದಕ್ಕೆ ಮ್ಯಾಚ್ ಆಗಬೇಕಾದ್ರೆ ದೃಶ್ಯಕ್ಕೆ ಬೇಕಾಗುವ ಹಾಗೆ ಮಾಡುವಂಥದ್ದು ಇದೆ. ಅಂಥದ್ದು ಮಾಡಿದ್ದು ಇದೆ ನಾನು ಸಿನಿಮಾದಲ್ಲಿ.
0: ಎಷ್ಟೋ ಸೆಟ್ಟಿಂಗ್ಸ್ ನೀವು ಮಾಡಿದ್ದು, ಕೊನೆಯ ಕ್ಷಣದಲ್ಲಿ ಅದು ಬೇಡ ಅಂತ ಆಗಿ ಅದನ್ನು ನಾಶ ಮಾಡುವಂಥ ಪರಿಸ್ಥಿತಿ ಬರಲಿಲ್ಲ?
1: ಅದು ಸಿನಿಮಾದಲ್ಲಿ ಯಾವಾಗಲೂ ಸೆಟ್ ಹಾಕಿದ್ದನ್ನು ಲಾಸ್ಟಿಗೆ ಅದನ್ನು ನಾಶ ಮಾಡುವುದಕ್ಕೆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ದೃಶ್ಯಗಳು ಇರ್ತದೆ. ಅದಕ್ಕಾಗಿಯೇ ಕೊನೆಯದಾಗಿ ಅದನ್ನು ಸುಡುವುದು ಅಥವಾ ಹೊಡೆದಾಡುವುದು. ಈಗ ಸ್ಟುಡಿಯೋ ಕಾಲಮಿ ಮಾಡುವಾಗಲೂ ಒಂದ ಅದನ್ನು ಆಗಲೇ ತೆಗೆದು ಹಾಕಬೇಕು, ಇಲ್ಲವೇ ಮತ್ತೊಂದು ಬರುವ ಸಿನಿಮಾದವರಿಗೆ ಅದನ್ನು ಒರಿಸಬೇಕು. ಇದು ಸ್ಟುಡಿಯೋದ ಕ್ರಮ, ಇದೆಲ್ಲ ಖಾಲಿ ಮಾಡಬೇಕು. ಅಂಥದಕ್ಕೆ ಸಿನಿಮಾದಲ್ಲಿ ಯಾವಾಗಲೂ ಸೆಟ್ ಹಾಕಿದ್ದನ್ನು ಕ್ಲೈಮ್ಯಾಕ್ಸಲ್ಲಿ ಸಾಧಾರಣವಾಗಿ ನೀವು ನೋಡಿರ್ಬೋದು, ಅದು ಸುಡುವುದು ಅಥವಾ ಇದು ನೆರೆ ಬಂದು ಹೋಗುವುದು ಅಥವಾ ಜರಿದು ಬೀಳುವುದು ಇಂಥದ್ದೆಲ್ಲ.

0: ಸನ್ನಿವೇಶಗಳು ಇರ್ತದೆ, ಅದಕ್ಕಾಗಿ ಸೆಟ್ ಆಗ್ತಾರೆ. ಯಾಕಂದರೆ ನಮಗೆ ಬೇಕಾದಾಗೆ ಮಾಡಲಿಕ್ಕೆ ಅಂಥದ್ದು ಮಾಡಿದ್ದಾರೆ. ನಾನು ಅದು ಬಿರ್ಸೆ ಸಿನಿಮಾದಲ್ಲಿ ಮಾಡಿದ್ದೇನೆ, ತುಳು ಸಿನಿಮಾದಲ್ಲಿ.
1: ಈಗ ನೀವು ಮಾಡಿದ ಸೆಟ್ಟು ಇತರ ಸಿನಿಮಾಗಳಿಗೆ ಹೆಚ್ಚು ಬಳಕೆ ಆದದ್ದು ಕೂಡ ಉಂಟಲ್ಲ?
0: ಹಾಗೇನಿಲ್ಲ, ಅಂಥದ್ದು ಏನಿಲ್ಲ. ನಮ್ಮ ಬಜೆಟಿನ ಸೆಟ್ಟು ಮತ್ತು ಅದು ದೊಡ್ಡ ಸಿನಿಮಾಕ್ಕೆ ಹೋಲನೆ ಆಗ್ತಿರಲಿಲ್ಲ.
1: ಈಗ ಸಾಮಾನ್ಯ ಎಷ್ಟು ತುಳು ಚಿತ್ರಗಳಲ್ಲಿ ನೀವು ಕೆಲಸ ಮಾಡಿರ್ಬೋದು?
0: ಸಾಧಾರಣ ಒಂದು 25-30.
1: ಕನ್ನಡದಲ್ಲಿ?
0: ಕನ್ನಡ ಸಹ ಒಂದು 5-6-7-8 ಸಿನಿಮಾ ಮಾಡಿದ್ದೇನೆ. ಹಿಂದಿ ಸಿನಿಮಾ 1 ಮಾಡಿದ್ದೇನೆ. ಹಾಗೆ ಬೇರೆ ಬೇರೆ ಭಾಷೆಯಲ್ಲಿ ದುಡಿದು ಅನುಭವ ಇದೆ.
1: ಈಗ ನೀವು ಬೆಂಗಳೂರಿನಲ್ಲಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ಕೂಡ ಕೆಲಸ ಮಾಡಿದ್ದೀರಿ. ಆಗ ದೊಡ್ಡ ದೊಡ್ಡ ಕಲಾವಿದರದೆಲ್ಲ ನಿಮಗೆ ಪರಿಚಯ, ಒಡನಾಟ ಎಲ್ಲ ಆಗಿದೆ?
0: ಆಗಿದೆ ಆಗಿದೆ.
1: ಯಾರನ್ನೆಲ್ಲ?
0: ಈಗ ಲೀಲಾವತಿ ಅವರ ಸಿನಿಮಾದಲ್ಲಿ ಮಾಡಿದ್ದೇನೆ, ಮತ್ತೆ ಸಾಧು ಕೋಕಿಲ, ಶೋಭರಾಜ್, ಪ್ರಜ್ವಲ್, ತುಂಬಾ ಇದು. ಅಲ್ಲಿವರೆಗೆ ಹೇಳಿ ರಾಜ್ಕುಮಾರ್ ಒಟ್ಟಿಗಿದ್ದೆ.
1: ಹೌದಾ?
0: ಅವರ ಹಾಡಿನ ಒಂದು ಇಲ್ಲಿ ಕಾರ್ಯಕ್ರಮದಲ್ಲಿ ನಾನು ಅವರೊಟ್ಟಿಗಿದ್ದೆ. ಬೇರೆ ಬೇರೆ ಸಂದರ್ಭದಲ್ಲಿ ಅವರೊಟ್ಟಿಗೆ ಅಲ್ಲಿ ಒಡನಾಟ ಮಾಡುವ ಸಂದರ್ಭಗಳು ಇತ್ತು. ಸಿನಿಮಾ ರಂಗ ಅಲ್ಲಿದ್ದು ಗಾಂಧಿನಗರ ಮತ್ತು ನಮ್ಮದು ಸ್ಟುಡಿಯೋದಲ್ಲಿ ಬೇರೆ ಬೇರೆ ಸಿನಿಮಾಗಳು ಶೂಟಿಂಗ್ ಆಗ್ತದೆ. ಆ ಸಂದರ್ಭದಲ್ಲೆಲ್ಲ ಬಾಲಕೃಷ್ಣ ಆಗಲಿ, ದ್ವಾರಕೀಶ ಆಗಲಿ, ವಿಷ್ಣುವರ್ಧನ್ ಆಗಲಿ, ಇವರನ್ನೆಲ್ಲ ಆ ಕಾಲದಲ್ಲಿ ನಾನು ನೋಡಿದವ, ಅವರೊಟ್ಟಿಗೆ ಇದ್ದು ಮಾತಾಡಿದವ.
1: ಹಾಗೆ ಇದ್ರೆ ನಿಮಗೆ ತಿಂಗಳುಗಟ್ಟಲೆ ಅಲ್ಲೆಲ್ಲ ಹೋಗುವಾಗ ಇಲ್ಲಿ ವೃತ್ತಿಯಲ್ಲಿ ವ್ಯವಸ್ಥೆ
0: ಇಲ್ಲ. ಅದನ್ನೆಲ್ಲ ನಾನು ಎಲ್ಲ ಹೋಲನೆ ಮಾಡ್ತಿದ್ದೆ. ನನಗೆ ಬೇಕಾದ ಹಾಗೆ ಅಂದರೆ ರಜೆಯಲ್ಲಿ ಹೋಗುದು, ಆ ಸಂದರ್ಭದಲ್ಲೆಲ್ಲ ಹೋಗ್ತದೆ. ಈಗ ಕನ್ನಡ ಸಿನಿಮಾಕ್ಕಾದರೆ ಒಂದು 10-15 ದಿನ ಔಟ್ಡೋರ್ ರಜೆ, ಹಾಗೆ ಮತ್ತೆ ಅಸ್ಟೆಂಟ್ನವರು ಇರ್ತಾರೆ ಬೇರೆ ಬೇರೆ. ಅದಕ್ಕೆ ಇಂಡೋರು ಸೆಟ್ಟಪ್ ಆದರೆ ನಾನು ಬೇಕಂತ ಇರುವುದಿಲ್ಲ, ಹಾಗೆಲ್ಲ ಇರ್ತದೆ.
1: ಈಗ ವಸ್ತುಗಳೆಲ್ಲ ಇಲ್ಲಿಂದಲೇ ಕೊಂಡೋಗಬೇಕಾಗ್ತದೆ ಅಲ್ಲಿ?
0: ಇಲ್ಲ ಇಲ್ಲ, ಎಲ್ಲ ಹೊಸದಾಗಿ ತಯಾರು ಮಾಡಬೇಕು
1: ಅಲ್ಲಿ. ಅಲ್ಲ,
0: ಎಲ್ಲವೂ ಹೊಸದಾಗಿ ತಯಾರು ಮಾಡಬೇಕು ಪ್ರತಿಯೊಂದು ಸಿನಿಮಾಕ್ಕೂ. ಮತ್ತೆ ಕೆಲವೆಲ್ಲ ಸಿಗ್ತದೆ ರೆಡಿಮೇಡ್ ಸ್ಟುಡಿಯೋದಲ್ಲಿ, ಬೇಕಿರೋದು ಅದು ಮಾಡಬೇಕು.
1: ಅಲ್ಲ ಈಗ ಇಲ್ಲಿ ಈಗ ನೀವು ಮತ್ತೆ ನಿಮ್ಮಿಂದ ಮೊದಲು ಕೆಲವರೆಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ತಾ ಇದ್ರು, ಅದನ್ನು ನೀವು ಸ್ವಲ್ಪ ಇಂಪ್ರೂವ್ ಎಲ್ಲ ಮಾಡಿದ್ದು. ಹೌದು. ಈಗ ಬೆಂಗಳೂರಿಗೆ ಹೋಗುವಾಗ ಅಲ್ಲಿ ಕೂಡ ಒಳ್ಳೆ ಪ್ರಸಿದ್ಧರಾದಂತಹ ರಂಗ ವಿನ್ಯಾಸಕಾರ ಇದ್ರಲ್ಲ?
0: ಹೌದೌದು, ಅವರೊಟ್ಟಿಗೆ ಕೆಲಸ ಮಾಡಿದ್ದೆ. ಯಾಕಂದ್ರೆ ಅಲ್ಲಿ ಸಿನಿಮಾಕ್ಕೆ ಏನು ಬೇಕು ಅದೆಲ್ಲ ಸಿದ್ಧತೆಯಲ್ಲಿ ಸಿಗ್ತದೆ. ಇಲ್ಲಿ ಬಹಳ ಕಷ್ಟ, ಕೆಲವು ವಸ್ತುಗಳನ್ನು ನಾವು ಅಲ್ಲಿಂದಲೇ ತರಬೇಕಾಗ್ತದೆ. ಇಲ್ಲಿ ನಾವು ಇಲ್ಲಿ ತುಳು ಸಿನಿಮಾ ಆಗಲಿ ಕನ್ನಡ ಸಿನಿಮಾ ಆಗಲಿ ಯೂಶುವಲ್ ಆಗಿ ಅಲ್ಲಿಂದಲೇ ತರ್ತದೆ. ಅಲ್ಲಿ ಅದಕ್ಕಾಗಿ ಕೆಲವೊಂದು ಕಡೆಗಳಲ್ಲಿ ಲಭ್ಯವಾಗ್ತದೆ, ಅದರ ತಯಾರಿಕರು ಇದ್ದಾರೆ.
1: ಅಂತ ಸೆಟ್ಟಿಂಗ್ಸ್ನ ಒಬ್ಬ ಪ್ರಸಿದ್ಧರಾದವರೆಲ್ಲ ಯಾರು ಇದ್ರು ಆಗ ಬೆಂಗಳೂರಿನಲ್ಲಿ?
0: ಹೌದು, ತುಂಬ ಜನ ಇದ್ರು.
1: ನಮ್ಮ ಶಶಿಧರಾಡಪ್ಪರು ಇದ್ರು.
0: ಶಶಿಧರಾಡಪ್ಪ, ದಿನೇಶ್ ಮಂಗಳೂರಿಗೆ, ಮಂಗಳೂರಿನವರು ನಮ್ಮವರು,
1: ಇಸ್ಮಾಯಿಲ್
0: ಈ ಕಡೆಯವರು ಹೆಚ್ಚಾಗಿ, ಆ ಕಡೆಯವರು ಸಹ ಇದ್ರು. ತಮಿಳ್ನವರು ಇದ್ರು. ದೊಡ್ಡ ದೊಡ್ಡ ಕಲಾ ನಿರ್ದೇಶಕರೊಟ್ಟಿಗೆ ಮಾಡಿ ಸಹ ಅನುಭವ ಇದೆ. ಈಗ ಶಶಿಧರಾಡಪ್ಪರೊಟ್ಟಿಗೂ ನಾನು ಇಲ್ಲಿ ಕೆಲಸ ಮಾಡಿದೆ.
1: ಬೆಂಗಳೂರಿಗೆ ಹೋಗುವಲ್ಲಿ ಇದ್ರಿ?
0: ಹೌದು, ಇಲ್ಲಿದ್ದು ಶೂಟಿಂಗಿಗೆ ಇನ್ಚಾರ್ಜ್ ನಾನಾಗಿದ್ದೆ, ಶಶಿಧರಾಡಪ್ಪರ.
1: ಈಗ ಇದರ ಜೊತೆಯಲ್ಲಿಯೇ ಈಗ ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿದಿರ?
0: ಹೌದು.
1: ಈಗ ತುಳು ಸಿನಿಮಾಗಳಲ್ಲಿ ಎಷ್ಟು ನಟನೆ ಮಾಡಿರ್ಬೋದು?
0: ಒಂದು ಹೆಚ್ಚಿನ ಸಿನಿಮಾದಲ್ಲಿ ಮಾಡಿದ್ದೇನೆ. ಕಡಲ ಮಗೆ, ಬಂಗಾರ ಪಟ್ಲೇರು, ಬಿರ್ಸೆ, ಬದಿ, ದೇವೇರು, ಹೀಗೆ. ಆದರೆ ಕಲಾ ನಿರ್ದೇಶಕನ ಹೊಣೆಗಾರಿಕೆ ಇರುವಾಗ ಅಭಿನಯಕ್ಕೆ ಹೆಚ್ಚು ಒತ್ತು ಕೊಡಲಿಕ್ಕೆ ಆಗೋದಿಲ್ಲ. ಅದು ಫ್ರೀ ಆಗಿದ್ದರೆ ಮಾತ್ರ ಅಭಿನಯದಲ್ಲಿ ಅಂತ ಸಣ್ಣ ಪುಟ್ಟ ಕೆಲವು ಪಾತ್ರಗಳನ್ನು ಮಾಡಿದ್ದೇನೆ.
1: ಈಗ ನಿಮಗೆ ಲಭಿಸಿದಂಥ ಪಾತ್ರಗಳಲ್ಲಿ ಸ್ವಲ್ಪ ಗಮನಾರ್ಹ ಎನಿಸಿದ್ದು ಯಾವುದು ನೆನಪಾಗ್ತದೆ?
0: ಬಂಗಾರ ಪಟ್ಲೇರ್ ಸಿನಿಮಾ.
1: ಅದರಿಂದ ಮಾಡಿದ್ದು
0: ಅದು ರಾಮಣ್ಣ ರೈ ಮತ್ತು ನಾನು ಹಾಸ್ಯ ಪಾತ್ರ. ಅವರು ನಮ್ಮಿಬ್ಬರ ಹಾಸ್ಯ ಸನ್ನಿವೇಶ ಒಳ್ಳೆದಿತ್ತು. ಅದರಲ್ಲಿ ಹೆಸರು ಬಂದಿತ್ತು.
1: ಎಷ್ಟು ಸೀನ್ ಎಲ್ಲ?
0: ತುಂಬ. ಅದರಲ್ಲಿ ಒಂದು ಕಾಮಿಡಿ ಸೆಕ್ಷನ್ನೇ ನಮ್ಮದಿತ್ತು. ಅದರಲ್ಲಿ ಜಾಸ್ತಿ ನನ್ನ ಪಾತ್ರ ಎದ್ದು ಕಾಣ್ತಿತ್ತು.
1: ಈ ಸಂಭಾಷಣೆ ಎಲ್ಲ ಈಗ ಸಂಭಾಷಣೆ ಬರೆದು ಕೊಡ್ತಾರೆ, ಈಗ ಅದನ್ನು ಉರು ಹೊಡೆದು ಹೇಳಬೇಕೋ ಅಥವಾ ಮತ್ತೆ ಎಡಿಟಿಂಗ್ಲಿ ಸರಿ ಮಾಡುವುದಾ? ಹೇಗೆ
0: ಈ ಸಂಭಾಷಣೆಯನ್ನು ಈ ಅಭಿನಯಕ್ಕೆ ತಕ್ಕಂತೆ ಅದನ್ನು ನಾವು ಹೇಳಬೇಕಾಗ್ತದೆ. ಕೆಲವೆಲ್ಲ ಸನ್ನಿವೇಶಗಳು ಬೇರೆ ಬೇರೆ ರೀತಿಯಲ್ಲಿ ತೆಗೆಯುವಾಗ ಎಲ್ಲರ ಮಿಲನದಲ್ಲಿ ಆಗುವಾಗ ಸಂಭಾಷಣೆ ಬಹಳ ಮುಖ್ಯ ಅಭಿನಯ ಜೊತೆ. ಆವಾಗ ಲೆಂತಿ ಡಯಲಾಗ್ಸ್ ಸ್ವಲ್ಪ ಕಷ್ಟ. ಈ ಕ್ಯಾಮರಾ, ಲೈಟ್, ಎಲ್ಲ ಟೆಕ್ನಿಕ್ ಹೇಳಿದರೆ ಸಿನಿಮಾ ಅಂದರೆ ಎಲ್ಲರ ಸಮೂಹದಲ್ಲಿ ಆಗುವ ಭಾಗ. ಲೈಟಿಂಗ್ನ ಸೌಂಡು ಮತ್ತು ಕಲಾ ನಿರ್ದೇಶನ, ಡ್ರೆಸ್ಸಿನವ್ರದ್ದು, ಮೇಕಪ್ನವ್ರದ್ದು ಎಲ್ಲವೂ ಅದಕ್ಕೆ ಸಮ್ಮಿಲನವಾಗಿ ಅವರ ಸಮಷ್ಟಿ ಇದರಲ್ಲಿ ಆಗುವಂಥ ಕ್ರಿಯೆ ಅದು. ಆದ್ದರಿಂದ ಒಂದು ವೇಳೆ ಎಲ್ಲ ಆಗಿ ಸಂಭಾಷಣೆಗಾರದಲ್ಲಿ ತೊಡಕಾದರೆ ಅಲ್ಲಿ ನಮ್ಮ ಶೆಡ್ಯೂಲು ಸ್ಥಿತಿ ಅಂತಾರಾಗ್ತದೆ. ಅದಕ್ಕಾಗಿ ಅಭಿನಯ ಮಾಡುವವರು ಆಗ ರೀಲಿನ ಸಮಯ, ಈಗ ಡಿಜಿಟಲ್ ಎಷ್ಟು ತಪ್ಪಿ ಹೋದರೂ ಸರಿ ಮಾಡ್ಬೋದು. ರೀಲಿನಲ್ಲಿ ಎಷ್ಟು ಸುತ್ತಿದ್ರು ರೀಲು ಅಷ್ಟು ನಷ್ಟ. ಅದಕ್ಕಾಗಿ ನಿರ್ಮಾಪಕರು ಒಳ್ಳೆ ಅನುಭವಿಸಿದ ಕಲಾವಿದರನ್ನೇ ಆವಾಗ ಹಾಕ್ತಿದ್ರು.
1: ಆದಷ್ಟು ರೀಟೇಕ್ ಇಲ್ಲದೆ
0: ಆಗುವಂಥದ್ದು
1: ಅಲ್ವಾ?
0: ಹೌದು, ಅದು ಎಷ್ಟು ಟೇಕ್ ಆಯಿತು ಅಷ್ಟು ರೀಲು ಹೋಯ್ತು.
1: ಹೋಯ್ತು,
0: ರೀಲಿಗೂ ಆಗ ಪರ್ಮಿಟ್ ಇತ್ತು ಆಗಿನ ಕಾಲದ್ದು, ಇಷ್ಟೇ ರೀಲು ಒಂದು ಚಿತ್ರಕ್ಕೆ ಅಂತ ಕೊಡುದಿತ್ತು. ಅದಕ್ಕಾಗಿ ಆಗಿನ ಸಿನಿಮಾಗಳು ಕಷ್ಟಕರವಾದದ್ದು. ಈಗ ಡಿಜಿಟಲ್ ವಿಧಾನದಲ್ಲಿ ಆದ್ದರಿಂದ ನಮಗೆ ಈಗ ಟೆಕ್ನಿಕ್ನಲ್ಲಿ ಏನು ಬೇಕಾದರೂ ಹೇಗೂ ಬೇಕಾದರೂ ಮಾಡ್ಬೋದು.
1: ಈಗ ಆಗ ದೀರ್ಘವಾದ ಸಂಭಾಷಣೆ ಎಲ್ಲ ಇದ್ದಾಗ ಮಧ್ಯಮದಲ್ಲಿ ಕಟ್ ಮಾಡಿ ನಿಲ್ಲಿಸಿ ಹೇಳ್ತಾ ಇದ್ರ?
0: ಹೌದು, ಅದಕ್ಕೆ ಫ್ರೇಮ್ ಇಡುತ್ತಾರೆ ಹೇಳ್ತಾರೆ, ಅಥವಾ ಟ್ರಾಲಿ ಶಾಟು, ಬೇರೆ ಬೇರೆ ವಿಧಾನ ಅದೇ. ಅದು ಅಂಥ ಸಂದರ್ಭದಲ್ಲಿ ಕಟ್ ಕಟ್ ಮಾಡಿ ತೆಗಿತಾರೆ, ಫ್ರೇಮನ್ನು ಅಲ್ಲಾಡಿಸದೆ ನಿಂತಲ್ಲೇ ತೆಗಿತಾರೆ. ಇದೆಲ್ಲ ಜಾಣ್ಮೆ ನಿರ್ದೇಶಕ ಮತ್ತು ಕ್ಯಾಮರಾಮನ್
1: ಅದರೊಟ್ಟಿಗೆ ಪೂರಕವಾಗಿ.
0: ಯಾಕಂದ್ರೆ ಸಿನಿಮಾ ರಂಜನೆ ಜನಗಳದ್ದು, ಅದು ಉದ್ಯಮ ಒಂದು. ಸಿನಿಮಾ ಎನ್ನುವುದು ಕಲೆ ಮತ್ತು ಉದ್ಯಮದ ಸಮ್ಮಿಲನ. ಆದ್ದರಿಂದ ವ್ಯಾಪಾರ ದೃಷ್ಟಿಯಲ್ಲಿ ಸಹ, ರಂಜನೆಯ ದೃಷ್ಟಿಯಲ್ಲಿ ಸಹ ಅದಕ್ಕೆ ಸೂಕ್ಷ್ಮ ಗಮನ ಬಹಳ ಅಗತ್ಯ.
1: ಅದೇ ಈಗ ನೀವು ರಂಗಭೂಮಿಯ ಅನುಭವ ಮತ್ತು ಸಿನಿಮಾ ರಂಗದ ಅನುಭವ ಇದೆಲ್ಲ ಪಡೆದದ್ದರಿಂದ ಸ್ವಲ್ಪ ಹೊಕ್ಕು ಬಳಕೆ ನಿಮಗೆ ಜಾಸ್ತಿ ಈ ಇಂಡಸ್ಟ್ರಿಯವರ ಮೇಲೆ.
0: ಹೌದು,
1: ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಈ ಒಂದು ಪರಿಚಯವನ್ನು ಬೇರೆಯವರನ್ನು ಪರಿಚಯಿಸುವ ಮೂಲಕ ಏನಾದರೂ,
0: ಹೌದು, ನನಗೆ
1: ಕಲಾವಿದರನ್ನು ಅದಕ್ಕೆ ನೀವು ಸೂಚಿಸುವ ಮೂಲಕ ಏನಾದರೂ ಅವಕಾಶ ಮಾಡಿಕೊಟ್ಟಿದ್ದೀರಾ?
0: ಹೌದು, ಈಗ ನನಗೆ ಇಲ್ಲಿ ತುಳು ಸಿನಿಮಾಗಳು ಆಗುವಾಗ ಕೆಲವು ನಟರು ನಟ ನಟಿಯರು ಬೇಕಾಗ್ತಿತ್ತು. ಆದ್ದರಿಂದ ನನಗೆ ಗೊತ್ತಿದ್ದ ಸಹಪಾಠಿಯ ನನಗೆ ಅನುಭವ ಇದೆ ಅಂದರೆ ಸಿನಿಮಾದಲ್ಲಿ ಮಾಡೋದಂದರೆ ಏಕಾಏಕಿ ಮಾಡಿದರೆ ಆಗೋದಿಲ್ಲ, ಅವನಿಗೆ ರಂಗಭೂಮಿಯ ಸ್ವಲ್ಪ ಅನುಭವ ಬೇಕೇ ಬೇಕು. ಹಾಗಾಗಿ ರಂಗಭೂಮಿಯ ನನ್ನ ಕೆಲವು ಕಲಾವಿದರನ್ನು ಸಿನಿಮಕ್ಕೆ ಪಾತ್ರಕ್ಕೆ ಹೋಲನೆ ಆಗುವಂತೆ
1: ನೀವು ನೋಡಿರ್ತೀರಿ ಇಲ್ಲಿ.
0: ಹೌದು, ಅದಕ್ಕೆ ಬೇಕಾದವರನ್ನು ತುಂಬ ಜನ ಮಾಡಿದ್ದೀನಿ, ತುಂಬ ಕಲಾವಿದರು.
1: ನೀವು ಪರಿಚಯಿಸಿದ್ರಲ್ಲಿ ನಿಮಗೆ ಒಂದು ಸಮಾಧಾನ ತಂದ ಒಂದು ಅಭಿನಯ ಅಂತ ಹೇಳಿ ಆದವರು ಕೂಡ ಇದ್ದಾರಾ?
0: ಇದ್ದಾರೆ, ತುಂಬ ಜನ ಇದ್ದಾರೆ. ಈಗ ಅರವಿಂದ್ ಬೋಳಾರ್ ಉದಾಹರಣೆಗೆ, ಪ್ರದೀಪ್ ಆಳ್ವ, ಮೋಹನ್ ಕೊಪ್ಪಲ, ತುಂಬ ಜನ. ಈಗ ಹರಿಪ್ರಿಯ ಅಂತ ಒಂದು ಕನ್ನಡದಲ್ಲಿ ಹೆಸರುವಾಸಿ ಆಗಿದ್ದಾಳೆ, ಅವಳು ಬದಿ ಸಿನಿಮಾದಲ್ಲಿ ಇದ್ಲು, ಆವಾಗ ಸಹ ನಾನಿದ್ದೆ.
1: ಬಹುಶಃ ಇಷ್ಟೊಂದು ದೀರ್ಘವಾದ ಅನುಭವ ಇದ್ದವರಲ್ಲಿ ಈ ಅನುಭವವನ್ನು ಮುಂದಿನವರಿಗೆ ದಾಟಿಸಬೇಕು ಎನ್ನುವಂತ ಒಂದು ಮನಸ್ಸು ಕೂಡ ಉಂಟು ಇರ್ತದೆ ಅಲ್ವಾ?
0: ಹೌದು,
1: ಹಾಗೆ ನೀವು ಬರವಣಿಗೆ ಕೂಡ ತೊಡಗಿದ್ದೀರಿ.
0: ಹೌದು,
1: ಬಹುಶಃ ನಿಮ್ಮ ರಂಗಭೂಮಿಯ ಅನುಭವ ಮತ್ತು ಸಿನಿಮಾ ರಂಗದ ಅನುಭವವನ್ನು ಬರಕ್ಕಿಳಿಸುವಂತಹ ಪ್ರಯತ್ನವನ್ನು ಕೂಡ ನೀವು ಮಾಡಿದ್ದೀರಿ. ಯಾಕಂದ್ರೆ ಅವರು ನಾಟಕಕಾರರಾದ್ದರಿಂದ ಬರೆಯುವಂತ ಒಂದು ಹವ್ಯಾಸ ನಿಮಗೆ ಮೊದಲಿಂದಲೂ ಇತ್ತು. ಅದು ಯಾವ ರೀತಿಯಲ್ಲಿ ಪ್ರಕಟ ಆಯಿತು
0: ಅಂದರೆ, ನಾನು ನನ್ನ ಕಂಪನಿಯಲ್ಲಿ ಇರುವಾಗ ನಮಗೊಂದು ಜರ್ನಲಿಸಮ್ ಬರ್ತಿತ್ತು ಕಂಪನಿಯಲ್ಲಿ, ಆವಾಗ ಅವಕಾಶ ಇತ್ತು. ಆವಾಗ ನಾನು ಬೇರೆ ಬೇರೆ ಇದರ ಬಗ್ಗೆ ಅದರಲ್ಲಿ ಲೇಖನಗಳನ್ನು ಕೊಡ್ತಿದ್ದೆ. ಅದೇ ನನಗೆ ಒಂದು ಅಭಿರುಚಿ ಹುಟ್ಟಿ ಮತ್ತು ನಾಟಕ ರಚನೆ ಮಾಡಿದ್ದರಿಂದ ನನಗೆ ಹೊಳೆದದ್ದು ತುಳು ಭಾಷೆಯ ಸಿನಿಮಾಗಳ ವಿಷಯವನ್ನು ಮುಂದಿನ ಜನಾಂಗಕ್ಕೆ ತಿಳಿಸಬೇಕು ಎನ್ನುವ ಉದ್ದೇಶದಲ್ಲಿ ಅದರ ಆಳವಾದ ಅಧ್ಯಯನ ಮಾಡಿ ಈ 50 ವರ್ಷಗಳು ಆಯ್ದ ಸಂದರ್ಭದಲ್ಲಿ ತುಳು ಬೆಳ್ಳಿತೆರೆ ಸುವರ್ಣಯಾನ ಅಂತ ಕೃತಿ ಇತ್ತೀಚೆಗೆ ನಾನು ಬಿಡುಗಡೆ ಮಾಡಿದೆ.
1: ಅಂದ್ರೆ ಬರಿಲಿಕ್ಕೆ ಯಾವಾಗ ಶುರು ಮಾಡಿದಿರಿ?
0: ಅದು ಸಾಧಾರಣ ಒಂದು 5-6 ವರ್ಷ ಆಯ್ತು.
1: ಅದು ಬಿಡಿಯಾಗಿ ಪ್ರಕಟ ಆಗಿದೆಯಾ?
0: ಅದು ಬಿಡಿಯಾಗಿ ಆಗಲಿಲ್ಲ, ಮೊದಲು ನಾನು ಅದಕ್ಕೆ ಒಂದು ಟ್ರಯಲ್ ಆಗಿ ಹೇಗೆ ಈ ಪುಸ್ತಕದ ಒಂದು ನನಗೆ ಹೇಗೆ ಹೊರತರೋದು, ಅದರ ಒಂದು ಚೌಕಟ್ಟು ಹೇಗೆ ಮಾಡುವುದಂತ ಶುರುವಿಗಾಗಿ ನಾನು 50 ತುಳು ಸಿನಿಮಾಗಳು ಬಂದ ಸಂದರ್ಭದಲ್ಲಿ ತುಳು ಭಾಷೆಯ ಸುವರ್ಣ ಚಲನಚಿತ್ರಗಳು ಎಂಬ ಪುಸ್ತಕ ಬರೆದಿದ್ದೆ. ಅದು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಮೂಲಕ ಪ್ರಕಟವಾಯಿತು. ಅದೇ ಆಧಾರ ಇಟ್ಕೊಂಡು ಅದರ ಮುಂದುವರಿದ ಭಾಗವಾಗಿ ಇಡೀ ತುಳು ಚಿತ್ರರಂಗದ ಇತಿಹಾಸ, ಅಲ್ಲದೆ ರಂಗಭೂಮಿಯ ಬಗ್ಗೆ ಲೇಖನಗಳನ್ನು ಪತ್ರಿಕೆಗಳಿಗೆ ಕೊಡ್ತಿದ್ದೆ. ಅದೇ ಇದರಲ್ಲಿ ಇಡೀ ತುಳು ಸಿನಿಮಾದ ಮೂಲ ಎಲ್ಲಿಂದ ಆರಂಭವಾಯಿತು, ಹೇಗೆ ಆಯಿತು, ಸಮಗ್ರ ಮಾಹಿತಿ ಮತ್ತು ದಾಖಲೆ ಇದಕ್ಕೆ ಒತ್ತು ಕೊಟ್ಟು ಒಂದು 435 ಪೇಜಿನ ತುಳು ಬೆಳ್ಳಿತುರೆ ಸುವರ್ಣಯಾನವನ್ನು ಪುಸ್ತಕ ಬಿಡುಗಡೆ ಮಾಡಿದೆ.
1: ಒಂದು ದೊಡ್ಡ ಮಟ್ಟದ
0: ಸಾಧನೆ, ಅದು ಒಂದು 5-6 ವರ್ಷಗಳ ಅದಕ್ಕೆ ಶ್ರಮ ಬಿದ್ದಿದೆ.
1: ಈಗ ಅಷ್ಟೀಗ ಬೆಳ್ಳಿತೆರೆಯ ಒಂದು ಸುವರ್ಣಯಾನ ಅಂತ ಹೇಳಿದ್ರೆ ಒಂದು 50 ಸಿನಿಮಾಗಳು
0: 50 ವರ್ಷಗಳ ಇತಿಹಾಸ.
1: ಸಿನಿಮಾಗಳ ಸಂಖ್ಯೆ ತುಂಬಾ ಇದೆ.
0: ಹೌದು
1: ಅಲ್ವಾ?
0: ಹೌದು.
1: ನೀವು ನೋಡಿದ
0: 100ಕ್ಕೆ ಮಿಕ್ಕಿ
1: ನೀವು ನೋಡಿದ ಸಿನಿಮಾಗಳು ಇರ್ಬೋದು, ನೋಡಿದ ಇದ್ದದ್ದು ಇರ್ಬೋದು.
0: ಸಾಧಾರಣವಾಗಿ ನಾನು ಎಲ್ಲ ತುಳು ಸಿನಿಮಾಗಳನ್ನು ನೋಡಿದ್ದೇನೆ.
1: ಈಗ ನಿಮ್ಮ ಈ ಪುಸ್ತಕದಲ್ಲಿ ಬರುವಂತ ಎಲ್ಲ
0: ನೋಡಿದ್ದೇನೆ. ಆದ್ದರಿಂದ ಅದರ ವಿಷಯ ಬರೀಲಿಕ್ಕೂ ಅದರ ಕತೆ ವಿವರವಾಗಿ ನೀಡಲು ಸಾಧ್ಯವಾಯಿತು.
1: ಈಗ ಎಲ್ಲಿಂದ ತೊಡಗಿದ್ದೀರಿ ನೀವು, ಯಾವ ಸಿನಿಮಾದಿಂದ ತೊಡಗಿದ್ದೀರಿ?
0: ಎನ್ನ ತಂಗಡಿ ಸಿನಿಮಾದಿಂದ. ಅದು ತುಳು ಸಿನಿಮಾದ್ದು. ನಾನು ಇದರ ಚರಿತ್ರೆ ಬರೆಯುವಾಗ ತುಳುನಾಡಿನ ಸಿನಿಮಾ ಚರಿತ್ರೆಯನ್ನೇ ತೆಗೆದಿದ್ದೇನೆ. ಯಾಕಂದರೆ ಭಾರತೀಯ ಸಿನಿಮಾ ರಂಗದಲ್ಲಿ ನಮ್ಮ ತುಳುವರ ಪ್ರಭಾವ ಹೆಚ್ಚಿದೆ. ಯಾವ ಭಾಷೆಯಲ್ಲಿ ತೆಗೆದ್ರೂ ಕೂಡ ತುಳುವರು ಹಿಂದಿ ಆಗಲಿ ಅಥವಾ ಭೋಜಪುರಿ ಆಗಲಿ ಅಥವಾ ತಮಿಳಾಗಲಿ ತೆಲುಗಾಗಲಿ ದೊಡ್ಡ ದೊಡ್ಡ ಹೆಸರುಗಳು ನಮ್ಮ ತುಳುವವರದ್ದು ಇದೆ. ತುಳುವವರು ತಂತ್ರಜ್ಞರು ಇದ್ದಾರೆ, ಕಲಾವಿದರು ಇದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ. ಈಗ ತುಳುನಾಡ ಚಿತ್ರರಂಗದಲ್ಲಿ ಅವರದೇ ಎಲ್ಲ ಹೆಸರನ್ನು ಅದಕ್ಕೆ ಸೇರಿಸಿ ಈವನ್ ಮುಖಿ ಚಿತ್ರಕಾಲದಿಂದ ಶಿವರಾಮ್ ಕಾರಂತರಿಂದ ಹಿಡಿದು ಇಲ್ಲಿಯ ತುಳುನಾಡಿನಲ್ಲಿ ಸಿನಿಮಾ ಟಾಕೀಸ್ ಯಾವಾಗದಿಂದ ಆರಂಭವಾಗಿಂದ ಹಿಡಿದು ತುಳು ಸಿನಿಮಾಗಳ ಆರಂಭ ಹೇಗಾಯಿತು, ಹೀಗೆ ವಿಭಾಗವಾಗಿ ಹಂತ ಹಂತವಾಗಿ ಈ ಪುಸ್ತಕ ರಚನೆಯಾಗಿದೆ.
1: ಅಂದರೆ ಒಂದು ಸಿನಿಮಾದ ಬಗ್ಗೆ ಬರೆಯುವಾಗ ಸಿನಿಮಾದ ಕಥಾವಸ್ತು ಅದರ ತಂತ್ರಜ್ಞರು ನಟರು ಬೇರೆ ಬೇರೆ ತಾಂತ್ರಿಕ ವರ್ಗ ಇತ್ಯಾದಿಗಳೆಲ್ಲ ಉಲ್ಲೇಖ ಉಂಟು ಅದರಲ್ಲಿ.
0: ಅದರಲ್ಲೆಲ್ಲವಿದೆ. ಕಲಾವಿದರ ಬಗ್ಗೆ, ನಿರ್ದೇಶಕರ ಬಗ್ಗೆ, ಸಿನಿಮಾದ ಬಗ್ಗೆ, ಸಿನಿಮಾ ಇಲ್ಲಿಯ ಪರಿಸರದ ಬಗ್ಗೆ, ತುಳುನಾಡಿನ ಬಗ್ಗೆ, ತುಳುನಾಡಿನಿಂದ ಉಗಮವಾದ ಚಿತ್ರದ ಬಗ್ಗೆ. ಅಂದರೆ ಇಲ್ಲಿ ಕೆಲವು ಚಿತ್ರೀಕರಣವಾಗಿದೆ, ಇಲ್ಲಿ ಕೆಲವು ಇಲ್ಲಿಯವರು ಚಿತ್ರ ನಿರ್ಮಾಣ ಮಾಡಿದ್ದಾರೆ ಕನ್ನಡ ಸಿನಿಮಾ. ಮತ್ತು ಇಲ್ಲಿ ಈ ನೆಲದಲ್ಲಿದ್ದವರು ದೊಡ್ಡ ದೊಡ್ಡ ಹೆಸರುಗಳು ಹಿಂದಿ ಚಿತ್ರರಂಗದಲ್ಲಿ, ಐಶ್ವರ್ಯ ಶೆಟ್ಟಿ, ಅನುಷ್ಕಾ ಶೆಟ್ಟಿ, ರಾಮ್ ಶೆಟ್ಟಿ, ಫೈಟರ್ ಶೆಟ್ಟಿ, ಮನಮೋಹನ್ ಶೆಟ್ಟಿ, ಶಾರುಖ್ ಖಾನು, ಎಲ್ಲ ಅಂಥದ್ದೆಲ್ಲ, ಗುರುದತ್ ಶ್ಯಾಮ್ ಬೆನಗಲ್, ಇವರೆಲ್ಲ ಇಲ್ಲಿಯ ಒಂದು ಮಣ್ಣಿನ ವಾಸನೆ ಇದ್ದವರು. ಅವರೆಲ್ಲ ಚಿತ್ರರಂಗದಲ್ಲಿ ಇದ್ದಾರೆ. ಅದರೆಲ್ಲ ಸ್ವಿಚ್ಚ ಅದರಲ್ಲಿ ಆಗಿದೆ.
1: ಈಗ ನೀವು ಗಮನಿಸಿದ ಹಾಗೆ ಆರಂಭದಲ್ಲಿ ನಾಟಕ ರಂಗದಿಂದಲೇ ಕಲಾವಿದರು ಸಿನಿಮಾ ರಂಗಕ್ಕೆ ಹೋದದ್ದು. ನಾಟಕ ರಂಗದಲ್ಲಿ ಕೆಲಸ ಮಾಡಿದವರೇ ಸಿನಿಮಾ ತೆಗೆದದ್ದು, ಈಗ ಕೆ ಎನ್ ಟೈಲರ್ ಅಂತವರೆಲ್ಲ ಅಲ್ವಾ?
0: ಹೌದೌದು.
1: ಅಂತ ಸಂದರ್ಭದಲ್ಲಿ ಈಗ ನೀವು ಗಮನಿಸಿದ ಹಾಗೆ ಸುಮಾರು ಕಪ್ಪು ಬಿಳುಪು ಚಿತ್ರಗಳು ಎಷ್ಟು ಆಗಿರ್ಬೋದು ತುಳುವಿನಲ್ಲಿ?
0: ಒಂದು ಆವಾಗ ಒಂದು 10-20 ಆಗಿದೆ.
1: ಅದು 20 ಆಗಿದೆ.
0: ಆಮೇಲೆ ನಾವು ಕಲ್ಲರ್ ಬಂತು, ತುಳುವಿನಲ್ಲಿ ಸಹ ಕಲ್ಲರ್ ಬಂತು.
1: ಈಗ ಮೊದಲ ವರ್ಣಚಿತ್ರ ಯಾವುದು ತುಳುವಿನಲ್ಲಿ ಬಂದದ್ದು?
0: ಕರ್ಯಾಣಿ ಕಟ್ಟಂದಿ ಕಂಡನಿ.
1: ಕಂಡನಿ.
0: ಅಲ್ಲಿಂದ
1: ಇಲ್ಲಿವರೆಗೆ ಸಾಮಾನ್ಯ ಎಷ್ಟು ಸಿನಿಮಾಗಳಾಗಿರ್ಬೋದು?
0: ಈಗ ಒಟ್ಟು ಈಗದ ಹಂತಕ್ಕೆ ಬರುವಾಗ 100-135 ಹಂತಕ್ಕೆ ಬಂದಿದ್ದೇವೆ. 50 ವರ್ಷಗಳಾಗುವಾಗ 115 ಸಿನಿಮಾಗಳಾಯಿತು. ಅದರಲ್ಲೊಂದು 20 ಸಿನಿಮಾಗಳನ್ನು ತೆಗೆದ್ರೆ ಉಳಿದೆಲ್ಲ ವರ್ಣಚಿತ್ರಗಳು.
1: ಈಗ ಕಥಾವಸ್ತುವನ್ನು ನಾವು ನೋಡಿದರೆ ಈಗ ಹಿಂದೆ ಎಲ್ಲ ನಾಟಕಗಳನ್ನೇ ಸಿನಿಮಾ ಮಾಡ್ತಾ ಇದ್ರು.
0: ಹೌದು
1: ಅಲ್ವಾ?
0: ಹೌದು.
1: ಈಗ ಈಗಲೂ ಮಾಡ್ತಾರೆ.
0: ಹೌದು.
1: ಅಂಥ ಸಂದರ್ಭದಲ್ಲಿ ಸಿನಿಮಾಗಳಿಗಾಗಿಯೇ ಕತೆ ಬರೆದು ಬಂದದ್ದು ಕಪ್ಪು ಬಿಳುಪಿನ ಸಿನಿಮಾಗಳು ಎಷ್ಟಿರ್ಬೋದು?
0: ತುಂಬ ಇದೆ. ಆಗಿನ ಹೆಚ್ಚಿನ ಆರಂಭದ ಸಿನಿಮಾಗಳು ನಾಟಕದ ಕಥಾವಸ್ತುಗಳನ್ನೇ ಆಯ್ಕೆ ಮಾಡಿದ್ದು. ಯಾಕಂದರೆ ಸಿನಿಮಾದಲ್ಲಿ ಕಥಾವಸ್ತು ಬಹಳ ಮುಖ್ಯ. ಯಾಕೆ ಹೇಳಿದರೆ ನಮಗೆ ಒಂದು ಖಚಿತವಾಗಿ ಇದರಲ್ಲಿ ಈ ಕತೆ ಸಿನಿಮಾಕ್ಕಾಗ್ಬೋದು ಅಂತ ಅನುಭವ ಆದರೆ ಅದಕ್ಕಾಗಿ ಧೈರ್ಯಕ್ಕೆ ನಾವು ಮಾಡಿದ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು, ಕೆ ಎನ್ ಟೈಲರ್ನ ಹೆಚ್ಚಿನ ಸಿನಿಮಾಗಳು ನಾಟಕದ್ದೇ, ನಾಟಕ ಕಥಾವಸ್ತು.
1: ಈಗ ಈ ಬಂಡವಾಳ ಹೂಡಿಕೆ, ಈಗ ಹಿಂದೆ ಎಲ್ಲ ಅಷ್ಟು ದೊಡ್ಡ ಮೊತ್ತದ ಬಂಡವಾಳ ಬೇಕಾಗ್ತಿರ್ಲಿಲ್ಲ, ಆದರೂ ಕೂಡ ನಾ ಈಗಿನ ಹಾಗೆ ಸ್ಟುಡಿಯೋಗಳೆಲ್ಲ ಇಲ್ಲಿ ಮಂಗಳೂರಿನಲ್ಲೆಲ್ಲ ಇರಲಿಲ್ಲ ಅಲ್ವಾ? ಈಗ ಸಂಕಲನ ಎಲ್ಲ ಮಾಡಬೇಕಾಗಿದೆ, ಮೆಟ್ರಾಸಿಗೋ ಬೆಂಗಳೂರಿಗೆ ಹೋಗಬೇಕಾಗ್ತದೆ ಅಲ್ವಾ? ಹಾಗಾಗಿ ಅದನ್ನೆಲ್ಲ ಹೇಗೆ ನಿಭಾಯಿಸ್ತಿದ್ರು?
0: ಅಂದರೆ ಮೊದಲಾಗಿ ಇಲ್ಲಿಯ ಪರಿಧಿ, ಯಾಕಂದರೆ ತುಳು ಭಾಷೆಯ ಸೀಮಿತ ಪ್ರದೇಶ, ಅದಕ್ಕೆ ತಕ್ಕಂತೆ ಸಿನಿಮಾ ನಿರ್ಮಾಣ ಮಾಡಬೇಕು. ಆ ಸಿನಿಮಾ ಹೆಚ್ಚು ಪ್ರದರ್ಶನವಾಗುವ ಏರಿಯಾಗಳನ್ನು, ಟಾಕೀಸ್ಗಳನ್ನು ನೋಡಿಕೊಂಡು ಸಿನಿಮಾದ, ನಾವು ಭಾಷೆಯನ್ನು ನೋಡಿಕೊಂಡು ಸಿನಿಮಾದಕ್ಕೆ ಬಜೆಟ್ ಹಾಕಬೇಕು. ಅದಕ್ಕಾಗಿ ಆದಷ್ಟು ಸಣ್ಣ ಬಜೆಟಲ್ಲಿ ಸಣ್ಣ ವೆಚ್ಚವಾಗುವ ಹಾಗೆ ಎಲ್ಲರ ಸಹಕಾರದೊಂದಿಗೆ, ಅಂದರೆ ಎಲ್ಲಕ್ಕೂ ನಾವು ದುಡ್ಡು ಕೊಟ್ಟು ಮಾಡಿದ್ರೆ ತುಳು ಸಿನಿಮಾಗಳು ಆಗಲಿಕ್ಕಿಲ್ಲ. ಆದಷ್ಟು ಕೆಲವರ ಸಹಕಾರ, ಸಹಾಯ ಎಲ್ಲವನ್ನು ಸಂಗ್ರಹಣೆ ಮಾಡಿಕೊಂಡು ಭಾಷೆ ಮೇಲೆ ಅಭಿಮಾನವಿಟ್ಟು ತುಳು ಸಿನಿಮಾಗಳನ್ನು ಮಾಡ್ತಿದ್ರು.
1: ಈಗ ನೀವು ಹೇಳಿದ ಹಾಗೆ ತುಂಬಾ ಕೈ ಸಿಟ್ಟುಕೊಂಡವರು ಕೂಡ ಇದ್ದಾರೆ ಅಲ್ವಾ.
0: ಹೌದು,
1: ಹಾಕಿದ ಬಂಡವಾಳ ಬಾರದೇ ಕಷ್ಟಪಟ್ಟವರು ತುಂಬಾ ಇದ್ದಾರೆ.
0: ಹೌದು,
1: ಮತ್ತೆ ಅದು ಇವತ್ತಿನವರೆಗೂ ಕೂಡ ಹಾಕಿದ ಬಂಡವಾಳ ಪೂರ್ತಿ ಬರ್ತದೆ ಎನ್ನುವ ನಂಬಿಕೆ ಖಂಡಿತ ಇಲ್ಲ ಅಲ್ವಾ.
0: ಹೌದೌದು,
1: ಹಾಗಾಗಿ ಸಿನಿಮಾ ಎನ್ನುವಂಥದ್ದನ್ನು ವಾಣಿಜ್ಯ ಉದ್ದೇಶದಿಂದ ಮಾಡಲಿಕ್ಕೆ ಹೊರಟ್ರೆ ಅದರಿಂದ ಸೋಲೆ.
0: ಅದಕ್ಕೆ ಹೇಳುದು ಸಿನಿಮಾ ರಂಗದ ಅನುಭವ ಬಹುಮುಖ್ಯ. ಸಿನಿಮಾ ರಂಗದ ವ್ಯವಹಾರ ಜ್ಞಾನ, ತಂತ್ರಜ್ಞಾನ ಮತ್ತು ಅವೇ ವ್ಯಾಪಾರೀಕರಣದ ಎಲ್ಲ. ಯಾಕಂದರೆ ಸಿನಿಮಾ ಮಾಡೋದು ಮುಖ್ಯವಲ್ಲ, ಸಿನಿಮಾ ಮಾಡಿದ ಮೇಲೆ ಬಿಡುಗಡೆ ಮಾಡೋದು ದೊಡ್ಡ ಸಾಹಸ.

0: ಈಗ ಸಿನಿಮಾ ಆಗಲಿ ನಾಟಕ ಆಗಲಿ ಒಂದು ಕಾಲಕ್ಕೆ ಜನಪ್ರಿಯ ಆಗ್ತದೆ, ಅಲ್ಲಿಗೆ ಮುಗಿದು ಹೋಗ್ತದೆ. ಈಗೀಗ ಹಳೆಯ ಕೆಲವು ಸಿನಿಮಾಗಳು ಈಗ ಸಿಗುವುದೇ ಇಲ್ಲ ನಮಗೆ ಅಲ್ವಾ. ಆದ್ರೆ ಶಾಶ್ವತವಾಗಿ ಉಳಿದು ಯಾವ್ದಂತ ಹೇಳಿದ್ರೆ ಅಕ್ಷರ ಇಲ್ಲದ ಅಕ್ಷರ ಅಲ್ವಾ. ಹಾಗಾಗಿ ನೀವು ಮನಸ್ಸು ಮಾಡಿ ಒಂದು ತಪಸ್ಸಿನ ಹಾಗೆ ಇದೊಂದು ಪುಸ್ತಕವನ್ನು ನೀವು ಹೊರಗೆ ತಂದಿದ್ದೀರಿ. ಈಗ ಅದನ್ನು ಮಾಡಬೇಕು ಅಂತಿದ್ರೆ ತುಂಬಾ ಖರ್ಚು ವೆಚ್ಚಗಳು ಆಗ್ತವೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡೇ ನೀವು ಅದಕ್ಕೆ ಮುಂದುವರೆದುಕೊಂಡು ಬಂದ್ರ?
1: ಹೌದು, ಯಾಕಂದ್ರೆ
0: ಮೂಲಗಳು ಸಂಪನ್ಮೂಲಗಳು ಎಲ್ಲಿಂದ ಬರುತ್ತೆ?
1: ಈಗ ತುಳು ಭಾಷೆಯ ಮೂಲ ಯಾರಿಗೂ ಏನು ಗೊತ್ತಿರಲಿಲ್ಲ. ನನಗೆ ಮೊದಲಿಂದಲೂ ಅದರ ಒಡನಾಟ ಇದ್ದು ಅದರ ಒಳ ನೋಟ ಎಲ್ಲ ಗೊತ್ತಿದ್ದು. ಯಾಕಂದ್ರೆ ನಟನೆ ಮಾಡಿದವನಿಗೆ ನಟನೆ ಮಾತ್ರ ಗೊತ್ತಿರುವುದು. ನಾನು ಅದರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೆ, ಅಭಿನಯದಲ್ಲಿ ತೊಡಗಿಸಿಕೊಂಡಿದ್ದೆ, ಅಥವಾ ಅಲ್ಲಿ ಕಲಾ ನಿರ್ದೇಶನ ಅಲ್ಲದೆ ಲೊಕೇಶನ್ ಕಥಾವಸ್ತು ಆರಂಭವಾಗುವುದು ಅಂದರೆ ಚಿತ್ರಕಥೆ ಆರಂಭವಾಗುವಲ್ಲಿಂದ ತೊಡಗಿಸಿಕೊಂಡವ ನಾನು, ರಾಮ್ ಶೆಟ್ಟಿಯವರೊಟ್ಟಿಗೆ, ಮಚನ್ನಾಥ್ ಪಾಂಡೇಶ್ವರೊಟ್ಟಿಗೆ. ಆದ್ದರಿಂದ ಸಿನಿಮಾ ನಿರ್ಮಾಣದ ಮೂಲ ಹರಿಯೋದು ಅಲ್ಲಿಂದ ಸಿನಿಮಾ ಬಿಡುಗಡೆ ಆಗುವವರೆಗೆ ನಾನು ಅದು ಅವರೊಟ್ಟಿಗಿದ್ದು ಕೆಲಸ ಮಾಡಿದವ. ಆ ಅನುಭವದಿಂದ ನನಗೆಲ್ಲ ಸಿನಿಮಾದ ಗೊತ್ತಿದ್ದರಿಂದ ಈ ಪುಸ್ತಕ ಬರೆಯಲು ನನ್ನಿಂದ ಸಾಧ್ಯವಾಯಿತು ಒಂದು. ಮತ್ತು ಯಾರಿಗೂ ಇದು ಮುಂದಿನ ಜನಾಂಗಕ್ಕೆ ತಿಳಿಯದೆ ಹೋಗುವುದು ಬಾರದು, ತುಳು ಭಾಷೆ ಅಭಿಮಾನ ಇಟ್ಟು ಇದನ್ನು ಕಷ್ಟಪಟ್ಟು ಸಂಗ್ರಹಿಸಿ ಮಾಡಿದ್ದು ನಾನು.
0: ಈಗ ಈ ಪುಸ್ತಕ ಬಿಡುಗಡೆ ಆಗಿತ್ತು, ಹೇಗೆ ಪ್ರತಿಕ್ರಿಯೆ ಉಂಟು ಜನಗಳದ್ದು?
1: ಈ ಪುಸ್ತಕ ಒಳ್ಳೆ, ನಾನು ಮಂಗಳೂರಲ್ಲಿ ಬಿಡುಗಡೆ ಆಯಿತು, ಮಂಗಳೂರು ಪುರಭವನದಲ್ಲಿ ಪ್ರದರ್ಶನ ಇದು ಬಿಡುಗಡೆಯ ದಿವಸವೇ 100 ಮಿಕ್ಕಿ ಪುಸ್ತಕಗಳು ಹೋಗಿದೆ.
0: ಎಷ್ಟು ಪ್ರತಿ ಮಾಡಿದಿರಿ?
1: 1,000. ಅದು ಆಮೇಲೆ ನಾನು ಮತ್ತೆ
0: ಮುಖಬೆಲೆ ಎಷ್ಟು ಇಟ್ಟಿದ್ರಿ?
1: 750. ಈಗ ಅದನ್ನು ರಿಯಾಯಿತಿ ದರದಲ್ಲಿ ಸಹ ಸಮಾರಂಭಗಳಲ್ಲಿ ಕೊಡುತ್ತಿದ್ದೇನೆ. ಈಗ ನನ್ನ ಮಂಗಳೂರಲ್ಲಿ ಆದಮೇಲೆ ನಾನು ಮತ್ತೆ ಅದನ್ನು ದುಬೈಯಲ್ಲಿ ರಿಲೀಸ್ ಮಾಡಿದೆ ಏಪ್ರಿಲಲ್ಲಿ. ಆಮೇಲೆ ನಾನು ಈಗ ಮೊನ್ನೆ ಇತ್ತೀಚೆಗೆ ಸೆಪ್ಟೆಂಬರಲ್ಲಿ ಬ್ಯಾಂಗ್ಳೂರಿನಲ್ಲಿ ಮಾಡಿದೆ.
0: ಈಗ ಬ್ಯಾಂಗ್ಳೂರಲ್ಲಿ ಮಾಡುವಂತ ಒಂದು ಅಗತ್ಯ ಹೇಗೆ ಕಂಡಿತು ನಿಮಗೆ?
1: ಯಾಕೆಂತ ಹೇಳಿದ್ರೆ
0: ಸಂದರ್ಭ ಹೇಗೆ ಬಂತು?
1: ಸಂದರ್ಭ ಹೇಳಿದ್ರೆ ತುಳು ಸಿನಿಮಾಗಳಿಗೆ ಹೆಚ್ಚಿನವರು ಬ್ಯಾಂಗ್ಳೂರಿನವರು, ತುಳು ಸಿನಿಮಾದ ನಟ ನಟಿಯರು ಆಗಲಿ ಹೆಚ್ಚಿನವರು ಅಲ್ಲಿದ್ರು. ಲೀಲಾವತಿ, ಜಯಮಾಲಾ, ಉಷಾ ಭಂಡಾರಿ, ವಿನಯ ಪ್ರಸಾದ್, ಕನ್ನಡದ ಕೆಲವರು ನಟರು ತುಳು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದು ಅಲ್ಲದೆ ಹೆಚ್ಚಿನ ನಮ್ಮ ತಂತ್ರಜ್ಞರು ನಟ ನಟಿಯರು ಬ್ಯಾಂಗ್ಳೂರಿನಲ್ಲಿದ್ದಾರೆ. ಆದ್ದರಿಂದ ತುಳು ಭಾಷೆಗೆ ಅಲ್ಲಿ ಸಂಘಟನೆಗಳು ದೊಡ್ಡದಿದೆ. ಆ ಭಾಷೆಗೋಸ್ಕರ ಅಲ್ಲಿ ಕೆಲವು ಸಂಘಟನೆಗಳು ಇರುವುದರಿಂದಲೂ, ತುಳು ಭಾಷೆ ಸಿನಿಮಾದ ಕೆಲವು ನಟ ನಟಿಯರು ಅಲ್ಲಿರುವುದರಿಂದಲೂ ನನಗೆ ಬ್ಯಾಂಗ್ಳೂರಲ್ಲಿ ಇದನ್ನು ಬಿಡುಗಡೆ ಮಾಡಲೇಬೇಕು ಅಂತ ಮೊದಲಿಂದಲೂ ಆಸೆ ಇತ್ತು. ಅಲ್ಲದೆ ಜಯಮಾಲಾ, ಲೀಲಾವತಿ ಅವರನ್ನೆಲ್ಲ ಇದರೊಟ್ಟಿಗೆ ಒಟ್ಟು ಕೂಡಿಸಬೇಕು ಅಂತ ದೊಡ್ಡ ಮನಸ್ಸಿತ್ತು. ಅದು ಮೊನ್ನೆ ನಾನು ಸೆಪ್ಟೆಂಬರಲ್ಲಿ ಮಾಡಿದಾಗ ಅದು ಪರಿಪೂರ್ಣ ಆಯಿತು.
0: ಅವರೆಲ್ಲ ಬಂದಿದ್ರಾ?
1: ಅವರೆಲ್ಲರ ಸಂಪರ್ಕದಲ್ಲಿ ಅದಾಯಿತು. ಲೀಲಾವತಿಯವರ ನಿವಾಸಕ್ಕೆ ತೆರಳಿ ಅವರನ್ನು ಗೌರವಿಸಿದೆ. ಜಯಮಾಲರು ಈ ಕಾರ್ಯಕ್ರಮಕ್ಕೆ ಬೆಂಬಲ ನಿಂತರು. ಅಲ್ಲಿಯ ಕೆಲವು ನಿರ್ಮಾಪಕರು, ನಿರ್ದೇಶಕರು, ನಟ ನಟಿಯರು ಎಲ್ಲರೂ ನನಗೆ ಸಹಾಯ ಮಾಡಿದರು.
0: ಈಗ ಬಿಡುಗಡೆ ಮಾಡಿದ ಯಾರು?
1: ಗಿರೀಶ್ ಕಾಸರವಳ್ಳಿ.
0: ಗಿರೀಶ್ ಕಾಸರವಳ್ಳಿ ಮಂಗಳೂರಲ್ಲಿ ಯಾರು?
1: ಮಂಗಳೂರಲ್ಲಿ ವಿವೇಕ್ ರೈ.
0: ದುಬೈಯಲ್ಲಿ?
1: ದುಬೈಯಲ್ಲಿ ಅಲ್ಲಿ ಒಂದು ವಿಕ್ಯಾನಂದ ಸ್ವಾಮೀಜಿ ಅಂತ ಕಾರ್ಕಳದವರು.
0: ಹಾಗೆ ಹಾಗೆ ಬಿಡುಗಡೆ ಸಮಾರಂಭಗಳಲ್ಲಿ ಸ್ವಲ್ಪ ಪುಸ್ತಕಗಳು ಜನಗಳಿಗೆ ಮುಟ್ಟುವುದಕ್ಕೂ ಕೂಡ ಅವಕಾಶ ಆಯಿತು. ಈಗ ಸದ್ಯಕ್ಕೆ ನಿಮ್ಮ ಪುಸ್ತಕ ಬೇಕಿದ್ರೆ ಹೇಗೆ ಸಂಪರ್ಕ ಮಾಡಬಹುದು?
1: ಅದು ನವ ಕರ್ನಾಟಕದಲ್ಲಿ ಲಭ್ಯವಾಗ್ತದೆ. ಅಲ್ಲದೆ ಹೆಚ್ಚಿನ ಅವರು ನನ್ನ ಅಲ್ಲಿ ಸಂಪರ್ಕ ಮಾಡಿ ಕೇಳಿದ್ರು ಸಿಗ್ತದೆ.
0: ಈಗ ಎರಡನೇ ಆವೃತ್ತಿ ಏನಾದರೂ ಸರ್ವ ಯೋಚನೆ ಉಂಟಾ?
1: ಇದರ ಮುಂದಿನ ಭಾಗವನ್ನು ಮಾಡುದು ಇದು ಇನ್ನು ಯಾರಾದರೂ ಬರೆಯುವವರಿಗೆ ಇದು ಆಧಾರ. ಅಲ್ಲದೆ ಇದರ ಮೂಲಕ ಯಾರಾದರೂ PhD ಮಾಡುವುದಾದ್ರೆ ದಾಖಲೆ, ಮಾಹಿತಿ, ಇದಕ್ಕೆಲ್ಲವೂ ಮೂಲ ಈ ಪುಸ್ತಕ. ಹಾಗೆ ನಾನು ಇದನ್ನೊಂದು ನನ್ನ ನೆನಪಿಗೆ ಮುಂದಿನ ಜನಾಂಗಕ್ಕೆ. ಮೊನ್ನೆ ಲೀಲಾವತಿಯವರು ಅದನ್ನು ಹೇಳುವಾಗ ಇದು ತಿಳಿಯಲಿ ಮುಂದಿನ ಜನಾಂಗಕ್ಕೆ ಹೇಳಿದಾಗ ಅವರೊಂದು ಮಾತು ಹೇಳಿದರು, ಅದೊಂದು ಬಹಳ ಖುಷಿಯ ವಿಷಯ. ಲೀಲಾವತಿ ಹೇಳಿದ್ರು ಮುಂದಿನ ಇದು ತಿಳಿಯಲಿ ಅಲ್ಲ, ಮುಂದಿನವರೆಗೆ ಇದು ಉಳಿಯಲಿ ಅಂತ ಒತ್ತು ಮಾತಿನಲ್ಲಿ ಹೇಳಿದ್ದು ನನಗೂ ಖುಷಿ ಆಯಿತು. ಅದು ಮುಂದಿನವರೆಗೆ ಉಳಿಯಲಿ ಅನ್ನುವ ಭಾವನೆಯಲ್ಲಿ ಈ ಪುಸ್ತಕ ಆಯಿತು.
0: ಬಹಳ ಒಳ್ಳೆಯದು ತಮ್ಮ ಲಕ್ಷ್ಮಣರೇ, ಬಹುಶಃ ಬಹಳ ದೀರ್ಘವಾದಂಥ ರಂಗಭೂಮಿ ಅನುಭವ.
1: ಹೌದು,
0: ಅದನ್ನು ದಾಖಲಿಸುವಂಥ ಒಂದು ಪ್ರಯತ್ನ.
1: ಹೌದು,
0: ಅದರಲ್ಲಿ ನೀವು ಸಕ್ಸಸ್ ಆದದ್ದು ಕೂಡ ದೊಡ್ಡ ಸಂಗತಿ.
1: ಹೌದು,
0: ಆದ್ದರಿಂದ ಬಹುಶಃ ಮುಂದಿನವರೆಗೆ ನೀವು ಹೇಳಿದಾಗೆ PhDಗೋ ಅಥವಾ ಇನ್ನಿತರ ರೆಫರೆನ್ಸ್ಗಳಿಗೆ.
1: ಹೌದು,
0: ಇವತ್ತೊಂದು ಆಕರ ಗ್ರಂಥ ಅಂತ ಹೇಳಿದರೆ ನಿಮ್ಮ ಬೆಳ್ಳಿತೆರೆಯ ಸುವರ್ಣಯಾನ.
1: ಹೌದು
0: ಖಂಡಿತ. ಮತ್ತೆ ಅದರ ಮುಂದುವರಿದ ಭಾಗವನ್ನು ಇನ್ಯಾರಾದ್ರೂ ಮಾಡಬಹುದು ಅಲ್ವಾ? ನಮ್ಮ ಕಾಲದವರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೊಂದು ಪ್ರೇರಣೆಯನ್ನ ನೀವು ಕೊಟ್ಟಿದ್ದೀರಿ, ಬಹಳ ಒಳ್ಳೆಯ ಸಂಗತಿ ಇದು. ಬಹುಶಃ ಈಗಾಗಲೇ ಹಲವು ಕಾಪಿಗಳು ಕೂಡ ಹೋಗಿರಬಹುದು ಅಲ್ವಾ?
1: ಹೌದು.
0: ಹಾಗಾಗಿ ಮತ್ತೊಂದು ಮರುಮುದ್ರಣ ಮಾಡುವಂತ ಅವಕಾಶ ಬಂದರೂ ಬರಬಹುದು. ಈಗ ಕೊನೆಯಲ್ಲಿ ನಾವೀಗ ಈ ಮಾತಿನ ಕೊನೆಯಲ್ಲಿ ನಾನು ಕೇಳುವಂಥದ್ದು, ಈಗ ಇಷ್ಟು ಕೆಲಸಗಳನ್ನು ನೀವು ಮಾಡಿಕೊಂಡು ಬಂದು ಒಂದು ಸಲ ಸಿಂಹಾವಲೋಕನ ಮಾಡಿದಾಗ ಮನಸ್ಸಿಗೆ ಒಂದು ಸಮಾಧಾನ ಅಂತ ಅನಿಸ್ತದೆ ಹೇಗೆ ನಿಮಗೆ?
1: ಹೌದು, ಯಾಕೇಳಿದರೆ ನಾನು ರಂಗಭೂಮಿಯಿಂದ ಸಿನಿಮಾ ರಂಗದಿಂದ ದುಡಿದಿದ್ದೇನೆ, ಅದರಿಂದ ನನಗೆ ಹೆಸರು ಬಂತು. ಆ ಹೆಸರು ಬಂತು, ಅದಕ್ಕೋಸ್ಕರ ರಂಗಭೂಮಿಗೆ ಮತ್ತು ಸಿನಿಮಾ ರಂಗಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದಕ್ಕೆಯೇ ಈ ಪುಸ್ತಕವನ್ನು ನಾನು ಮಾಡಿಟ್ಟು, ಅದರಿಂದ ನಾನು ಮಾಡಿದ ಕ್ಷೇತ್ರದ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ ಕೊಟ್ಟಿದ್ದೇನೆ. ಅಲ್ಲದೆ ಒಳ್ಳೊಳ್ಳೆ ನಟಿಯರ, ತಂತ್ರಜ್ಞರ, ದೊಡ್ಡ ದೊಡ್ಡವರ ಎಲ್ಲರ ಒಂದು ಜರ್ನಿ ಅದರಲ್ಲಿ ಇದೆ. ಹಾಡುಗಾರರಾಗಲಿ, ಸಂಗೀತಗಾರರಾಗಲಿ, ಯಾರ ನಿರ್ದೇಶಕರಾಗಲಿ, ಎಲ್ಲ ವಿಷಯ ಅದರಲ್ಲಿ ಇರುವುದರಿಂದ ನನಗೂ ಮತ್ತು ಓದುಗರಿಗೂ ತಗೊಂಡು ಓದಿದವರಿಗೂ ತೃಪ್ತಿ ಇದೆ. ನನ್ನ ಪುಸ್ತಕ ಒಳ್ಳೆ ನನಗೆ ಹೊಗಳಿಕೆಯೂ ಬಂದಿದೆ. ಆದ್ದರಿಂದ ನನಗೆ ಈ ಕೆಲಸ ಮಾಡಿದ್ದರಿಂದ 5-6 ವರ್ಷ ಕಷ್ಟಪಟ್ಟು ಮಾಡಿದರೂ ಕೂಡ ಸಂತೃಪ್ತಿ ಇದೆ.
0: ಬಹಳ ಸಂತೋಷ ತಮ್ಮ ಲಕ್ಷ್ಮಣರೇ. ಬಹುಶಃ ದೀರ್ಘವಾದಂತಹ ರಂಗಾನುಭವದ ಮೂಲಕವಾಗಿ ಅನೇಕ ನೋವು ನಲಿವುಗಳನ್ನು ಕಂಡವರು ನೀವು. ಒಬ್ಬ ರಂಗಭೂಮಿಗೆ ಬರ್ತಾನೆ ಅಂತ ಹೇಳಿದರೆ ಅವ ಅದರಲ್ಲಿ ಹಣ ಮಾಡಲಿಕ್ಕೆ ಬರುವುದೇನಲ್ಲ, ಸಹಜವಾದ ಒಂದು ಹವ್ಯಾಸ ಆಸಕ್ತಿ ಇದ್ದದರಿಂದ ಅವ ಬರ್ತಾನೆ. ಅದೊಂದು ಆತ್ಮತೃಪ್ತಿಯನ್ನು ಕೊಟ್ಟಾಗ ಮತ್ತು 4 ಜನರ ಪರಿಚಯ ಆಗುವಾಗ ಸಾಮಾಜಿಕವಾದಂಥ ಒಂದು ನೆಲೆ ಬೆಲೆ ಒಬ್ಬ ವ್ಯಕ್ತಿಗೆ ಬರ್ತದೆ. ಬಹುಶಃ ನಿಮ್ಮ ಮಟ್ಟದಲ್ಲಿ ಅದನ್ನು ನೀವು ಗಳಿಸಿಕೊಂಡಿದ್ದೀರಿ, ಅದನ್ನು ದಾಖಲಿಸುವಂಥ ಪ್ರಯತ್ನ ಕೂಡ ಮಾಡಿದ್ದೀರಿ. ಮುಂದಿನ ಜನಾಂಗಕ್ಕೆ ಅದು ಪ್ರಯೋಜನಕರ ಆಗಲಿ. ಇನ್ನು ಮುಂದೆಯೂ ಕೂಡ ನಿಮ್ಮ ಅನುಭವಗಳನ್ನು ಜನಗಳಿಗೆ ಕೊಡುವಂಥ ಒಂದು ಅವಕಾಶಗಳು ಕೂಡ ಬರಲಿ. ಮತ್ತು ನಿಮ್ಮ ಈ ಒಂದು ಕಾರ್ಯಕ್ಷಮತೆ ಏನುಂಟು ಅದನ್ನು ಬಹುಶಃ ಗ್ರಹಿಸಿಕೊಂಡು ಬೆಳೆಯುವಂತಹ ಎಳೆಯರು ಕೂಡ ಮುಂದೆ ಬರಲಿ ಎನ್ನುವಂಥ ಆಶಯದೊಂದಿಗೆ ಭಾಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಸಾರಂಗ ಬಳಗದ ಜೊತೆಯಲ್ಲಿ ನೀವು ಹಂಚಿಕೊಂಡಿದ್ದೀರಿ. ಸಾರಂಗ ಶ್ರೋತೃಗಳಿಗೆ ನಿಮ್ಮ ಅನುಭವಗಳನ್ನು ಹೇಳಿದ್ದೀರಿ. ಕಲಾ ಸಾರಂಗದ ಪರವಾಗಿ, ಸಮಸ್ತ ಸಾರಂಗ ಬಳಗದ ಪರವಾಗಿ ನಿಮಗೆ ಧನ್ಯವಾದಗಳು. ಇದು ಶ್ರೋತೃಗಳೇ ಇವತ್ತಿನ ಕಲಾ ಸಾರಂಗ. ತಮ್ಮ ಲಕ್ಷ್ಮಣರ ರಂಗಭೂಮಿಯ ಮತ್ತು ಸಿನಿಮಾ ರಂಗದ ತಮ್ಮ ಅನುಭವಗಳನ್ನು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ. ಹೀಗೆ ಇನ್ನಷ್ಟು ಸಾಧಕರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಕಲಾ ಸಾರಂಗ್ ಮಾಡ್ತದೆ. ಈ ಸಂದರ್ಭದಲ್ಲಿ ಸಾರಂಗ್ ಬಳಗದ ಬಿಂದ್ಯಾ ಕುಲಾಲ್ ಮತ್ತು ಉಳಿದ ಎಲ್ಲ ಆತ್ಮೀಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಸಾರಂಗ್ ಬಳಗದ ನಿರ್ದೇಶಕರಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ, ತಮಗೆಲ್ಲ ಮತ್ತೆ ವಂದಿಸ್ತಾ ಕಲಾ ಸಾರಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾನು ಭಾಸ್ಕರ್ ರೀ ಕುಕ್ಕೋಳಿ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರು ಖೇರಿ.
2: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಊರು ಕೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಊರಿಂದ ಊರಿಗೆ ನಮ್ಮ ಸಂಚಾರ, ನಾವು ಯಾವತ್ತೂ ಜಂಗಮರು, ಹಾಗಾಗಿ ನಿಂತಲ್ಲಿ ನಿಲ್ಲುವುದು ಮನುಷ್ಯನ ಪ್ರವೃತ್ತಿ ಅಲ್ಲ. ಈ ಊರು ಕೇರಿ ಕಾರ್ಯಕ್ರಮದ ಮೂಲಕವಾಗಿ ಸಾಕಷ್ಟು ಮಂಗಳೂರಿನ ಆಸುಪಾಸಿನ ಸ್ಥಳಗಳನ್ನು ಪರಿಚಯಿಸುವಂತ ಪ್ರಯತ್ನವನ್ನ ಕಳೆದ ಕೆಲವು ತಿಂಗಳುಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ಆದರೂ ಮಂಗಳೂರಿನ ಪೇಟೆಯ ಪರಿಚಯ ಪೂರ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟು ವಿಸ್ತಾರವಾಗಿದೆ ನೋಡಿ ನಮ್ಮ ಊರು. ಊರು ಕೇರಿ ಈ ಎರಡನ್ನು ಕೂಡ ಪರಿಚಯಿಸುವಂಥ ಪ್ರಯತ್ನ ಈ ಕಾರ್ಯಕ್ರಮದ್ದು. ಹಾಗಾಗಿ ಈ ಸಲ ಎಲ್ಲಿಗೆ ಹೋಗೋಣ ಅಂತ ನಾನು ಆಲೋಚನೆ ಮಾಡುವಾಗ ನಮ್ಮ ಸಾರಂಗ ತಂಡ ಒಂದು ಸೂಚನೆ ಕೊಟ್ಟಿತ್ತು, ಬೆಂದುರುವೆಲ್ ಕಡೆ ಹೋದರೆ ಆದೀತು ಅಂತ. ಹಾಗಾಗಿ ಆರ್ ಜೆ ಬಿಂದ್ಯಾ ಕುಲಾಲ್ ಹಾಗೆ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಅವರ ಜೊತೆಗೆ ಈಗ 5ನೇ ನಂಬರ ಬಸ್ಸನ್ನು ನಾನು ಹತ್ತಿದ್ದೇನೆ. ಆ ಬಸ್ಸಿನಲ್ಲಿ ಈಗ ಮುಂದುವರಿದು ಬೆಂದೂರು ಹತ್ರ ಇಳಿದಿದ್ದೇವೆ. ಬೆಂದೂರಿಂದ ಇಳಿದು ಎಡಗಡೆಗೆ ತಿರುಗಿದಂತಹ ರಸ್ತೆ. ಈ ರಸ್ತೆ ಕದ್ರಿಗೆ ಹೋಗುವಂತ ರಸ್ತೆ. ಅಲ್ಲಿಂದ ಮತ್ತೆ ಅದು ಬೇರೆ ಬೇರೆ ತಿರುಗಳನ್ನು ಪಡೀತದೆ. ಅಲ್ಲಿವರೆಗೆ ನಾವು ಹೋಗೋದಕ್ಕಿಲ್ಲ. ಈಗ ನಡ್ಕೊಂಡು ನಮಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬಲಗಡೆಗೆ ಬಹಳ ದೊಡ್ಡ ಒಂದು ಆಸ್ಪತ್ರೆ ಕಾಣಿಸ್ತಾ ಇದೆ. ತಮ್ಗೆ ಗೊತ್ತಿದೆ, ಈ ಆಸ್ಪತ್ರೆ ಕೊಲಾಸು ಆಸ್ಪತ್ರೆ. ಹೆಸರುವಾಸಿಯಾದಂತಹ ಮಂಗಳೂರಿನ ಒಂದು ಆಸ್ಪತ್ರೆ ಇದು. ಇಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳಿಗೆ ಬೇಕಾದ ಸೌಲಭ್ಯಗಳಿವೆ. ಹೆಸರಾಂತ ವೈದ್ಯರುಗಳು ಕೂಡ ಇಲ್ಲಿದ್ದಾರೆ. ಅದರ ಸೇವೆಯನ್ನ ದಿನಂಪ್ರತಿ ಊರು ಪರ ಊರಿನ ಜನ ಪಡ್ಕೊಳ್ತಾ ಇದ್ದಾರೆ. ಒಂದು ಸುತ್ತು ಈ ಆಸ್ಪತ್ರೆಗೆ ಹೋಗಿ ಬಂದಿದ್ದೇವೆ. ಈಗ ನಾವು ಕೊಲಸ ಆಸ್ಪತ್ರೆಯಿಂದ ಹೊರಗೆ ಬಂದು ಎದುರು ನೋಡಿದರೆ ಒಂದು ವಿಶಾಲವಾದ ಪ್ರಾಂಗಣ ಇದೆ. ಇದೊಂದು ವಸತಿ ಪ್ರದೇಶ. ಎಜೆ ಶೆಟ್ಟರ ಮನೆ ಇಲ್ಲಿ ಕಾಣಿಸ್ತಾ ಇದೆ. ಎಜೆ ಶೆಟ್ಟರು ಉದ್ಯಮ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಮಂಗಳೂರಿನಲ್ಲಿ ತುಂಬ ಹೆಸರು ಮಾಡಿದಂತಹ ಒಬ್ಬ ವ್ಯಕ್ತಿ ಡಾಕ್ಟರ್ ಎಜೆ ಶೆಟ್ಟಿ. ಅವರ ಕಂಪೌಂಡ್ನ ಒಳಗೆ ನಾವು ಹೋಗೋದಕ್ಕಿಲ್ಲ, ಅವರ ನಿವಾಸ ಇಲ್ಲಿ ಎನ್ನುವುದನ್ನು ಉಲ್ಲೇಖಿಸಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ನಾವು ಕೆಳಗೆ ಬಂದಿದ್ದೇವೆ. ಕೆಳಗೆ ಬಂದು ಒಂದು 10 ಹೆಜ್ಜೆ ನಾವು ಮುಂದೆ ಬಂದಾಗ ಇಲ್ಲೊಂದು ಪಡಿ ವೆಳರೋಡ್ ಇನ್ಸ್ಟಿಟ್ಯೂಷನ್ ಅಂತ ನಮ್ಗೆ ಕಾಣಿಸ್ತಾ ಇದೆ. ಪಡಿ ವೆಳರೋಡ್ ಸಂಸ್ಥೆ ಇದೊಂದು ನೋಂದಾಯಿತ ಸರಕಾರೇತರ ಸಂಸ್ಥೆ. 25ನೇ ವರ್ಷಕ್ಕೆ ಕಾಲಿರಿಸ್ತಾ ಇದೆ. ಕಳೆದ 25 ವರ್ಷಗಳಿಂದ ಪ್ರಾಥಮಿಕ ಶಿಕ್ಷಣ ಮತ್ತು ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ಕಾರ್ಯೋನ್ಮುಖವಾಗಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಒಂದು ಸಂಸ್ಥೆ ಇದು. ಮಕ್ಕಳಿಗೆ ಮೌಲ್ಯಯುತ ಮತ್ತು ಜೀವನ ಸಂಬಂಧಿ ಶಿಕ್ಷಣ ಲಭ್ಯಗೊಳಿಸುವ ನಿಟ್ಟಿನಲ್ಲಿ ಶಿಕ್ಷಕರಿಗೆ, ಮಕ್ಕಳ ಪೋಷಕರು, ಸಮುದಾಯಾಧಾರಿತ ಸಂಘ ಸಂಸ್ಥೆಗಳಿಗೂ ಅಗತ್ಯ ತರಬೇತಿ ಸಮಾಲೋಚನಾ ಸಭೆಗಳನ್ನು ಇದು ನಡೆಸಿಕೊಂಡು ಬಂದಿದೆ. ಹಾಗೆ ಮಕ್ಕಳ ಹಕ್ಕುಗಳ ರಕ್ಷಣೆ ಹಿನ್ನೆಲೆಯಲ್ಲೂ ಕೂಡ ಜಾಗೃತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ಸ್ಥಳೀಯ ಮತ್ತು ರಾಜ್ಯ ಇಲಾಖೆ ಸರ್ಕಾರಗಳೊಂದಿಗೆ ವಕಾಲತ್ತುಗಳನ್ನು ಕೂಡ ನಡೆಸ್ತಾ ಬಂದಿದೆ. ಅದರ ಜೊತೆಗೆ ಸಮೀಕ್ಷೆ, ಅಧ್ಯಯನಗಳು, ಸಮಾನ ಮನಸ್ಕರ ಸಮ್ಮಿಲನಗಳು, ಶಿಕ್ಷಣ ಸಮಾವೇಶಗಳು, ಹೀಗೆ ಆ ಚಟುವಟಿಕೆಗಳ ಮೂಲಕ ಉತ್ತಮ ಶಿಕ್ಷಣ ವಾತಾವರಣವನ್ನು ನಿರ್ಮಿಸಲು ಸಾಧ್ಯವಾಗಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಮಕ್ಕಳ ಕ್ಷೇತ್ರದಲ್ಲಿ ನೀತಿ ನಿಯಮಗಳನ್ನು ಜಾರಿಗೊಳಿಸುವಲ್ಲಿ ಅದು ಸಫಲವಾಗಿದೆ. ಇದರ ಪರಿಣಾಮವಾಗಿ ಸ್ಥಳೀಯ ಸಂಘ ಸಂಸ್ಥೆಗಳು, ರಾಜ್ಯ ಮಟ್ಟದ ಇಲಾಖೆಗಳು ಕೂಡ ಈ ಸಂಸ್ಥೆಯನ್ನು ಗುರುತಿಸುವ ಹಾಗಾಗಿದೆ. ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಲಭ್ಯಗೊಳಿಸುವುದು, ಮಕ್ಕಳನ್ನು ಲೈಂಗಿಕ ದೌರ್ಜನ್ಯಗಳಿಂದ ಮುಕ್ತಗೊಳಿಸುವುದು, ಜೊತೆಗೆ ವಿಶೇಷ ಅಗತ್ಯವಿರುವ ಮಕ್ಕಳನ್ನು ಮುನ್ನೆಲೆಗೆ ತರುವುದು, ಅವರಿಗೆ ಪೂರಕ ವಾತಾವರಣ ಒದಗಿಸುವುದು ಇಂದಿಗೂ ಒಂದು ಸವಾಲಾದಂಥ ವಿಷಯ. ಇದಕ್ಕೆ ವಿಭಿನ್ನ ಚಿಂತನೆ, ಯೋಜನೆ, ಪೂರಕ ವ್ಯವಸ್ಥೆಗಳ ಅಗತ್ಯ ಕೂಡ ಇದೆ ಎಂಬುದನ್ನು ಮನಗಂಡು ಈ ಸಂಸ್ಥೆ ಕಾರ್ಯೋನ್ಮುಖವಾಗಿದೆ. ಸ್ಥಳೀಯ ಆಡಳಿತ, ಸರ್ಕಾರ, ವಿವಿಧ ಇಲಾಖೆಗಳು, ಸ್ಥಳೀಯ ಸಂಘ ಸಂಸ್ಥೆಗಳು, ಪೋಷಕರು ಇವರೆಲ್ಲ ಒಂದೆಡೆ ಸೇರಿ ಈ ಬಗ್ಗೆ ಚರ್ಚಿಸಿ ಯೋಜಿಸಿ ಕಾರ್ಯಗೊಳಿಸುವ ನಿಟ್ಟಿನಲ್ಲಿ ಈ ಸಂಸ್ಥೆ ಪ್ರಯತ್ನ ಮಾಡಿದೆ. ಆಮೇಲೆ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಮೌಲ್ಯಯುತ ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಯೋಜನೆಗಳು 2017 ರಿಂದ 2020, ಈ ಹಿನ್ನೆಲೆಯಲ್ಲಿ ಕೆಲವೊಂದು ಯೋಜನೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಈ ಸಂಸ್ಥೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿದೆ. ಅದರಲ್ಲಿ ಬಹಳ ಮುಖ್ಯವಾದದ್ದು, ಮಕ್ಕಳ ಪೋಷಕರು, SDMC, ಗ್ರಾಮ ಪಂಚಾಯತ್ ಸದಸ್ಯರು, ಸ್ಥಳೀಯ ಸಂಘ ಸಂಸ್ಥೆಗಳು ಸೇರಿದ ಹಾಗೆ ಸಮುದಾಯದ ಸದಸ್ಯರಿಗೆ ಮಾಹಿತಿ ಕಾರ್ಯಾಗಾರಗಳನ್ನು ನಡೆಸುವುದು. ಇನ್ನೊಂದು, ಶಿಕ್ಷಕರಿಗೆ ಬೋಧನಾ ಮತ್ತು ಸೃಜನಶೀಲ ಕಾರ್ಯಾಗಾರಗಳನ್ನು ನಡೆಸುವುದು. ಅದಲ್ಲದೆ ನೊಂದ ಮತ್ತು ನ್ಯಾಯಿಕ ಪ್ರಕ್ರಿಯೆಯಲ್ಲಿರುವಂತಹ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ವಿಶೇಷ ಅಗತ್ಯವಿರುವ ಮಕ್ಕಳಿಗೆ ಅಗತ್ಯ ಮೂಲ ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡುವಂಥದ್ದು. ಇದಲ್ಲದೆ ಯೋಜನೆ 25 ಸಂವತ್ಸರಗಳಲ್ಲಿ ಕೈಗೊತ್ತಿಕೊಂಡಂತಹ ಬೇರೆ ಬೇರೆ ವಿಚಾರಗಳು, ಅವುಗಳ ಸಫಲತೆಗಳು ಮತ್ತು ಸಂಸ್ಥೆಯ ಮುಂದಿರುವ ಸವಾಲುಗಳನ್ನು ಸರ್ವರಿಗೂ ತಲುಪಿಸುವಂತಹ ಪ್ರಯತ್ನವಾಗಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವುದು. ಇನ್ನು ಶೈಕ್ಷಣಿಕ ಸಮಾವೇಶ ಮತ್ತು ಮಕ್ಕಳ ಹಕ್ಕುಗಳ ರಂಗೋತ್ಸವ, ಇದನ್ನು ನಡೆಸಿ ದೀರ್ಘಕಾಲೀನ ಯೋಜನೆಯಾದಂತಹ ಮಕ್ಕಳ ರಕ್ಷಣೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕಾಗಿ ತರಬೇತಿ ಮತ್ತು ಸಂಶೋಧನಾ ಕೇಂದ್ರದ ಕಟ್ಟಡ ನಿರ್ಮಾಣ ಇತ್ಯಾದಿ ಯೋಜನೆಗಳನ್ನು ಹಾಕಿಕೊಂಡಿದೆ. ಈಗಾಗಲೇ ಸಾಕಷ್ಟು ಯೋಜನೆಗಳು ಫಲಪ್ರದವಾಗಿ ಬಂದಿದೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಸಂಬಂಧಪಟ್ಟವರಿಂದ ನಾವು ತಿಳ್ಕೊಳ್ಳೋಣ.
3: ಕೇಳುಗರೆ, ನಾವೀಗ ಬಂದಿರುವಂಥದ್ದು ಪಡಿ ಅನ್ನುವಂಥ ಸಂಸ್ಥೆಗೆ ಬಂದಿದ್ದೇವೆ. ಈ ಒಂದು ಪಡಿ ಅನ್ನುವಂಥ ಸಂಸ್ಥೆ ಹಲವಾರು ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಮಕ್ಕಳ ದೌರ್ಜನ್ಯವನ್ನು ಒಂದು ತಡೆಗಟ್ಟುವಲ್ಲಿ ಕೂಡ ಹಲವಾರು ರೀತಿಯ ಒಂದು ಜನಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಒಂದು ಮುಖ್ಯಸ್ಥರು ನಮಗೆ ಮಾತಾಡೋದಕ್ಕೆ ಸಿಕ್ಕಿದ್ದಾರೆ. ಅವರ ಹತ್ರನೇ ಈ ಒಂದು ಪಡಿ ಸಂಸ್ಥೆ ಅಂದರೆ ಏನು, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಅನ್ನೋದನ್ನು ಕೇಳ್ತಾ ಬರೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು?
4: ರೆನ್ನಿ ಡಿಸೋಜ ಅಂತ. ಪಡಿ ಸಂಸ್ಥೆಯ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪಡಿ ಸಂಸ್ಥೆ ಸಾಧಾರಣ ಆರಂಭವಾದದ್ದು ಮಕ್ಕಳ ಜೊತೆ ಕೆಲಸ ಮಾಡಲಿಕ್ಕೆ ಅಂತ. ಅಂದರೆ 1993 ನಾವು ಶಿಕ್ಷಣದಲ್ಲಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಈ ಲೋರ್ಬೆಂದೂರಲ್ಲಿ ಇರುವ ಒಂದು ಸೈಂಟ್ ಜೋಸೆಫ್ಸ್ ಐಲ್ಯಾಂಡ್ಸಲ್ಲಿ ಡಾಕ್ಟರ್ ಡೆಸ್ಮಂಡ್ ಡಿ ಅಬ್ರಿಯೋ ಅಂತ ಇದ್ದರು. ಸೊ ಅವರು ಶಿಕ್ಷಣ ತಜ್ಞರು ಆಗಿದ್ದರು ಮತ್ತು ಅವರು ಚಿಂತಕರು ಆಗಿದ್ದರು ಮತ್ತು ಸಮಾಜದಲ್ಲಿ ಬದಲಾವಣೆ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಕೂಡ ಶಿಕ್ಷಣದಲ್ಲಿ ಬದಲಾವಣೆಗೆ ತುಂಬ ಕೆಲಸ ಮಾಡಿದ್ದವರು, ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಅವರು ಒಂದು ಪರಿಕಲ್ಪನೆ ನಮ್ಮ ಜೊತೆಗೆ ಹಂಚಿಕೊಂಡರು. ನಾವು ಶಾಲೆಗಳಲ್ಲಿ ಮೌಲ್ಯಯುತ ಶಿಕ್ಷಣ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಗೋಸ್ಕರ ಏನಾದರೂ ಮಾಡಬಹುದು ಅಂದ ನಿಟ್ಟಿನಲ್ಲಿ ವ್ಯಾಲ್ಯೂವರ್ಡ್ ಎಜುಕೇಷನ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು 1993. ಸೊ ಅದು ಬೆಳೀತಾ ಬೆಳೀತಾ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಪ್ರಕ್ರಿಯೆಗೆ ಒಂದಷ್ಟು ಕಾರ್ಯಕ್ರಮ ಮಾಡುತ್ತಾ ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಪಡಿ ಅಂತ ಒಂದು ಸಂಸ್ಥೆ ಅವಶ್ಯಕತೆ ಇದೆ ಅಂತ ಹೇಳ್ಕೊಂಡು ನಾವು 2014 ಅದನ್ನು ರಿಜಿಸ್ಟರ್ ಮಾಡಿದ್ದೆವು. ಅಲ್ಲಿ ಅಷ್ಟು ಅಂತ ಒಂದು 9 ನಾವು ಸಂಸ್ಥಾ ರೂಪದಲ್ಲಿ ಕೆಲಸ ಮಾಡಿದೆ. ಒಂದು ಚಳುವಳಿ ರೂಪದಲ್ಲಿ ಶಿಕ್ಷಕರ ಜೊತೆಗೆ, ಮಕ್ಕಳ ಜೊತೆಗೆ ಮತ್ತು ಶಿಕ್ಷಣ ಆಸಕ್ತರ ಜೊತೆಗೆಲ್ಲ ಕೆಲಸ ಮಾಡುತ್ತಾ ಶಾಲೆಗಳಲ್ಲಿ ಬದಲಾವಣೆಗಳನ್ನು ಮಾಡುವಂಥದ್ದು. ಬಹಳ ಮುಖ್ಯವಾಗಿ ಓದುವ ವಿಧಾನ ಇರ್ಬೋದು, ಕಲಿಸುವ ವಿಧಾನಗಳಿರ್ಬೋದು ಮತ್ತು ಅಲ್ಲಿರುವ ಮಕ್ಕಳಿಗಿರುವ ಹಕ್ಕುಗಳಿರ್ಬೋದು, ಇದನ್ನು ಕಾನೂನಾತ್ಮಕ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ನಾವು ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡಿದ್ದೆವು. ಈಗ ಪಡಿ ಸಂಸ್ಥೆ ಇಲ್ಲಿ ಮಂಗಳೂರಲ್ಲಿ ನಾವು ಕೆಲಸ ಮಾಡುತ್ತಾ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಶಾಲೆ ಒಟ್ಟಿಗೆ ಕೆಲಸ ಮಾಡ್ತಿದ್ದೇವೆ. ಇನ್ನೊಂದು 24 ಕೂಡ ಮಕ್ಕಳಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಚೈಲ್ಡ್ ಲೈನ್ ದಕ್ಷಿಣ ಕನ್ನಡ ಅಂತ ಒಂದು ಯೋಜನೆ ಮೂಲಕ ನಾವು 24 ಕೂಡ ಕೆಲಸ ಮಾಡ್ತಿದ್ದೇವೆ. ಇದರ ಮೂಲಕ ನಾವು ಮಕ್ಕಳಿಗೆ ಮಕ್ಕಳ ಹಕ್ಕುಗಳು ಎಲ್ಲಿಯಾದರೂ ಉಲ್ಲಂಘನೆ ಆದರೆ, ಯಾವುದೇ ಇಲ್ಲಿ ದಕ್ಷಿಣ ಕನ್ನಡ ಎಲ್ಲಿಯಾದರೂ ಉಲ್ಲಂಘನೆ ಆದರೆ ಯಾರೋ ಆದರೂ ಫೋನ್ ಮಾಡಿದರೆ ಆ ಫೋನ್ ನಮಗೆ ಬರುತ್ತೆ. ಇಲ್ಲಿ 1098 ಫೋನು ನಮಗೆ ಬಂದ ಮೇಲೆ ನಾವು ನಮ್ಮ ತಂಡದವರು ಅಲ್ಲಿ ಹೋಗಿ ಆ ಮಗುವಿಗೆ ಸಂಬಂಧಪಟ್ಟು ಏನು ಸಮಸ್ಯೆ ಇದ್ದರೂ ಕೂಡ ಸೂಕ್ತ ಪ್ರಾಧಿಕಾರದ ಮೂಲಕ ಅದನ್ನು ಬಗೆಹರಿ ಮಾಡಲಿಕ್ಕೆ ಸಹಾಯ ಮಾಡ್ತೇವೆ. ಸೊ ಇದರ ಬಗ್ಗೆ ನಾವು ಚೈಲ್ಡ್ ಲೈನ್ನಲ್ಲಿ ಏನು ಕೆಲಸ ಮಾಡ್ತೇವೆ ಅಂದರೆ, ಒಂದು ಅವೇರ್ನೆಸ್ ಮಾಡ್ತೇವೆ ಮತ್ತು ಮಕ್ಕಳಿಗೆ ಹಕ್ಕುಗಳು ಉಲ್ಲಂಘನೆ ಆಗದಾಗೆ ಪ್ರಿವೆನ್ಷನ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ. ಸೊ ಪ್ರಿವೆನ್ಷನ್ ಮಾಡೋದ್ರ ಮೂಲಕ ಹಕ್ಕುಗಳನ್ನು ಅವರಿಗೆ ಪ್ರೊಟೆಕ್ಟ್ ಮಾಡುವಂಥದ್ದು ಮತ್ತು ಅವ್ರಿಗೆ ಏನಾದರೂ ಅವಶ್ಯಕತೆ ಇದ್ದರೆ, ಕಾನೂನಿನ ಇದ್ದರೆ ನಾವು ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಅದನ್ನು ಪರಿಹಾರ ಮಾಡಲಿಕ್ಕೆ ಸೂಕ್ತವಾಗಿ ತಿಳಿಸ್ತಾ ಇರ್ತೇವೆ. ಮತ್ತು ಇನ್ನೊಂದು ಕಾರ್ಯಕ್ರಮ ಅಂದರೆ ನಾವು ಸಾಧಾರಣ ಒಂದು 8 ಕಡೆಗಳಲ್ಲಿ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳನ್ನು ಆರಂಭಿಸಿದ್ದೆವು ಒಂದು 10 ಹಿಂದೆ. ಅದೀಗ ಎಲ್ಲ ಕಡೆ ಕಾರ್ಯಾಚರಿಸುವಾಗ ಅವರೀಗ ಇಂಡಿಪೆಂಡ್ ಆಗಿ ತಮ್ಮದೇ ಆದ ಒಂದು ರಿಜಿಸ್ಟರ್ ಆದ ವೇದಿಕೆ ಮಾಡಿಕೊಂಡು ಸಾಧಾರಣ 1,000 ಹೆಚ್ಚು ವಾಲಂಟಿಯರ್ಸ್ ಅದರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರು ಏನು ಮಾಡ್ತಿದ್ದಾರೆ ಅಂದರೆ, ಶಾಲೆಗಳಿಗೆ ಹೋಗಿ ಎಲ್ಲಿಯಾದರೂ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆದಾಗ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಡುವಂಥದ್ದು ಅಥವಾ ಕ್ರಮ ಕೈಗೊಳ್ಳಲಿಕ್ಕೆ ಅವರಿಗೆ ಅದಕ್ಕೆ ಪಡಿ ಸಂಸ್ಥೆ ತರಬೇತಿ ನೀಡ್ತಾ ಇದೆ. ಅದರಲ್ಲಿ ಸಾಧಾರಣ ಒಂದು 100 ಸಂಪನ್ಮೂಲ ವ್ಯಕ್ತಿಗಳನ್ನು ತಯಾರು ಮಾಡಿದ್ದೇವೆ. ಸೊ ಅದರ ಮೂಲಕ ಅವರು 2 ಜಿಲ್ಲೆಗಳಲ್ಲಿ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಮಕ್ಕಳಿಗೆ ಹಕ್ಕುಗಳಿಗೆ ಸಂಬಂಧಪಟ್ಟ ಯಾವುದೇ ತರಬೇತಿ ಅಥವಾ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡೋದಾದ್ರೆ ಹೇಗೆ, ಈಗ ಇತ್ತೀಚೆಗೆ ಮಕ್ಕಳ ಸಂಸತ್ ಮಾಡ್ತಾ ಇದ್ದಾರೆ. ಸೊ ಇದು ಮಾಡಿದ್ರ ಮೂಲಕ ಒಂದು ಸಮಾಜದಲ್ಲಿ ಒಂದು ಮಕ್ಕಳಿಗೋಸ್ಕರ ಸ್ನೇಹ ಮಾಡುವ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ ಕೆಲಸ ಮಾಡ್ತಿದೆ. ಸೊ ಪಡಿ ಸಂಸ್ಥೆಯ ಆರಂಭದಲ್ಲಿ ಎಜುಕೇಷನ್ ಕೆಲಸ ಮಾಡ್ತಾರೆ, ಆದರೂ ಕೂಡ ಸಮುದಾಯ ಇದರಲ್ಲಿ ಭಾಗವಹಿಸಲಿಕ್ಕೆ ಹೆಚ್ಚು ಕೆಲಸ ಮಾಡ್ತಾ ಇದ್ದೇವೆ. ಅಂದರೆ ನಾವು ಬರೀ ಒಂದು ಸಂಸ್ಥೆ ಮಾತ್ರ ಕೆಲಸ ಮಾಡೋದಲ್ಲ, ಪಡಿ ಸಂಸ್ಥೆಯ ಜೊತೆಗೆ ಎಲ್ಲ ಇಲಾಖೆಗಳು ಕೈಜೋಡಿಸಿವೆ. ಶಿಕ್ಷಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್, ಇವರಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಮತ್ತು ಮಾಧ್ಯಮದ ಮೂಲಕ ಕೂಡ ನಾವು ಕೆಲಸ ಮಾಡಿ ಒಂದು ಮಕ್ಕಳಿಗೆ ಒಂದು ಮಗುಸ್ನೇಹಿ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಈ ಪಡಿ ಸಂಸ್ಥೆ ಕೆಲಸ ಮಾಡ್ತಿದೆ. ಈಗ ಮುಂದಿನ ಯೋಜನೆಯಾಗಿ ನಾವು ಅಂತ ಒಂದು ಇದಕ್ಕೆ ಸಂಬಂಧಪಟ್ಟ ಒಂದು ತರಬೇತಿ ಸಂಸ್ಥೆಯನ್ನು ಕೂಡ ಆರಂಭ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಪೇರೆಂಟ್ಸ್ನವರಿಗೆ ಇಂದಿನ ಜನಾಂಗದ ಮಕ್ಕಳಿಗೆ ಯಾವ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು ಮತ್ತು ಅವರು ಯಾವ ರೀತಿ ಕೌನ್ಸಿಲಿಂಗ್ ಆಸ್ಪೆಕ್ಟ್ಸ್ ಮೇಲೆ ಅದರ ಮೇಲೆ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವೀಗ ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಮತ್ತು ಜೊತೆಗೆ ಇಡೀ ಸಮುದಾಯದವರು ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, RTE ಇಂಪ್ಲಿಮೆಂಟೇಷನ್ ಅಂದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಅದನ್ನು ನಾವು ರಾಜ್ಯ ಮಟ್ಟದಲ್ಲಿ ಮಾಡಲಿಕ್ಕೆ ಕೂಡ ನಾವೀಗ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇದು ಬೆಂದೂರು ವೇಲೆ ನಮಗೆ ಸಾಧಾರಣ ಒಂದು 25-26 ವರ್ಷದ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರೆ ಈ ಬೆಂದೂರು ವೇಲೆ ವಾತಾವರಣದಲ್ಲಿ ನಾವು ಸಂಸ್ಥೆ ರೂಪದಲ್ಲಿ ಬೆಳೆದದ್ದು. ಇಲ್ಲಿಂದ ಕಾರ್ಯಕ್ರಮಗಳೆಲ್ಲ ನಮ್ಮ ರಾಜ್ಯಕ್ಕೆ ಆಗಲಿ ಜಿಲ್ಲೆಗೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ವು. ಸೊ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಏನಂದರೆ ಇದು ಒಂದು ನಗರದ ಮಧ್ಯಭಾಗದಲ್ಲಿ ಇದ್ದರೂ ಕೂಡ ಸ್ವಲ್ಪ ಹೊರಗಡೆ ಇದ್ದಾಗೆ ಇರುವಂಥ ಒಂದು ಇದು ಇರುವಂಥ ಪ್ರದೇಶ. ಮತ್ತು ಇಲ್ಲಿಯ ವಾರ್ಡಲ್ಲೆಲ್ಲ ಭಾಳ ಫ್ಯಾಮಿಲೀಸ್ ಎಲ್ಲ ತುಂಬ ಇಂಡಿಪೆಂಡೆಂಟ್ ಆಗಿದ್ದುಕೊಂಡು ಯಾವುದೇ ಒಂದು ಇದಿಲ್ಲ, ತಕರಾರಿಲ್ಲದೆ ಶಾಂತಿ ಪ್ರೀತಿಯಿಂದ ಇರುವ ಒಂದು ಪ್ರದೇಶ ಆಗಿದೆ. ಮತ್ತು ಹೊರಗಿನಿಂದ ಬರುವವರಿಗೆ ತುಂಬ ಆಕ್ಸೆಸ್ ಕೂಡ ಇದೆ. ಈ ಕಡೆಯಿಂದ ತಲಪಾಡಿಯಿಂದ ಅಥವಾ ಬ್ಯಾಂಗ್ಳೂರಿಂದ ಬರುವವರಿಗೆಲ್ಲ ಹತ್ತಿರ ಇರುವ ಪ್ಲೇಸ್ ಆಗಿದೆ. ನಾವು ಒಂದು ಕಳೆದ 25 ವರ್ಷಗಳಿಂದ ಇದೇ ವಾತಾವರಣದಲ್ಲಿ ಇದ್ದೆವು. ತುಂಬ ಮಂದಿ ಬರ್ತಾರೆ ಹೋಗ್ತಾರೆ ಮತ್ತು ಅನೇಕ ಮಂದಿ ವಿಸಿಟರ್ಸ್ ನಮ್ಮ ಸಂಸ್ಥೆಗೆ ಬರ್ತಾರೆ. ಬೆಂದೂರುವೆಲ್ಲ ಜಾಗಕ್ಕೆ ಬಂದು ವಿಸಿಟರ್ಸ್ ಬಂದು ಇಲ್ಲಿಗೆ ತಿಳ್ಕೊಂಡು ಹೋಗ್ತಾರೆ, ಬೇರೆ ಬೇರೆ ಸಂಸ್ಥೆಗಳಿಂದ ಹೋಗ್ತಾರೆ ಅವರು. ಹಾಗೆ ಪಡಿ ಸಂಸ್ಥೆ ಆ್ಯಕ್ಚುಲಿ ಮಕ್ಕಳ ಹಕ್ಕುಗಳ ನೆಟ್ಟೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಪೈನರ್ ಸಂಸ್ಥೆ, ಮಕ್ಕಳ ಹಕ್ಕುಗಳಿಗೆ ಕೆಲಸ ಮಾಡಿದ್ದರಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಆ್ಯಕ್ಟಿವಿಟೀಸ್ಗಳನ್ನು ಪಾಲಿಸಿ ಲೆವೆಲ್ ಚೇಂಜ್ ಮಾಡಲಿಕ್ಕೆ ಕೆಲಸ ಮಾಡಿದ್ದೆವು ಅಂತಂದು ಬಹಳ ಮುಖ್ಯವಾದ ಪಾಲಿಸಿಗಳನ್ನು ಚೇಂಜ್ ಮಾಡಲಿಕ್ಕೆ ಒಂದು. ಅದರಲ್ಲಿ ಸಾಧಾರಣ 2-3 ವರ್ಷ ಹಿಂದೆ ಇಡೀ ರಾಜ್ಯಕ್ಕೆ ಸಂಚಾಲನಾ ಕೆಲಸವನ್ನು ಮಾಡಿದೆ. ಕರ್ನಾಟಕದಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಆಂದೋಲನ ಅಂತ ಒಂದು ಮೂಮೆಂಟ್ ಇದೆ. ಅದು ಪ್ರತಿ 3-4 ವರ್ಷಕ್ಕೊಮ್ಮೆ ಬೇರೆ ಬೇರೆ ಸಂಸ್ಥೆಯವರು ಅದನ್ನು ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾರೆ. ನಾವು ಕಳೆದ 4 ವರ್ಷ ಹಿಂದೆ 4 ವರ್ಷ ಅದರ ಸಂಚಾಲಕತ್ವವನ್ನು ವಹಿಸ್ಕೊಂಡಿದ್ದೆವು. ರಾಜ್ಯ ಮಟ್ಟದಲ್ಲಿ ಸಂಚಾಲಕತ್ವವನ್ನು ವಹಿಸಿಕೊಂಡು ಇಡೀ ಕರ್ನಾಟಕದ ಮಕ್ಕಳ ಹಕ್ಕುಗಳ ರಕ್ಷಣೆ, ಬಾಲಕಾರ್ಮಿಕ ರಕ್ಷಣೆ ಮತ್ತು ಚೈಲ್ಡ್ ಮ್ಯಾರೇಜ್ ಇರಾಡಿಕೇಷನ್ಗೆ ವರ್ಕ್ ಮಾಡಿದ್ದು. ಅದು ಒಂದು ಆ ಜವಾಬ್ದಾರಿಯನ್ನು ವಹಿಸ್ಕೊಂಡಿತ್ತು ಮತ್ತು ಅದನ್ನು ಇಡೀ ಕರ್ನಾಟಕ CSEಯಿಂದ ಅದಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇದು SDMC ಸಂಬಂಧಪಟ್ಟ ಹಾಗೆ ನಾವು ಕೆಲಸ ಮಾಡಿದ್ದು, ಅಂದರೆ ಶಾಲೆಗಳಲ್ಲಿರುವ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ಗಳನ್ನು ಇಂಪ್ರೂವ್ ಮಾಡೋದರಲ್ಲಿ ಈ ಕರ್ನಾಟಕದಲ್ಲಿ ನಾವು ಪ್ರಥಮ ಸಮಾವೇಶ ನಾವು ಮಂಗಳೂರಲ್ಲಿ ಆದದ್ದು SDMCಯವ್ರದ್ದು. 2002 ಸ್ವಲ್ಪ ಪ್ರಥಮವಾಗಿ SDMC ಬಂದಾಗ ಅವರನ್ನು ಸೇರಿಸಿ ನಾವು ಮಾಡಿದ್ರ ಮೂಲಕ ಅದರಲ್ಲಿ ಆ ನಂತರ ಈಗ ಎಲ್ಲ ಕಡೆ ಸಮಾವೇಶಗಳಾಗ್ತೇವೆ. ಮತ್ತು ಈಗ SDMC ಸಮನ್ವಯ ಸಮಿತಿ ಕೂಡ ಆಗಿದೆ ಮತ್ತು ಅದಕ್ಕೆ ಅನೇಕ ಸಂಸ್ಥೆಗಳು ಸೇರಿಕೊಂಡಿದ್ದೇವೆ ಎಂದು. ಮತ್ತು ಮಕ್ಕಳ ಕರ್ನಾಟಕ ಚೈಲ್ಡ್ ಹೆಲ್ಫೇರ್ ಬ್ಯಾಂಗ್ಳೂರಿಂದ ನಮಗೆ ಅವಾರ್ಡ್ ಕೂಡ ಸಿಕ್ಕಿದೆ. ಅಂದರೆ ನಾವು ಕೆಲಸ ಮಾಡಿದ ನೆಲೆಯಲ್ಲಿ ನಮಗೆ ಕೆಲಸ ಮಾಡೋರಿಗೆ ಅದಕ್ಕೆ ಅವಾರ್ಡ್ ಕೂಡ ನಮಗೆ ಸಿಕ್ಕಿದೆ. ಸೋಷಲ್ ಸರ್ವಿಸ್, ಬೆಸ್ಟ್ ಸೋಷಲ್ ಸರ್ವಿಸ್ ಇದೆ ಅಂತ ಅಂದರು. ಸೊ ಈ ರೀತಿ ನಾವು ಕೆಲವು ಶಿಸ್ತುಗಳಲ್ಲಿ ಗುರುತಿಸಿಕೊಂಡಿದ್ದೇವೆ. ಅಂದರಲ್ಲಿ ಅದೇ ನಾವು ಇನಿಷಿಯಲಲ್ಲಿ ವ್ಯಾಲ್ಯೂ ಓರಿಯಂಟ್ ಎಜುಕೇಷನ್ ಮೇಲೇ ವರ್ಕ್ ಮಾಡ್ತಿದ್ದೆವು, ವ್ಯಾಲೋರೆಂಟ್ ಅಂತಲೇ ಹೇಳ್ತಾ ಇದ್ದೆವು. ಬಟ್ ಅದು ಒಂದು ಕಾರ್ಯಕ್ರಮವಾಗಿ ಒಂದು ಕಾನ್ಸೆಪ್ಟ್ ಆಗಿ ಡೆವಲಪ್ ಮಾಡ್ತಾ ಹೋದಾಗ ಇದಕ್ಕೆ ಒಂದು ಸಂಸ್ಥಾ ರೂಪ ಬೇಕು ಅಂತ ನಾವು ಬೇಕಂತ ಹೇಳುವಾಗ ಸಂಸ್ಥೆ ರಿಜಿಸ್ಟರ್ ಮಾಡುವಾಗ ನಮಗೆ ಅಲ್ಲಿ ಆಲೋಚನೆಗೆ ಬಂದದ್ದು ಪಡಿ ಎಂಬುದು ಒಂದು ತುಳು ವರ್ಡ್. ಅಂದರೆ ಇದು ತುಳುವಿಗೆ ಸಂಬಂಧಪಟ್ಟ ಪದ, ಆದರೆ ಅದೇ ಅನೇಕ ಭಾಷೆಗಳಲ್ಲಿದೆ. ತುಳುನಲ್ಲಿದೆ, ಕನ್ನಡದಲ್ಲಿದೆ, ಇಂಗ್ಲೀಷ್, ಇದು ತಮಿಳು, ತೆಲುಗು ಎಲ್ಲ ಭಾಷೆಯಲ್ಲಿದೆ, ಬೇರೆ ಬೇರೆ ಮೀನಿಂಗ್ಸ್ ಇದೆ. ಬಟ್ ನಾವು ಇಲ್ಲಿ ಪಡಿ ಸಂಸ್ಥೆಗೆ ತಗೊಂಡ ಮುಖ್ಯ ಉದ್ದೇಶ ಏನಂದರೆ, ಒಂದು ಸ್ಥಳೀಯವಾದ ಭಾಷೆಯಲ್ಲಿ ಒಂದು ಪದವನ್ನು ತಗೊಂಡದ್ದು, ಮತ್ತೊಂದು ಪಡಿಗೆ ಎರಡು ನಮ್ಮಲ್ಲಿ ಮೀನಿಂಗ್ ಇದೆ. ಒಂದು, ನಾವು ಕೃಷಿಯ ಭತ್ತವನ್ನು ಪಡಿಯ ಬೆಂಚ್ ಇದಕ್ಕೆ ಬೆಂಚಿಗೆ ಹಾಕಿಕೊಂಡು ಅದನ್ನು ಸಪ್ರೇಟ್ ಮಾಡ್ತೇವೆ, ಭತ್ತ ಮತ್ತು ಕಾಳು ಇದನ್ನು ಸಪ್ರೇಟ್ ಮಾಡುವ ಅಂತ ಇದು ಇದಕ್ಕೆ ಪಡಿ ಹಾಕೋದು ಹೇಳ್ತೇವೆ. ಸೊ ಅದು ಅಂಶ ಇದೆ, ನಾವು ಅದನ್ನು ತಗೊಂಡಿದ್ದೇವೆ. ಅಂದರೆ ಕಲ್ಚರಲ್ ಆಗಿ ಸಾಂಸ್ಕೃತಿಕವಾಗಿ ಅಗ್ರಿಕಲ್ಚರ್ ಯಾವ ರೀತಿಯಲ್ಲಿ ತಮ್ಮ ಶ್ರಮಿಕರು ಬೆಳೆಸಿದ ದವಸ ಧಾನ್ಯಗಳನ್ನು ಒಂದು ಮುಖ್ಯ ಒಂದು ಇದಕ್ಕೆ ಬಂದು ಅದು ಮುಖ್ಯ ಇದಕ್ಕೆ ಹೋಗುವಂಥದ್ದು, ಆ ಪುಸ್ತಕಕ್ಕೆ ಪಡಿ ಅಂತ ಹೇಳುವಂಥದ್ದು. ಮತ್ತು ಪಡಿ ಎಂಬಂದರೆ ತುಂಬ ಮೀನಿಂಗ್ಸ್ ಬೇರೆ ಇದೆ. ಅಂದರೆ ಪಡಿ ಅಂದರೆ ಕಲಿ ಎಂದಾಗ್ತದೆ, ಪಡಿ ನಿಮ್ಮ ಹಕ್ಕನ್ನು ಪಡೆಯುವಂಥದ್ದು ಇದೆಲ್ಲ ಇರುತ್ತೆ. ಇರುತ್ತೆ. ಬಟ್ ನಾವು ಸಾಮಾಜಿಕವಾಗಿ ನಾವು ತಗೊಂಡದ್ದು ಈ ಸಾಂಸ್ಕೃತಿಕವಾಗಿ ಕಲ್ಚರಲ್ ಅಗ್ರಿಕಲ್ಚರಲ್ ಆಸ್ಪೆಕ್ಟ್ಸ್ ಮೇಲೆ ಇಟ್ಕೊಳ್ಳುವಂಥದ್ದು, ಅದರ ಮೂಲಕ ಶಿಕ್ಷಣಕ್ಕೆ ಅದು ಉಪಯೋಗ ಆಗಬೇಕು ಅಂತ ಇಟ್ಕೊಂಡು ಮಾಡ್ತಾ ಇರುವಂಥದ್ದು. ಓಕೆ
3: ಸರ್, ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದ.
4: ಜನಸಾಮಾನ್ಯರಿಗೆ ಕೂಡ ಇದನ್ನು ತಲುಪುವಂತೆ ಮಾಡಿದ ನಿಮ್ಮ ಶ್ರಮಕ್ಕೂ ನಾನು ಅಭಿನಂದಿಸ್ತಾ ಇದ್ದೇನೆ.

ಪಡಿ ಸಂಸ್ಥೆಯಿಂದ ಹೊರಗೆ ಬಂದಿದ್ದೇವೆ. ಇಲ್ಲಿ ಎರಡೂ ಬದಿಯಲ್ಲಿ ಕೂಡ ತುಂಬ ಸಂಸ್ಥೆಗಳು ಕೂಡ ಇದ್ದಾವೆ, ಅಂಗಡಿ ಮುಂಗಟ್ಟುಗಳಿದ್ದಾವೆ, ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಂಸ್ಥೆಗಳು ಕೂಡ ಇಲ್ಲಿದ್ದಾವೆ. ಒಂದು ರೀತಿಯಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಕೂಡ ಇರತಕ್ಕಂಥದ್ದು, ಅದರ ಜೊತೆಗೆ ಸಾಕಷ್ಟು ರೆಸಿಡೆನ್ಷಿಯಲ್ ಏರಿಯಾಗಳು ಕೂಡ ಇಲ್ಲಿ ಕಾಣಿಸ್ತದೆ. ನಾವು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಶಿಕ್ಷಣ ಸಂಸ್ಥೆಯ ಒಂದು ಆವರಣ ಸಿಗ್ತದೆ. ಬಹಳ ಪ್ರಸಿದ್ಧವಾದಂತಹ ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಬೆಂದೂರು ಮತ್ತು ಸೈಂಟ್ ತೆರೆಸಾ ಕಾನ್ವೆಂಟ್ ಸ್ಕೂಲ್ ಬೆಂದೂರು, ಈ ಎರಡು ಪ್ರಸಿದ್ಧ ಸಂಸ್ಥೆಗಳಿರುವಂಥ ಪ್ರದೇಶ ಇದು. ಇಲ್ಲಿ ನೋಡಿ, ಮಂಗಳೂರಿನ ಬೆಥನಿ ವಿದ್ಯಾಸಂಸ್ಥೆಗಳ ಮೂಲಕ ನಡೆಯುವಂತಹ ಈ ಸಂಸ್ಥೆಗಳ ಪರಿಚಯವನ್ನು ನಾವು ಮಾಡಿಕೊಳ್ಬೇಕು. ಇಲ್ಲಿ ಹಳೆಯ ಒಂದು ಶಾಲೆ ಇದು, ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಬೆಂದೂರು. ಮಂಗಳೂರಿನ ಕದ್ರಿಯಲ್ಲಿ ಪೀಟರ್ ಲೋಬು ಪೆದ್ರು ಶಣ ಅಂತವರನ್ನು ಕರೆಯುವುದು, ಅವರು ಸೈಂಟ್ ಫ್ರಾನ್ಸಿಸ್ ಜೇವಿಯರ್ ಶಾಲೆಯನ್ನು ನಡೆಸ್ತಾ ಇದ್ರು ಆ ಕಾಲಕ್ಕೆ. ಅವರ ನಂತರ ನುರಿತ ಶಿಕ್ಷಕ ಮಾರ್ಸೆಲ್ ಡಿ ಸೋಜಾ ಅವರು ತಮ್ಮ ಸುಪರ್ದಿಗೆ ಅದನ್ನು ತಗೊಳ್ತಾರೆ. ಬೆಂದೂರು ಚರ್ಚಿನ ಆಡಳಿತವನ್ನು ವಹಿಸಿಕೊಂಡಂತಹ ರೆಮಂಡರ್ ಎನ್ನುವರು ಈ ಚರ್ಚಿನ ವ್ಯಾಪ್ತಿಯಲ್ಲಿನ ಬಡ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅಂತ ಬಯಸಿದ್ರಂತೆ. ಈ ನಡುವೆ ಸೈಂಟ್ ಫ್ರಾನ್ಸಿಸ್ ಜೇವಿಯರ್ ಶಾಲೆಯು ಅನೇಕರ ಸಮಸ್ಯೆಗಳಿಗೆ ಒಳಗಾಗಿತ್ತು. ರೇಮಂಡ್ರು ಆ ಶಾಲೆಯನ್ನು ಮಾರ್ಸೆಲ್ ಡಿಸೋಜರಿಂದ ಪಡ್ಕೊಂಡ್ರು. 1918 ಈ ಶಾಲೆಯನ್ನು ಸೈಂಟ್ ಸೆಬಾಸ್ಟಿಯನ್ ಶಾಲೆಯೊಂದಿಗೆ ವಿಲೀನಗೊಳಿಸಿದರು. 1919 ಹೊಸ ಕಟ್ಟಡದಲ್ಲಿ ಸೈಂಟ್ ಸೆಬಾಸ್ಟಿಯನ್ ಶಾಲೆ ಮುಂದುವರಿಯಿತು. ಈ ಶಾಲೆಗೆ ಉತ್ತಮ ಶಿಕ್ಷಕರನ್ನು ಕೂಡ ನೇಮಕ ಮಾಡಿದರು. ಅವರಲ್ಲಿ ನಾವು ಹೆಸರಿಸಬಹುದಾದಂತಹ ಫ್ಲೋರಾ ಮತಾಯಸ್, ಆಲಿಸ್ ಮತಾಯಸ್, ಮಾರ್ಸೆಲಿನ್ ಮೆನೇಜಸ್ ಮತ್ತು ರೆಜಿನಾ ಗಟ್ರೂಡ್ ಗೊನ್ಸಾಲ್ವೇಸ್ ಇವರು ಪ್ರಮುಖರು. ಮುಂದೆ ಈ ನಾಲ್ವರು ಶಿಕ್ಷಕಿಯರೇ ಬೆಥನಿ ಸಂಸ್ಥೆಯ ಸ್ಥಾಪನೆಗೆ ಕಾರಣರಾಗಿ ಈ ಸಂಸ್ಥೆಯ ಮೊದಲ ನಾಲ್ವರು ಭಗಿನಿಯರು ಕೂಡ ಅವರೇ ಆಗಿದ್ದಾರೆ. ಇವರ ಸೇವೆಯಿಂದ ಶಾಲೆ ಬಹಳ ಬೇಗ ಅಭಿವೃದ್ಧಿಯನ್ನು ಪಡೆಯಿತು, ವಿದ್ಯಾರ್ಥಿಗಳ ಸಂಖ್ಯೆ ಏರತೊಡಗಿತ್ತು. 1921 ಹೆಣ್ಮಕ್ಕಳಿಗೆ ಪ್ರತ್ಯೇಕ ಸೈಂಟ್ ಮಾರ್ಗರೆಟ್ ಮೇರಿ ಶಾಲೆ ಅಂತ ಇಲ್ಲಿ ಆರಂಭ ಆಯಿತು. ಹೆಣ್ಣು ಮಕ್ಕಳಿಗೆ ಮುಂದಿನ ಜೀವನಕ್ಕೆ ಅಗತ್ಯವಾಗಿ ಬೇಕಾದಂತಹ ಶಿಕ್ಷಣವನ್ನು ಕೂಡ ನೀಡಲಾಗ್ತಾ ಇತ್ತು. ಇದರ ಪಕ್ಕದಲ್ಲಿಯೇ ಹೆಣ್ಣು ಮಕ್ಕಳಿಗಾಗಿ ಮಾರ್ಥಾಸ್ ಇಂಡಸ್ಟ್ರಿಯಲ್ ಸ್ಕೂಲ್ ಅದನ್ನು ಕೂಡ ಸ್ಥಾಪನೆ ಮಾಡಿದರು. ಸ್ತ್ರೀ ಶಕ್ತಿಗೆ ಈಗ ಯಾವ ಮಹತ್ವ ನೀಡಲು ಆರಂಭ ಆಗಿದೆಯೋ ಅದನ್ನು ಆಗಲೇ ರೇಮಂಡ್ರು ಬೆಥನಿ ಸಂಸ್ಥೆಯ ಮೂಲಕ ಆರಂಭಿಸಿದರು. 1986 ಸೈಂಟ್ ಮಾರ್ಗರೆಟ್ ಮೇರಿ ಶಾಲೆಯನ್ನು ಸೈಂಟ್ ಸೆಬಾಸ್ಟಿಯನ್ ಶಾಲೆಯೊಂದಿಗೆ ವಿಲೀನಗೊಳಿಸಿದರು. ಕೆಥೋಲಿಕ್ ವಿದ್ಯಾಬೋರ್ಡಿನ ಆಡಳಿತಕ್ಕೆ ಒಳಪಟ್ಟಂತಹ ಈ ಶಾಲೆ 1987 ಬೆಥನಿ ವಿದ್ಯಾಸಂಸ್ಥೆಗೆ ಹಸ್ತಾಂತರ ಆಯಿತು. ಈ ಶಾಲೆ ಈಗ ಸುಸಜ್ಜಿತ ಹೊಸ ಕಟ್ಟಡದಲ್ಲಿ ನಡೆಯುತ್ತಾ ಇದೆ. ಇದು ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆಯ ವಿಷಯ ನಾವು ತಿಳ್ಕೊಂಡ ಹಾಗಾಗಿದೆ. ದೂರದ ಮಕ್ಕಳನ್ನು ಇಲ್ಲಿಗೆ ತರಲಿಕ್ಕೆ ನಿಟ್ಟೆ ವಿದ್ಯಾಸಂಸ್ಥೆ ವಾಹನದ ಸವಲತ್ತನ್ನು ಕೂಡ ಇಲ್ಲಿ ನೀಡಿದೆ, ಅದನ್ನು ನಾವು ಉಲ್ಲೇಖಿಸಲು ಬಯಸ್ತೇವೆ.

ಇನ್ನೊಂದು ಅತ್ಯಾಧುನಿಕ ರೀತಿಯ ಶಿಕ್ಷಣ ಕ್ರಮವನ್ನು ICSE ಶಿಕ್ಷಣವನ್ನು ಕೊಡುವಂತಹ ಸೈಂಟ್ ತೆರೆಸಾ ಕಾನ್ವೆಂಟ್ ಸ್ಕೂಲ್ ಬೆಂದೂರು, ಇದು ಕೂಡ ಇಲ್ಲೇ ಇರುವಂಥದ್ದು. ಈ ಊರಿನ ಜನರ ಅಪೇಕ್ಷೆಯ ಮೇರೆಗೆ ಬೆಥನಿ ಸಂಸ್ಥೆಯ ಅಮೃತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಅಂದರೆ 1996 ಬೆಂದೂರಿನಲ್ಲಿ ಸೈಂಟ್ ತೆರೆಸಾ ಕಾನ್ವೆಂಟ್ ಸ್ಕೂಲ್ ಆರಂಭ ಆಗಿದೆ. ಇದು ದೆಹಲಿಯ ICSE ಶಿಕ್ಷಣ ಕ್ರಮವನ್ನು ಅಳವಡಿಸಿಕೊಂಡಿದೆ. ಪರಿಸರದ ಜನತೆಗೆ ಇದೊಂದು ಉತ್ತಮ ಅವಕಾಶ ದೊರೆತ ಹಾಗೆ ಇಲ್ಲಿ ಅತ್ಯುತ್ತಮ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ವರ್ಷಂ ಪ್ರತಿ ಈ ಶಾಲೆ 100% ಫಲಿತಾಂಶವನ್ನು ಗಳಿಸುವುದು ಬಹಳ ವಿಶೇಷ. ಅಲ್ಲದೆ ಸಾಧಾರಣವಾಗಿ ಉನ್ನತ ಶ್ರೇಣಿಯಲ್ಲಿ 76% ಮತ್ತು ಉಳಿದವರು ಪ್ರಥಮ ಶ್ರೇಣಿಯಲ್ಲಿ ಇಲ್ಲಿ ತೇರ್ಗಡೆ ಹೊಂತಾ ಇದ್ದಾರೆ. ವಿದ್ಯಾರ್ಥಿಗಳು ಸದಾ ಕ್ರಿಯಾಶೀಲರಾಗಿದ್ದಾರೆ. ಅನೇಕ ರಚನಾತ್ಮಕ ಚಟುವಟಿಕೆಗಳಲ್ಲಿ ಅದರಲ್ಲಿ ಕೂಡ ಮುಖ್ಯವಾಗಿ ಸ್ಕೇಟಿಂಗ್, ಚೆಸ್, ವಾದ್ಯ, ಸಂಗೀತ, ನೃತ್ಯ, ಕರಾಟೆ, ವಿಜ್ಞಾನ, ಸಂಸ್ಕೃತಿ ಮತ್ತು ಕಲೆ ಇತ್ಯಾದಿಗಳಲ್ಲಿ ಇಲ್ಲಿಯ ಮಕ್ಕಳು ಭಾಗವಹಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ವಿಜಯಿಗಳಿ ಆದದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಬಹುದು. ಕ್ರೀಡೆಗಳಲ್ಲೂ ಕೂಡ ಮುಂಚೂಣಿಯಲ್ಲಿದ್ದು ಕಾಲ್ಚೆಂಡು ಪಂದ್ಯಾಟದಲ್ಲಿ ಪ್ರತಿ ವರ್ಷ ಫಲಕವನ್ನು ಅವರು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ವಿವಿಧ ದೇಶಗಳಲ್ಲಿ ಕಲಿತು ಅನುಭವ ಪಡೆದಂತಹ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇರುವುದರಿಂದ ಇಲ್ಲಿಯ ವಿದ್ಯಾರ್ಥಿಗಳೊಂದಿಗೆ ಅವರು ಬೆರೆತು ಶಿಕ್ಷಣದಲ್ಲಿ ಉನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗಿದೆ. ದೇಶ ವಿದೇಶಗಳಿಗೆ ನಡೆಸುವಂತಹ ಶೈಕ್ಷಣಿಕ ಪ್ರವಾಸಗಳಲ್ಲಿ ಕೂಡ ಭಾಗವಹಿಸುವ ಮೂಲಕ ಮಾನಸಿಕ, ಬೌದ್ಧಿಕ, ಸಾಮಾಜಿಕ, ಭಾವನಾತ್ಮಕ ಪ್ರಬುದ್ಧತೆಯನ್ನು ಪಡೆಯುವ ವಿಪುಲ ಅವಕಾಶ ಇಲ್ಲಿದೆ. ತಮ್ಮ ಅಭಿರುಚಿಯಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಉತ್ಕೃಷ್ಟಗೊಳಿಸಲು ಸುಸಜ್ಜಿತ ಕಟ್ಟಡ, ವಿಜ್ಞಾನ ಪ್ರಯೋಗಾಲಯ, ಲ್ಯಾಂಗ್ವೇಜ್ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ಸ್, ಕಂಪ್ಯೂಟರ್ ಲ್ಯಾಬ್, ವಾಚನಾಲಯ, ಬಾಸ್ಕೆಟ್ಬಾಲ್ ಬಯಲು ಮುಂತಾದ ಸೌಲಭ್ಯಗಳನ್ನು ಕೂಡ ಇಲ್ಲಿ ಹೊಂದಿದ್ದಾರೆ. ರಕ್ಷಕ ಶಿಕ್ಷಕ ಸಂಘ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗಾಗಿ ಮತ್ತು ಶಾಲಾಭಿವೃದ್ಧಿಗಾಗಿ ಸದಾ ಸಹಕಾರ ಬೆಂಬಲ ನೀಡ್ತಾ ಇದೆ ಅಂತ ಹೇಳಿ ಇಲ್ಲಿಯ ಒಂದು ಅಧ್ಯಾಪಕರಿಂದ ಹೇಳ್ತಾ ಇದ್ದಾರೆ. ಸಕ್ರಿಯವಾಗಿ ಹಾಗೂ ಕ್ರಿಯಾತ್ಮಕವಾಗಿ ಶಾಲೆಯ ಏಳಿಗೆಗಾಗಿ ವಿದ್ಯಾರ್ಥಿಗಳು, ಮಕ್ಕಳು ಹಾಗೆ ಶಿಕ್ಷಕರು ಮತ್ತು ಪೋಷಕರು ಎಲ್ಲರೂ ಕೂಡ ಶ್ರಮಿಸ್ತಾ ಇರುವುದರಿಂದ ಇವತ್ತು ಈ ಒಂದು ಸಂತ ತೆರೆಸಾ ಕಾನ್ವೆಂಟ್ ಸ್ಕೂಲ್ ಮಂಗಳೂರಿನಲ್ಲಿ ಬಹಳ ಹೆಸರನ್ನು ಪಡೆದಿರುವಂಥದ್ದು.

0: ಕೇಳುಗರೆ, ನಾವೀಗ ಬಂದಿರುವಂಥದ್ದು ಸಂತ ತೆರೇಸಾ ಸ್ಕೂಲ್ಗೆ ಬಂದಿದ್ದೇವೆ. ಇಲ್ಲಿ ನಮಗೆ ಸಂತ ತೆರೇಸಾ ಸ್ಕೂಲಲ್ಲಿ ಶಿಕ್ಷಕರಾಗಿರುವಂತಹ ರಾಜೇಶ್ ಅವರು ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ. ಅವರು ಈ ಒಂದು ತೆರೇಸಾ ಸ್ಕೂಲ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ ಬರೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ರಿಗೂ ನಮಸ್ಕಾರ. ನಮ್ಮ ಶಾಲೆಯು ಬೆತನಿ ಎಜುಕೇಷನಲ್ ಸೊಸೈಟಿ, ಇದರ ಅಧೀನಕ್ಕೆ ಒಳಪಟ್ಟ ಸಂತ ತೆರೇಸಾ ಶಾಲೆಯು ಮಂಗಳೂರಿನ ಹೃದಯ ಭಾಗವಾದ ಕಂಕನಾಡಿ ಸಮೀಪದ ಬಿಂದೂರು ಎಂಬ ಸುಂದರ ಸ್ಥಳದಲ್ಲಿದೆ. ICSE ಪಠ್ಯಕ್ರಮವನ್ನು ಹೊಂದಿರುವ ಮಂಗಳೂರಿನ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆಯನ್ನು ನಮ್ಮ ಶಾಲೆ ಪಡೆದುಕೊಂಡಿದೆ. 1996 ಪ್ರಾರಂಭವಾದ ನಮ್ಮ ಶಾಲೆಯು ಈ ಶೈಕ್ಷಣಿಕ ವರ್ಷಕ್ಕೆ 23 ವರ್ಷಗಳನ್ನು ಪೂರ್ತಿಗೊಳಿಸಿ ರಜತ ಮಹೋತ್ಸವದ ಕಡೆಗೆ ಯಶಸ್ವಿಯಾಗಿ ಸಾಗುತ್ತಿದೆ. ಇಲ್ಲಿ 58 ಮಂದಿ ಶಿಕ್ಷಕರು ಮತ್ತು 24 ಮಂದಿ ಶಿಕ್ಷಕೇತರ ಸಿಬ್ಬಂದಿಯವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. LKGಯಿಂದ 10ನೇ ತರಗತಿಯವರೆಗಿನ ಶಿಕ್ಷಣದ ಸೌಲಭ್ಯವಿದ್ದು ಒಟ್ಟು 1675 ಮಂದಿ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಇಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಮಹತ್ವ ನೀಡಲಾಗುತ್ತಿದೆ. ಸುಸಜ್ಜಿತವಾದ ಗ್ರಂಥಾಲಯ, ವಿಜ್ಞಾನ ಪ್ರಯೋಗಾಲಯಗಳು, ಲ್ಯಾಂಗ್ವೇಜ್ ಲ್ಯಾಬ್ಸ್, ಗಣಿತ ಪಾರ್ಕ್, ಕಂಪ್ಯೂಟರ್ ಲ್ಯಾಬ್, ನೃತ್ಯ ಕೊಠಡಿಗಳು, ಸಂಗೀತ ಕೊಠಡಿಗಳು ಮುಂತಾದ ಅತ್ಯಾಧುನಿಕ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿವೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಕರಾಟೆ, ಚೆಸ್, ಚಿತ್ರಕಲೆ, ನೃತ್ಯ ಮುಂತಾದ ಹವ್ಯಾಸಿ ತರಗತಿಗಳನ್ನು ನಡೆಸಲಾಗುತ್ತಿದೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ

0: ಎಲ್ಲ ಸ್ಥಳಗಳಿಂದ ಮಕ್ಕಳಿಗೆ ಈ ಶಾಲೆಗೆ ಬರಲಿಕ್ಕೆ ಅತ್ಯಂತ ಅನುಕೂಲಕರವಾಗಿದೆ. ಹಾಗೆಯೇ ನಮ್ಮ ಶಾಲೆಯ ಸಮಯ ಕೂಡ ಬೆಳಿಗ್ಗೆ 8:30 ಪ್ರಾರಂಭವಾಗಿ ಮಕ್ಕಳಿಗೆ 2:45 ಕೊನೆಗೊಳ್ತದೆ. ಹಾಗಾಗಿ ಇಲ್ಲಿಂದ ಶಾಲೆಯಿಂದ ಹೋಗಿ ಮಕ್ಕಳಿಗೆ ಇನ್ನುಳಿದ ಯಾವುದೇ ಕ್ಲಾಸಸ್ಗೆ ಜಾಯ್ನ್ ಆಗಬೇಕಿದ್ರೂ ಮಕ್ಕಳಿಗೆ ಕೂಡ ಸರಿಯಾದ ಸಮಯ ಕೂಡ ದೊರೆಯುತ್ತದೆ. ಈಗ ನಮ್ಮ ಶಾಲೆಗೆ ಬರುವ ಹೆಚ್ಚಿನವರಿಲ್ಲಿ ಸುತ್ತಮುತ್ತಲಿನ ಪರಿಸರದವರು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಹಾಗೆ ಅವರ ಹೆತ್ತವರು ಕೂಡ ನಮಗೆ ಶಾಲೆಗೆ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ.
1: ಸರ್, ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂತ ತೆರೇಸಾ ಶಾಲೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ, ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಹಾಡನ್ನು ಪ್ರಸಾರ ಮಾಡಬೇಕು ಅಂತಿದ್ರೆ ಯಾವ ಹಾಡನ್ನು ಕೇಳೋದಕ್ಕೆ ಬಯಸ್ತಾ ಇದ್ದೀರಾ?
0: ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ ಇರುವಂತಹ ಕಾಣದ ಕಡಲಿಗೆ ಹಂಬಲಿಸಿದೆ ಈ ಮನ, ಇದನ್ನು ಪ್ರಸಾರ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ.

ಸೈಂಟ್ ತೆರೆಸಾ ಸ್ಕೂಲಿನಿಂದ ಹೊರಗೆ ಬಂದಿದ್ದೇವೆ ಶ್ರೋತೃಗಳೇ. ಹಾಗೆ ಮತ್ತೆ ಇನ್ನು ಸ್ವಲ್ಪ ಮುಂದುವರಿದು ನಾವು ಬಂದ್ರೆ ಈಗ ನಮ್ಮ ಎದುರಿನಲ್ಲಿ ಮೂರು ಮಾರ್ಗ ಕಾಣಿಸ್ತಾ ಇದೆ. ಒಂದು ನಾವು ಈಗಾಗಲೇ ಬಂದಿರುವಂತಹ ಬೆಂದ್ರುವೆಲ್ ಮಾರ್ಗ, ಅದು ಮುಂದುವರಿದುಕೊಂಡು ಕದ್ರಿ ಕಡೆಗೆ ಹೋಗುವಂಥದ್ದು ಇನ್ನೊಂದು ಮಾರ್ಗ. ಅದರ ಮಧ್ಯೆ ಎಡಗಡೆಗೆ ಒಂದು ಮಾರ್ಗ ಇದು ಬಲ್ಮಠ ರಸ್ತೆಯನ್ನು ಸೇರುವಂಥ ಮಾರ್ಗ. ಈ ಮೂರು ಮಾರ್ಗದ ಪ್ರದೇಶದಿಂದ ಸ್ವಲ್ಪ ನಾವು ಮುಂದಕ್ಕೆ ಚಲಿಸಿದರೆ ಇಲ್ಲಿ ಬಲಭಾಗಕ್ಕೆ ಬಹಳ ದೊಡ್ಡ ಒಂದು ಚರ್ಚ್ ಆವರಣ ಸಿಗ್ತದೆ. ಈ ಚರ್ಚ್ಗೆ ಬೆಂದೂರು ಚರ್ಚ್ ಅಂತಲೇ ಹೆಸರು, ಸೈಂಟ್ ಸೆಬಾಸ್ಟಿಯನ್ ಚರ್ಚ್. ಮಂಗಳೂರಿನ ಧರ್ಮ ಕೇಂದ್ರದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಧರ್ಮ ಕೇಂದ್ರ ಇದು. ಈ ಬೆಂದೂರು ಧರ್ಮ ಕೇಂದ್ರವನ್ನು 1914 ಸ್ಥಾಪಿಸಿದ್ದಾರೆ ನೋಡಿ. ನಾವು ಈ ಆವರಣದ ಒಳಗೆ ಬಂದಿದ್ದೇವೆ. ಬಹಳ ವಿಶಾಲವಾದಂತಹ ಒಂದು ಪ್ರದೇಶ, ಅಲ್ಲಿ ಎದ್ದು ಕಾಣುವಂತಹ ಈ ಒಂದು ಇಗರ್ಜಿಯ ಕಟ್ಟಡ. ರೇಮಂಡ್ ಮಸ್ಕರೇನ್ಯಸ್ ಅವರು ಮೊದಲನೆಯ ವಿಕಾರ ಆಗಿದ್ದಾಗ ಇದು ಸ್ಥಾಪನೆ ಆಯಿತಂತೆ. ಈ ಧರ್ಮ ಕೇಂದ್ರ ಸ್ಥಾಪನೆಯಾಗುವ ಮೊದಲು ಇದರ

0: ಪೂರ್ವ ಕೇಂದ್ರವಾದಂಥ ನಂತೂರು ಮತ್ತು ಮರೋಳಿ ಮಿಲಾಗ್ರೆಸ್ ಕೇಂದ್ರ ಭಾಗಕ್ಕೂ, ಪಶ್ಚಿಮ ಭಾಗದ ಕದ್ರಿ ಮತ್ತು ಬೆಂದೂರು ಇವು ರೊಜಾರಿಯೋ ಧರ್ಮ ಕೇಂದ್ರಕ್ಕೂ ಸೇರಿದ್ದು ಅಂತ ಹೇಳ್ತಾರೆ. 1935 ಮರೋಳಿಯ ಸ್ವಲ್ಪ ಭಾಗ ಹೊಸದಾಗಿ ನಿರ್ಮಾಣವಾದ ಆಂಜಲೋರ್ ಧರ್ಮ ಕೇಂದ್ರಕ್ಕೆ ಸೇರಿದ್ದವು. ಬೆಂದೂರು ಧರ್ಮ ಕೇಂದ್ರವು ಬೆಥನಿ ನನ್ಗಳ ಸಂಸ್ಥೆಯ ಜೊತೆಗೆ ಹತ್ತಿರದ ಸಂಬಂಧವನ್ನು ಹೊಂದಿತ್ತು. ಇಲ್ಲಿ ಕ್ರೈಸ್ತ ಬಾಂಧವರಿಗೆ ಬೇಕಾದಂತಹ ಪ್ರಾರ್ಥನೆಗೆ ಅನುಕೂಲವಾಗುವಂತಹ ವಿಶಾಲವಾದಂತಹ ಅವಕಾಶಗಳು ಇದೆ. ವಿಶೇಷವಾಗಿ ಕ್ರೈಸ್ತರ ಹಬ್ಬಗಳು, ಅದರಲ್ಲಿ ಮುಖ್ಯವಾಗಿ ಕ್ರಿಸ್ಮಸ್ ಹಬ್ಬ, ಆ ಸಂದರ್ಭದಲ್ಲಿ ಈ ಆವರಣದಲ್ಲಿ ಗೋದಲಿಗಳನ್ನು ಕೂಡ ರಚನೆ ಮಾಡಿ ಆರಾಧನೆ ಆಗ್ತಾ ಇರುವಂಥದ್ದು ಮತ್ತು ಎಲ್ಲ ರೀತಿಯಲ್ಲಿಯೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೆರೆದುಕೊಂಡಿರುವಂಥದ್ದು. ಇದರ ಹತ್ತಿರದಲ್ಲಿ ಒಂದು ದೊಡ್ಡ ಹಾಲ್ ಕೂಡ ಇದೆ, ಸಭಾಂಗಣ, ಸೈಂಟ್ ಸೆಬೆಸ್ಟಿಯನ್ ಚರ್ಚ್ ಹಾಲ್ ಅಂತಲೇ ಇದಕ್ಕೆ ಹೆಸರು. ಇಲ್ಲಿ ಎಲ್ಲ ಬಗೆಯ ಎಲ್ಲ ವರ್ಗದ ಜನರ ಕಾರ್ಯಕ್ರಮಗಳಿಗೆ ಮುಕ್ತ ಅವಕಾಶ ಇದೆ. ಜಾತಿ ಧರ್ಮ ಮತ ಭೇದ ಇಲ್ಲದೆ ಮದುವೆ ಇರ್ಬೋದು, ಬೇರೆ ಸಮಾರಂಭಗಳಿರ್ಬೋದು, ವಾರ್ಷಿಕೋತ್ಸವಗಳಿರ್ಬೋದು ಇತ್ಯಾದಿಗಳು ನಿರಂತರವಾಗಿ ಈ ಸಭಾಂಗಣದಲ್ಲಿ ನಡೆಯುತ್ತದೆ. ಸುಸಜ್ಜಿತವಾದಂತಹ ಒಳಾಂಗಣ ಇದೆ, ಅಲ್ಲಿ ವೇದಿಕೆ ಕೂಡ ಬಹಳ ಉತ್ತಮವಾದಂಥ ವೇದಿಕೆ ಇದೆ, ಸೌಂಡ್ ಸಿಸ್ಟಮ್ ಇದೆ, ಪಾರ್ಕಿಂಗ್ಗೆ ಕೂಡ ಬೇಕಾದಷ್ಟು ಇಲ್ಲಿ ವಿಶಾಲ ಆವರಣ ಇರುವುದರಿಂದ ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಸೈಂಟ್ ಸೆಬೇಸ್ಟಿಯನ್ ಚರ್ಚ್ ಸಭಾಂಗಣದಲ್ಲಿ ನಡೆಯುತ್ತಾ ಇದೆ. ನಮ್ಮ ಈ ಕಾರ್ಯಕ್ರಮವನ್ನು ಕೇಳುತ್ತಾ ಇರುವಂತಹ ಅನೇಕ ಶ್ರೋತೃಗಳು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಇಲ್ಲಿಗೆ ಬಂದಿರಬಹುದು ಅಂತ ನಾನು ಭಾವಿಸ್ತೇನೆ.
1: ಕೇಳುಗರೆ, ನಾವೀಗ ಬೆಂದೂರು ವೆಲ್ ಹೆಸರಾಂತ ಒಂದು ಚರ್ಚ್ ಮತ್ತು ಬೆಂದೂರು ಹಾಲ್, ಇದು ಎಲ್ಲರಿಗೂ ಪರಿಚಿತವಾದಂತು ಹಲವಾರು ಸಮುದಾಯದವರ ಮದುವೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವಂಥ ಬೆಂದೂರು ಹಾಲ್ ಕೂಡ ಎಲ್ಲರಿಗೆ ಪರಿಚಿತವಾದದ್ದು. ಹಾಗೆ ಇಲ್ಲಿರುವ ಸಂತ ಸಭೆಸ್ತನರ ಇಗರ್ಜಿ ಕೂಡ ಅಷ್ಟೇ ಪ್ರಸಿದ್ಧವಾದದ್ದು. ಇದಕ್ಕೆ ಶತಮಾನದ ಹಿನ್ನೆಲೆ ಕೂಡ ಇದೆ. ಹಾಗೆ ಹಲವಾರು ಧಾರ್ಮಿಕ ಚಟುವಟಿಕೆ ಜೊತೆಗೆ ಸೇವಾ ಚಟುವಟಿಕೆಗಳನ್ನು ಈ ಬೆಂದೂರು ಸಂತ ಸಭೆಸ್ತನ ಚರ್ಚಿನ ವತಿಯಿಂದ ನಡೆಸಲ್ಪಡ್ತದೆ. ಈಗ ನಮ್ಮ ಜೊತೆ ಈ ಚರ್ಚಿನ ಬಗ್ಗೆ ಮಾತನಾಡಲು ಇಲ್ಲಿಯ ಸಹಾಯಕ ಗುರುಗಳಾದ ರೋಹನ್ ಡಯಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಈ ಚರ್ಚಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಫಾದರ್.
2: ನಮಸ್ಕಾರ. ಬೆಂದೂರು ಸಂತ ಸೆಬಾಸ್ಟಿಯನ್ ರವಿಗೆ ಅರ್ಪಿಸಿದ ದೇವಾಲಯ 1914 ಆಗಸ್ಟ್ 23 ಪ್ರಾರಂಭವಾಯಿತು. ಅಂದಿನ ಧರ್ಮಗುರುಗಳಾದಂತಹ ಮುನ್ಸಿಂಜೋರ್ ರೈಮಂಡ್ ಮಸ್ಕರೇನಸ್ ಇವರು ಈ ಪವಿತ್ರ ದೇವಾಲಯದ ಪ್ರಥಮ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಈ ಬೆಂದೂರ್ ಚರ್ಚ್ 2-2.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಸ್ತರಿಸಿದ್ದು ಸರಿಸುಮಾರು 2,000 ಅಧಿಕ ಕ್ರೈಸ್ತ ಕುಟುಂಬಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ. ಈ ವ್ಯಾಪ್ತಿಯಲ್ಲಿ 8 ಧರ್ಮ ಭಗಿನಿಯರ ಮನೆಗಳು, ಅದರಲ್ಲಿಯೂ ಪ್ರಮುಖವಾಗಿ ದೇವರ ಸೇವಕ ಮುನ್ಸಿಂಜೋರ್ ರೈಮಂಡ್ ಮಸ್ಕರೇನಸರು ಸ್ಥಾಪಿಸಿದ ಬೆಥನಿ ಧರ್ಮ ಭಗಿನಿಯರ ಪ್ರಥಮ ಮನೆ ಮತ್ತು ರೈಮಂಡ್ ಮಸ್ಕರೇನಸ್ರವರ ಸಮಾಧಿ ಈ ಬೆಂದೂರು ಚರ್ಚ್ನಲ್ಲಿ ಇದೆ. ಅದಲ್ಲದೆ ಮೊಟ್ಟ ಮೊದಲ ಮಹಿಳಾ ಕಾಲೇಜ್ ಮಂಗಳೂರಿನಲ್ಲಿ ಸ್ಥಾಪಿತವಾಗಿರುವಂತಹ ಸಂತ ಆಗ್ನೆಸ್ ಬೆಂದೂರಿನ ಕೀರ್ತಿಯನ್ನು ಪ್ರಪಂಚದಾದ್ಯಂತ ವಿಸ್ತರಿಸಿದೆ. ನಮ್ಮ ಈ ಬೆಂದೂರು ಚರ್ಚ್ನಲ್ಲಿ ಒಂದು ವಿದ್ಯಾಸಂಸ್ಥೆ ಇದೆ, ಅದು ಪಾದುವ ವಿದ್ಯಾಸಂಸ್ಥೆ. ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ನಾಟಕ ಮತ್ತು ಇತರ ಚಟುವಟಿಕೆಗಳಿಗೆ ಇದು ಪ್ರೋತ್ಸಾಹವನ್ನು ನೀಡುತ್ತದೆ. ನಮ್ಮ ಬೆಂದೂರು ಈ ಬೆಂದೂರು ಹಾಲ್ ಮುಖಾಂತರ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಎಲ್ಲಾ ಧರ್ಮದ ಕಾರ್ಯಗಳು ಇಲ್ಲಿ ನಡೆಯುತ್ತವೆ ಮತ್ತು ಇದು ಒಂದು ಸ್ನೇಹದ ಕೀರ್ತಿಯನ್ನು ಎಲ್ಲೆಡೆ ಪ್ರಸರಿಸುತ್ತದೆ. ಈ ಚರ್ಚಿನಲ್ಲಿ ವಿವಿಧ ಕಾರ್ಯಗಳು ನಡೆಯುತ್ತವೆ. ಇಲ್ಲಿ ಪ್ರತಿದಿನ 3 ಪೂಜೆ ಮತ್ತು ಭಾನುವಾರದಂದು 5 ಪೂಜೆ, ಹೀಗೆ ವಿವಿಧ ಚಟುವಟಿಕೆಗಳ ಒಂದು ಸ್ಥಳ ಈ ಬೆಂದೂರು ಚರ್ಚ್ ಆಗಿದೆ. ನಮ್ಮ ಮಾಜಿ ಶಾಸಕರಾದಂತಹ ಜಿ ಆರ್ ಲೋಬೋ ಈ ನಮ್ಮ ಬೆಂದೂರು ಚರ್ಚಿನವರು ಎಂದು ಹೇಳಲು ನನಗೆ ತುಂಬಾ ಸಂತೋಷ ಆಗ್ತದೆ. ಬೆಂದೂರು ಚರ್ಚ್ ಹಲವಾರು ಬಡ ಕುಟುಂಬಗಳಿಗೆ ಸಹಾಯವನ್ನು ಚರ್ಚ್ SVP ಸಂಘದ ಪರವಾಗಿ ಮಾಡುತ್ತಾ ಬರುತ್ತದೆ. ಬಡ ವಿದ್ಯಾರ್ಥಿಗಳಿಗೆ ಪಾದುವ ವಿದ್ಯಾ ಸಂಸ್ಥೆಯಲ್ಲಿ ಕನ್ಸೆಷನ್ ಕೊಟ್ಟು ಉತ್ತಮ ಶಿಕ್ಷಣವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಡುತ್ತದೆ. ಹೀಗೆ ಈ ನಮ್ಮ ಬೆಂದೂರು ಚರ್ಚ್ ಮತ್ತು ಈಗಲೇ ಹೇಳಿದಂತೆ ಬೆಂದೂರು ಹಾಲು ಒಂದು ಪ್ರೀತಿಯ ಸ್ಥಳ. ಯಾವುದೇ ಧರ್ಮವೆಂದು ಲೆಕ್ಕಿಸದೆ ಎಲ್ರಿಗೂ ಸಮಾನವಾಗಿ ನೋಡುವಂತಹ ಒಂದು ಸ್ಥಳವಾಗಿದೆ. ಹಾಗಾಗಿ ಇಲ್ಲಿ ಹಲವಾರು ಜನರು ಭೇಟಿ ಕೊಡ್ತಾರೆ, ಮಾತ್ರವಲ್ಲದೆ ಒಂದು ಉತ್ತಮ ಸಂಬಂಧವನ್ನು ಈ ಬೆಂದೂರು ಚರ್ಚ್ ಇತರ ಧರ್ಮೀಯರೊಂದಿಗೆ ಇಟ್ಟುಕೊಂಡಿದೆ. ಹೀಗೆ ನಮ್ಮ ಬೆಂದೂರು ನಮ್ಮ ಒಂದು ಮಂಗಳೂರಿನ ಒಂದು ಕೀರ್ತಿಯನ್ನು ಹೆಚ್ಚಿಸಿದೆ, ಮಾತ್ರವಲ್ಲದೆ ಹಲವಾರು ದೇಶಗಳಲ್ಲಿ ನಮ್ಮ ಬೆಂದೂರಿನ ಜನರು ವಾಸವಾಗಿದ್ದಾರೆ. ಹೀಗೆ ಬೆಂದೂರು ಒಂದು ಪ್ರೀತಿಯ ಸ್ಥಳ ಎಂದು ಹೇಳಲು ನನಗೆ ತುಂಬ ಹೆಮ್ಮೆಯಾಗಿದೆ. ಅದಲ್ಲದೆ ಇಲ್ಲಿ ಬೆಂದೂರು ಹಾಲಿಗೆ ಬರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆಯ ವ್ಯಕ್ತಿಗಳಿಗೆ ಇಲ್ಲಿ ಕನ್ಸೆಷನ್ ರೇಟಿನಲ್ಲಿ ನಮ್ಮದು ಹಾಲನ್ನು ಕೊಟ್ಟು ನಾವು ಒಂದು ಉತ್ತಮ ಸಂಬಂಧವನ್ನು ಇತರರೊಂದಿಗೆ ಇಟ್ಟುಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಮತ್ತು ಅವರು ಕೂಡ ನಮ್ಮೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಇದೊಂದು ಪ್ರೀತಿಯ ಸ್ಥಳ, ಸ್ನೇಹದ ಸ್ಥಳವಾಗಿ ಪರಿವರ್ತನೆಯಾಗಿದೆ.
1: ಫಾದರ್ ರೋಹನ್ ಡಯಸ್ ಅವರೇ, ಭಾಳ ಚೆನ್ನಾಗಿ ಬೆಂದೂರು ಚರ್ಚಿನ ಬಗ್ಗೆ, ಬೆಂದೂರು ಹಾಲಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಸಾಂಗನ್ನು ನಾವು ಪ್ಲೇ ಮಾಡಿದ್ರೆ ಯಾವ ಸಾಂಗನ್ನು ರಿಕ್ವೆಸ್ಟ್ ಮಾಡ್ತೀರಿ? ನಿಮ್ಮ ಇಷ್ಟದ ಹಾಡು ಯಾವುದು?
2: ಅವೈತಿ ಅವೈ ಕೊಂಕಣಿ ಒಂದು ಹಾಡು ಉಂಟು, ಅದು ನಮ್ಮ ತಾಯಿಯ ನೆನಪನ್ನು ನೆನಪು ಮಾಡ್ತದೆ. ಅದಕ್ಕೋಸ್ಕರ ನಾನು ಆ ಒಂದು ಹಾಡನ್ನು ಇಡೀ ಬೆಂದೂರು ಜನರಿಗೆ ಸಮರ್ಪಿಸಲು ಇಷ್ಟಪಡ್ತೇನೆ.

ಸರಿ ಶ್ರೋತೃಗಳೇ, ಈಗ ಸೈಂಟ್ ಸೆಬಾಸ್ಟಿಯನ್ ಚರ್ಚಿನ ಆವರಣದಿಂದ ನಾವು ಹೊರಗೆ ಬಂದಿದ್ದೇವೆ. ಈ ಒಂದು ಆವರಣಕ್ಕೆ ತಾಗಿದ ಹಾಗೆ ಸ್ವಲ್ಪ ಮುಂದೆ ಹೋದರೆ ಬಲಭಾಗದಲ್ಲಿ ಒಂದು ಸಣ್ಣ ದ್ವಾರ ಸಿಗ್ತದೆ. ಅಲ್ಲಿ ಬರೆದಿದ್ದಾರೆ ನೋಡಿ, ಸೈಂಟ್ ಆಗ್ನೆಸ್ ಕಾಲೇಜು ಅಂತ ಹೇಳಿ. ಮಂಗಳೂರಲ್ಲಿ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಪ್ರಸಿದ್ಧವಾದಂಥ ಪ್ರಪ್ರಥಮ ಮಹಿಳಾ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಒಂದು ಸಂಸ್ಥೆ ಇದು, ಸೈಂಟ್ ಆಗ್ನೆಸ್ ಕಾಲೇಜು. 1920 ಆರಂಭವಾಗಿರುವಂಥದ್ದು. ಇದಕ್ಕಿಂತ ಮೊದಲು ಇಲ್ಲಿ ಸೈಂಟ್ ಆಗ್ನೆಸ್ ಪ್ರೌಢಶಾಲೆ ಮತ್ತು ಇತರ ವಿದ್ಯಾಸಂಸ್ಥೆಗಳು ಕೂಡ ಇದ್ದುವು. ಈಗಲೂ ಅದು ಕಾರ್ಯಾರಂಭ ಮಾಡ್ತಾ ಇದೆ. 1920 ಕಾಲದಲ್ಲಿ ಸಮಾಜದಲ್ಲಿ ಮಹಿಳೆಯ ಸ್ಥಾನ ಹಿಂದಿನ ದಶಕಗಳಿಂದ ಏನು ಭಿನ್ನ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಶಿಕ್ಷಣದಿಂದ ವಂಚಿತಳಾದಂತಹ ಮಹಿಳೆ ಸಮುದಾಯದಲ್ಲಿ ಒಬ್ಬ ಸದುಪಯುಕ್ತ ಪ್ರಜೆ ಆಗಬೇಕು ಎನ್ನುವ ಕಾರಣದಿಂದ ದಕ್ಷಿಣ ಕನ್ನಡದಲ್ಲಿ ಇಂಥ ಒಂದು ಸ್ಥಿತಿಯಿಂದ ಅವಳನ್ನು ಪಾರು ಮಾಡುವುದಕ್ಕೆ, ಶಿಕ್ಷಣದಲ್ಲಿ ಆಕೆ ಮುಂಚೂಣಿಯಲ್ಲಿ ಬರುವುದಕ್ಕೆ, ಆ ಮಹಿಳೆಯರ ಉನ್ನತಿಗಾಗಿ ಕೆಲಸ ಮಾಡಿದಂತಹ ಸಿಸ್ಟರ್ ಅಲೋಶಿಯಾ ಎನ್ನುವರು ಜನರ ನಂಬುಗಿಡನ್ನು ಸುಳ್ಳು ಮಾಡಿ ಮಹಿಳೆಯರಿಗೆ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದು. ಮಂಗಳೂರಿನ ಮಹಿಳೆಯರಿಗೆ ಉನ್ನತ ಶಿಕ್ಷಣವನ್ನು ಕೊಡುವಂತಹ ಕನಸನ್ನು ಅವರು ಸಾಕಾರ ಮಾಡಿದರು. ಮಂಗಳೂರಿನ ಅಪೋಸ್ಟೋಲಿಕ್ ಸಂಸ್ಥೆ ತನ್ನ 50 ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇರುವಂತಹ ಹೊತ್ತಿಗೆ ಆ ಸಂಭ್ರಮದ ಒಂದು ಸಂಕೇತವಾಗಿ ಒಂದು ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಸಿಸ್ಟರ್ ಅಲೋಶಿಯಾ ಅವರು ಮನಸ್ಸು ಮಾಡಿದರು. ಹಾಗೆ ಹುಟ್ಟಿಕೊಂಡಂಥ ಸಂಸ್ಥೆ ಇದು ನೋಡಿ. ಅಧ್ಯಾಪಕ ಶಿಕ್ಷಣಕ್ಕೆ ಪೂರಕವಾದಂಥ ಶೈಕ್ಷಣಿಕ ಅರ್ಹತೆ SSLC ಮಾತ್ರ ಇದ್ದಿತ್ತು ಅಷ್ಟರವರೆಗೆ. ಇನ್ನು ಮುಂದಕ್ಕೆ ಅದು ಸಾಕಾಗುವುದಿಲ್ಲ, ಇದಕ್ಕೆ ಸ್ನಾತಕ ಶಿಕ್ಷಣದ ಅಗತ್ಯವೂ ಇದೆ ಅಂತ ಮದರಾಸು ಪ್ರೆಸಿಡೆನ್ಸಿಯ ಶಿಕ್ಷಣ ವಿಭಾಗ ಘೋಷಿಸಿದಂಥ ಸಂದರ್ಭ. ಆ ಕಾಲದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿದ, ಆದರೆ ಉನ್ನತ ಶಿಕ್ಷಣಕ್ಕಾಗಿ ಪಶ್ಚಿಮ ಘಟ್ಟದಿಂದ ಬಹುದೂರದ ಮದ್ರಾಸಿನವರೆಗೆ ಹೋಗಲಾಗದ ಹುಡುಗಿಯರು ಏನು ಮಾಡುವುದು? ಅಂಥ ಹುಡುಗಿಯರಿಗೆ ಉನ್ನತ ಶಿಕ್ಷಣದ ಅವಕಾಶವನ್ನು ಒದಗಿಸುವ ಸಲುವಾಗಿ ಸಿಸ್ಟರ್ ಅಲೋಶಿಯಾ ಅವರು ಸೈಂಟ್ ಆಗ್ನೆಸ್ ಕಾಲೇಜನ್ನು ಸ್ಥಾಪಿಸಲು ನಿರ್ಧರಿಸಿದರಂತೆ. ಅದಕ್ಕೆ ಅಗತ್ಯವಾದ ಅರ್ಹ ಅಧ್ಯಾಪಕ ವರ್ಗ, ಸೂಕ್ತ ಕಟ್ಟಡ, ಯಾವುದೇ ರೀತಿಯ ಭೌತಿಕ ಸೌಲಭ್ಯಗಳು ಆ ಕಾಲಕ್ಕೆ ಇರಲಿಲ್ಲ. ಆದರೂ ಇದನ್ನು ಸಾಕಾರಗೊಳಿಸಬೇಕು ಅಂತ ಹೇಳಿ ಅವರು ಪಣತೊಟ್ಟು ಆ ಪ್ರಯತ್ನವನ್ನು ಮುಂದುವರಿಸಿದರು. ಇದಕ್ಕೆ ಅವರು ಕಂಡ ಏಕೈಕ ಆಶಾಕಿರಣ ಅಂತ ಹೇಳಿದರೆ ಮಂಗಳೂರಿನ ಅಲೋಶಿಯಸ್ ಕಾಲೇಜಿನ ಜೆಸ್ವಿಟ್ ಪಾದ್ರಿಗಳ ಒಂದು ಸಹಕಾರ. ಮದ್ರಾಸಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಅನುಮೋದನೆಯ ಮೇರೆಗೆ ಅಪೋಸ್ಟೋಲಿಕ್ ಕಾರ್ಮೆಲ್ ಸಂಸ್ಥೆಯ ಚಿನ್ನದ ಹಬ್ಬದ ನೆನಪಿಗಾಗಿ ಕಲಾ ವಿಭಾಗದ ತರಗತಿಗಳು 1920 ಪ್ರಾರಂಭ ಆಯಿತು. ಸೇಂಟ್ ಆನ್ಸ್ ಕಿಂಡರ್ ಗಾರ್ಟನ್ ಶಾಲೆಯ ವಠಾರದಲ್ಲಿ ಸೇಂಟ್ ಆನ್ಸ್ ಹೈಸ್ಕೂಲ್ ಮತ್ತು ತೆಲಿಚೇರಿ ಸೇಕ್ರೆಡ್ ಹಾರ್ಟ್ ಸಂಸ್ಥೆಯ 9 ವಿದ್ಯಾರ್ಥಿನಿಯರು ಪಾಠ ಕೇಳಲು ಇಲ್ಲಿ ಸೇರಿದರು. 1921 ಏಪ್ರಿಲ್ 14 ಇದಕ್ಕೆ ಸಂಯೋಜನೆ ಸಿಕ್ಕಿತ್ತು. ಇದಾದ 3 ಈ ಪ್ರೈವೇಟ್ ತರಗತಿಯ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟರು. ಈವರೆಗೆ ಸೈಂಟ್ ಆನ್ಸ್ ಕಾಲೇಜು ಅಂತ ಕರೆಯಲಾಗುತ್ತಿದ್ದಂತಹ ಸಂಸ್ಥೆ 2 ಜುಲೈ 1921 ಸೈಂಟ್ ಆಗ್ನೆಸ್ ಎಂಬ ನಾಮಕರಣ ಪಡೆದು ಬೆಂದೂರಿನ ಅಂಗಣದಲ್ಲಿ 2 ಇಂಟರ್ಮೀಡಿಯೇಟ್ ತರಗತಿಗಳೊಂದಿಗೆ ವಿದ್ಯುಕ್ತವಾಗಿ ಪ್ರಾರಂಭ ಆಯಿತು. ಈ ಹೊತ್ತಿನಲ್ಲಿ ಅಪೋಸ್ಟೋಲಿಕ್ ಕಾರ್ಮೆಲ್ ಸಂಸ್ಥೆಯಲ್ಲಿ ಅಗತ್ಯವಾದ ಅರ್ಹತೆಯುಳ್ಳ ವ್ಯಕ್ತಿಗಳು ಕೂಡ ಇರಲಿಲ್ಲ. ಹಾಗಾಗಿ ಆ ಸಂಸ್ಥೆಯವರಾರು ಪ್ರಾಂಶುಪಾಲರಾಗಿ ನೇಮಕವಾಗುವಂತಹ ಸಾಧ್ಯತೆಗಳಿರಲಿಲ್ಲ. ಹಾಗಾಗಿ ಮಿಸ್ ವೈರೆಟ್ ಲೀಕ್ಸ್ BA Honours ಬೊಂಬಾಯಿ ಇವರು ಪ್ರಾಂಶುಪಾಲರಾಗಿ ಮೊದಲಿಗೆ ನೇಮಕರಾದರು. ಇವರು ತರ್ಕಶಾಸ್ತ್ರ ಅಂದರೆ ಲಾಜಿಕ್ ಮತ್ತು ಇಂಗ್ಲಿಷ್ ಕಾಂಪೋಸಿಷನ್ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದರು. ಪದನಿಮಿತ್ತ ಪ್ರಾಂಶುಪಾಲರಾದಂಥ ಸಿಸ್ಟರ್ ಕ್ಯಾಂಡಿಡಾ, ಮೇರಿ ಆಗ್ನೆಸ್, ಮಿಸ್ ಎಡಿತ್ ಬೀಲೆ ಅವರುಗಳು ಅಧ್ಯಾಪಕ ವರ್ಗದಲ್ಲಿ ಇದ್ದರು. 1922 ವಿದ್ಯಾರ್ಥಿನಿಯರು ಇಂಟರ್ಮೀಡಿಯೇಟ್ ಪರೀಕ್ಷೆ ತೆಗೆದುಕೊಂಡರು. ಎಲ್ಲರೂ ಕೂಡ ತೇರ್ಗಡೆ ಕೂಡ ಆದರು. ಒಬ್ಬರಿಗೆ ಚಿನ್ನದ ಪದಕ ಕೂಡ ಸಿಕ್ಕಿತು. ಮದರ್ ಅಲೋಶಿಯಾ BA ಪದವಿ ತರಗತಿಗಳನ್ನು ಪ್ರಾರಂಭಿಸಲು ತನ್ನ ಪ್ರಯತ್ನಗಳನ್ನು ಮುಂದುವರಿಸಿದರು. 1922 ಸಿಸ್ಟರ್ ಅನನ್ಸಿಯೇಟಾ, ಆಗ ತಾನೇ BA ಪದವಿ ತೇರ್ಗಡೆಯಾಗಿದ್ದರು, ಅವರು ಅದೇ ಕಾಲದಲ್ಲಿ ಹೊಸ ಕಾಲೇಜಿನ ಪ್ರಾಂಶುಪಾಲೆಯಾಗಿ ಕಾರ್ಯವಹಿಸಿಕೊಂಡರು. ಅವರ ಸೇವೆ ಮುಂದುವರಿಯುತ್ತಿದ್ದಂತೆ BA ವಿಭಾಗದ ಸಂಯೋಜನೆಗಾಗಿ ಅರ್ಜಿ ಹಾಕಿದರು. ಅದು 4 ಜನವರಿ 1924 ಮಂಜೂರಾಯಿತು. ಅದೇ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ತೇರ್ಗಡೆಯಾದ 12 ವಿದ್ಯಾರ್ಥಿನಿಯರೊಂದಿಗೆ 1924 BA ಪ್ರಥಮ ವರ್ಷದ ತರಗತಿಗಳು ಪ್ರಾರಂಭ ಆದವು. ಮದ್ರಾಸ್ ವಿಶ್ವವಿದ್ಯಾನಿಲಯದ ಪ್ರಥಮ ದರ್ಜೆ ಕಾಲೇಜುಗಳ ಅಡಿಯಲ್ಲಿ ಸೇಂಟ್ ಆಗ್ನೆಸ್ ಕಾಲೇಜು ಸ್ಥಾನ ಪಡೆಯಿತು. ಇದು ಪ್ರತ್ಯೇಕವಾಗಿ ಮಹಿಳೆಯರಿಗಾಗಿಯೇ ತೆರೆದಿಟ್ಟಂತಹ ಮೊದಲ ಗ್ರಾಮಾಂತರ ಪ್ರದೇಶದ ಕಾಲೇಜಾಗಿಯೂ ಕೂಡ ದಾಖಲಾಯಿತು. ಸಂಪೂರ್ಣವಾಗಿ ಭಾರತೀಯರಿಂದಲೇ ನಡೆಸಲಾಗ್ತಾ ಇದ್ದಂಥ ಖಾಸಗಿ ಕಾಲೇಜುಗಳ ಪಟ್ಟಿಯಲ್ಲಿ ಇದೇ ಮೊದಲ ಬಾರಿಗೆ ಮಹಿಳಾ ಕಾಲೇಜಾಗಿ ಈ ಸಂಸ್ಥೆ ಕಾಣಿಸಿಕೊಂಡಿತ್ತು. 1971 ಕಾಲೇಜಿನ ಚಿನ್ನದ ಹಬ್ಬವನ್ನು ಕೂಡ ಆಚರಿಸಿದ್ದಾರೆ.
ಆ ಕಾಲದಲ್ಲಿ ಸಿಸ್ಟರ್ ನೋಯಲಿನ್ ಅವರು ಪ್ರಭಾರ ಪ್ರಾಂಶುಪಾಲರಾಗಿದ್ದರು. 1981 ಸಂಸ್ಥೆಯ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಪುದುವಟ್ಟುಗಳನ್ನು ಕೂಡ ಸ್ಥಾಪಿಸಲಾಗಿತ್ತು. 1995 ಕಾಲೇಜಿನ ಪ್ಲಾಟಿನ ಮಹೋತ್ಸವ ಆಚರಣೆ ಆಯಿತು. ಈ ಉತ್ಸವದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತರಾದಂತಹ ಮದರ್ ತೆರೆಸಾ ಅವರು ಕೂಡ ಭಾಗವಹಿಸಿದ್ದು ವಿಶೇಷ. 2014 ಸಂಸ್ಥೆ ಸ್ಥಾಪನಾ ದಿನದ ಶತಮಾನೋತ್ಸವವನ್ನು ಕೂಡ ವಿಜೃಂಭಣೆಯಿಂದ ಆಚರಿಸಿದೆ. ಇವತ್ತು ನಮ್ಮ ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದಂತಹ ಶಿಕ್ಷಣ ಸಂಸ್ಥೆ ಎನ್ನುವ ಹೆಗ್ಗಳಿಕೆಗೆ ಈ ಒಂದು ಸೈಂಟ್ ಆಗ್ನೆಸ್ ಕಾಲೇಜು ಪಾತ್ರ ಆಗಿದೆ. ಹಾಗಾಗಿ ಅಲ್ಲಿ ಜಾತಿ ಧರ್ಮ ಮತ ಭೇದ ಇಲ್ಲದೆ ಎಲ್ಲ ವರ್ಗದ ವಿದ್ಯಾರ್ಥಿನಿಯರಿಗೂ ಕೂಡ ಮುಕ್ತವಾದಂತಹ ಒಂದು ಶಿಕ್ಷಣದ ಅವಕಾಶ ಇದೆ, ಅದನ್ನು ಉಪಯೋಗ ಮಾಡಿಕೊಳ್ತಾ ಇರುವುದನ್ನು ಕೂಡ ನಾವು ಗಮನಿಸಿದ್ದೇವೆ.

0: ನಮಸ್ತೆ. ಕಡಲ ನಗರಿ ಮಂಗಳೂರಿನ ಸುಂದರ ಹಸಿರ ಸಿರಿಯಲ್ಲಿ ಇರುವ ವಿದ್ಯಾಸಂಸ್ಥೆ ಸೆಂಟ್ ಆಗ್ನೆಸ್ ಕಾಲೇಜ್. ಇದು ದಕ್ಷಿಣ ಭಾರತದಲ್ಲಿನ ಮೊದಲ ಕ್ಯಾಥಲಿಕ್ ಮಹಿಳಾ ಕಾಲೇಜ್. ಇದೀಗ ಈ ಕಾಲೇಜು ತನ್ನ ಶತಮಾನೋತ್ಸವದ ಸಂಭ್ರಮಾಚರಣೆಯ ಸಿದ್ಧತೆಯಲ್ಲಿದೆ. ಮೂಲತಃ ಈ ಕಾಲೇಜನ್ನು ಅಪೋಸ್ತಲಿಕ್ ಕಾರ್ಮೆಲ್ ಸಂಸ್ಥೆಯ ಮದರ್ ಮೇರಿ ಅನುಷ್ಯಾ ಅವರು 1920-21 ಪ್ರಾರಂಭಿಸಿದರು. ಸ್ತ್ರೀ ಶಿಕ್ಷಣ ದೇಶದ ಬಹುದೊಡ್ಡ ಆಸ್ತಿ ಎಂಬುದನ್ನು ಮನಗಂಡ ಸಂತ ಆಗ್ನೆಸ್ ವಿದ್ಯಾಸಂಸ್ಥೆ ತನ್ನ ಸ್ತ್ರೀಯರ ಸರ್ವಾಂಗೀಣ ಬೆಳವಣಿಗೆಗೆ ಕಳೆದ 99 ವರ್ಷಗಳಿಂದ ಸತತವಾಗಿ ಪ್ರಯತ್ನಿಸಿದರ ಫಲವಾಗಿ ಇಂದು ಇಲ್ಲಿನ ವಿದ್ಯಾರ್ಥಿನಿಯರು ದೇಶ ವಿದೇಶಗಳಲ್ಲಿ ವಿವಿಧ ರೀತಿಯ ಉನ್ನತ ಹುದ್ದೆಗಳಲ್ಲಿ ಕಂಗೊಳಿಸುತ್ತಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟೇ ವಿದ್ಯಾರ್ಥಿನಿಯರೊಂದಿಗೆ ಆರಂಭಗೊಂಡ ವಿದ್ಯಾಸಂಸ್ಥೆ ಆಧುನಿಕ ಯುಗಕ್ಕೆ ಅನುಗುಣವಾದ ಶಿಕ್ಷಣವನ್ನು ನೀಡುತ್ತಿದೆ. ಪದವಿ ಪೂರ್ವ, ಪದವಿ, ಉನ್ನತ ಶಿಕ್ಷಣ ವಿಭಾಗದಲ್ಲಿ ಉದ್ಯೋಗಾಧಾರಿತ, ಸಮಾಜಾಧಾರಿತ ಕೋರ್ಸ್ಗಳ ಮೂಲಕ ವಿದ್ಯಾರ್ಥಿನಿಯರ ಸಕಲ ಅವಶ್ಯಕತೆಗಳನ್ನು ಪೂರೈಸುವುದರೊಂದಿಗೆ ಸಹಸ್ರಾರು ವಿದ್ಯಾರ್ಥಿನಿಯರ ಪಾಲಿಗೆ ದಾರಿದೀಪವಾಗಿದೆ. ಇಷ್ಟೇ ಅಲ್ಲದೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರನ್ನು ಬಹಳ ಹತ್ತಿರದಿಂದ ಅರ್ಥ ಮಾಡಿಕೊಂಡು ಬಡ ವಿದ್ಯಾರ್ಥಿಗಳ ಕಲಿಕೆಗೂ ಸಹಕರಿಸಿ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ವ್ಯಕ್ತಿತ್ವದ ಸರ್ವಾಂಗೀಣ ವಿಕಾಸಕ್ಕೆ ನೆರವಾಗುವುದರ ಕಾಲೇಜಿನ ಪ್ರಮುಖ ಧ್ಯೇಯಗಳಲ್ಲಿ ಒಂದಾಗಿದೆ. ಪಾಠದಷ್ಟೇ ಆಟವನ್ನು ಪ್ರೋತ್ಸಾಹಿಸುವ ಈ ಕಾಲೇಜು ವಿಶಾಲ ಕ್ರೀಡಾಂಗಣವನ್ನು ಹೊಂದಿದ್ದು ದೈಹಿಕ ಶಿಕ್ಷಣವು ಅತ್ಯುತ್ತಮವಾಗಿದೆ. ಬಹು ಅಧ್ಯಯನ ಶಾಖೆಯ ಮ್ಯೂಸಿಯಂ, ಎಡಿಟಿಂಗ್ ಸ್ಟುಡಿಯೋ, ಕಾರ್ಮೆಲ್ ಜಿಮ್, ಯೋಗ ತರಬೇತಿಗಳು ಕೂಡ ಇಲ್ಲಿದ್ದು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಪೂರಕವಾಗಿ ಬೆಳೆಸಿದೆ. ಸಂತ ಆಗ್ನೆಸ್ ಕಾಲೇಜು ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನು ಮತ್ತು ಮೌಲಾಂಕಗಳನ್ನು ತನ್ನ ಮುಡಿಲೇರಿಸಿಕೊಂಡಿದೆ. 1999 ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ನ್ಯಾಕ್ನಿಂದ ಮೊದಲ ಬಾರಿಗೆ ಪರಿಶೀಲನೆಗೆ ಒಳಪಟ್ಟ ಕಾಲೇಜು ಇದಾಗಿದ್ದು 5-star ಗ್ರೇಡ್ ಅನ್ನು ಪಡೆದು ತದನಂತರ 2005 ಮತ್ತು 2012 ಎ ಗ್ರೇಡ್ ಅನ್ನು ಪಡೆದಿದ್ದು 2017 ಎ ಪ್ಲಸ್ ಗ್ರೇಡ್ ಅನ್ನು ಪಡೆದು ಉತ್ತಮ ಸಂತುಲನವನ್ನು ಮೂಡಿಸಿದೆ. ಸಂತ ಆಗ್ನೆಸ್ ಕಾಲೇಜು ಗುಣಾಧಾರಿತ ಶಿಕ್ಷಣವನ್ನು ನೀಡುತ್ತಿದ್ದು ವಿವಿಧ ವರ್ಗದ ಜಾತಿಯ ವಿದ್ಯಾರ್ಥಿನಿಯರು ಇದರ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ. ಒಟ್ಟಿನಲ್ಲಿ ಸೇವೆಯ ಮೂಲಕ ಶಿಕ್ಷಣ, ಶಿಕ್ಷಣದ ಮೂಲಕ ಸೇವೆ ಎನ್ನುವಂತೆ ವಿದ್ಯಾರ್ಥಿನಿಯಗಳಲ್ಲಿ ಸೇವಾ ಮನೋಭಾವನೆ, ಶಿಸ್ತು, ಸಂಯಮ, ನಾಯಕತ್ವ, ಜವಾಬ್ದಾರಿಯುತ ವ್ಯಕ್ತಿತ್ವವನ್ನು ಬೆಳೆಸುವ ಧ್ಯೇಯವನ್ನು ಇಟ್ಟುಕೊಂಡಿರುತ್ತದೆ. ಇದೀಗ 2020-21 ಶೈಕ್ಷಣಿಕ ವರ್ಷ ಸಂತ ಆಗ್ನೆಸ್ ಕಾಲೇಜಿನ ಇತಿಹಾಸ ಅತ್ಯಂತ ಮಹತ್ವದ ಘಟ್ಟವೆನಿಸಿದೆ. ಶೈಕ್ಷಣಿಕ ಸೇವೆಯಲ್ಲಿ 100 ವರ್ಷಗಳನ್ನು ಪೂರೈಸಲಿರುವ ಈ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿನಿಯರ ಸ್ವಶಕ್ತಿಗಳಿಗೆ, ಸಾಧನೆಗಳಿಗೆ ಮೈಲಿಗಲ್ಲಾಗಿದೆ. ವಿದ್ಯಾರ್ಥಿನಿಯರ ಸರ್ವಾಂಗೀಣ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಸಂತ ಆಗ್ನೆಸ್ ಸಂಸ್ಥೆ ಅವರ ಬೆಂಗಾವಲಾಗಿ ನಿಂತಿರುವುದು ಸಂಸ್ಥೆಗೆ ಹಿರಿಮೆಯನ್ನು, ಸಂತಸವನ್ನು ತಂದಿದೆ.
1: ಸೇಂಟ್ ಆಗ್ನೆಸ್ ಮಹಿಳಾ ಕಾಲೇಜಿನ ವಿಸ್ತೃತವಾದಂತಹ ವಿವರಗಳನ್ನು ನಾವು ತಿಳ್ಕೊಂಡ ಹಾಗಾಯಿತು ಶ್ರೋತೃಗಳೇ. ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದಂತಹ ಶಿಕ್ಷಣ ಸಂಸ್ಥೆ ಇದು. ಅದರ ಆವರಣದಿಂದ ಹೊರಗೆ ನಾವು ಬಂದಿದ್ದೇವೆ. ಈಗ ಮತ್ತೆ ಇಲ್ಲಿ ನೋಡಿದರೆ 3 ರಸ್ತೆ ನಮಗೆ ಕಾಣಿಸ್ತಾ ಇದೆ. ಒಂದು ರಸ್ತೆ ನೇರವಾಗಿ ಮಲ್ಲಿಕಟ್ಟೆಗೆ ಹೋಗ್ತದೆ, ಎಡಭಾಗಕ್ಕೆ ಹೋಗ್ತದೆ. ಇನ್ನೊಂದು ನಂದೂರು ಕಡೆಗೆ ಹೋಗುವಂತಹ ರಸ್ತೆ. ಈ ಎರಡು ರಸ್ತೆಗಳ ಮಧ್ಯದಲ್ಲಿ ನಾವು ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿ ಎಡಭಾಗಕ್ಕೆ, ಸೇಂಟ್ ಆಗ್ನೆಸ್ ಕಾಲೇಜಿನ ಸರಿ ಎದುರು ಭಾಗಕ್ಕೆ ಒಂದು ದೊಡ್ಡ ಆವರಣ ಇದೆ. ಇದು ವಿಶೇಷ ಶಾಲೆ ಅಂತ ಹೆಸರು ಪಡೆದಿರುವಂತಹ ಒಂದು ಸಂಸ್ಥೆ. ವಿಕಲಚೇತನರು, ವಿಶೇಷಚೇತನರಿಗೆ, ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಮತ್ತು ತರಬೇತಿಯನ್ನು ಕೊಡಲಾಗ್ತಾ ಇದೆ. ಬಹಳ ಹಳೆಯ ಒಂದು ಕೀರ್ತಿ ಇರತಕ್ಕಂಥ ಶಾಲೆಯಲ್ಲಿ ಇಲ್ಲಿ ತುಂಬ ಮಂದಿ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರ ಒಳಗೆ ಹೋಗಿ ಒಂದಷ್ಟು ಇಲ್ಲಿಯ ಮಾಹಿತಿಯನ್ನು ನಾವು ಕಲೆ ಹಾಕುವುದಕ್ಕೆ ಪ್ರಯತ್ನ ಪಡೋಣ.
2: ಕೇಳುಗರೆ, ನಾವೀಗ ಇರುವಂತದ್ದು ಬೆಂದ್ರುವೆಲ್ನ ಪರಿಸರದಲ್ಲಿರುವಂತಹ ಸೇಂಟ್ ಆಗ್ನೆಸ್ ವಿಶೇಷ ಶಾಲೆಯಲ್ಲಿ ಇದ್ದೇವೆ. ಇಲ್ಲಿ ಒಂದು ಪ್ರಾಂಶುಪಾಲರು ನಮಗೆ ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ. ಈ ಒಂದು ಶಾಲೆಯ ಬಗ್ಗೆ ಅವರು ಏನು ಹೇಳ್ತಾರೆ, ಈ ಒಂದು ಶಾಲೆ ಹೇಗೆ ವಿಶೇಷವಾಗಿದೆ ಅನ್ನೋದನ್ನು ಅವರ ಮಾತಿಂದಲೇ ಕೇಳ್ತಾ ಬರೋಣ. ಸಿಸ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ, ನನ್ನ ಹೆಸರು ಸಿಸ್ಟರ್ ಶ್ರುತಿ ಅಂತ. ನಾನು ಸೇಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲಿನ ಪ್ರಾಂಶುಪಾಲರು. ಈ ಶಾಲೆ 1970 August 4 ಸ್ಟಾರ್ಟ್ ಆದದ್ದು. ಸೊ ಅದರ ಪ್ರಕಾರ ಈ ವರ್ಷ ನಮ್ಮ ಶಾಲೆಯದ್ದು ಸ್ವರ್ಣ ಮಹೋತ್ಸವ. ಅದನ್ನು ತಿಳಿಸಲು ನನಗೆ ಸಂತೋಷ, ಏಕೆಂದರೆ 1970 ಕೇವಲ 5 ಮಕ್ಕಳ ಜೊತೆ ಪ್ರಾರಂಭವಾದ ಈ ಸಂಸ್ಥೆ ಈಗ 300 ಮಕ್ಕಳನ್ನು ತರಬೇತಿಗೊಳಿಸ್ತಾ ಇದೆ. ಇಲ್ಲಿ ನಾವು 3 ವರ್ಷದಿಂದ ಮಕ್ಕಳನ್ನು ತೆಗೆದುಕೊಳ್ತಾ ಇದ್ದೇವೆ. ಯಾರ ಐ ಕ್ಯೂ ಲೆವೆಲ್ 70 ಕಡಿಮೆ ಇದೆ ಅವರಿಗೆಲ್ಲ ನಾವು ಅವರಿಗೆ ಬೇಕಾದ ದೈನಂದಿನ ಚಟುವಟಿಕೆಗಳು ಹಾಗೂ ವಿದ್ಯಾಭ್ಯಾಸ ಹಾಗೂ ಅವರಿಗೆ ಅವರ ಜೀವನಕ್ಕೆ ಏನು ಅಗತ್ಯ ಅದನ್ನೆಲ್ಲ ನಾವು ತರಬೇತಿ ನೀಡ್ತಾ ಇದ್ದೇವೆ. ಅವರು 18 ನಂತರ ಅವರಿಗೆ ಇಲ್ಲಿ ನಾವು ಶೈಕ್ಷಣಿಕ ತರಬೇತಿ ಸಂಸ್ಥೆ ಕೂಡ ಇಲ್ಲಿ ಇದೆ. ಅದರಲ್ಲಿ ನಮ್ಮದು ಬುಕ್ ಬೈಂಡಿಂಗ್, ಕಾರ್ಪೆಂಟ್ರಿ ಮತ್ತು ಹೋಮ್ ಸೈನ್ಸ್ ಅಂತ 3 ಯೂನಿಟ್ ಇದೆ. ಸೊ 18 ಮೇಲೆ ಇದ್ದ ಮಕ್ಕಳಿಗೆ ಹೊರಗೆ ಸಮಾಜದಲ್ಲಿ ಅವರಿಗೆ ಕೆಲಸ ಸಿಗಲು ಕಷ್ಟ, ಅದಕ್ಕೋಸ್ಕರ ನಾವು ಇಲ್ಲಿಯೇ ಒಂದು ಕೆಲಸದ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದೇವೆ. ಅಲ್ಲಿ ಮಕ್ಕಳು ಹುಡುಗರು ಕಾರ್ಪೆಂಟ್ರಿ ಮತ್ತು ಬುಕ್ ಬೈಂಡಿಂಗ್ ಮಾಡ್ತಾರಾದರೆ ಹುಡುಗಿಯರು ಹೋಮ್ ಸೈನ್ಸ್ನಲ್ಲಿ ಕರಕುಶಲ ಆಕ್ಟಿವಿಟೀಸ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಸಾಮಾನ್ಯ ಶಾಲೆದ ಹಾಗೆ ಸ್ಪೋರ್ಟ್ಸ್ ಗೇಮ್ಸ್, ಕ್ರಾಫ್ಟ್, ಡ್ರಾಯಿಂಗ್ ಹಾಗೂ ಬುಲ್ಬುಲ್ಸ್, ಕಪ್ಸ್, ಸ್ಕೌಟ್ಸ್, ಗೈಡ್ಸ್ ಎಲ್ಲ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಸಾಮಾನ್ಯ ಮಕ್ಕಳ ಹಾಗೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ, ಆದರೂ ಕೂಡ ಅವರ ಪ್ರಕಾರ ಅವರಿಗೆ ಎಷ್ಟು ಸಾಧನೆ ಮಾಡಲಿಕ್ಕಾಗ್ತದೆ ಅಷ್ಟು ಸಾಧನೆ ಅವರು ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಸ್ಪೋರ್ಟ್ಸಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಅವರು ಹೋಗಿದ್ದಾರೆ ಹಾಗೂ ಶಾಲೆಗೆ ತುಂಬ ಕೀರ್ತಿಯನ್ನು ತಂದಿದ್ದಾರೆ. ಹಾಗೂ ನಮ್ಮ ಪೇರೆಂಟ್ಸ್ಗೆ ಕೂಡ ಈ ಶಾಲೆಯಲ್ಲಿ ಅವರು ಮಕ್ಕಳು ಸೇರಿಸಿದ ನಂತರ ಅವರಿಗೂ ಕೂಡ ತಮ್ಮ ಮಗು ಕೂಡ ಏನಾದರೂ ಸಾಧಿಸ್ತದೆ ಅಂತ ಅವರಿಗೆ ತೃಪ್ತಿ, ಅವರ ಮನಸ್ಸಲ್ಲಿ ಅವರ ಜೀವನದಲ್ಲಿ ತೃಪ್ತಿ ಇದೆ. ಅದು ಕೂಡ ನಮಗೆ ತುಂಬ ಸಂತೋಷವನ್ನು ಇಡ್ತಾ ಇದೆ. ಈ ಶಾಲೆಯಲ್ಲಿ ನಮಗೆ 28 ಶಿಕ್ಷಕ ಶಿಕ್ಷಕಿಯರು ದುಡಿತಾರೆ. ಅವರ ನಿಸ್ವಾರ್ಥ ಸೇವೆಯಿಂದಾಗಿ ನಮ್ಮ ಎಲ್ಲ ಮಕ್ಕಳು ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜದಲ್ಲಿ ಹೊಂದಿಕೊಂಡು ಹೋಗಲು ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ಸ್ವರ್ಣ ಮಹೋತ್ಸವದಲ್ಲಿ ನಾವು 50 ಚಟುವಟಿಕೆಗಳನ್ನು ಹಾಕಿದ್ದೇವೆ. ಈ 50 ಚಟುವಟಿಕೆಗಳು ಮಗುವಿನ ಉನ್ನತಿಗೋಸ್ಕರ ಹಾಗೂ ಸಮಾಜಕ್ಕೆ ನಾವು ಏನು ಅವೇರ್ನೆಸ್ ಪ್ರೋಗ್ರಾಮ್ ಆ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೇವೆ. ಸೊ ಈ ಸ್ವರ್ಣ ಮಹೋತ್ಸವದಲ್ಲಿ ನಮಗೆ ಎಲ್ಲರಿಂದಲೂ ಸಹಕಾರ ಸಿಗ್ತದಂತ ನಾವು ಬಯಸಿ ನಮ್ಮ ಈ ವಿಶೇಷ ಮಕ್ಕಳು ತಮ್ಮ ತಮ್ಮ ಜೀವನದಲ್ಲಿ ಏನು ಅವರು ಏನು ಸಾಧಿಸ್ತಾರೆ ಅದು ಅವರಿಗೆ ಸಂತೋಷವನ್ನು ನೀಡಬೇಕಂತ ನಮ್ಮ ಆಸೆ. ಮಕ್ಕಳು ಕಲಿಸುವಾಗ ಅಂದರೆ ಅವರಿಗೆ ನಮ್ಮಷ್ಟು ಗ್ರಾಸ್ಪಿಂಗ್ ಎಬಿಲಿಟಿ ಅವರಿಗಿಲ್ಲ, ನಮಗೆ ತುಂಬ ತಾಳ್ಮೆ ಬೇಕಾಗ್ತದೆ. ಸೊ ಅವರಿಗೆ ಒಂದು ವಿಷಯ ಕಲಿಸಬೇಕಾದ್ರೆ ಅದು ಒಂದು ದಿನ ಆಗ್ಬೋದು, ಒಂದು ತಿಂಗಳಾಗ್ಬೋದು, ಕೆಲವೊಮ್ಮೆ ಒಂದು ವರ್ಷವೇ ಆಗ್ಬೋದು. ಸೊ ನಮ್ಮಲ್ಲಿ ತಾಳ್ಮೆ ಇದ್ದರೆ ಡೆಫಿನೆಟ್ ಆಗಿ ನಾವು ಮುಂದಕ್ಕೆ ತರ್ಬೋದು. ಸೊ ಅದೊಂದು ದೊಡ್ಡ ಚಾಲೆಂಜ್ ತಾಳ್ಮೆ, ನಾವು ಅದಕ್ಕೆ ಒಂದು ಮಿತಿ ಇದೆ, ಅದಕ್ಕಿಂತ ಜಾಸ್ತಿ ನಮಗೆ ಆಗುವುದಿಲ್ಲ, ಆದರೂ ಕೂಡ ಅದೊಂದು ಚಾಲೆಂಜ್ ಆಗಿ ನಾವು ತಗೊಳ್ತೇವೆ. ಪರಿಸರದಲ್ಲಿ ಸುತ್ತಮುತ್ತಲು ಎಲ್ಲ ಕಡೆ ಶಿಕ್ಷಣ ಸಂಸ್ಥೆಗಳಿವೆ, ಅವರೆಲ್ಲರೂ ನಮ್ಮ ಮಕ್ಕಳಿಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ವಾಹನಗಳಲ್ಲಿ ಸಾಮಾನ್ಯ ಮಕ್ಕಳ ಜೊತೆ ನಮ್ಮ ಮಕ್ಕಳು ಕೂಡ ಬರ್ತಾರೆ. ಸೊ ತುಂಬ ಅಡ್ಜಸ್ಟ್ಮೆಂಟ್ ಇದೆ.
2: ಸಿಸ್ಟರ್, ಇಷ್ಟುವರೆಗೆ ಈ ಒಂದು ಶಾಲೆಯ ಬಗ್ಗೆ, ಅದೇ ರೀತಿ ಬೆಂದೂರು ವೆಲ್ ಪರಿಸರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಹಾಡನ್ನು ಪ್ರಸಾರ ಮಾಡಬೇಕು ಅಂತಿದ್ರೆ ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ?
3: ಈಗ ಜಾಸ್ತಿಯಾಗಿ ನಾವು ಪರಿಸರವನ್ನು ಸಂರಕ್ಷಿಸಬೇಕಾಗಿ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಯಾವುದೊಂದು ಗೀತೆಯನ್ನು ಹಾಡಬೇಕಂತ ನಾನು ಇಚ್ಛಿಸುತ್ತೇನೆ.

0: ಸೇಂಟ್ ಆಗ್ನೇಶ್ನ ಎದುರುಭಾಗದ ಈ ವಿಶೇಷ ಶಾಲೆಯಲ್ಲಿ ಒಂದಷ್ಟು ಹೊತ್ತು ಕಳೆದಿದ್ದೇವೆ ನಾವು. ಇಲ್ಲಿಯ ವಿವರಗಳನ್ನು ಕೂಡ ನಾವು ಸ್ವಲ್ಪ ತಿಳ್ಕೊಂಡ ಹಾಗಾಗಿದೆ. ಇನ್ನು ಆವರಣದಿಂದ ಹೊರಗೆ ನಾವು ಬಂದು ಮುಂದುವರೆದ್ರೆ ಇಲ್ಲಿ ಎಡಭಾಗಕ್ಕೆ ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳು ಕಾಣಿಸ್ತವೆ. ದೊಡ್ಡ ಕಟ್ಟಡ ಇದೆ, ದಿನಬಳಕೆಯ ವಸ್ತುಗಳ ತುಂಬಾ ಅಂಗಡಿಗಳು ಕೂಡ ಇಲ್ಲಿ ಇದ್ದಾವೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ವಾಸ್ ಬೇಕರಿ. ವಾಸ್ ಬೇಕರಿ ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಬೇಕರಿ ಸಂಸ್ಥೆ. ಇಲ್ಲಿ ಬೇಕಾದಂಥ ಎಲ್ಲ ಬೇಕರಿ ಐಟಮ್ಗಳು ನಮಗೆ ಸಿಗ್ತವೆ. ಜನನಿಬಿಡವಾಗಿರತಕ್ಕಂಥ ಒಂದು ಅಂಗಡಿ ಅಂತ ಹೇಳ್ಬೋದು. ತುಂಬಾ ಮಂದಿ ಗ್ರಾಹಕರು ಇಲ್ಲಿ ಬರ್ತಾರೆ. ಶಾಲೆ ಇರುವ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಿನದಾಗಿ ಇರ್ತದೆ. ಗ್ರಾಹಕರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಬೇರೆ ಬೇರೆ ಆಹಾರ ವಸ್ತುಗಳನ್ನು ಮಾಡಿಕೊಡುವಲ್ಲಿ ಇದು ಪ್ರಸಿದ್ಧವಾದಂಥ ಒಂದು ಬೇಕರಿ ಅಂತ ಹೇಳಬಹುದು. ಈ ಬೇಕರಿಯಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ಅವರಿಂದಲೇ ನಾವು ತಿಳ್ಕೊಳ್ಳೋಣ.
1: ಕೇಳುಗರೆ, ನಾವೀಗ ಬೆಂದೂರ್ವೆಲ್ನಲ್ಲಿರುವಂತಹ ವಾಸ್ ಬೇಕರಿಗೆ ಬಂದಿದ್ದೇವೆ. ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಂತಹ ವಾಸ್ ಬೇಕರಿಯ ಮಾಲಕರಲ್ಲಿ ಸಿಕ್ಕಿದ್ದಾರೆ ಮಾತಾಡಲಿಕ್ಕೆ. ಅವರ ಹತ್ರ ಮಾತಾಡೋಣ. ಈ ಒಂದು ವಾಸ್ ಬೇಕರಿಯ ಬಗ್ಗೆ ಅವರು ಏನ್ ಹೇಳ್ತಾರೆ, ಅದೇ ರೀತಿ ಬೆಂದೂರ್ವೆಲ್ ಪರಿಸರ, ಅವರು ಕಂಡಂತಹ ಬೆಂದೂರ್ವೆಲ್ ಪರಿಸರದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಬರೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ, ನನ್ನ ಹೆಸರು ಲೆಸ್ಟರ್ ವಾಸ್. ನಮ್ಮದು ಈ ಬೇಕರಿ 1905 ಅಲ್ಲಿ ಶುರುವಾಗಿದೆ. ನನ್ನ ಗ್ರ್ಯಾಂಡ್ ಫಾದರ್ ಶುರು ಮಾಡಿದ್ರು. ಅವರ ಹೆಸರು ಇಮ್ಯಾನ್ಯುಯಲ್ ವಾಸ್. ಮತ್ತು ನನ್ನ ತಂದೆ ಸೆಬಾಸ್ಟಿಯನ್ ವಾಸ್ ಕಂಟಿನ್ಯೂ ಮಾಡಿದರು. ಈಗ ಥರ್ಡ್ ಜನ್ರೇಷನ್ ನಾವು ಲೆಸ್ಟರ್ ವಾಸ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಮ್ಮದು ಇಲ್ಲಿ ಫೇಮಸ್ ಅಂದರೆ ಮ್ಯಾಕ್ರೂನ್, ಕ್ಯಾಶ್ಯೂನಟ್ ಮ್ಯಾಕ್ರೂನ್, ಪ್ಲಮ್ ಕೇಕ್, ರಿಚ್ ಪ್ಲಮ್ ಕೇಕ್, ಪಫ್ಸ್ ಎಲ್ಲ ಸಿಗ್ತದೆ. ಈಗ ನಮ್ಮದೇ ಮ್ಯಾನುಫ್ಯಾಕ್ಚರ್ ಸಿನ್ಸ್ 1905. ಎಲ್ಲ ಊರಿನವರೆಲ್ಲ ಇಲ್ಲಿ ಹುಡುಕಿಕೊಂಡು ಬರ್ತಾರೆ. ನಮಗೆ ಕ್ರಿಸ್ಮಸ್ಸಲ್ಲಿ ದೀಪಾವಳಿ ದೊಡ್ಡ ಸೀಸನ್. ಮೊದಲು ಬೆಂದೂರಲ್ಲಿ ಭಾರಿ ಕಡಿಮೆ ಜನ ಇದ್ದರು, ಅಂಗಡಿಯೆಲ್ಲ ತುಂಬ ಕಡಿಮೆ ಇತ್ತು. ಆದರೆ ಈಗ ಒಳ್ಳೆ ಇಂಪ್ರೂವ್ ಆಗಿದೆ, ತುಂಬ ಜನ ಸೇರಿದ್ದಾರೆ, ತುಂಬ ಫ್ಲ್ಯಾಟ್ಸ್ ಇದೆ, ಎಲ್ಲ ಆಗಿದೆ. ಹಾಗೆ ಬಿಸ್ನೆಸ್ ಸಹ ಒಳ್ಳೆ ಉಂಟು.
1: ಸರ್, ಇಷ್ಟರವರೆಗೆ ಈ ಒಂದು ವಾಸ್ ಬೇಕರಿಯ ಬಗ್ಗೆ, ಅದೇ ರೀತಿ ಈ ಒಂದು ಬೆಂದೂರ್ವೆಲ್ ಪರಿಸರದ ಬಗ್ಗೆ ಮಾತಾಡಿದೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ವಾಸ್ ಬೇಕರಿಯಿಂದ ಹೊರಗೆ ಬಂದಾಗ ಇನ್ನು ಹೆಚ್ಚು ಮುಂದಕ್ಕೆ ನಾವು ಪ್ರಯಾಣ ನಡೆಸುವಂಥ ಅಗತ್ಯ ಕಾಣುವುದಿಲ್ಲ, ಯಾಕಂದರೆ ಈಗಾಗಲೇ ಸಮಯ ಆಗಿದೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಒಂದು TVS ಶೋರೂಮ್ ಕಾಣಿಸ್ತಾ ಇದೆ. ಇದು ಇತ್ತೀಚಿನ ಕೆಲವು ವರ್ಷಗಳಿಂದ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಸಂಸ್ಥೆ. ಸಾಯಿರಾದ TVS ವಾಹನಗಳ ಒಂದು ಕಟ್ಟಡ ಇದು. ಸಾಯಿರಾದ ಸಂಸ್ಥೆ ರಾಧಾ ಮೆಡಿಕಲ್ಸ್ ಇದರಿಂದ ಇಲ್ಲಿ ಹೆಸರನ್ನು ಪಡೆದಿರುವಂಥದ್ದು. ಅದು ಕಟ್ಟಡ ನಿರ್ಮಾಣದ ಒಂದು ಸಂಸ್ಥೆ ಕೂಡ ಹೌದು. ಮನೋಹರ್ ಶೆಟ್ರ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಸಂಸ್ಥೆ. ಈ ಸಾಯಿರಾದ TVS ಕಟ್ಟಡದ ಒಳಗೆ ನಾವು ಹೋದರೆ ಬೇರೆ ಬೇರೆ ವಿನ್ಯಾಸದ TVS ವಾಹನಗಳನ್ನು ನಾವು ಇಲ್ಲಿ ಕಾಣ್ಬೋದು. ಒಳ್ಳೆಯ ಆಫರ್ಗಳನ್ನು ಕೂಡ ಈ ಹಬ್ಬದ ಸಂದರ್ಭದಲ್ಲಿ ಅವರು ಕೊಡ್ತಾ ಇದ್ದಾರೆ. ಮತ್ತು ಉತ್ತಮ ಸೇವೆಯನ್ನು ಕೊಡುವಂಥ ಒಂದು ಸಂಸ್ಥೆ ಅಂತ ಮಂಗಳೂರಿನಲ್ಲಿ ಹೆಸರಾಗಿರುವಂಥದ್ದು. ಹೆಚ್ಚಿನ ಗ್ರಾಹಕರನ್ನು ಆಕರ್ಷಿಸುವುದಕ್ಕೆ ಬೇಕಾದ ಎಲ್ಲ ರೀತಿಯ ಪರಿಕ್ರಮಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ನೋಡಲಿಕ್ಕೂ ಕೂಡ ಬಹಳ ಸುಂದರವಾದ ಒಂದು ಹೊಸ ವಿನ್ಯಾಸದಿಂದ ಕಂಗೊಳಿಸುವಂಥ ಒಂದು ಸಂಸ್ಥೆ ಇದು. ಸರಿ ಶ್ರೋತೃಗಳೇ, ಊರು ಕೇರಿ ಕಾರ್ಯಕ್ರಮದಲ್ಲಿ ಈ ಸಲ ನಾವು ಬೆಂದೂರ್ವೆಲ್ನಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ನೋಡುವ ಪ್ರಯತ್ನ ಮಾಡಿದ್ದೇವೆ. ಆದಷ್ಟು ಇಲ್ಲಿಯ ಸ್ಥಳಗಳಿಗೆ ಸಂಬಂಧಪಟ್ಟಂತಹ ವಿವರಗಳನ್ನು ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟವರು ಕೂಡ ನಮ್ಮಲ್ಲಿ ಮಾತಾಡಿದ್ದಾರೆ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕೊಡಿ. ಮುಂದಿನ ವಾರ ಮತ್ತೆ ಇನ್ನೊಂದು ಕಡೆಗೆ ಹೇಗೂ ನಾವು ಪ್ರಯಾಣ ಬೆಳೆಸಲಿಕ್ಕಿದೆ. ಹಾಗಾಗಿ ಇವತ್ತಿನ ನಮ್ಮ ಪ್ರಯಾಣವನ್ನು ಇಲ್ಲಿಗೆ ನಾವು ಮೊಟಕುಗೊಳಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಊರು ಕೇರಿ ಕಾರ್ಯಕ್ರಮದಲ್ಲಿ ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ, ನಮಸ್ಕಾರ.
3: ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಕೇರಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಶಾಕ್ಯರ ಪಾಲಿಗೆ ಶುದ್ಧವಾದ ನನೇ ದೇವರು, ಅವನೇ ರಾಜ, ಕಪಿಲ ವಸ್ತುವಿನ ರಾಜಧಾನಿ. ಅಪಾರವಾದಂಥ ವೈಭವ ಅಂತೇನಿರಲಿಲ್ಲ, ಒಂದು ದೊಡ್ಡ ಅರಮನೆ ಇತ್ತು, ಬೇಕಾದಷ್ಟು ಜಾಗ ಇತ್ತು, ರಾಜೋದ್ಯಾನ ಇತ್ತು. ಆ ಕುಟುಂಬದವ್ರನ್ನೆಲ್ಲ ರಾಜ ಪರಿವಾರ ಅಂತ ಜನ ಗಮನಿಸ್ತಾ ಇದ್ರು. ಶುದ್ಧೋಧನ ತನ್ನ ರಾಜತ್ವದ ಅಹಂಕಾರ ಮಾತ್ರ ಇಟ್ಕೋತಿರ್ಲಿಲ್ಲ. ದೊಡ್ಡ ಕೃಷಿಕ, ಬೇಸಿಕಲಿ ಕೃಷಿಕ, ಬೇಕಾದಷ್ಟು ಕೃಷಿ ಭೂಮಿ. ಅವನು ಸಾಮಾನ್ಯ ಕೃಷಿಕರ ಹಾಗೆ ಕೃಷಿ ಕೆಲಸಕ್ಕೂ ಹೋಗ್ತಾ ಇದ್ದಂತೆ ಅವಾಗವಾಗ ಜೊತೆಗಿರೋದು. ಅವನಿಗೆ ಕಪಿಲ ವಸ್ತು ಅಲ್ಲದೇ ಲುಂಬಿಣಿ ಅಂತ ಒಂದು ಊರು. ಆ ಲುಂಬಿಣಿಯೊಳಗೆ ಅವನು ಕೃಷಿ ಜಮೀನು ಬೇಕಾದಷ್ಟಿತ್ತು. ಅದಕ್ಕೆ ಅವನು ಆಗಾಗ ಹೋಗೋದಕ್ಕೆ ಏನು ಮಾಡಿದ, ಅಲ್ಲಿ ವಿಶ್ರಾಂತಿ ಗೃಹ ಕಟ್ಟಿಸಿದ್ದಾನೆ, ಅಲ್ಲೊಕ್ಕಲ್ಲಿ ಹಸುಗಳನ್ನು ಇಟ್ಟಿದ್ದಾನೆ, ನಡ್ತಿದ್ದು. ಅಲ್ಲಿ ಮೇಲೆ ಮೇಲೆ ಹೋಗಿ ಬರೋನು, ತುಂಬ ಚೆಂದ ಇತ್ತಂತೆ ಜಾಗ ಅದು, ಗಿಡ ಮರಗಳಿಂದ ಕೂಡಿದ್ದು. ಆಗಾಗ ಹೆಂಡತಿಯನ್ನು ಕರ್ಕೊಂಡು ಹೋಗಿ ಬರೋನು ಲುಂಬಿಣಿಗೆ. ಈ ಮಾಯಾದೇವಿ ತಂದೆ ಕೂಡ ಕೃಷಿಕನೇ, ಅಂಜನ ಶಾಖೆ ಕೂಡ ಕೃಷಿಕನೇ. ಅವನಿಗೆ ತನ್ನ ಕೃಷಿ ಭೂಮಿ ಬಗ್ಗೆ, ತನ್ನ ಕೃಷಿ ಪದ್ಧತಿಗಳ ಬಗ್ಗೆ ಬಹಳ ಹೆಮ್ಮೆ. ನಮ್ಮಂಗೆ ಕೃಷಿ ಮಾಡೋರು ಯಾರೂ ಇಲ್ಲ ಅಂತ ಸಂತೋಷ ಪಡ್ತಿದ್ದ. ಅವನಿಗೊಬ್ಬ ಮಗಳಿದ್ದು, ಮಾಯಾದೇವಿ ತಂಗಿ ಒಬ್ಬಳಿದ್ದು, ಆಕೆ ಹೆಸರು ಪ್ರಜಾಪತಿ ಗೌತಮಿ ಅಂತ. ಪ್ರಜಾಪತಿ ಗೌತಮಿ ಅಂತ ಆಕೆ ಹೆಸರು, ಮಾಯಾದೇವಿ ತಂಗಿ. ಈ ಶುದ್ಧೋಧನಿಗೆ ಮದುವೆಯಾಗಿ ಸ್ವಲ್ಪ ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಅದೊಂದು ಕಾಟ ಇತ್ತು, ಮನಸ್ಸಿಗೆ ಕಿರಿಕಿರಿ ಇತ್ತು. ಮಕ್ಕಳಾಗಿಲ್ಲ, ಮುಂದೆ ಪರಿವಾರ ಸಂಸಾರ ವಂಶ ಬೆಳೆಯೋದು ಹೇಗೆ ಅಂತ ಒಂದು ಚಿಂತೆ ಇತ್ತು. ಒಂದು ದಿವಸ ಮಾಯಾದೇವಿ ಬೆಳಗಿನ ಜಾಗದಲ್ಲಿ ತನಗೊಂದು ಕನಸು ಬಿತ್ತು ಅಂತ ಹೇಳ್ತಾಳೆ. ಬೆಳಗಿನ ಜಾವದಲ್ಲಿ ಕನಸುಗಳು ಸಾಮಾನ್ಯವಾಗಿ ಸತ್ಯ ಆಗ್ತವೆ, ಇದು ನಂಬಿಕೆಗಳು, ಅದು ಕಾರಣ ಬೇರೆ. ಬೆಳಗಿನ ಜಾವದಲ್ಲಿ ಕನಸು ಬಿತ್ತು ಅಂತ ಹೇಳಿ ಗಂಡನಿಗೆ ಹೇಳ್ತಾಳೆ. ಎಷ್ಟು ಗಟ್ಟಿಯಾಗಿ ಕನಸು ಬಿದ್ದಿತ್ತು ಅಂದರೆ ಈಗ ಕೂಡ ನಾನು ನಡೆದಿದೆ ಅಂತ ಅನಿಸ್ತಾ ಇದೆ. ಸಾಮಾನ್ಯ ಕನಸು ಮರೆತು ಹೋಗ್ಬಿಡ್ತಾವೆ, ಇನ್ನೂ ನಡೆದಂಗೆ ಅನಿಸುತ್ತೆ ನನಗೆ ಅಂತ. ಏನಾಯಿತು ಅಂತ ಆಕೆ ಹೇಳ್ತಾಳೆ, ಕನಸಿನಲ್ಲಿ ಒಂದು ಅಸಾಧ್ಯ ದೊಡ್ಡದಾದಂಥ ಬಿಳಿ ಆನೆಯನ್ನು ಕಂಡೆ ನಾನು, ಬಿಳಿ ಆನೆ. ಆದರೆ ಸೊಂಡಿಲೊಳಗೆ ಒಂದು ಸುಂದರವಾದಂಥ ಹಾರ ಇತ್ತು. ಮೊದಲು ಆನೆ ಹಾರ ತೊಗೊಂಡು ಬರೋದು ನೋಡಿ ಗಾಬರಿ ಆಗಿಬಿಡ್ತು ನನಗೆ, ಎಲ್ಲಿ ನನ್ನ ತುಳಿದಾಗ್ಬಿಡ್ತದೋ ಅಂತ ಗಾಬರಿ ಆಯಿತು. ಆದರೆ ಅದು ಬರಲಿಲ್ಲ, ದೂರ ನಿಂತ್ಕೊಳ್ತು. ಅದನ್ನು ಹಾಗೆ ನೋಡ್ತಿರ್ಬೇಕಾದ್ರೆ ಅದ್ರ ಕಣ್ಣುಗಳು ತುಂಬ ಸೌಮ್ಯ ಆಗಿವೆ ಅಂತ ಅನಿಸ್ತು. ಇನ್ನೂ ಹತ್ತಿರ ನೋಡಿದಾಗ ಕರುಣೆ ತುಂಬಿಕೊಂಡಿದೆ ಆನೆ ಕಣ್ಣೊಳಗೆ ಅಂತ ಅನಿಸ್ತು. ಆನೆ ದೊಡ್ಡ ಪ್ರಾಣಿ, ಅದ್ರ ಕಣ್ಣೊಳಗೆ ಕರುಣೆ ತುಂಬಿಕೊಂಡಿದೆ ಅಂತ ಅನಿಸ್ತು. ಅದನ್ನು ಹೋಗಿ ಮುಟ್ಟಬೇಕು ಅಂತ ಅನಿಸ್ತು. ಅಷ್ಟು ಆತ್ಮೀಯತೆ ಬಂತು ನನಗೆ. ಆ ನಿರ್ಭಯವಾಗಿ ಹೀಗೆ ನೋಡ್ತಾ ಇದ್ನಲ್ಲ, ಆನೆ ಮುಂದೆ ಬಂದ್ಬಿಡ್ತು. ಬಂದು ಏನು ಮಾಡ್ತು ಗೊತ್ತಾ, ನಾನು ಸುತ್ತಲೂ ಮೂರು ಪ್ರದಕ್ಷಿಣೆ ಹಾಕ್ತು. ಆನೆ ನನ್ನ ಸುತ್ತಲೂ ಮೂರು ಪ್ರದಕ್ಷಿಣೆ ಹಾಕಿ ನನ್ನ ತಲೆಗೆ ಹಾರ ಹಾಕ್ತದೆ, ನನ್ನ ಕುತ್ತಿಗೆಗೆ ಹಾರ ಹಾಕ್ತದೆ ಅಂತ ಅಂದ್ಕೊಂಡಿದ್ದೆ ನಾನು ಹತ್ತಿರ ಬಂದದ್ದು ನೋಡಿದಾಗ. ಅದೇನು ಮಾಡ್ತು ಗೊತ್ತಾ, ಆ ಹಾರ ತಂದು ನನ್ನ ಹೊಟ್ಟೆ ಮೇಲೆ ಹಾಕಿ ಮಾಯ ಆಗ್ಬಿಡ್ತು. ದಡಕ್ಕನ ಎಚ್ಚರ ಆಯಿತು. ಈಗಾದರೂ ಕೂಡ ಕನಸು ಹೀಗೆ ಆದಂಗೆ ಕಾಣಿಸ್ತಾ ಇದೆ ನನಗೆ, ಇದ್ರದ್ದೇನಾದರೂ ಅರ್ಥ ಇರಬಹುದಾ ಅಂತ. ಶುದ್ಧೋಧನ ರಾಜ ಜ್ಯೋತಿಷ್ಯನ ಕರೆದ. 5 ಜನ ಜ್ಯೋತಿಷ್ಯರು ಬಂದರು. ಈ ಕನಸು ಬಿದ್ದಿದೆ ಅಂತ ಆಕೆಗೆ ಏನು ಅಂತ ಮತ್ತೆ ಆಕೆ ಕಡೆಯಿಂದ ಕನಸು ಕೇಳಿಸ್ಕೊಂಡ್ರು. ಅವ್ರು ಹೇಳಿದರು, ಮಹಾರಾಜ ಇದು ಶುಭ ಶಕುನ ಅಂತ ಅನಿಸುತ್ತೆ ನಮಗೆ. ಕನಸಲ್ಲಿ ಬಿಳಿ ಆನೆ ಬರೋದಂದ್ರೆ ಐರಾವತ ಬಂದ ಹಾಗೆ. ಐರಾವತ ಬಂದು ಈ ಮಾಯಾದೇವಿ ಗರ್ಭಕ್ಕೆ ಗೌರವ ತೋರಿಸ್ತದೆ ಅಂದರೆ ಬಹುಶಃ ಆಕೆಗೊಬ್ಬ ದೊಡ್ಡ ಅಲೌಕಿಕವಾದಂಥ ಮಗ ಹುಡ್ತಾನೆ ಅಂತ ಅನಿಸುತ್ತೆ. ಯಾಕಂದರೆ ಐರಾವತ ಬಂದು ಗೌರವ ತೋರಿಸ್ತದೆ ಅಂತಂದರೆ ದೊಡ್ಡ ಮಗ ಹುಡ್ತಾನೆ, ಅಲೌಕಿಕವಾದಂಥ ಶಕ್ತಿ ಇರೋ ಹುಡುಗ ಹುಡ್ತಾನೆ ಅಂತ ಅನಿಸುತ್ತೆ ಅಂತ.

0: Radio Sarang 107.8 FM.
1: ಅಲ್ಲಿ ಚರ್ಚೆ ಎಷ್ಟು ಚೆನ್ನಾಗಿತ್ತು ಅಂತ ಇದು ಯಾಕೆ ಹೇಳಬೇಕು ಅಂದರೆ ದೊಡ್ಡ ಕಥೆಯಲ್ಲಿ ಸಣ್ಣದೇ ಮಾತು ಅದು ಹೇಳಬೇಕು. ಹೋಗ್ತಿರ್ಬೇಕು ಲುಂಬಿಣಿಯಲ್ಲಿ, ಮಗ ಹುಟ್ಟಿದ್ರೆ ಹೆಂಗಿರಬೇಕು ಅಂತ ಅಪ್ಪ ಹೇಳ್ತಾನೆ ಹೆಮ್ಮೆಯಿಂದ. ಸಾಮಾನ್ಯವಾಗಿ ಅಪ್ಪ ಅಂತ ಹೇಳೋದದೆ, ನನ್ನ ಮಗ ಹೆಂಗಾಗಬೇಕು ಅಂದರೆ ಶಾಕ್ಯರು ಚಕ್ರವರ್ತಿ ಆಗಬೇಕು ಅವನು. ತಿರ್ಗಾಮುರ್ಗ ಕೋಸಲರು ಸಾಮಂತವಾಗಿದ್ದೀವಲ್ಲ, ಕೋಸಲ ಹೊಡೆದು ಹಾಕ್ಬಿಟ್ಟು ನಾವೇ ಇಂಡಿಪೆಂಡೆಂಟ್ ರಾಜರಾಗಬೇಕು ಅಂತ ಶೂರನಾದಂಥ ಮಗ ನನಗಾಗಬೇಕು ಅಂತ. ಆಗ ತಕ್ಷಣ ಮಾಯಾದೇವಿ ಹೇಳ್ತಾಳೆ, ಈ ಹೊಡೆದಾಡೋದು ಬಡೋದೋದು ಯುದ್ಧ ಯಾಕೆ ಮಾಡಬೇಕು? ನನ್ನ ಮಗ ಹೆಂಗಾಗಬೇಕು ಅಂದರೆ ಪ್ರೀತಿಯಿಂದ ಪ್ರಸೇನಜಿತ್ತನ ಗೆಲ್ಲೋ ಹಂಗಾಗಬೇಕು. ಎಷ್ಟು ಚಂದದ ಮಾತದು, ಅದು ಬಾಯಿಂದ ಆಡಿಸ್ಬಿಡುತ್ತೇನೋ ದೈವ. ಯುದ್ಧ ಮಾಡಿಕೊಳ್ಳೋದು ಗೆಲ್ಲೋದು ಯಾಕೆ ನಿಮಗೆ? ಆತ ನನ್ನ ಮಗ ಎಷ್ಟು ದೊಡ್ಡವನಾಗಬೇಕಂದ್ರೆ ಜನಪ್ರಿಯನಾಗಬೇಕು, ತನ್ನ ಪ್ರೀತಿಯಿಂದ ಪ್ರಸೇಜಿಯಿಂದ ಆತನ ಗೆಲ್ಲಬೇಕು, ಆ ಥರ ಆಗಬೇಕು ಅಂತ ಮಾತು. ಹಾಗಾದ್ರೆ ಅವನು ಸನ್ಯಾಸಿನೇ ಮಾಡಿಬಿಡ್ತೀಯ ನೀನು ಅಂತೀವನಂದ. ಅವನು ಅದಾದರೆ ಏನು ತಪ್ಪೇನು, ಹಾಗೆ ತಪ್ಪೇನು? ಜನಮಾನ್ಯನಾಗುವಂಥ ವ್ಯಕ್ತಿ ಆಗೋದಾದರೆ ಚಕ್ರವರ್ತಿ. ಆಕೆ ಹೇಳ್ತಾಳೆ, ಸಾಧಾರಣ ಚಕ್ರವರ್ತಿ ಆಗೋದಕ್ಕಿಂತ ದೊಡ್ಡ ಸನ್ಯಾಸಿ ಆಗೋದು ವಾಸಿ. ಆಕೆ ಬಾಯಲ್ಲಿ ಮೊದಲೇ ಬಂದುಬಿಟ್ಟಿದೆ. ಮುಂದೆ ಸ್ವಲ್ಪ ದಿವಸಕ್ಕೆ ಗೊತ್ತಾಯಿತು ಆಕೆ ಗರ್ಭಿಣಿಯಾಗಿದ್ದಾಳೆ ಅಂತ. ಶುದ್ಧೋಧನಿಗೆ ಭಾರಿ ಸಂತೋಷ ಆಯಿತು. ಹೇಳ್ದ, ಈ ಸಂತೋಷ ಎಷ್ಟು ಅದ್ಭುತವಾದದ್ದು ಗೊತ್ತಾ, ಇದು ಶಾಶ್ವತವಾದ ತೃಪ್ತಿ ಕೊಡುವಂಥದ್ದು ಅಂದ್ಬಿಟ್ಟ. ಆಕೆ ಮಾಯಾದೇವಿ ಯಾವ ಮಟ್ಟಕ್ಕೆ ಮುಟ್ಟಿದ್ದೋ ತಾಯಿ ಅನಿಸ್ಬಿಡುತ್ತೆ ನನಗೆ. ಆಕೆ ತಕ್ಷಣ ಹೇಳ್ತಾಳೆ, ನನಗೂ ಸಂತೋಷ ಆಗಿದೆ ಎರಡು ಕಾರಣಕ್ಕೆ. ಆಕೆ ಹೇಳು ಮಾತು ಹೆಂಗಿದೆ, ಎರಡು ಕಾರಣಕ್ಕೆ ಸಂತೋಷ ಆಗಿದೆ. ಮೊದಲೇದು, ಪತ್ನಿಯಾದ ನಾನು ತಾಯಿಯಾಗಿ ನನ್ನ ಕರ್ತವ್ಯವನ್ನು ಪೂರೈಸ್ತಾ ಇದ್ದೇನೆ. ಬರೀ ಪತ್ನಿ ಅಂತ ಹಾಕಿದ್ದೆ, ಈಗ ತಾಯಿಯಾಗಿ ನನ್ನ ಕರ್ತವ್ಯ ಪೂರೈಸ್ತೇನೆ. ಇನ್ನೊಂದು ಸಂತೋಷ ಅಂದರೆ ನಿಮ್ಮ ವಂಶ ಬೆಳೀತದೆ, ಅದಕ್ಕಿಂತ ಹೆಚ್ಚಿನ ಸಂತೋಷ ಯಾವುದು? ನಿಮ್ಮ ಬಯಕೆಯಂತೆ ನಿಮಗೂ ಮಗನ ಕೊಟ್ಟ ಮೇಲೆ ನಾನು ಶತ್ರು ಚಿಂತೆ ಇಲ್ಲ ಅಂದ್ಬಿಡ್ತಾಳೆ. ಅದು ಮಾತು ಯಾಕೆ ಬಂತು ಗೊತ್ತಿಲ್ಲ, ಹೇಳ್ತಾಳೆ ಶತ್ರು ಚಿಂತೆ ಇಲ್ಲ, ಸಂತೃಪ್ತಿಯಿಂದಾನೇ ಕಣ್ಣು ಮುಚ್ತೀನಿ ಅಂತಾಳೆ. ಆಗ ಒಂದು ತಕ್ಷಣ ಕೇಳ್ತಾನೆ, ಇಂಥ ಮಾತು ಯಾಕೆ ಆಡ್ತೀಯ, ಮಂಗಳದ ಮಾತು ಸಂತೋಷ ಮಾತು, ಈಗ ಅದರಿಂದ ಕೆಟ್ಟ ಮಾತು ಆಡಬಾರ್ದು, ನೀನಿಲ್ಲದೆ ನಾ ಬದುಕೋಕೆ ಸಾಧ್ಯ ಇಲ್ಲ ಅಂತ ಶುದ್ಧೋಧನ ಹೇಳ್ಕೊತಾನೆ. ಆ ಕೇಳ್ತಾನೆ, ಪತ್ನಿಯಾಗಿ ನಿನ್ನ ಕರ್ತವ್ಯ ಮುಗಿಬಹುದು, ಆದರೆ ತಾಯಿಯ ಕರ್ತವ್ಯ ಶುರು ಆಗ್ತದೆ. ಆ ಮಗುವನ್ನು ಬೆಳೆಸೋದು ನಿನ್ನ ಜವಾಬ್ದಾರಿ, ಚೆನ್ನಾಗಿ ಬೆಳೆಸಬೇಕು, ನಿನ್ನ ಪ್ರೇಮದ ನೆರಳಲ್ಲಿ ಆ ಮಗು ಬದುಕಬೇಕು ಅಂತ ಹೇಳ್ತಾನೆ. ಆ ಕೇಳ್ತಾಳೆ, ನಾನು ಇಲ್ದಿದ್ರೆ ಏನಾಯ್ತು, ನನ್ನ ಮಗನ ಪ್ರೇಮದ ನೆರಳಿನ ಜೊತೆಗೆ ಇರ್ತದಲ್ಲ ಸಾಕು, ನನ್ನ ಸಮಸ್ತ ಪ್ರೇಮವನ್ನು ನನ್ನ ಮಗನಲ್ಲಿ ತುಂಬಿ ಹೋಗ್ಬಿಡ್ತೀನಿ ನಾನು ಅಂತಾಳೆ.

0: You're listening to Radio Sarang, 107.8 FM.
1: ಆಕೆ ಗರ್ಭಿಣಿ ಆದಾಗಿನಿಂದ ಮಾತಕ್ಕೆ ಸಾವಿನ ಮಾತೆ ಹೇಳುದು, ನಾ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಕೊಂಡಿರುವಂತದ್ದು. ಅವನು ಹೇಳ್ತಾನೆ ಆನಂದದ ಅರಮನೆ, ಅವನ ಮಾತು ಎಷ್ಟು ಚಂದ ಇದೆ. ಆನಂದದ ಅರಮನೆಯ ದ್ವಾರದಲ್ಲಿ ನಿಂತಾಗ ಈ ದುಃಖದ ಮಾತು ಯಾಕೆ ಆಡ್ತೀಯ ನೀನು ಅಂತಾನೆ. ಆಕೆ ದುಃಖದ ಮಾತಲ್ಲ, ಆಕೆ ಹೇಳ್ತಾಳೆ ಯಾವಾಗಲೂ ಸಂತೋಷಗಳು ಇರ್ತಾವೆ ಅಂತ ಹೇಳಕ್ ಬರಲ್ಲ. ಸಂತೋಷಗಳಾದ್ಮೇಲೆ ದುಃಖನೂ ಬರ್ತದೆ. ಸಂತೋಷವನ್ನು ಪಡೋದಕ್ಕೆ ಏನು ಸಂಭ್ರಮ ಪಡ್ತೀವೋ ಅದೇ ರೀತಿ ಮನಸ್ಸನ್ನು ದುಃಖಕ್ಕೂ ಸಿದ್ಧ ಮಾಡ್ಕೋಬೇಕಲ್ಲ, ನಾವು ಸಿದ್ಧ ಮಾಡ್ಕೊಳ್ಳಿ ಮನಸ್ಸನ್ನು ಅಂತ ಹೇಳ್ತಾಳೆ. ಅವಾಗ ಆಶ್ಚರ್ಯ ಆಗುತ್ತೆ, ಯಾಕೆ ಹಿಂಗೆ ಮಾತಾಡ್ತಾಳೆ ಇವಳು ಅಂತ. ತತ್ವಜ್ಞಾನಿ ಹಾಗೆ ತರ್ಕಬದ್ಧವಾಗಿ ಮಾತಾಡ್ತಾಳೆ. ಅವಳ ಮಾತು ಈ ರಾಜನ ಉತ್ಸಾಹಕ್ಕೆ ಒಂದು ಕಡಿವಾಣ ಹಾಕಿದಂಗಾಯ್ತು. ಅತಿ ಉತ್ಸಾಹ ಆಗ್ಬಿಟ್ಟಿತ್ತಲ್ಲ ಅವನಿಗೆ, ನನ್ನ ತಂದೆ ಆಗ್ತೀನಿ ಅಂತ. ಅವನ ಮನಸ್ಸನ್ನು ಸಿದ್ಧ ಮಾಡಿದಂಗೆ ಆಗಿರಬೇಕು. ಆಕೆ ಬಸಿರು ಬೆಳೆದ ಹಾಗೆ, ಮನಸ್ಸಿಗೆ ಹಿತ ಆಗುವ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ರಾಜ ಮಾಡಿದ. ಆಕೆ ಸಂತೋಷ ಆಗೋದಕ್ಕೆ ಏನು ಬೇಕು, ಇಡೀ ಕಪಿಲ ವಸ್ತುನೇ ತಯಾರಾಗಿ ಕೂತಿತ್ತು. ಆಕೆಗೆ ಏನು ಬೇಕು ಕೊಡಬೇಕು ಅಂತ ಅಷ್ಟರ ಮಟ್ಟಿಗೆ ತಯಾರಾಗಿದ್ರು. ಸಂತೋಷ ಆಗಲಿ ಅಂತ ಆಕೆ ತಂದೆ ತಾಯಿನ ಕಪಿಲ ವಸ್ತು ಕರೆಸ್ಕೊಂಬಿಟ್ಟ. ತಂದೆ ತಾಯಿ ತಂಗಿ ಆಕೆ ಗೌತಮಿ ಎಲ್ಲ ಬಂದರು. ಆಮೇಲೆ ಕಳಿಸ್ಕೊಡ್ಬೇಕಲ್ಲ ಹೆಂಡತಿನ ಹೆರಿಗೆಗೆ, ಸಾಮಾನ್ಯ ಪದ್ಧತಿ ತಾಯಿ ಮನೆಗೆ ಹೋಗಬೇಕು ಅಂತ. ಅಂಜನ ಶಾಖ್ಯ ಹೇಳಿದ ಯಾವಾಗ ಕರ್ಕೊಂಡು ಹೋಗ್ಬೇಕು ಹೇಳಿ, 5ನೇ ತಿಂಗಳಾದ್ಮೇಲೆ ಕರ್ಕೊಂಡು ಹೋಗ್ತೀವಿ. ಆಗೆಲ್ಲ ವಾಹನ ಬಂಡಿಯಲ್ಲೇ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಕರ್ಕೊಂಡು ಹೋದ್ರೆ ಒಳ್ಳೆಯದು, 5ನೇ ತಿಂಗಳಾದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಇವನು ಬೇಡ ಬೇಡ ಬೇಡ ಅಂತಾನೆ. ಆಯ್ತಾ ನೋಡಿ, ನಾನು ಹಿಂಗೆ ಹೇಳ್ತೀನಿ, ನಾನು ಸ್ವಾರ್ಥಿ ಅಂತ ಅನ್ಕೋಬೇಡಿ. ನಿಮ್ಮ ದೇವದಹದಲ್ಲಿ ಏನು ಸೌಕರ್ಯಗಳಿದ್ದಾವೋ ಅದಕ್ಕಿಂತ ಹೆಚ್ಚಿನ ಸೌಕರ್ಯಗಳು ನನ್ನ ಕಡೆ ಇದ್ದ. ನಾನು ರಾಜ, 10 ಜನ ಸೂಲಗಿತ್ತಿಯರಿದ್ದಾರೆ ನಮ್ಮಲ್ಲಿ, ಬೇಕಂದರೆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, ಏನು ಬೇಕಾದರೂ ಅನುಕೂಲ ಇಲ್ಲಿದೆ. ಅಲ್ಲಿ ಗ್ರಾಮಕ್ಕೆ ಯಾಕೆ ಹೋಗಬೇಕು, ಇಲ್ಲೇ ಆಗಲಿ ಹೆರಿಗೆ. ಮತ್ತು ಇನ್ನೊಂದು ಕಾರಣ, ಆಕೆಯನ್ನು ಬಿಟ್ಟು ಇರೋಕ್ಕಾಗಲ್ಲ ನನಗೆ, ಅದಕ್ಕೆ ನಾನು ಹೇಳ್ತೀನಿ ಇಲ್ಲೇ ಮಾಡಿಬಿಡಿ ಅಂತ. ಏನು ಹೇಳ್ತಾರೆ ಅತ್ತೆ ಮಾವ, ಒಂದು ರೀತಿ ಕರೆಕ್ಟ್ ಅನ್ನಿಸ್ತು ಅವರಿಗೆ. ಅವರೆಲ್ಲ ವ್ಯವಸ್ಥೆ ಮಾಡಿ, ಅವ್ರನ್ನ ಬಡವರಲ್ಲ, ಚೆನ್ನಾಗೇ ಇದ್ದರು, ಅವರೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಆದರೆ ರಾಜನೇ ಹೆಂಗೆ ಹೇಳಿದಾಗ ನನಗೆ ಆಕೆಯನ್ನು ಬಿಟ್ಟು ಇರೋಕ್ಕಾಗಲ್ಲ, ಇಲ್ಲಿ ಅನುಕೂಲತೆಗಳು ಜಾಸ್ತಿ ಇದ್ದಾವೆ ಅಂದಾಗ ಹಾಗೆ ಆಗಲಿ ಅಂದರು. ವಿಚಿತ್ರ ಪರಿಸ್ಥಿತಿ. ಆವಾಗ ಮಾಯಾದೇವಿಗೆ ಯಾವ ಬಯಕೇನೂ ಆಗಲಿಲ್ಲ ಅಂತ. ತಿರ್ಗಾ ಮುರುಗಾ ಕೇಳು, ಏನು ಬಯಕೆ ಇದ್ರೆ ಹೇಳು, ಏನು ಬೇಕಿದ್ರೆ ಹೇಳು, ಕಣ್ಕಂಡ ಕೇಳಬೇಕು. ಆಕೆ ಹೇಳ್ತಂತೆ, ನನಗೆ ಆಶ್ಚರ್ಯ ಅನಿಸುತ್ತೆ ಅಂದರೆ ನನ್ನ ಮನಸ್ಸಿಗೆ ಎಷ್ಟು ಶಾಂತಿ ನೆಮ್ಮದಿ ಕೂತ್ಕೊಂಡಿದೆ ಅಂದರೆ ನನಗೆ ಏನೂ ಬೇಕು ಅಂತ ಅನಿಸ್ತಾ ಇಲ್ಲ. ಅಪರೂಪದ ಬಯಕೆ ಅದು. ಹೇಳ್ತಾಳೆ, ನನ್ನ ಮನಸ್ಸು ಎಷ್ಟು ಶಾಂತಿಯನ್ನು ತುಂಬಿದೆ ಅಂದರೆ ನೋವು, ನಲಿವು, ಆಸೆ, ನಿರಾಸೆ ಇಂಥ ಯಾವ ಭಾವನೆ ಕೂಡ ನನ್ನ ಮನಸ್ಸಲ್ಲಿ ಬರ್ತಾ ಇಲ್ಲ. ಇದು ಯಾಕೆ ಬಂತು ಅಂತ ಗೊತ್ತಿಲ್ಲ. ಆಕೆ ಹೇಳ್ತಾಳೆ, ನನ್ನ ಹೊಟ್ಟೆಯೊಳಗಿರುವಂಥ ಮಗುವಿನ ಗುಣನೋ ಏನೋ ಗೊತ್ತಿಲ್ಲ ನನಗೆ, ಮನಸ್ಸು ಎಷ್ಟು ಶಾಂತ ಆಗಿಬಿಟ್ಟಿದೆ ನನಗೆ, ಅಲ್ಲೋಲ ಕಲ್ಲೋಲ ಆಗಿಲ್ಲ ಅಂತ ಹೇಳ್ತಾರೆ.

0: रेडियो सारंग 107.8 FM।
1: ಮತ್ತೊಂದು ಸಲ ಲುಂಬಿಣಿ ಕರ್ಕೊಂಡು ಹೋಗ್ತಾನೆ. ಮೂರು ನಾಲ್ಕು ತಿಂಗಳು ಹೊತ್ತಿಗೆ ಕರ್ಕೊಂಡೋಗಿ ಲುಂಬಿಣಿ ಬಹಳ ಇಷ್ಟ ಆಕೆಗೆ. ಆ ಪ್ರದೇಶ ತೋಟದ ವ್ಯವಹಾರ ನೋಡ್ಕೊಂಡ್ಬರ್ತಾರೆ. ಅಲ್ಲಿ ಹೋದಾಗ ಒಂದು ಸಣ್ಣ ಹಸು ಕರು ಹಾಕಿರುತ್ತೆ. ಆಕೆ ಎಲ್ಲರ ಬಗ್ಗೆನೂ ಪ್ರೀತಿ ಅಂತ ಹೇಳಿದ್ನಲ್ಲ, ಎಷ್ಟು ಪ್ರೀತಿ ಅಂದರೆ ಅವ್ರ ಅಪ್ಪ ಹೇಳ್ತಾನೆ ಈಕೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವದಹದಲ್ಲಿದ್ದಾಗ ಮನೆ ಹಿಂದೆ ಅಳಿಲುಗಳಿರ್ತವೆ, ಬೇಕಾದಷ್ಟು ಸಣ್ಣ ಸಣ್ಣ ಪಕ್ಷಿಗಳಿರ್ತವೆ. ಒಂದು ಅಳಿಲಿನ ಮರಿಗೆ ಒಂದು ಕಾಗೆ ಬಂದು ಕಚ್ಚಿಬಿಡ್ತಂತೆ. ಅಳಿಲಿನ ಮರಿ ಒದ್ದಾಡ್ತಾ ಇತ್ತು. ಈಕೆಗೆ ಏನಾಯ್ತು, ಪ್ರಪಂಚ ಮುಳುಗ ಹೋದಂಗೆ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಇದು ಹೇಗಾದ್ರೂ ಮಾಡಿ ಕಾಪಾಡಿ ಅಂತ ಹೇಳಿ ಆ ವೈದ್ಯರ ಕಡೆ ಹೋಗಿ ಔಷಧಿ ಕೊಡಿಸಿ ಎಲ್ಲ ಮಾಡಿ ಆ ಅಳಿಲು ಸತ್ತು ಹೋದರೆ ಮುಂದೆ 8 ದಿವಸ ಊಟ ಮಾಡಲಿಲ್ಲ, ಒದ್ದಾಡಬೇಕು. ಅಳಿಲು ಸತ್ತು ಹೋಯ್ತಲ್ಲ, ಅಳಿಲು ಸತ್ತು ಹೋಯ್ತಲ್ಲ ಅಂತ ಅಷ್ಟು ಕರುಣೆ ಹಾಕಿತ್ತು. ಆ ಕರು ಹಾಕಿತ್ತಲ್ಲ, ಕರುವಿನ ಬಗ್ಗೆ ಏನು ಬಾಂಧವ್ಯ ಬಂದ್ಬಿಡ್ತು ಅಂದರೆ ಅದನ್ನ ಬಿಟ್ಟು ಹೋಗೋದು ಬೇಡ, ಇಲ್ಲೇ ಇರೋಣ ಅಂತ ಲುಂಬಿಣಿಯೊಳಗೆ. ಅದಕ್ಕೊಂದು ಹೆಸರು ಕೊಟ್ಬಿಡ್ಲು, ಕರುಣ ಅಂತ ಹೆಸರು ಕೊಟ್ಲು. ನೋಡಿ ಆ ಹೆಸರು ಯಾಕೆ ಹೇಳ್ತೀನಿ ಅಂದರೆ ಆಕೆ ಗುಣ ಹೇಗಿತ್ತು ಅಂದರೆ ಆ ಕರುವಿಗೆ ಹೆಸರು ಇಡಬೇಕಾದ್ರೂ ಕರುಣ ಅಂತ ಇಟ್ಟದು. ಆ ಕರು ಹಚ್ಕೊಂಡ್ಬಿಡ್ತೀಕೆನೆ ವಾಪಸ್ ಬಂದರು. ಬರೀ ಕರುಣ ಅಂದೇ ಚಿಂತೆ ಆಕೆಗೆ, ಕರುಣ ಏನು ಮಾಡುತ್ತೋ, ಕರುಣ ಏನು ಮಾಡುತ್ತೋ. ಅವ್ನು ಹೇಳಿದಂತ ಶುದ್ಧೋಧನ ಬಾತಲೆ ಕೆಡಿಸ್ಕೋಬೇಡ, ಆ ಕರುಣ ಅವರಮ್ಮ ಇಬ್ಬರನ್ನೂ ಕರೆಸ್ಬಿಡ್ತೀನಿ ಇಲ್ಲೇ, ನಮ್ಮ ಇದರಲ್ಲೇ ಇರಲಿ, ಮಗ ಬೆಳೆದ ಮೇಲೆ ಹಾಲು ಬೇಕಲ್ಲ, ಕರುಣ ಅಂತ ಐದೇ ಹಾಲು ಕೊಡೋಣ ಮಗುಗೆ ಅಂತ ಹೇಳಿದ್ನಂತೆ. ಹಾಗೆ ಆಗಲಿ ಅಂದರು. ಈಗ ಮಾಯಾದೇವಿಗೆ 9 ತಿಂಗಳಾಗಿದೆ, ಹಣ್ಣಾಗಿದ್ದಾಳೆ, ಆದರೂ ಸ್ವಭಾವದಿಂದ ಗೆಲುವಾಗೇ ಇದ್ದಾಳೆ. ಪ್ರತಿ ಕ್ಷಣ ಆಕೆ ತಂದೆ ತಾಯಿ ತಂಗಿ ಗಂಡ ಗಮನಿಸ್ತಾ ಇದ್ದಾರೆ, ಆಕೆಗೆ ಏನು ಬೇಕಾಗ್ತದೋ ಏನು ತೊಂದರೆ ಆಗ್ತದೋ ಅಂತ ಗಮನಿಸ್ತಿದ್ದಾರೆ. ಅಲ್ಲಿವರೆಗೂ ಒಂದೂ ಬಯಕೆಯನ್ನು ಹೇಳಲಾರದಂಥ ಮಾಯಾದೇವಿ ಈಗ ಒಂದು ಬಯಕೆ ಆಯ್ತು ಆಕೆಗೆ. ಚಿತ್ರ ನೋಡಿ.

0: Radio Sarang 107.8 FM.
1: ಇನ್ನು ಡೆಲಿವರಿ ಇನ್ನು 2-3 ದಿವಸದಲ್ಲಿ ಆಗಬೇಕು ಅಂತ ವೈದ್ಯರು ಹೇಳ್ತಿದ್ದಾರೆ. ಆಕೆ ಹೇಳ್ತಾಳೆ, ನೋಡಿ ನನಗೆ ಒಂದು ಕೋರಿಕೆ ಇದೆ, ನಡೆಸ್ಕೊಡ್ತೀರಾ ಅಂತ ಕೇಳಿದ್ಲು. ರಾಜ ಹೇಳಿದ, ಏನು ಹೇಳಿದ್ರು ಮಾಡ್ಕೊಡ್ತೀನಿ, ಇಲ್ಲ ಅಂತ ಏನು ಹೇಳ್ತೀನಿ ನಾನು ಅಂದ. ಆಕೆ ಹೇಳಿದ್ಲು, ಯಾಕೋ ನನಗೆ ದೇವದಹದ ನನ್ನ ತವ್ರ ಮನೆ ನೆನಪು ತುಂಬ ಆಗ್ತಾ ಇದೆ, ನನ್ನ ಮಗ ಅಲ್ಲೇ ಹುಟ್ಟಬೇಕು ಅಂತ ಅನಿಸ್ತಾ ಇದೆ. ನೋಡಿ ಹೇಗಿದೆ, ಇಲ್ಲಿವರೆಗಾಗಿಲ್ಲ, ಇನ್ನು ಡೆಲಿವರಿ 2-3 ದಿವಸ ಆಗೋ ಟೈಮ್ನಲ್ಲಿ ಹೇಳ್ತಾಳಕ್ಕೆ, ನಾನು ಡೆಲಿವರಿ ಅಲ್ಲಿ ಆಗಬೇಕು ಅಂತ ಹೆರಿಗೆ ಆಗಬೇಕು, ನಮಗೆ ಅಲ್ಲಿ ಹುಟ್ಟಬೇಕು ಅಂತ ಆಸೆ ಇದೆ. ನಿನ್ನೆಯಿಂದ ಭಾವನೆ ಎಷ್ಟು ತೀವ್ರ ಆಗಿದೆ ಅಂದರೆ ಅಂತ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನನಗೆ. ಗಾಬರಿ ಆಗಿಬಿಟ್ಟ ರಾಜ. ಮೊದಲು ಹೇಳಿದ್ರೆ ಏನಾರ ಮಾಡ್ಬೋದಾಗಿತ್ತು, ಬಂಡಿ ಪ್ರವಾಸ, ಬೆಳಗ್ಗೆ ಹೊರಟ್ರೆ ರಾತ್ರಿ 10-11 ಗಂಟೆ ಮುಟ್ಟಬೋದು ನಾವು ದೇವದ, ಅಷ್ಟು ದೂರದ ಪ್ರದೇಶ ಅದು, ಹೆಂಗೆ ಹೋಗೋದೀಗ ನೋಡಿ ಏನಾಗ್ತದೆ, ಅಪ್ಪ ಅಮ್ಮನ ಕೇಳಿ ನೋಡ್ತೀನಿ ಅಂದ. ಆಂಜನೇಯ ಶಾಖ್ಯ ಕೇಳಿದ, ಸುಲಕ್ಷಣ ಹೇಳಿದು, ಛೇ ಕರ್ಕೊಂಡು ಹೋಗೋದಲ್ಲ ಈಗ, ರಿಸ್ಕ್ ಇದು, ಈ ಹೊತ್ತಿಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ, ಹೋಗೋಕ್ಕಾಗಲ್ಲ ಅಂತ ಅಪ್ಪ ಅಮ್ಮ ಹೇಳಿದರು. ಆಕೆ ಹೇಳ್ತಾಳೆ, ಅಪಾಯ ಆಗೋದಿದ್ರೆ ಎಲ್ಲಿದ್ದರೂ ಆಗ್ತದೆ, ಅಪಾಯ ಆಗೋದಿಲ್ಲ ಅಂದರೆ ಏನಾದರೂ ಆಗೋಲ್ಲ, ನನ್ನ ನಂಬಿಕೆ ಇದೆ, ಕರ್ಕೊಂಡು ಹೋಗ್ಬಿಡಿ ಅಲ್ಲಿ ಹೋಗೋಣ ಅಂತ. ಕಡೆಗೆ ಮಾತಾಡ್ತಾನೆ, ಸಾರಥಿನ ಕರೀತಾನೆ, ಮಂತ್ರಿಗಳನ್ನ ಕರೀತಾನೆ, ಏನು ಮಾಡೋದು ಅಂತ. ಏನು ಮಾಡೋದು, ತೀರ್ಮಾನ ಮಾಡಿ, ಹೋಗೋದಂದ್ರೆ ವ್ಯವಸ್ಥೆ ಮಾಡೋಣ, ಮರು ದಿವಸನೂ ಹೊರಡ್ಬೇಕು ಬೆಳಿಗ್ಗೆ. 3 ಬಂಡಿ ತೊಗೊಂಡ್ರು, ಒಂದು ರಾಜರಥ ತೊಗೊಂಡ್ರು, ರಾಜರಥಕ್ಕೆ ಚಂದಕ ಅಂತ ಅವನು ಸಾರಥಿ, ಸುಗತ ಅಂತ ಮಂತ್ರಿ ಅವನು ಕುದುರೆ ಮೇಲೆ ಹೋದ. ಅವ್ರು ಹೇಳಿದ್ರು, ಕಾಳಜಿ ಮಾಡಬೇಡಿ, ನಾವು ಜವಾಬ್ದಾರಿ ತೊಗೋತೀವಿ, ಹೇಗಾದ್ರು ಮಾಡೋಣ. ರಾಜರಥದಲ್ಲಿ 4 ಜನ ಕೂತ್ಕೊಂಡ್ರು, ಅಂಜನ ಶಾಖ್ಯ, ಸುಲಕ್ಷಣೆ, ಮಾಯಾದೇವಿ ಮತ್ತು ಗೌತಮಿ, ಪ್ರಜಾಪತಿ ಗೌತಮಿ ರಥದಲ್ಲಿ ಕೂತ್ಕೊಂಡ್ರು. ಹಿಂದೆ ಅವರ ಸಹಪಾಠಿಗಳು, ಜೊತೆಗಿರುವಂಥವ್ರು, ವಸ್ತುಗಳು. 3 ಬಂಡಿ ಹೊಡೆದು ನಿಧಾನಕ್ಕೆ ಹೋಗಬೇಕು. ಈ ವೈಶಾಖ ಮಾಸದ ಬಿಸಿಲು ಭಾಳ ಪ್ರಖರ, ಭಾಳ ಜೋರಾಗಿರ್ತದೆ. ಆ ಪ್ರದೇಶ ತುಂಬ ಬಿಸಿಲಿನ ಪ್ರದೇಶ ಅದು. ಬಿಸಿಲಲ್ಲಿ ಕಾಗ್ಬಿಡ್ತಿತ್ತು, ಬಸರೆ ಹೆಂಗ್ಸು ತುಂಬ ಒದ್ದಾಡಿಬಿಟ್ಲು, ಕಷ್ಟ ಆಯಿತು. ಇನ್ನೂ ಎಷ್ಟು ದೂರ, ಇನ್ನೂ ಎಷ್ಟು ದೂರ ಅಂತ ಕೇಳ್ತಾ ಇದ್ಲು. ಇನ್ನೂ ಇದೆ ಅಮ್ಮ, ತುಂಬ ದೂರ ಇದೆ. ಅಲ್ಲಲ್ಲಿ ನಿಲ್ಲಿಸ್ಕೊಂಡು ವಿಶ್ರಾಂತಿ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ರು. ಕೇಳಿದ್ಲು, ಲುಂಬಿಣಿ ಎಷ್ಟು ದೂರ ಇದೆ ಇನ್ನ ಅಂತ. ಆಕೆ, ಲುಂಬಿಣಿ ಸಾಯಂಕಾಲ ಗೋತಿ ಮುಟ್ಟಬಹುದಮ್ಮ, ಅಲ್ಲಿಂದ ಮುಂದೆ ಹೋದ್ರೆ ದೇಹದಕ್ಕೆ ಹೋಗ್ಬೇಕಾದ್ರೆ ರಾತ್ರಿ 10 ಗಂಟೆ ಆಗ್ಬೋದು, ಹೋಗೋಣ ಅಂತ. ಆಕೆ, ಇದು ಇಷ್ಟು ಸುಸ್ತಾಗಿದೆ ನನಗೆ, ಲುಂಬಿಣಿಯಲ್ಲಿ ಇಳ್ಕೊಂಬಿಡೋಣ, ಇಳ್ಕೊಂಬಿಟ್ಟು ರಾತ್ರಿ ಅಲ್ಲೇ ವಸತಿ ಮಾಡಿ ಬೆಳಗ್ಗೆ ಹೋಗೋಣ. ಇವನು ಬೇಡಮ್ಮ, ರಿಸ್ಕ್ ತೊಗೊಳಕ್ಕೆ ಆಗಲ್ಲ, ರಾತ್ರಿ ಲೇಟ್ ಆದರೂ ಅಡ್ಡಿಲ್ಲ, ದೇವದ ಮುಟ್ಟಿಬಿಡೋಣ, ಅಲ್ಲಿ ನಮ್ಗೆ ವೈದ್ಯರಿದ್ದಾರೆ, ಸೂಲ್ಗಿತ್ತಿಯರಿದ್ದಾರೆ, ಅಲ್ಲಿ ಅನುಕೂಲ ಆಗತ್ತೆ, ಹೋಗೋಣ ಅಂತ ಇವನು ಅಂಜನ ಶಾಖೆ. ಆಕೆ ಹೇಳ್ತಾಳೆ, ಇಲ್ಲ ಒಂಥರ ಹಠಾನೆ ಮಾಡಿದ್ಲಕ್ಕೆ, ನಾನು ಸುಸ್ತಾಗಿದೆ, ಲುಂಬಿಣಿಯಲ್ಲಿದ್ದ ಸಮಾಧಾನ ಅನಿಸುತ್ತೆ ನನಗೆ, ಹೋಗೋಣ ಮತ್ತು ಆ ಕೊರೋನಾ ನೋಡ್ಬೇಕು ನಾನು. ಆಯ್ತು, ಇನ್ನೇನು ಮಾಡ್ತಾರೆ, ಆ ಮುಂದೆ ಹೋದ ಸಾರಥಿ ಮಂತ್ರಿ ಮುಂದೆ ಓಡ ಹೋಗಿ, ಹೇಗಿದ್ರು ಒಂದು ವಿಶ್ರಾಂತಿ ಗೃಹ ಇತ್ತಲ್ಲ, ಅದನ್ನು ಸ್ವಚ್ಛ ಮಾಡಿಸಿ, ಕ್ಲೀನ್ ಮಾಡಿಸಿ, ಇರೋಕ್ಕೆ ವ್ಯವಸ್ಥೆ ಮಾಡಿದರು, ಅಡುಗೆಗೆ ಮಾಡಿದರು. ಇವರೆಲ್ಲ ಹೋದರು, ವಿಶ್ರಾಂತಿ ತೊಗೊಂಡು ರಾತ್ರಿ ಊಟ ಆದಮೇಲೆ ಸುಸ್ತಾಗಿದೆ ಪ್ರವಾಸ, ಅಪ್ಪ ಅಮ್ಮಗೆ ನಿದ್ದೆ ಬರ್ತಾ ಇದೆ. ಈಕೆ ಏನು ಮಾಡಿದ್ಲು ಮಾಯಾದೇವಿ ಅಂದರೆ, ತಂಗಿ ಕೈ ಹಿಡ್ಕೊಂಡು, ಪ್ರಜಾಪತಿ ಗೌತಮಿ ಕೈ ಹಿಡ್ಕೊಂಡು, ಹೊರಗಡೆ ಸುತ್ತಾಡ್ಕೊಂಬರೋಣ ಬಾ ಬೈಲಲ್ಲಿ. ಹೊರಗಡೆ ಬಂದು ನೋಡ್ತಾಳೆ, ಬೆಳದಿಂಗಳು ಹಾಲು ಚೆಲ್ಲದಂಗೆ ನಿಂತ್ಕೊಂಬಿಟ್ಟಿನಿ. ಏನು ಇವತ್ತು ತಿಥಿ ಅಂತ ಕೇಳಿದ್ಲು. ವೈಶಾಖ ಶುಕ್ಲ ಪೂರ್ಣಿಮೆ ಇವತ್ತು ಅಂತ. ಹೌದಾ, ಎಷ್ಟು ಚೆನ್ನಾಗಿದೆ ಅಲ್ಲ ಇದು, ಹೊರಗೆ ಅಡ್ಡಾಡೋಣ ಬಾ ಅಂತ ಹೇಳಿದ್ಲು. ಹೊರಗಡೆ ವಿಶ್ರಾಂತಿ ಗೃಹದಲ್ಲಿ ಉಳಿಬೇಕು ಅಂದಾಗ ಹೋಗಿ ಆ ಕರುಣಾನ ಮಾತಾಡಿಸ್ಕೊಂಬಂದ್ಲು. ಅಕ್ಕ ತಂಗಿ ಹಗುರವಾಗಿ ಅಡ್ಡಾಡ್ತಾ ಇದ್ರು. ಒಂದೇ ಸಲ ಅಮ್ಮ ಅಂತ ಚೀರ್ಕೊಂಬಿಟ್ಟು ಮಾಯಾದೇವಿ, ಎಲ್ಲರೂ ಓಡ್ ಬಂದ್ರೆ, ಏನು ಬಿದ್ದು ಬಿಟ್ಲಾ ಅಂತ. ಬಂದು ನೋಡ್ತಾರೆ, ಮರದ ಕೆಳಗೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಎತ್ಕೊಂಡು ಒಳಗೆ ಹೋಗ್ಬೇಕನ್ನುವಾಗ ಕೇಳ್ತಾಳೆ, ಏನು ಸಮಯ ಇಲ್ಲ ನನಗೆ. ತಕ್ಷಣ ಮಂತ್ರಿಗಳು, ಆ ಹೆಣ್ಮಕ್ಳೆಲ್ಲ ಸೇರಿ, ಏನೂ ಇಲ್ಲಲ್ಲ, ಅನುಕೂಲತೆ ಏನೂ ಇಲ್ಲ ಅಲ್ಲಿ, ಬಟ್ಟೆ ತಂದರು ಮರೆ ಮಾಡಬೇಕು ಅಂತ ಮರದ ಕೆಳಗೆ. ಅವು ಯಾವ ತೋಟಗಾರ ಓಡಿ ಹೋಗಿ ತನ್ನ ತಾಯಿನ ಕರ್ಕೊಂಬಂದ, ಆಕೆನೇ ಸೂಲಗಿತ್ತೆ. ನೋಡಿ ಹೇಗಿದೆ, ಮಹಾವೃಕ್ಷದ ಕೆಳಗೆ ಹುಣ್ಣಿಮೆ ರಾತ್ರಿ ಮಗು ಜನಿಸ್ತು.

0: रेडियो सारंग 107.8 एफएम।
1: विचित्र अन्स्बिडुत्ते एल्लार्गुनु राजन मग अरमनेयल्लू होट्लिल्ल इल्ल अज्जन मने ताई मने अल्लू होट्लिल्ल बैलल्लि मरद केळगे ಹುಣ್ಣಿಮೆ ದಿವಸ ರಾತ್ರಿ ಹುಟ್ಟಿದ್ದಾನಲ್ಲ ಹುಡುಗ, ಇದೇನು ಸಾಂಕೇತಿಕ ಅನ್ಸ್ಬಿಡ್ತು ಅಂದ್ರೆ ಹುಟ್ಟಿದ ಮಗು ಅರಮನೆಯನ್ನು ಬಿಟ್ಟು ಹುಟ್ಟಿದ, ಯಾವ ಮನೆಯಲ್ಲೂ ಹುಟ್ಟಲಿಲ್ಲ. ಸಾಂಕೇತಿಕ ಹೆಂಗಿದೆ ನೋಡಿ, ಇದು ಹುಟ್ಟಿದ ಮಗು ಯಾವ ಮನೆಯಲ್ಲೂ ಹುಟ್ಟಲಿಲ್ಲ ಅಂದ್ರೆ ಮನೆಯಲ್ಲಿ ಇರೋನಲ್ಲ ಇವನು ಅಂತ, ಇರೋನೇ ಅಲ್ಲ ಇವನು, ಅಲ್ಲಿ ಬಂದ್ಬಿಟ್ಟಿದ್ದಾನೆ, ಹುಟ್ಟುಬಿಟ್ಟಿದ್ದಾನೆ. ಅಳ್ಳಿಲ್ಲಂತೆ ಹುಡುಗ, ವಿಚಿತ್ರ ನೋಡಿ ಅಷ್ಟಾದ್ರೂ ಅಳದೇ ಇಲ್ಲಂತೆ. ಅವರಂದ್ರಂತೆ ಏನಾಯ್ತು ನೋಡಿ, ಅವನು ಹಂಗೆ ಇದ್ದಾನೆ. ವಿಚಿತ್ರ ಹುಡುಗ ನೋಡಿದ್ರೆ ವಿಚಿತ್ರ ಅನಿಸೋದು, ಅಳೋದಿಲ್ಲ, ನಗ್ನಗ್ತಾ ಇದ್ದ ಹುಡುಗ, ಮುಖದ ಮೇಲೆ ಮಂದಹಾಸ ಇದೆ. ಇಂಥ ಮಗು ನೋಡಲಿಲ್ಲ ಅಂತೆಲ್ಲ ಅಂದರು. ರಾತ್ರಿ ಎಲ್ಲ ಆಯಿತು. ಶುದ್ಧೋಧನ ಹೇಳಬೇಕಲ್ಲ, ಒಂದು ಕುದುರೆ ಸವಾರ ಓಡಬೇಕು ಅವಾಗೆಲ್ಲ. ಈಗ ನಂಗೆ ಇಂಟರ್ಕಾಮು ಟೆಲಿಫೋನು ಇದ್ರೆ ಚೆನ್ನಾಗಿತ್ತು. ಓಡಿ ಹೋಗಿ ಹೇಳಿದೆ ಹಂಗೆ ಆಗಿದೆ ಅಂತ. ಅವನು ತಕ್ಷಣ ರಥ ಹಿಡ್ಕೊಂಡು ವಾಪಸ್ ಬಂದ. ಅವನಿಗೆ ಆತಂಕ, ಏನು ಹೇಳಿದೆ ಬೇಡ ಅಂದರೆ ಕೇಳಲಿಲ್ಲ ನೀವು. ಏನು ನಮ್ಮ ರಾಜನ ಮಗ ಇದ್ರ ಹುಟ್ಟಬೇಕಾ, ಮರದ ಕೆಳಗೆ ಹುಟ್ಟಬೇಕಾ, ಅನಾಥ ನನಗೆ, ಇದೇನು ಇದೆ ಬರ ಅಂತ. ಅವನು ಮಂತ್ರಿ ಭಾಳ ಚಂದ ಹೇಳ್ತಾನೆ, ಸುಗತ ಅಂತ ಮಂತ್ರಿ, ಭಾಳ ಬುದ್ಧಿವಂತ ಹೇಳ್ತಾನೆ. ಸ್ವಾಮಿ, ಈ ಜನನ ಮರಣ ನಮ್ಮ ಕೈಯಲ್ಲಿಲ್ಲ, ಅದು ಎಲ್ಲಿ ಆಗಬೇಕು ಅಂತಿರ್ತದೆ ಅಲ್ಲೇ ಆಗಬೇಕು. ನೀವೇನು ಪ್ರಯತ್ನ ಮಾಡಿದ್ರೂ ಬದಲಾಯಿಸೋಕೆ ಸಾಧ್ಯ ಇಲ್ಲ, ಅದನ್ನು ವಿಧಿ ಬರಹ ಅಂತ ಕರಿತೀವಿ. ನಮ್ಮ ಪರಿಚಯದ

ಇವ್ರು ಬಹಳ ಒಂದು 25-30 ವರ್ಷಗಳ ಹಿಂದೆ ಭಾರಿ ಶ್ರೀಮಂತರವ್ರು, ಕಾಶಿಯಲ್ಲಿ ಮನೆ ಮಾಡಿಕೊಂಡ್ರು. ಗಂಡ ಹೆಂಡತಿ ಇಬ್ಬರೇ ಇದ್ರು. ಯಾರು ಹೇಳಿದ್ರು ಅಂತ, ಕಾಶಿಯಲ್ಲಿ ಸತ್ರ ಸ್ವರ್ಗ ಡೈರೆಕ್ಟ್ ಎಂಟ್ರಿ ಅಂತ, ಅಂದರೆ ಸ್ವರ್ಗ ಹೋಗ್ತಾರೆ ಅಂತ ತಿಳ್ಕೊಂಡು ಕಾಶಿಯಲ್ಲಿ ಇರಬೇಕು. ಅವರು ಮನೆ ಮಾಡ್ಕೊಂಡಿದ್ರು, ಅಲ್ಲೇ ಸಾಯಬೇಕು ಅಂತ ಅಲ್ಲೇ ಉಳ್ಕೊಂಡವರು. ಎಷ್ಟು ವರ್ಷ? 12 ವರ್ಷ ಇದ್ದಾರೆ ಅಲ್ಲಿ ಕಾಶಿಯಲ್ಲೇನೆ. ಒಂದು ದಿವಸ ಯಾರದೋ ಹತ್ತಿರದವ್ರ ಮನೆ ಇಂದೋರಿಗೆ ಹೋಗಬೇಕಾಯಿತು. ಹೋದರು, ಇಂದೋರಿಂದ ಊರು ಹೊರಗೆ ಆಕ್ಸಿಡೆಂಟಾಗಿ ಇಬ್ಬರು ಸತ್ತೋದ್ರು. 12 ವರ್ಷ ಕ್ಯಾಕೊಂಡು ಕೂತಿದ್ದಾರೆ ಕಾಶಿಯಲ್ಲಿ ಸಾಯಬೇಕು ಅಂತ. ಅವ್ರು ಸತ್ತದ್ದು ಇಂದೋರಲ್ಲಿ. ಅಂದರೆ ಹೇಳಕ್ಕೆ ಬರಲ್ಲ ಎಲ್ಲಿ ಅಂತ. ಅದಕ್ಕೆ ಹೇಳ್ತಾನೆ ಸುಗತ, ಹೇಳ್ತಾನೆ ನೀವು ಚಿಂತೆ ಮಾಡಬೇಡಿ, ಭಗವಂತನ ಇಚ್ಛೆ ಅದು. ಎಲ್ಲ ತಗ ತಯಾರಿದ್ರು, ಆದರೆ ಏನು ತೊಂದರೆ ಆಗಲಿಲ್ಲಲ್ಲ, ಮಗು ಆರೋಗ್ಯವಾಗಿದ್ದಾನೆ, ತಾಯಿ ಆರೋಗ್ಯವಾಗಿದ್ದಾಳೆ ಅಂತ. ಓಡಿ ಬಂದ ಮಗ ಹೆಂಡತಿ ಮುಖ ನೋಡಿದ ಮೇಲೆ ಸಂತೋಷ ಆಯಿತು. ಆದರೆ ಆಕೆಗೆ ತುಂಬ ಅಶಕ್ತತೆ ಆಗಿತ್ತು. ಮುಂದೆ ಕೇಳಿದ ಶುದ್ಧೋಧನ, ಮುಂದೇನು ಮಾಡಬೇಕಮ್ಮ, ದೇವದಹಕ್ಕೆ ಹೋಗಬೇಕಾ ಹೇಗೆ ಅಂತ. ಇಲ್ಲ, ವಾಪಸ್ ಕಪಿಲ್ ವಸ್ತುಗೆ ಹೋಗೋಣ ಅಂತ. ತಂದೆ ಮನೆಗೆ ಹೋಗಬೇಕಂದವಳು ಹೇಗೆ ಆಗೋಯ್ತಲ್ಲ, ಇದು ಅಲ್ಲಿ ಹೋಗೋ ಕಾರಣ ಇಲ್ಲ, ಕಪಿಲ್ ವಸ್ತುಗೆ ಹೋಗೋಣ ಅಂದ್ಲು. ಆ ಮತ್ತೆ ಕರುಣಾಗಿ ಭೇಟಿ ಮಾಡಿಸಿ ತನ್ನ ಕೂಸಿನ ನಾವು ತೋರಿಸಿ, ನೋಡಮ್ಮ ಮುಂದಿನ ಸಲ ಬಂದಾಗ ನೀನು ಮಾತಾಡಿಸ್ಬೇಕು ಇವನ್ನ ಅಂತ ಹೇಳಿ ಕರ್ಕೊಂಡು ಹೋದ್ಲು.

0: You're listening to Radio Sarang, 107.8 FM.
1: ನಾಮಕರಣ ಮಾಡಬೇಕಲ್ಲ ಮಗುಗೆ, ಯಾವಾಗ ಮಾಡಬೇಕು? ಪುರೋಹಿತರು ಹೇಳಿದ್ರಂತೆ ಏಳನೇ ದಿವಸ ಮಾಡಬೇಕು. ಏಳನೇ ದಿವಸ ಮಾಡದೆ ಹೋದರೆ ಮುಂದೆ 3 ತಿಂಗಳು ಮುಹೂರ್ತ ಇಲ್ಲ ಅಂತ ಹೇಳಿದ್ರಂತೆ. ಏನು ಮಾಡಬೇಕು ಅಂತ ಶುದ್ಧೋಧನ ಕೇಳಿದ. ಇಲ್ಲ, 7ನೇ ದಿವಸಕ್ಕೆ ಮಾಡಿಬಿಡಿ, ಯಾಕಂದರೆ 3 ತಿಂಗಳು ಆದಮೇಲೆ ನಾನು ನೋಡೋಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ. ಆಕೆ ಯಾವಾಗಲೂ ಹಿಂಗೆ ಮಾತಾಡಿದ್ದು ಗೊತ್ತಿಲ್ಲ. 7ನೇ ದಿವಸಕ್ಕೆ ಮಾಡಿಬಿಡಿ. ಅವನಂದ ನಿನಗೆ ಆರೋಗ್ಯ ಚೆನ್ನಾಗಿಲ್ಲ, ಗಟ್ಟಿ ಆದ್ಮೇಲೆ ಮಾಡಿದ್ರೆ ಆಯ್ತು, ಏನು ಅವಸರ? 3 ತಿಂಗಳಿಗೆ ಮಾಡಿದ್ರೆ ಆಯ್ತು, ಹೆಸರು ಇಟ್ಟರೆ ಆಯ್ತು. ಇಲ್ಲ, 7ನೇ ದಿವಸ ಮಾಡಿಬಿಡಿ, ಮುಂದೆ ನೋಡೋಕ್ಕಾಗಲ್ಲ. 7ನೇ ದಿವಸನೇ ಮಾಡಿದರು. ಮಾಡಬೇಕಾದ್ರೆ ಮಗುನ ಎತ್ಕೊಂಡು ಬರಬೇಕಲ್ಲ, ಯಾರು ಬರಬೇಕು? ಆಕೆ ಹೆಂಗಂತೂ ಹೇಳೋಕ್ಕಾಗಲ್ಲ, ಅಶಕ್ತತೆ ದಿನ ಜಾಸ್ತಿ ಆಗ್ತಾ ಇತ್ತು. ಔಷಧಿ ಕೊಡ್ತಾ ಇದ್ರು ವೈದ್ಯರು, ರಾಜ್ಯ ವೈದ್ಯರು ಕೊಡ್ತಾ ಇದ್ದಾರೆ, ಆದರೆ ಗುಣ ಆಗಲಿಲ್ಲ. ಆ ಹೋಮ ಮಾಡುವಾಗ ಮಗುನ ಕರ್ಕೊಂಡು ಹೋಗೋದಕ್ಕೆ ಪ್ರಜಾಪತಿ ಗೌತಮಿ ಕರ್ಕೊಂಡು ಹೋಗ್ತಾಳೆ. ಯಾಕಂದ್ರೆ ಅಮ್ಮ ಹೇಳೋಕ್ಕಾಗಲ್ಲಲ್ಲ, ಈಕೆನೇ ಕೂತ್ಕೋತಾಳೆ. ಹೆಸರಿಡ್ತಾರೆ, ಏನು ಹೆಸರಿಡಬೇಕು? ಎಲ್ಲ ಸಂಭ್ರಮದ ನಡುವೆ ಸರ್ವಾರ್ಥ ಸಿದ್ಧ ಅಂತ, ಎಲ್ಲ ಸರ್ವಾರ್ಥಗಳಿಗೆ ಸಿದ್ಧನಾದುವ ನೀವು ಅಂತ ಹೇಳಿ ಸಿದ್ಧಾರ್ಥ ಅಂತ ಹೆಸರಿಟ್ಟು. ಸಿದ್ಧಾರ್ಥ ಅಂತ ಪುರೋಹಿತರು ಕೂಗಿದ ತಕ್ಷಣ ಮಗುವಿನ ಕಿವಿಯಲ್ಲಿ ಪ್ರಜಾಪತಿ ಗೌತಮಿನೇ ಕಿವಿಯಲ್ಲಿ ಹೇಳ್ತಾಳೆ ಸಿದ್ಧಾರ್ಥ ಅಂಥೇಳಿ. ಆಮೇಲೆ ಮೇಲೆ ಮಹಡಿ ಹತ್ತಿ ಅರಮನೆಯಿಂದ ಕೂಗ್ತಾರೆ ಜನ, ಸಿದ್ಧಾರ್ಥ ಸಿದ್ಧಾರ್ಥ ಅಂತ. ಊರು ಜನ ಎಲ್ಲ ಸಂಭ್ರಮ ಪಡ್ತಾರೆ, ಸಿದ್ಧಾರ್ಥ ಹುಟ್ಟಿದ್ದ ನಮ್ಮ ಅರಮನೆಯಲ್ಲಿ ಅಂತ ಸಂತೋಷ ಆಯಿತು. ಹೋಮ ಮುಗಿಸ್ಕೊಂಡು ಬಂದಮೇಲೆ ಆ ಪ್ರಜಾಪತಿ ಗೌತಮಿ ಆ ತಾಯಿ ಕೊಡ್ತಾಳೆ ಮಾಯಾದೇವಿಗೆ. ಮಾಯಾದೇವಿ ಹೇಳ್ತಾಳೆ, ಹೆಸರು ಬರೀ ಸಿದ್ಧಾರ್ಥ ಅಂತ ಇಟ್ಬಿಟ್ರ? ಹೌದು, ಸಿದ್ಧಾರ್ಥ ಅಂತಿಟ್ರು. ಇಲ್ಲ, ಸಿದ್ಧಾರ್ಥ ಗೌತಮ ಅಂತ ಇಡಬೇಕಾಗಿತ್ತು. ಯಾಕೆ ಇಡಬೇಕು ಸಿದ್ಧಾರ್ಥ ಗೌತಮ? ಅದೊಂದು ಬಾಲ ಯಾಕಬೇಕು? ಸಿದ್ಧಾರ್ಥ ಸಾಕಲ್ವಾ, ಈ ಗೌತಮ ಬಾಲ ಯಾಕಬೇಕು ಅಂತ. ಆಕೆ ಹೇಳೋದು, ನೀನು ಗೌತಮಿ ಅಲ್ಲೇನಮ್ಮ, ನೀನು ಗೌತಮಿ ಆದಮೇಲೆ ಅವನು ಗೌತಮ ಆಗಬೇಕು, ನೀನೇ ಅವನ ತಾಯಿ. ಅದೇ ಹೆಂಗಾಗ್ತದೆ, ನೀ ತಾಯಿ ಇದ್ದೀಯಲ್ಲ ಅಂತ. ಈ ಕ್ಷಣದವರೆಗೂ ನಾನು ತಾಯಿ ಇದ್ದೀನಿ, ಮುಂದೆ ನೀನೇ ತಾಯಿ, ನೀನೇ ಕಾಪಾಡ್ಕೋಬೇಕು ಅಂತ ಎಲ್ಲರನ್ನು ಹೊರಗೆ ಕಳಿಸಿ ಅಕ್ಕ ತಂಗಿ ಇಬ್ಬರೇ ಮಾತಾಡ್ಕೋತಾರೆ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಹಾಯ್, ಹಲೋ, ನಮಸ್ಕಾರ, ಶುಭ ಸಂಜೆ, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ನಮ್ಮ ಸನಾತನ ಪರಿಕಲ್ಪನೆ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಪುರಾತನ ಕಾಲದಿಂದಲೂ ನೀರಿಗೆ ವಿಶೇಷ ಸ್ಥಾನವಿದೆ. ನಮ್ಮ ಆರಾಧನಾ ಕ್ರಮಗಳಲ್ಲೂ ಪಂಚಭೂತಗಳ ರೂಪದಲ್ಲಿ ಆಕಾಶ, ವಾಯು, ಭೂಮಿ, ಅಗ್ನಿಯ ಜೊತೆಗೆ ಜಲಕ್ಕೂ ದೈವಿಕ ಸ್ಥಾನ ನೀಡಲಾಗಿದೆ. ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾದ ಸಂಗತಿ ಹೇಳಿದರೆ, ನೀರಿಗೆ ದೇವತಾ ಸ್ಥಾನವನ್ನು ನೀಡಿ ನೀರಿನ ಮಹೋನ್ನತ ಶಕ್ತಿಯ ಜೊತೆಗೆ ಅದರ ಸಂರಕ್ಷಣೆಗೂ ನಮ್ಮವರು ನೀಡಿದ ದೂರದೃಷ್ಟಿಕೋನದ ಪರಿಶ್ರಮ ಇದು ಗಮನಾರ್ಹ. ಆದರೆ ಇವುಗಳೆಲ್ಲವನ್ನ ಮೀರಿ ಆಧುನಿಕತೆಯ ಅಲೆಗಳಲ್ಲಿ ತೇಲುತ್ತಿರುವ ನಾವು ಬದುಕಿನ ಮೂಲಾಧಾರವಾದ ಪ್ರಕೃತಿಯನ್ನೇ ಇವತ್ತು ಮರೀತಾ ಇದ್ದೀವಿ. ನಮ್ಮ ಸ್ವಾರ್ಥಕ್ಕಾಗಿ ಪ್ರಕೃತಿಯನ್ನೇ ಬಳಸಿಕೊಳ್ಳುವ ನೀಚ ಪ್ರಕ್ರಿಯೆಗೆ ಇಳಿದಿದ್ದೇವೆ. ವಿಪರ್ಯಾಸವೆಂದರೆ, ಪ್ರಕೃತಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸಬಲ್ಲದೆ ಹೊರತು ಸ್ವಾರ್ಥವನ್ನಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಪ್ರಕೃತಿಯೊಂದಿಗಿನ ನಮ್ಮ ನಿರಂತರ ಸಂಘರ್ಷದ ಫಲವಾಗಿ ಒಂದೊಂದೇ ಅನಾಹುತ ಪ್ರಕ್ರಿಯೆಗಳಿಗೆ ನಾವು ಸಾಕ್ಷಿಗಳಾಗ್ತಾ ಇದ್ದೇವೆ. ನಮ್ಮ ತರಕ್ಕಾಗಿ ಸ್ವಾರ್ಥದಿಂದ ಬದುಕಿದ ನಮಗೆ ನಮ್ಮದೇ ಹಿರಿಮೆ ಎಂಬ ಅಹಂಕಾರವನ್ನು ಪ್ರಕೃತಿಯು ಸಲೀಸಾಗಿ ನಮ್ಮ ಮುಂದೆಯೇ ಮುರಿದು ಹಾಕುತ್ತಿದೆ. ಹಾಗೆ ನೋಡಿದರೆ ಇದು ಅನಿವಾರ್ಯವೂ ಹೌದು, ಎಚ್ಚರಿಕೆಯ ಕರೆಗಂಟೆಯೂ ಹೌದು. ಇಂತಹ ಪ್ರಾಕೃತಿಕ ಮೌಲ್ಯ ಪಾಠಗಳಲ್ಲಿ ನಮ್ಮ ಮುಂದೆ ಆರಂಭದಲ್ಲಿ ಕಾಣಿಸಿಕೊಳ್ಳುವುದು ನೀರು. ಇರುವ ಜಲಮೂಲಗಳೆಲ್ಲವೂ ಮನುಷ್ಯನ ದುರಾಸೆ ಮತ್ತು ಅಶಿಸ್ತಿನಿಂದ ಕಲುಷಿತಗೊಳ್ಳುತ್ತಿದೆ. ಎಲ್ಲೆಡೆಯೂ ಕುಡಿಯುವ ನೀರಿಗೆ ಹಾಹಾಕಾರವೆದ್ದಿದೆ. ಕಾಡು ನಾಶವಾಗುತ್ತಿರುವ ಕಾರಣ ಬಿದ್ದ ಮಳೆ ನೀರು ಭೂಮಿಯಲ್ಲಿ ಇಂಗದೆ ಹರಿದು ಹೋಗುತ್ತಿರುವುದು ಅಂತರ್ಜಲ ಕುಸಿತಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಡನ್ನು ಉಳಿಸುವ, ಹೆಚ್ಚು ಗಿಡಮರಗಳನ್ನು ಬೆಳೆಸುವ ಬಗ್ಗೆ ಕಾರ್ಯಪ್ರವರ್ತರಾಗಬೇಕು. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಾತ್ರ ನೀರಿನ ಕೊರತೆ ಬಗ್ಗೆ ನಾವು ಗಮನ ಹರಿಸುತ್ತೇವೆ. ಮಳೆಗಾಲದಲ್ಲಿ ಹರಿದು ಹೋಗುವ ನೀರನ್ನು ಸಂರಕ್ಷಿಸಿ ಮುಂದಿನ ದಿನಗಳಲ್ಲಿ ಹಿಡಿದಿಟ್ಟುಕೊಳ್ಳುವ ಯೋಜನೆಯ ಜೊತೆಗೆ ಮಳೆಯ ನೀರನ್ನು ಇಂಗಿಸುವ ವಿಧಾನಗಳ ಬಗ್ಗೆಯೂ ಗಂಭೀರವಾಗಿ ಗಮನ ಹರಿಸಬೇಕಾಗಿದೆ. ಇಂದು ಅನೇಕ ಜಿಲ್ಲೆಗಳಲ್ಲಿ 1000ಕ್ಕಿಂತ ಹೆಚ್ಚು ಅಡಿ ಆಳಕ್ಕೆ ಭೂಮಿಯನ್ನು ಕೊರೆದರೂ ನೀರು ಸಿಗುತ್ತಿಲ್ಲ. ಇದಕ್ಕೆ ಮಳೆ ನೀರು ಕೊಯ್ಲು ಪದ್ಧತಿಯಿಂದ ಸಮಸ್ಯೆ ಒಂದಷ್ಟು ಮಟ್ಟಿಗೆ ಬಗೆಹರಿಯಬಹುದು. ಇಲ್ಲೊಂದು ಶಬ್ದ ಹೇಳಿದೆ, ಮಳೆ ನೀರು ಕೊಯ್ಲು ಅಂತ ಹೇಳಿ. ಇದೇನು ಅನ್ನೋದ್ರ ಬಗ್ಗೆ ಮತ್ತೆ ನಾನು ವಿವರಿಸ್ತೀನಿ. ಈಗ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

0: ಎಸ್, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ನಾನು ಮಂಜುಳಾ. ಓಕೆ, ಇದು ಬಣ್ಣ ಬಣ್ಣದ ಬದುಕು. ಈಗಾಗಲೇ ನಾನು ಹೇಳಿದ್ದೆ, ಏನು ಹೇಳಿದಿ, ಅಂತರ್ಜಲ ಅಲ್ವಾ, ನೋಡುವ ಅದರ ಬಗ್ಗೆ ನಾವು ಕೇಳಬೇಕು. ಈಗ ನೋಡಿ, ಅಲ್ಲಲ್ಲಿ ಸಣ್ಣ ಸಣ್ಣ ಮಳೆ ಬೀಳೋದಕ್ಕೆ ಶುರುವಾಗಿದೆ. ಜೂನ್ ಈ ತಿಂಗಳಲ್ಲಂತೂ ಮಳೆಗಾಲ ಆರಂಭವೇ ಆಗಿದೆ. ಸರಿ, ಏನು ಅಂತೀರಾ? ಮಳೆ ಇಳೆ ಒಂದಾದಾಗ ಈ ಬಾರಿ ನಾವೊಂದು ಕೆಲಸವನ್ನು ಮಾಡಬೇಕು. ಏನು ಮಾಡೋಣ ಹೇಳಿದರೆ, ನಾವೆಲ್ಲರೂ ಸೇರಿ ಕೊಯ್ಲು ಮಾಡೋಣ. ಅಯ್ಯೋ, ಗದ್ದೆನೇ ಇಲ್ಲ, ಯಾವ ಕೊಯ್ಲು ಅಂತೀರಾ? ಮಳೆ ಕೊಯ್ಲು ಮಾಡೋಣ. ಮಳೆ ನೀರು ಕೊಯ್ಲು ಎಂದರೆ ಮಳೆ ನೀರನ್ನು ಒಟ್ಟುಗೂಡಿಸುವ ಅಥವಾ ಸಂಚಯನ ಮಾಡಿ ಮತ್ತು ಶೇಖರಿಸಿ ಅದನ್ನು ಇಟ್ಟುಕೊಳ್ಳುವ ವಿಧಾನಕ್ಕೆ ಇರುವ ಹೆಸರು ಮಳೆ ನೀರು ಕೊಯ್ಲು. ನಮಗೆ ಇದು ನೀರನ್ನು ಉಳಿಸಲು ಸಹಾಯ ಮಾಡುತ್ತದೆ, ಪ್ರವಾಹವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ನೀರಿನ ಮಟ್ಟವನ್ನು ಹೆಚ್ಚಿಸಲು ಮಳೆ ನೀರಿನ ಕೊಯ್ಲು ಅಗತ್ಯವಾಗಿದೆ. ಆದರೆ ಇದನ್ನು ಮಾಡೋದು ಹೇಗೆ ಅಲ್ವಾ, ಅದು ನಿಮ್ಮ ಸಂಶಯ, ಜೊತೆಗೆ ನನ್ನದು ಸಂಶಯ. ನಿಮ್ಮ ಸಂಶಯಗಳಿಗೆ ಪರಿಹಾರವನ್ನು ಕೊಡುವುದು ನನ್ನ ಕರ್ತವ್ಯ. ಹಾಗಾಗಿ ಪರಿಹಾರವನ್ನು ಕೊಡುವುದಕ್ಕೆ ಈಗ ನಮ್ಮ ಜೊತೆ ಇರುವವರು ಶ್ರೀ ರಾಜೇಂದ್ರ ಕಲ್ಬಾವಿ, NITKಯಲ್ಲಿರುವ ದಕ್ಷಿಣ ಕನ್ನಡ ನಿರ್ಮಿತಿ ಕೇಂದ್ರದಲ್ಲಿ ಇದರ ಕಾರ್ಯನಿರ್ವಾಹಕ ಹಾಗೂ ನಿರ್ದೇಶಕರಾಗಿದ್ದಾರೆ. ಇವರೀಗ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ.
1: ನಮಸ್ಕಾರ, ನನ್ನ ಹೆಸರು ರಾಜೇಂದ್ರ ಕಲ್ಬಾವಿ. ಮಳೆ ನೀರು ಮತ್ತು ಅದಕ್ಕೆ ಮಳೆ ನೀರು ಸಂಬಂಧಂತಹ ಕಾರ್ಯಕ್ರಮಗಳು ಈಗ ಕಟ್ಟಡದಲ್ಲಿ ಬಹಳ ಮುಖ್ಯವಾಗಿ ಇರೋದರಿಂದ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಮತ್ತು ಮಳೆ ನೀರಿನ ನಿರ್ವಹಣೆ ಬಗ್ಗೆ, ನೀರಿನ ಸದ್ಬಳಕೆ ಬಗ್ಗೆ ಹೆಚ್ಚಾಗಿ ನಾವು ಈಗ ಅಭ್ಯಾಸ ಮಾಡಿ ಸಾರ್ವಜನಿಕರಿಗೆ ಈ ಬಗ್ಗೆ ಮಾಹಿತಿ ಕೊಡುವಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವುದು ಗಾಳಿ, ಬೆಳಕು, ನೀರು. ನಾವು ಮನೆಗೆ ಎಂಟರ್ ಆದಾಗ ನಮ್ಮ ಮನೆಯ ಎಲ್ಲ ಕಡೆಯಲ್ಲಿ ಬಾಗಿಲು ಕಿಟಕಿಗಳೆಲ್ಲ ಬಂದ್ ಆಗಿದ್ದರೆ ನಮ್ಗನ್ಸುತ್ತದೆ ಮನೆಯೊಳಗೆ ಸ್ವಲ್ಪ ಬೆಳಕು ಬೇಕು ಅಂತ. ಬೆಳಕು ಬೇಕಾದಾಗ ನಾವು ಸಹಜವಾಗಿ ಪರದೆಯನ್ನು ಸರಿಸ್ತೇವೆ, ಬೆಳಕು ಬರ್ತದೆ. ಮನೆಯಲ್ಲಿ ನಮಗೆ ಉಸಿರುಗಟ್ತಾ ಇದೆ ಅಂತ ಅನಿಸುವಾಗ ನಾವು ಒಳ್ಳೆ ಗಾಳಿ ಬರಬೇಕು ಅನ್ನೋ ದೃಷ್ಟಿಯಿಂದ ಕಿಟಕಿಗಳನ್ನು ಮತ್ತೆ ತೆಗಿತೇವೆ, ಗಾಳಿ ಬರ್ತದೆ. ಕುಡಿಲಿಕ್ಕೆ ಶುದ್ಧವಾದ ನೀರು ಬೇಕಾದಾಗ ನಾವು ನೀರು ಕುಡಿಬೇಕು. ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ನಾವು ಬೆಳಕನ್ನು ಈ ವೈಜ್ಞಾನಿಕ ದೃಷ್ಟಿಯಿಂದ ನಾವು ವೈಜ್ಞಾನಿಕತೆಯಿಂದ ನಾವು ತಯಾರು ಮಾಡಬಹುದು ಅಥವಾ ಉತ್ಪಾದಿಸಬಹುದು. ಗಾಳಿಯನ್ನು ಮತ್ತು ಬೆಳಕನ್ನು ಯಾವುದೋ ಒಂದು ರೀತಿಯಲ್ಲಾದರೂ ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನೀರನ್ನು ಇಂದಿನವರೆಗೆ ಕೂಡ ಎಂಥ ವೈಜ್ಞಾನಿಕತೆ ಬೆಳೆದರೂ ಕೂಡ ನಮಗೆ ನೀರನ್ನು ಉತ್ಪಾದನೆ ಮಾಡಲಿಕ್ಕೆ ಆಗಲಿಲ್ಲ, ಉತ್ಪಾದನೆ ಮಾಡಲಿಕ್ಕೆ ಆಗುವುದು ಕೂಡ ಇಲ್ಲ. ಅಂದರೆ ನೀರು ಅತಿ ಶುದ್ಧವಾದದ್ದು, ಮತ್ತು ನೀರು ನಮಗೆ ಕೊಡುವಂಥ ಒಂದು ಮಾತೆ ಪ್ರಕೃತಿ ಮಾತೆ ಮಾತ್ರ, ಬೇರೆ ಯಾವ ರೀತಿಯಿಂದಲೂ ಅಲ್ಲ. ಆದ್ದರಿಂದ ಇಡೀ ಪ್ರಪಂಚದಲ್ಲಿ ನೀರು ಬೇಕಾದಷ್ಟಿದೆ. ಸುಮಾರು ಇಡೀ ಭೂಗೋಳದಲ್ಲಿ 73% ನೀರಿನಲ್ಲಿ ತುಂಬಿಕೊಂಡಿದೆ. ಆದರೆ ಅದೆಲ್ಲ ಉಪ್ಪು ನೀರು. ಕುಡಿಯುವ ನೀರು ಸಾಧಾರಣ 3-5% ಅಂತ ಹೇಳ್ತಾರೆ. ಈ ಶೇಕಡ 3-5% ನೀರನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಸದ್ಬಳಕೆ ಮಾಡಿಕೊಂಡು ನಾವು ಮುಂದಿನ ಜನಾಂಗಕ್ಕೆ ನಾವು ಇದನ್ನು ಉಪಯೋಗವಾಗುವಂತೆ ಮಾಡಬೇಕಾಗುತ್ತೆ. ನೀರು ನಮಗೆ ಎಲ್ಲೂ ಬೇಕಾದರಲ್ಲಿ ನಮಗೆ ಸಿಗೋದಿಲ್ಲ. ಭೂಮಿಯ ಅಡಿಯಲ್ಲಿ ನಮಗೆ ನೀರು ಸಿಗ್ತದೆ ಅಂತ ನಾವು ನೀರನ್ನು ಅಗಿತೇವೆ. ನೀರನ್ನು ನಾವು ಅಗಿತಾ ಹೋದಾಗ ಒಂದು ಮಟ್ಟದಲ್ಲಿ ನಮಗೆ ನೀರು ಸಿಗ್ತದೆ. ಆ ಮಟ್ಟಕ್ಕೆ, ಅದು ಮುಖ್ಯವಾಗಿ ಬೇಸಿಗೆಗಾಲದಲ್ಲಿ, ಆ ಮಟ್ಟಕ್ಕೆ ನೀರಿನ ಅಂತರ್ಜಲ ಮಟ್ಟ ಅಂತ ಹೇಳ್ತೇವೆ. ಈ ಅಂತರ್ಜಲ ಮಟ್ಟವನ್ನು ನಾವು ಎಷ್ಟು ಹೆಚ್ಚಿಸಲಿಕ್ಕೆ ಆಗ್ತದೆ ಅಥವಾ ಅದೇ ಮಟ್ಟದಲ್ಲಿ ಉಳಿಸ್ಕೊಳ್ಳಿಕ್ಕೆ ಆಗ್ತದೆ, ಆ ಪ್ರಯತ್ನವನ್ನು ನಾವು ಮಳೆಗಾಲಕ್ಕೆ ಬರುವಕ್ಕಿಂತ ಮುಂಚೆ ನಾವೀಗ ಮಾಡಬೇಕಾಗಿದೆ. ನೀರು ಯಾವಾಗ ನೋಡಿದರೂ ಎಲ್ಲಿ ಬೇಕಾದರೂ ಅಲ್ಲಿ ಸಿಗ್ತದೆ ಅಂತ ನಾವು ಎಣಿಸ್ತೇವೆ. ಹಾಗಂತ ನೀರಿನ ಆಳಕ್ಕೆ ಹೋಗೋದಿದ್ರೆ ಅಂತ ಹೇಳಿದರೆ, ಈಗ ನೀರು ಸಿಗದಿದ್ದಾಗ ಸಹಜವಾಗಿ ನೀರು ಕೆರೆ, ಬಾವಿ ಇಲ್ಲೆಲ್ಲ ನೀರು ಸಿಗ್ತದೆ. ಕೆರೆಯಲ್ಲಿ ನೀರು ಖಾಲಿಯಾದಾಗ ನಾವು ಬಾವಿ ತೋಡ್ತೇವೆ. ಬಾವಿಯಲ್ಲಿ ಒಂದು ಮಟ್ಟಕ್ಕೆ ನಮಗೆ ನೀರು ಸಿಗ್ತದೆ. ಆ ಬಾವಿಯಲ್ಲಿ ನೀರು ಸಿಗದೇ ಇದ್ದಾಗ ಇನ್ನೂ ಆಳಕ್ಕೆ ಹೋಗಬೇಕು ಅಂದಾಗ ನಾವು ಬೋರ್ವೆಲ್ ತೋಡ್ತೇವೆ. ಹೀಗೆ ಬೋರ್ವೆಲ್ಲನ್ನು ತೋಡಿದಾಗ ನಾವು ಆಳಕ್ಕೆ ಹೋಗಲಿಕ್ಕೆ ಶುರು ಮಾಡ್ತೇವೆ. ಈಗ ವೈಜ್ಞಾನಿಕತೆ ಎಷ್ಟು ಬೆಳೆದಿದೆ ಅಂತ ಹೇಳಿದರೆ, ನಾವು ಬೋರ್ವೆಲ್ ತೋಡುವುದೇ ನಮಗೆ ಅತಿ ಸುಲಭವಾದ ಒಂದು ವಿಧಾನ ಆಗಿಬಿಟ್ಟಿದೆ. ಬೋರ್ವೆಲ್ ತೋಡುದು ಅಂತ ಹೇಳಿದರೆ ಮಿಷಿನ್ ಇದೆ, ಆ ಮಿಷಿನನ್ನು ಹಾಕಿದ ಕೂಡಲೇ ಬೋರ್ವೆಲ್ ತೋಡಿ ಆಗ್ತದೆ. ಬೋರ್ವೆಲ್ ತೋಡಿದ ಅದಕ್ಕೆ ಪಂಪ್ ಹಾಕಿದರೆ ನಮಗೆ ನೀರು ಬರ್ತದೆ. ಸ್ನೇಹಿತರೆ, ನಾವು ಮೊದಲು ನೀರಿನ ಕಡೆಗೆ ಹೋಗ್ತಾ ಇದ್ವಿ. ಚರಿತ್ರೆಯಲ್ಲಿ ನೀರಿನ ಬದಿಯಿಂದ ನಮ್ಮ ಜೀವನ ಬೆಳೀತಾ ಇತ್ತು. ಆದರೆ ವೈಜ್ಞಾನಿಕತೆ ಬೆಳೆದ ಹಾಗೆ, ನಗರಗಳು ಬೆಳೆದ ಹಾಗೆ ನಾವು ನೀರಿನಿಂದ ದೂರ ಹೋಗ್ತಾ ಇದ್ದೇವೆ. ಅಂದರೆ ಒಂದು ಸ್ವಿಚ್ಚನ್ನು ಆನ್ ಮಾಡಿದ ಕೂಡಲೇ ಅಥವಾ ಪಂಪಿನ ಅಥವಾ ಟ್ಯಾಪಿನ ಒಂದು ನಳಿಗೆಯನ್ನು ಓಪನ್ ಮಾಡಿದ ಕೂಡಲೇ ನಮಗೆ ನೀರು ಬರ್ತದೆ. ಈ ನೀರು ಎಲ್ಲಿಂದ ಬರ್ತದೆ ಅಂತ ನಮಗೆ ಗೊತ್ತಿಲ್ಲ. ಆ ನೀರಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ, ಆ ನೀರನ್ನು ನಾವು ಬೆಳೆಸಿ ಉಳಿಸುವ ಕಾರ್ಯಕ್ರಮ ಈಗ ಆಗಬೇಕಾಗಿದೆ. ಯಾವಾಗ ನಮಗೆ ನೀರಿನ ಅರಿವು ಮತ್ತು ನೀರಿನ ಬಗ್ಗೆ ಒಲವು ಬೆಳೀತದೆ ಆಗ ನೀರನ್ನು ನಾವು ಹೆಚ್ಚಾಗಿ ವ್ಯಯ ಮಾಡುವುದನ್ನು ಕಡಿಮೆ ಮಾಡ್ತೇವೆ. ಈಗ ಮಳೆಗಾಲ ಬರ್ತಾ ಇದೆ. ಮಳೆಗಾಲದಲ್ಲಿ ನಮಗೆ ಇಡೀ ವರ್ಷಕ್ಕೆ ಬರೇ 4 ತಿಂಗಳು ಮಳೆ ಬರುವಂಥದ್ದು. ಆ 4 ತಿಂಗಳು ಬರುವ ಮಳೆಯನ್ನು ನಾವು ಉಳಿದ 8 ತಿಂಗಳು ಉಳಿಸಿ ಬೆಳೆಸಿ ನಾವು ಅದನ್ನು ಉಳಿಸಿ ಉಪಯೋಗಿಸ್ಕೊಳ್ಬೇಕಾಗ್ತದೆ. ಈ 4 ತಿಂಗಳಲ್ಲಿ ಬರುವ ಮಳೆಯನ್ನು ಯಾವ ರೀತಿ ನಾವು ಉಳಿಸಿ ಬೆಳೆಸಿ ಉಪಯೋಗಿಸ್ಬೋದು ಅನ್ನೋದನ್ನು ಚರ್ಚೆ ಮಾಡೋಣ. ಇನ್ನೇನು ಮಳೆಗಾಲ ಬರ್ತಾ ಇದೆ ಅಂತಂದಾಗ, ಮಳೆ ಬಂದ ಮೇಲೆ ನಾವು ಅದಕ್ಕೆ ಕೊಯ್ಲಿಗೆ ಹೋಗುವ ಬದಲು ಮಳೆ ಬರುವ ಮುಂಚೆ ನಾವು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡೋದು ಮುಖ್ಯ. ನೋಡಿ, ನಿಮ್ಮ ಮನೆಯಲ್ಲಿ ಬಾವಿ ಇರ್ಬೋದು, ನಿಮ್ಮ ಮನೆಯಲ್ಲಿ ಬೋರ್ವೆಲ್ ಇರ್ಬೋದು, ಅಥವಾ ನಿಮ್ಮ ಪಕ್ಕದಲ್ಲಿ ಒಂದು ಗದ್ದೆ ಇರ್ಬೋದು. ನಿಮ್ಮ ಮೊದಲು ಏನಾಗ್ತಾ ಇತ್ತು, ಎಲ್ಲಿ ನೋಡಿದ್ರಲ್ಲಿ ಮಳೆ ಬೀಳ್ತಾ ಇತ್ತು, ಮಳೆ ಬೀಳ್ತಾ ಇತ್ತು, ಮಳೆ ಇಂಗ್ತಾ ಇತ್ತು. ಈಗೇನಾಗಿದೆ, ಆ ಮಳೆಯನ್ನು ಇಂಗಿಸುವ ಜಾಗದಲ್ಲಿ ನಾವು ನಮ್ಮ ಮನೆಯನ್ನು ಕಟ್ಟಿದ್ದೇವೆ, ಅಲ್ಲಿ ಇಂಟರ್ಲಾಕ್ ಹಾಕಿದ್ದೇವೆ. ಇಂಟರ್ಲಾಕ್ ಹಾಕಿದ ಮೇಲೆ ಅಲ್ಲಿ ಅಷ್ಟು ಮಳೆ ನೀರು ಬೀಳುವುದನ್ನು ನಾವು ತಡೆದಿದ್ದೇವೆ. ಮಳೆ ಬರ್ತಾ ಇದೆ, ಮಾಡಿನ ಮೇಲೆ ಬೀಳ್ತದೆ, ಮಾಡಿನಲ್ಲಿ ನಿಲ್ಲಿಕ್ಕೆ ಜಾಗ ಇಲ್ಲ, ಎಲ್ಲಿ ಹೋಗ್ತದೆ, ನೆಲಕ್ಕೆ ಬೀಳ್ತದೆ. ಅಲ್ಲಿ ನೆಲದಲ್ಲಿ ಬೀಳಲಿಕ್ಕೆ ನಿಲ್ಲಿಕ್ಕೆ ಜಾಗ ಇಲ್ಲ, ಯಾಕೆ ನಾವು ಇಂಟರ್ಲಾಕ್ ಹಾಕಿದ್ದೇವೆ, ಕಾಂಕ್ರೀಟ್ ಹಾಕಿದ್ದೇವೆ. ಮತ್ತೆಲ್ಲಿಗೆ ಓಡ್ತದೆ, ತೋಡಿಗೆ ಓಡ್ತದೆ, ತೋಡಲ್ಲಿ ನಿಲ್ಲಿಕ್ಕೆ ಜಾಗ ಇಲ್ಲ, ಮತ್ತಿನ್ನೆಲ್ಲಿ ಹೋಗ್ತದೆ, ಇನ್ನೆಲ್ಲಿಗೋ ಹೋಗ್ತದೆ. ಆದ್ದರಿಂದಲೇ ಹೇಳೋದು ಸ್ನೇಹಿತರೆ, ಓಡುವ ನೀರನ್ನು ತೆವಳುವಂತೆ ಮಾಡಿ, ತೆವಳುವ ನೀರನ್ನು ನಿಲ್ಲುವಂತೆ ಮಾಡಿ, ನಿಂತ ನೀರನ್ನು ಇಂಗಿಸುವಂತೆ ಮಾಡಿ, ಇಂಗಿಸಿದ ನೀರನ್ನು ಮಿತವಾಗಿ ಬಳಸುವಂತೆ ಮಾಡುವುದೇ ಮಳೆ ನೀರು ಕೊಯ್ಲು.
0: ಓಡುವ ನೀರನ್ನು ತೆವಳುವಂತೆ ಮಾಡಿ, ತೆವಳುವ ನೀರನ್ನು ನಿಲ್ಲುವಂತೆ ಮಾಡಿ, ನಿಲ್ಲುವ ನೀರನ್ನು ಇಂಗುವಂತೆ ಮಾಡಿ, ಇಂಗುವ ನೀರನ್ನು ಮಿತವಾಗಿ ಬಳಸಿ. ಇದನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಮುಂದೆ ನೀರಿನ ಸಮಸ್ಯೆ ಎಂದೂ ನಮಗೆ ಕಾಣದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಈಗ ಒಂದು ಸೂಪರ್ ಆಗಿರುವ ಟ್ರ್ಯಾಕ್ ನಿಮಗೋಸ್ಕರ ಕೇಳ್ತಾ ಇರಿ.

0: ರೇಡಿಯೋ ಸಾರಂಗ್ 107.8 FM ಅಲ್ಲಿ ನಾನು ಆರ್ಜಿ ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಇಲ್ಲಿ ನಾವು ಹೇಗೆ ನೀರನ್ನು ಇಂಗಿಸಬಹುದು ಅನ್ನೋದ್ರ ಬಗ್ಗೆ ನಾವು ಇಷ್ಟು ಹೊತ್ತು ರಾಜೇಂದ್ರ ಕಲ್ಬಾವಿಯವರ ಮಾತುಗಳನ್ನು ಕೇಳಿದೆವು. ಈಗ ನೀರು ಮತ್ತು ಮಣ್ಣು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಜನಜೀವನ ಸುಗಮವಾಗಿರಲು ಭೂಪ್ರದೇಶದ ಮೂರರಲ್ಲಿ ಒಂದು ಭಾಗದಷ್ಟಾದರೂ ಅರಣ್ಯವಿರಬೇಕು. ಹುಲ್ಲಿನ ಹಾಸುಗಳಿದ್ದಲ್ಲಿ ಮಣ್ಣಿನ ಸವಕಳಿ ಉಂಟಾಗುವುದಿಲ್ಲ. ಇದನ್ನು ನಾವು ಕಾಪಾಡಿಕೊಂಡು ಬರಬೇಕು. ಇಂದು ರಾಜ್ಯದಲ್ಲಿ ಕೆರೆಗಳಿದ್ದಲ್ಲೇ ಕಟ್ಟಡ ಕಟ್ಟುತ್ತಿರುವಂಥ ಪ್ರಕ್ರಿಯೆ ನಡೆಯುತ್ತಿರುವುದು ನಮ್ಮ ರಾಜ್ಯದ ದುಸ್ಥಿತಿಗೆ ಕಾರಣ. ಕಾಡು ನಾಶವಾದರೆ ಮಣ್ಣಿನ ಸವಕಳಿ ಉಂಟಾಗುತ್ತದೆ. ಮಣ್ಣಿನ ಸವಕಳಿಯಿಂದ ಜಲಮೂಲಗಳು ಬರಿದಾಗುತ್ತದೆ. ನೀರು ಪೋಲು ಮಾಡುವುದು ಸಾಮಾಜಿಕ ಅಪರಾಧ. ನಲ್ಲಿಯಲ್ಲಿ ಒಂದು ಸೆಕೆಂಡಿಗೆ ಒಂದು ಹನಿಯಷ್ಟು ನೀರು ಸೋರಿ ಹೋದರೂ ದಿನಕ್ಕೆ 50 ಲೀಟರ್ ನೀರು ವ್ಯಯವಾಗುತ್ತದೆ. ನೀರು ಪೋಲು ಮಾಡುವುದು ಸಾಮಾಜಿಕ ಅಪರಾಧವಾಗಿದ್ದು ಈ ಬಗ್ಗೆ ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಬೇಕಾಗಿದೆ. ಕಣ್ಮೆರೆಯಾಗಿದೆ ಈಗ ಮದಕಗಳು. ಮದಕಗಳು ನೀರು ಇಂಗಿಸುವ ಕೆಲಸವನ್ನು ಮಾಡುತ್ತವೆ. ಅವುಗಳ ಪುನರುಜ್ಜೀವನ ಆಗಬೇಕು. ಭತ್ತದ ಬೆಳೆ ಕಣ್ಮರೆಯಾದಂದಿನಿಂದ ಕರಾವಳಿ ಭಾಗದಲ್ಲಿ ಮದಕಗಳ ಸಂಖ್ಯೆಯು ಇಳಿಮುಖವಾಗುತ್ತಿದೆ. ಇದರ ಜೊತೆಗೆ ಲಭ್ಯವಿರುವ ಕೆರೆಗಳಲ್ಲಿ ಹೂಳು ತುಂಬಿದ್ದು ಇವುಗಳನ್ನು ತೆಗೆಯುವಂಥ ಕೆಲಸವೂ ಆಗಬೇಕು. ಹರಿಯುವ ನೀರಿಗೆ ಮರಳು ಚೀಲಗಳಿಂದ ಕಟ್ಟೆಗಳನ್ನು ಮಾಡಬಹುದು. ಇದರಿಂದ 15 ರಿಂದ 1 ತಿಂಗಳುಗಳಷ್ಟು ಕಾಲ ನೀರು ಹೆಚ್ಚುವರಿ ಉಳಿತಾಯವಾಗಲು ಸಾಧ್ಯವಾಗುತ್ತದೆ. ಈಗ ನೀರನ್ನು ಉಳಿಸೋದಕ್ಕೆ ನಾವೇನು ಮಾಡಬೇಕು? ನಮ್ಮ ಅನೇಕ ಸುಧಾರಿತ ಜೀವನ ಕ್ರಮಗಳಿಂದ ನೀರಿನ ಉಳಿತಾಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಬಹುದು. ಅವುಗಳನ್ನು ಹೀಗೆ ಪಟ್ಟಿ ಮಾಡಬಹುದು. ನೀರನ್ನು ಮಿತವಾಗಿ ಬಳಸಬೇಕು. ಮನೆಯಲ್ಲಿ ಪೈಪ್ಗಳು ಕೆಟ್ಟೋಗಿ ನೀರು ಪೋಲಾಗ್ತಾ ಇದ್ದರೆ ತಕ್ಷಣ ದುರಸ್ತಿಯನ್ನು ಮಾಡಬೇಕು. ಇಂದಿನ ದಿನಗಳಲ್ಲಿ ಒಂದೊಂದು ಹನಿಯೂ ಅತ್ಯಮೂಲ್ಯ. ಇನ್ನು ವಾಹನಗಳನ್ನು ತೊಳೆಯಲು ನೀರಿನ ಪೈಪನ್ನು ಬಳಸದೆ ಬಕೆಟ್ನಲ್ಲಿ ನೀರು ತೆಗೆದುಕೊಂಡು ತೊಳೆದರೆ ಒಳ್ಳೆಯದು. ಇದರಿಂದ ನೀರಿನ ಅತೀ ಹೆಚ್ಚು ವ್ಯರ್ಥವಾಗುವುದನ್ನು ನಾವು ಕಡಿಮೆಯಾಗಿಸಬಹುದು. ಕಡ್ಡಾಯವಾಗಿ ಪ್ರತಿ ಕಟ್ಟಡ ಮನೆಗಳಲ್ಲಿ ಮಳೆ ನೀರಿನ ಕೊಯ್ಲನ್ನು ಅಳವಡಿಸಬೇಕು. ಕೆರೆ ನದಿಗಳ ಮೂಲ ಮಲಿನವಾಗದಂತೆ ಎಚ್ಚರ ವಹಿಸಬೇಕು. ಸಭೆ ಸಮಾರಂಭಗಳಲ್ಲಿ ಹೆಚ್ಚು ನೀರು ಪೋಲಾಗದಂತೆ ಜಾಗೃತಿಯನ್ನು ವಹಿಸಬೇಕು. ಕಾರ್ಯಾಗಾರಗಳನ್ನು ಹಮ್ಮಿಕೊಂಡು ನೀರಿನ ಸದ್ಬಳಕೆಯ ಬಗ್ಗೆ ಎಲ್ಲರಿಗೂ ತಿಳಿಸಿ ಹೇಳಬೇಕು. ಪ್ರಕೃತಿ ಪರಿಸರದ ರಕ್ಷಣೆಗೆ ನಾವು ಹೆಚ್ಚಿನ ಒತ್ತನ್ನು ನೀಡಬೇಕು. ಬಟ್ಟೆ ಒಗೆದ ನಂತರ ಆ ನೀರನ್ನು ಚೆಲ್ಲಬಾರದು. ಸಾಧ್ಯವಾದರೆ ಹೂವಿನ ಗಿಡಗಳಿಗೆ, ಇಲ್ಲದಿದ್ದರೆ ಅಂಗಳವನ್ನು ತೊಳೆಯುವುದಕ್ಕೂ ಒಳ್ಳೆ ನೀರಿನ ಬದಲು ಇದನ್ನು ಉಪಯೋಗಿಸಬಹುದು. ಮಕ್ಕಳಿಗೆ ಬಾಲ್ಯದಲ್ಲಿಯೇ ನೀರಿನ ಸಂರಕ್ಷಣೆ ಮತ್ತು ಮಿತ ಬಳಕೆಯ ಬಗ್ಗೆ ಅರಿವನ್ನು ಮೂಡಿಸಬೇಕು. ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ಮರು ಸಂಸ್ಕರಿಸಿ ಇತರ ಉಪಯೋಗಗಳಿಗೆ ಬಳಸಿಕೊಳ್ಳುವ ಯೋಜನೆಗಳತ್ತ ಗಮನವನ್ನು ಹರಿಸಬೇಕು. ನೀರಿನ ಬಳಕೆಯ ಬಗೆಗಿನ ಜಾಗೃತಿಗಾಗಿ ಸಾಮಾಜಿಕ ಜಾಲತಾಣಗಳನ್ನು ಸಮರ್ಪಕವಾಗಿ ನಾವು ಬಳಸಿಕೊಳ್ಳಬೇಕು. ಇನ್ನೊಂದು ನೀವು ಶಬ್ದವನ್ನು ಕೇಳಿರ್ಬೋದು, ಜಲಸಾಕ್ಷರತೆ. ಈ ಜಲಸಾಕ್ಷರತಾ ಕಾರ್ಯಕ್ರಮವು ಶಾಲಾ ಮಕ್ಕಳಿಗೆ ನೀರು, ಅದರ ಕೊಯ್ಲು ಮತ್ತು ಸುಸ್ಥಿರ ಬಳಕೆಯ ಬಗೆಗೆ ಅರಿವು ಮೂಡಿಸಲು ಉಪನ್ಯಾಸಗಳು ಮತ್ತು ಚಟುವಟಿಕೆಗಳ ಸರಣಿಯಾಗಿದೆ. ದಿನನಿತ್ಯದ ಜೀವನದಲ್ಲಿ ನೀರು ಹೇಗೆ ಮುಖ್ಯವಾಗಿದೆ ಮತ್ತು ನೀರನ್ನು ಕಲುಷಿತಗೊಳಿಸದಂತೆ ರಕ್ಷಿಸುವುದು ಎಷ್ಟು ಮುಖ್ಯ ಎಂಬುದರ ಕುರಿತು ಮಕ್ಕಳಿಗೆ ಅರಿವು ಮೂಡಿಸುವುದು ಅದರ ಉದ್ದೇಶವಾಗಿದೆ. ಈಗ ಈ ಜಲಸಾಕ್ಷರತೆಯ ಬಗ್ಗೆ ನಮಗೆ ತಿಳಿಸಿ ಹೇಳುವವರು ಡಾಕ್ಟರ್ ಜೋಸೆಫ್ ಎನ್ಎಂ. ಜಲಸಂಪನ್ಮೂಲಗಳ ಬಗ್ಗೆ ಸಂಶೋಧನೆ ನಡೆಸಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ. ಇವರು ಜಲಸಾಕ್ಷರತೆಯ ಬಗ್ಗೆ ಏನು ಹೇಳ್ತಾರೆ ಅದನ್ನು ಕೇಳೋಣ.
1: ಎಲ್ರಿಗೂ ನಮಸ್ಕಾರ. ಜಲಸಾಕ್ಷರತೆ ಅನ್ನುವಂತಹ ಒಂದು ಅತ್ಯಂತ ಪ್ರಾಮುಖ್ಯವಾದಂತಹ ವಿಷಯದ ಬಗ್ಗೆ ಇಂದು ರೇಡಿಯೋ ಸಾರಂಗ್ ಮುಖಾಂತರ ತಮ್ಮೆಲ್ಲರ ಜೊತೆ ನನ್ನಲ್ಲಿರುವಂತಹ ಕಿಂಚಿತ್ತು ಜ್ಞಾನವನ್ನು ಹಂಚಿಕೊಳ್ಳಲಿಕ್ಕೆ ಸಿಕ್ಕಿದಂಥ ಅವಕಾಶಕ್ಕಾಗಿ ನಾನು ರೇಡಿಯೋ ಸಾರಂಗಿಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಜಲ ಸಾಕ್ಷರತೆ ಅಂತ ನಾವು ಹೇಳಿದ ಕೂಡಲೇ ಜಲಮೂಲಗಳ ಬಗ್ಗೆ, ಜಲ ಸಂಪನ್ಮೂಲಗಳ ಬಗ್ಗೆ, ಅದರ ಗಳಿಕೆಯ ಬಗ್ಗೆ, ಅದರ ಉಳಿಕೆಯ ಬಗ್ಗೆ, ಅದರ ಮರುಪೂರಣದ ಬಗ್ಗೆ ಎಲ್ಲ ನಮ್ಗೆ ಎಷ್ಟು ಗೊತ್ತಿದೆ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಅಂತ ನಾನು ತಿಳ್ಕೊಂಡಿದ್ದೇನೆ. ಭೂಮಿಯಲ್ಲಿ 4/3 ನೀರಿನಿಂದ ಆವೃತವಾಗಿದೆ. ಎಲ್ರಿಗೂ ಗೊತ್ತಿದೆ ಇಷ್ಟು ಅಗಾಧ ಪ್ರಮಾಣದ ನೀರಿದ್ದರೂ ಕೂಡ ಯಾಕೆ ಬೇಸಿಗೆ ಕಾಲದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಟ್ಟಣಗಳಲ್ಲಿ ನೀರಿಗಾಗಿ ಆಹಾಕಾರ ಯಾಕೆ ಆಗ್ತದೆ ಅನ್ನೋದರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಿದಾಗ ನಮಗೆ ಗೊತ್ತಾಗ್ತದೆ, ನಾವು ಎಲ್ಲಿಯೋ ಒಂದು ಕಡೆ ಈ ನೀರಿನ ಬಗ್ಗೆ ತಿಳಿದುಕೊಳ್ಳುವುದರಲ್ಲಿ ನಾವು ಎಡವಿದ್ದೇವೆ. ಅದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಈ 4/3 ನೀರು

ನೀರಿನ ಸರೋವರಗಳು, ಅಂತರ್ಜಲ, ಮತ್ತು ನಾವು ಬೇಸಿಗೆಯಲ್ಲಿ ಮೆಲ್ಟ್ ಆಗುವಂಥ ಗ್ಲೇಸಿಯರ್ಸ್ ಅಂತ ಏನು ಹೇಳ್ತೇವೆ, ಅದು ಎಲ್ಲ ಸೇರಿ ನಮಗೆ ಭೂಮಿಯಲ್ಲಿ ಮನುಷ್ಯನ ಬಳಕೆಗೆ ಸಿಗುವಂತಹ ಸಿಹಿ ನೀರಿನ ಪ್ರಮಾಣ ಕೇಳಿದಾಗ ನಾವು ಬೆಚ್ಚಿ ಬೀಳಬೇಕಾಗ್ತದೆ. ಕೇವಲ 0.26% ಸಿಹಿ ನೀರು ಲಭ್ಯ ಇದ್ದರೂ ಕೂಡ ಇದು ಬೇಕಾದಷ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೊಂದು ಆಶಾವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾವಾಗ ಅಂತ ಹೇಳಿದರೆ, ಈ ಜಲಮೂಲಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದಾಗ ಮಾತ್ರ. ಒಂದಷ್ಟು ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ಬೋದು, ಹೇಗೆ ಮನುಷ್ಯ ತನ್ನ ಬಳಕೆಯ ಒಂದು ವಿಧಾನದಲ್ಲಿ ಮಾಡಿದಂಥ ಎಡವಟ್ಟಿನಿಂದಾಗಿ ತನ್ನ ಸಿಹಿ ನೀರಿನ ಮೂಲಗಳನ್ನು ಹೇಗೆ ಕಳೆದುಕೊಂಡಿದ್ದಾನೆ ಅನ್ನೋದರ ಬಗ್ಗೆ. ಈಗ ಗಂಗಾಜಲ ನಿಜವಾಗಲೂ ಕೂಡ ಬಳಕೆಗೆ ಉಪಯೋಗ ಆಗದೇ ಇರುವಷ್ಟರ ಮಟ್ಟಿಗೆ ಮಲಿನವಾಗಿ ಹೋಗಿದೆ. ಹಾಗಾದರೆ ಜಲ ಮೂಲಗಳ ಸಂರಕ್ಷಣೆ ಅಂತ ಹೇಳಿದ ಕೂಡಲೇ ಎಲ್ಲ ವಿಷಯಗಳು ಕೂಡ ಬರ್ತದೆ. ಏನು, ಈಗ ಮಳೆ ನೀರು ಕೊಯ್ಲು ಬರ್ತದೆ, ಅದು ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು, ಅಥವಾ ಚೆಕ್ ಡ್ಯಾಮ್ಗಳಿರ್ಬೋದು, ಅಥವಾ ಕಿಂಡಿ ಅಣೆಕಟ್ಟುಗಳಿರ್ಬೋದು, ಅಥವಾ ಇಂಗು ಗುಂಡಿಗಳಿರ್ಬೋದು. ಅದರ ಜೊತೆಗೆ ನಾನು ನಿಮಗೆ ಬಾವಿ ತೋಡುವುದಿರ್ಬೋದು, ಕೆರೆ ತೋಡುವುದಿರ್ಬೋದು, ಎಲ್ಲವನ್ನು ಸಹ ಸೇರಿಸ್ತೇನೆ. ಇದೆಲ್ಲವೂ ಕೂಡ ಜಲ ಮೂಲಗಳನ್ನು ನಾವು ಗಳಿಸುವಂತಹ ವಿಧಾನದಲ್ಲಿ ಸೇರಿಸ್ಕೊಳ್ಬೇಕಾಗ್ತದೆ. ನಾವು ನೀರನ್ನು ಉಳಿಸಬೇಕು. ಉಳಿಸುವುದಂದ್ರೆ ಹೇಗೆ, ಮೊದಲು ನಾವು ಗಳಿಸಬೇಕು, ಮತ್ತು ಇವುಗಳು ಅದು ಮಲಿನ ಆಗದ ಹಾಗೆ ನಾವು ಅದನ್ನು ಬಹಳ ಜಾಗರೂಕತೆಯಿಂದಾಗಿ ನಮ್ಮ ಸಣ್ಣ ಸಣ್ಣ ತೊರೆಗಳನ್ನಾಗಲಿ, ಬಾವಿಗಳನ್ನಾಗಲಿ, ಕೆರೆಗಳನ್ನಾಗಲಿ, ಎಲ್ಲ ನಾವು ನಮ್ಮ ವೇಸ್ಟ್ಗಳನ್ನು, ನಮ್ಮ ಎಲ್ಲ ಬೇಡದ ಸಂಗತಿಗಳನ್ನು ಡಂಪ್ ಮಾಡುವಂಥ ಕಸದ ತೊಟ್ಟಿಗಳನ್ನಾಗಿ ಮಾಡಬಾರ್ದು ಅನ್ನುವಂಥ ಒಂದು ಎಚ್ಚರ ನಮಗೆ ಬೇಕಾಗ್ತದೆ. ಆಗ ಕೆಲವರು ಕೇಳ್ಬೋದು, ಬೇಕಾದಷ್ಟು ಮಳೆ ಬರ್ತಾ ಇದೆಯಲ್ಲ ದಕ್ಷಿಣ ಕನ್ನಡದಂಥ ಒಂದು ಜಿಲ್ಲೆಯಲ್ಲಿ, ಪೂರ್ವ ಭಾಗದಲ್ಲಿ ಪೂರ್ತಿ ಪಶ್ಚಿಮ ಘಟ್ಟಗಳಿಂದ ಬಹಳ ಚಂದವಾಗಿ ನಾವು ಆವೃತವಾಗಿದ್ದೇವೆ, ಮಳೆಗಾಲದಲ್ಲಿ ಬೇಕಾದಷ್ಟು ಮಳೆ ಬರ್ತದೆ, ಕಳೆದ 50 ವರ್ಷಗಳ ಸರಾಸರಿ ಮಳೆ ಬೀಳುವಂಥ ಪ್ರಮಾಣವನ್ನು ನಾವು ಲೆಕ್ಕ ಮಾಡಿದರೆ ನಮ್ಗೆ ಗೊತ್ತಾಗ್ತದೆ, 3,500 mm to 4,000 mm ಮಳೆ ಬೀಳ್ತದೆ. ಬೇಕಾದಷ್ಟು ತೊರೆಗಳು ಸಹ ಇದೆ, ನದಿಗಳಿದೆ, ಸಣ್ಣ ಸಣ್ಣ ತೋಡುಗಳು, ಹಳ್ಳಗಳು, ಇವುಗಳೆಲ್ಲ ಸೇರಿ ನೇತ್ರಾವತಿ ಅನ್ನುವ ಒಂದು ಬೃಹತ್ ನದಿಯಾಗಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಜಲಸಾಕ್ಷರತೆ ಬಗ್ಗೆ ನಾನು ಹೇಳುವಾಗ ನಮಗೆ ಗೊತ್ತಿರಬೇಕಾದಂಥ ಒಂದು ಸಂಗತಿ ಏನಂತ ಹೇಳಿದರೆ, ಈ ಬೀಳುವಂಥ ಮಳೆ ಮೇಲ್ಮೈಯಿಂದ ಹರಿದು ಸೀದಾ ಸಮುದ್ರಕ್ಕೆ ಹೋಗಿ ಸೇರದ ಹಾಗೆ ನಾವು ನೋಡಿಕೊಳ್ಬೇಕಾಗ್ತದೆ ಮಳೆಗಾಲದಲ್ಲಿ. ಅಂತ ಹೇಳಿದರೆ ಸುಮಾರು 80-85% ಮಳೆ ನೀರೇನಿದೆ ಅದು ನೇರವಾಗಿ ಸರ್ಫೇಸ್ ರನ್ ಆಫ್ ಅಂತ ಹೇಳ್ತೇವೆ, ಮೇಲ್ಮೈಯಿಂದ ಹರಿದು ನದಿ ತೊರೆಗಳ ಮುಖಾಂತರ ಸಮುದ್ರ ಸೇರಿಬಿಡ್ತದೆ. ಮತ್ತೆ ಆಯಾಯ ಮೇಲ್ಮೈಗನುಗುಣವಾಗಿ ಒಂದು 15-20% ನೀರು ಇಂಗ್ತದೆ. ಈ ಇಂಗಿದಂಥ ನೀರು ಕೂಡ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ತಿಂಗಳುಗಳಲ್ಲಿ ಅದು ಸಬ್ ಸರ್ಫೇಸ್ ಅಂದರೆ ಒಳಹರಿವಿನಿಂದಾಗಿ ಒಸರಿನ ಮುಖಾಂತರವಾಗಿ ಪುನಃ ಹರಿದು ಸಮುದ್ರಕ್ಕೆ ಸೇರ್ತದೆ. ಹಾಗಾಗಿ ನಮಗೆ ಮಳೆ ಬೇಕಾದಷ್ಟು ಬರ್ತಾ ಇರುವಂತಹ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಅದು ಸಹ ಅತ್ಯಂತ ಹೆಚ್ಚು, ಈಗ 4,500-5,000 mm ಮಳೆ ಬೀಳುವಂಥ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾರ್ಚ್, ಏಪ್ರಿಲ್, ಮೇಗಾಗುವಾಗ ನೀರಿಗೆ ಕೊರತೆಯನ್ನು ಅನುಭವಿಸುವಂಥ ಇತ್ತೀಚಿನ ದಿನಗಳನ್ನು ನಾವು ನೋಡ್ತಾ ಇದ್ದೇವೆ. ಅದು ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ, ನಾವು ನಮ್ಮ ಸಾಂಪ್ರದಾಯಿಕವಾದಂಥ ನೀರನ್ನು ಹಿಡಿಯುವಂಥ, ನೀರನ್ನು ಉಳಿಸುವಂಥ ವಿಧಾನಗಳನ್ನೆಲ್ಲ ಬಿಟ್ಟು ಬೋರ್ವೆಲ್ಗಳನ್ನು, ಟ್ಯೂಬ್ವೆಲ್ಗಳನ್ನು ನಾವು ಅವಲಂಬಿತರಾಗಲಿಕ್ಕೆ ಪ್ರಾರಂಭಿಸಿದೆವು. ಇರುವಂಥ ಸಿಹಿ ನೀರಿನ ಮೂಲಗಳನ್ನು ನಾವು ಅಶುದ್ಧ ಅಂತ ಹೇಳಿಕೊಂಡು ಕೈಬಿಟ್ಟೆವು. ಮತ್ತು ನಮಗೆ ಮೊದಮೊದಲಿಗೆ 65-120 ಅಡಿ ಆಳದಲ್ಲಿ ಸಿಗ್ತಾ ಇದ್ದಂಥ ಅಂತರ್ಜಲ ಏನಿದೆ, ಬೋರ್ವೆಲ್ನ ಮುಖಾಂತರ ಸಿಗ್ತಾ ಇದ್ದ ನೀರೇನಿದೆ, ಈಗ 600-800 ಅಡಿ ಹೋದರೂ ಕೂಡ ನೀರು ಸಿಗುವುದಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ನಾವು ಅಂತರ್ಜಲವನ್ನು, ಅಂದರೆ ಭೂಮಿ ತಾಯಿ ನಮಗೇನು ರಿಸರ್ವ್ ಫಂಡ್ ಅಂತೇಳಿ ಇಟ್ಟಿದ್ದಳು, ಆ ಅಂತರ್ಜಲವನ್ನು ನಾವು ಬರಿದು ಮಾಡ್ತಾ ಇದ್ದೇವೆ. ಅದರ ಪ್ರಧಾನ ಕಾರಣ ಮಳೆ ಬರದೇ ಇರುವುದಲ್ಲ, ನಾವೇ ಆಗಿದ್ದೇವೆ. ನಾವು ಒಂದು ತಪ್ಪಾದ ವಿಧಾನದಿಂದ ನೀರನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದೇ ಆಗಿದೆ. ನಾನು ಹೇಳ್ತೇನೆ, ಎಷ್ಟೋ ಕಡೆಗಳಲ್ಲಿ ಸಾಂಪ್ರದಾಯಿಕವಾಗಿ ಮಣ್ಣಿನ ಕಟ್ಟೆಗಳನ್ನು ಹಾಕ್ತಾ ಇದ್ರು, ಅದೇ ರೀತಿ ಕಿಂಡಿ ಅಣೆಕಟ್ಟುಗಳಿತ್ತು, ಅದೇ ರೀತಿ ಒಂದಷ್ಟು ಬಾವಿ ಕೆರೆಗಳಲ್ಲಿತ್ತು. ಜನರು ಅದನ್ನೆಲ್ಲ ಮರ್ತೇ ಬಿಟ್ಟರು. ಯಾರಿಗೆ ಒಮ್ಮೆ ಬೋರ್ವೆಲ್ ಹಾಕಿ, ಸಬ್ಮರ್ಸಿಬಲ್ ಪಂಪ್ ಹಾಕಿ ನೀರು ಎಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದರ ನಂತರ ಈ ಮೇಲ್ಮೈಯ ಸಿಹಿ ನೀರಿನ ವಿಷಯವನ್ನು ಜನರು ಮರೆತು ಬಿಟ್ರು. ಭೂಮಿಯ ವಯಸ್ಸು ನೋಡಿ, 454,30,000 ವರ್ಷ. ಈ 454,30,000 ವರ್ಷದಿಂದ ಬೀಳ್ತಾ ಇರುವಂತ ಏನು ಮಳೆ ಸೈಕಲ್ ಏನಿದೆ, ಅಲ್ಲಿಂದ ಅವತ್ತಿನಿಂದಲೇ ಸ್ವಲ್ಪ ಸ್ವಲ್ಪ

0: ಸೀಪೇಜ್ ಆಗ್ತಾ ಅಂತರ್ಜಲದಲ್ಲಿ ಭರ್ತಿಯಾಗಿದ್ದಂಥ ನೀರನ್ನು ನಾವು ಕಳೆದ 15-20 ವರ್ಷಗಳಲ್ಲಿ ನಿರಂತರವಾಗಿ ಶೋಷಣೆ ಅಂತಲೇ ನಾನು ಅದನ್ನು ಹೇಳ್ತೇನೆ, ಅಂತರ್ಜಲದ ಶೋಷಣೆಯನ್ನು ಮಾಡಿ ನಾವು ನಮ್ಮ ಭೂಮಿಯನ್ನು ಬರಿದು ಮಾಡ್ತಾ ಇದ್ದೇವೆ, ಭೂಮಿಯ ಒಡಲನ್ನು ಬರಿದು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ನಿಜವಾಗಲೂ ಕೂಡ ಈಗ ಎಚ್ಚರ ವಹಿಸಬೇಕಾಗಿದೆ. ಸರ್, ಹಾಗಾದರೆ ನಮಗೆ ನೀರಿಲ್ಲ, ನಮಗೆ ನಮ್ಮ ಕೆರೆಗಳು ಬತ್ತಿ ಹೋಗ್ತದೆ, ನಮ್ಮ ಪಕ್ಕದ ತೋಡುಗಳು ಬತ್ತಿ ಹೋಗ್ತದೆ, ನಮಗೆ ಬೋರ್ವೆಲ್ ತೆಗೆಯದೇ ಇದ್ದರೆ ನಮ್ಮ ತೋಟ ಒಣಗಿ ಹೋಗ್ತದೆ. ನೀವು ಬೋರ್ವೆಲ್ನ ಬಗ್ಗೆ, ಬೋರ್ವೆಲ್ ಈಗ ನಮಗೆ ಒಬ್ಬೊಬ್ಬರು ಬೋರ್ವೆಲ್ನಿಂದ ನೀರು ತೆಗೆಯದೇ ಇರುವುದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರು ಬೋರ್ವೆಲ್ಲನ್ನು ಯೂಸ್ ಮಾಡ್ತಾ ಇದ್ದಾರೆ, ಯಾರು ಈ ಅಂತರ್ಜಲವನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ, ಅವರಿಗೊಂದು ಜವಾಬ್ದಾರಿ ಇದೆ. ಏನೊಂದು ಜವಾಬ್ದಾರಿ ಅಂತ ಹೇಳಿದರೆ, ಇದನ್ನು ಮರುಪೂರ್ಣ ಮಾಡಬಹುದಾದಂಥ ವ್ಯವಸ್ಥೆ ನಮ್ಮನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಅಂದರೆ ಏನು, ಮಳೆ ನೀರನ್ನು ಕೊಯ್ಲು ಮಾಡಬೇಕಾಗ್ತದೆ. ಅದೇನು ರೂಫ್ ವಾಟರಿಂದ ಇರ್ಬೋದು, ಅಂದರೆ ಏನು ಮಾಡಿನಿಂದ ನೀರು ಹಿಡಿಯುವುದರ ಮುಖಾಂತರ ಇರ್ಬೋದು, ಅಥವಾ ಇಂಗುಗುಂಡಿಗಳ ಮುಖಾಂತರ ಇರ್ಬೋದು, ಅಥವಾ ಕೆರೆಗಳನ್ನು ತೋಡುವುದರ ಮುಖಾಂತರ ಇರ್ಬೋದು, ಅಥವಾ ಬಾವಿಯನ್ನು ಪುನಃ ಬಳಕೆ ಮಾಡುವುದರಿಂದ ಇರ್ಬೋದು, ಅಥವಾ ನಮ್ಮ ತೋಟದ ಪಕ್ಕದಲ್ಲಿ ಹರಿತಿರುವಂಥ ಸಣ್ಣ ಸಣ್ಣ ತೊರೆಗಳೇನಿದೆ ಅವುಗಳಿಗೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ನಲ್ಲಿ ಸಿಕ್ಕಿದಂಥ ಲೋಕಲ್ ರಿಸೋರ್ಸನ್ನು ಬಳಸಿಕೊಂಡು ಸಣ್ಣ ಸಣ್ಣ ಕಟ್ಟಗಳನ್ನು ಕಟ್ಟುವಂಥ ವಿಧಾನ ಇರ್ಬೋದು. ಇದರಿಂದ ನಮಗೆ ನಿಜವಾಗಲೂ ಕೂಡ ಅಂತರ್ಜಲವನ್ನು ಮರುಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಪ್ರಯತ್ನವನ್ನು ನಮ್ಮ ಪ್ರದೇಶದಲ್ಲಿ ನಾವು ಮಾಡಿದ್ದೇವೆ. ಅರ್ತಿಲ ಹಳ್ಳದ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನಾವು ಇಂಥ ಒಂದು ಪ್ರಯತ್ನವನ್ನು ಕಾಲೇಜಿನ ವಿದ್ಯಾರ್ಥಿಗಳು, NSS ವಿದ್ಯಾರ್ಥಿಗಳೆಲ್ಲ ಸೇರಿ ಊರವರ ಸಹಕಾರದೊಂದಿಗೆ ಮಾಡಿದ್ದೇವೆ. ಇಡೀ ತಾಲೂಕು ಬರ ಪೀಡಿತ ಅಂತೇಳಿ ಕಷ್ಟಪಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಆ ಒಂದು ಏರಿಯಾದಲ್ಲಿ ನೀರಿನ ಕೊರತೆ ಇರಲಿಲ್ಲ ಅಂತ ಹೇಳಿದರೆ, ಇದು ಬರೀ ಭಾಷಣದ ಒಂದು ಶೋಕಿಗೋಸ್ಕರ ಮಾಡುವಂಥ ಸಂಗತಿಗಳಲ್ಲ. ಏನನ್ನು ನಾವು ಹೇಳ್ತಾ ಇದ್ದೇವೆ ಅದನ್ನು ನಾವು ಮಾಡಿ ಅದರ ಫಲಾನುಭವಿಗಳನ್ನು ನಾವಾಗಿದ್ದೇವೆ. ಅದರಿಂದ ನಮಗೆ ಪ್ರಯೋಜನ ಆಗಿದೆ. ಮತ್ತು ಮಳೆ ನೀರನ್ನು ಕೊಯ್ಲು ಮಾಡುವುದು ಮತ್ತು ಅಂತರ್ಜಲ ಮರುಪೂರ್ಣ ಮಾಡುವಂಥದ್ದು, ಅದು ಜಲಸಾಕ್ಷರತೆಯ ಭಾಗವಾಗಿ ಒಂದು ಜನಾಂದೋಲನವಾಗಿ ಪ್ರತಿಯೊಬ್ಬರು ಕೂಡ ಜಲ ಸೈನಿಕರಾಗಿ ಅದರಲ್ಲಿ ಭಾಗವಹಿಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ ಅನ್ನೋದು ಕಾಲೇಜು ಲೆವೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮಲ್ಲಿ ಜನರಿಗೆ ಇದರ ಬಗ್ಗೆ ಒಂದು ಅರಿವು ಇಲ್ಲದಾಗೆ ಆಗಿರುವುದು ಯಾಕೆ, ಬೇಕಾದಷ್ಟು ಇದೆ, ಅದರ ಬಗ್ಗೆ ಯಾರು ಕೂಡ ಬಾದರ್ಡ್ ಅಲ್ಲ, ಯಾರು ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಲ್ಲ. ಯಾಕೆಂದರೆ ನೀರು ಶಾರ್ಟೇಜ್ ಆದ ಕೂಡಲೇ ಪಂಚಾಯತ್ನವರು ಪೈಪಿನ ಮುಖಾಂತರ ನೀರು ಕೊಡ್ತಾರೆ, ಇಲ್ಲದ್ರೆ ಹಣ ಇರುವವರು ಬೋರ್ ಮಾಡ್ತಾರೆ. ಹಾಗಾಗಿ ಏನು ತೊಂದರೆ ಇಲ್ಲ. ಮತ್ತು ಮಳೆಗಾಲ ಬಂದ ಕೂಡಲೇ ಎಲ್ರಿಗೂ ಮರ್ತು ಹೋಗ್ತದೆ. ಯಾಕೆಂದರೆ ಮಳೆಗಾಲ ಬಂದ ಕೂಡಲೇ ನನಗೆ ಗೊತ್ತಿದೆ ಎಷ್ಟೋ ಸಂದರ್ಭಗಳಲ್ಲಿ ಮಳೆ ನೀರನ್ನು ಕೊಯ್ಲು ಅಂತೇಳಿ ಮಾತನಾಡುವಾಗ ಎಷ್ಟೋ ಸ್ನೇಹಿತರೆ ತಮಾಷೆ ಮಾಡ್ತಾರೆ, ಮಾಸ್ಟ್ರೆ ಎಲ್ಲಿ ಹಿಡಿತೀರಿ ನೀವು ನೀರು, ನೋಡಿ ನೋಡಿ ಎಲ್ಲಿ ನೋಡಿದರೂ ಕೂಡ ನೆರೆ ಅಂತ ಹೇಳುವಂಥ ಒಂದು ಅವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ವಾಟರ್ ಈಸ್ ಎ ಫ್ರೀ ಗುಡ್, ಇಟ್ ಇಸ್ ಎ ಸೋಷಿಯಲ್ ಗುಡ್, ಇಟ್ ಇಸ್ ಎ ಫ್ರೀ ಗುಡ್. ಅದು ಒಂದು ಒಂದು ಮಾರುಕಟ್ಟೆಯ ಮಾಲಾಗಿ ಪರಿವರ್ತನೆ ಆಗ್ತಾ ಇರುವುದರ ಬಗ್ಗೆ ನಾವು ನಿಜವಾಗಲೂ ಕೂಡ ಎಚ್ಚರದಿಂದ ಇರಬೇಕಾಗಿದೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಹೇಗೆ ಗಾಳಿ ಬೆಳಕು ನಮಗೆ ಫ್ರೀಯಾಗಿ ದೇವರು ಕೊಟ್ಟಿದ್ದಾರೋ ಅದೇ ರೀತಿ ಎಲ್ರಿಗೂ ಬೇಕಾಗುವಷ್ಟು ನೀರನ್ನು ಕೂಡ ದೇವರು ಕೊಟ್ಟಿದ್ದಾರೆ, ಶುದ್ಧ ನೀರನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮದೇ ತಪ್ಪುಗಳಿಂದಾಗಿ ನಾವು ಆ ನೀರಿನ ಮೂಲಗಳನ್ನು ಹಾಳು ಮಾಡಿಕೊಂಡಿದ್ದೇವೆ, ನಾವು ನೀರಿನ ಕೊರತೆಯನ್ನು ನಾವೇ ಸೃಷ್ಟಿಸಿಕೊಂಡಿದ್ದೇವೆ. ಅದನ್ನು ನಾವು ಮೆಟ್ಟಿ ನಿಂತು ನಾವೆಲ್ಲರೂ ಕೂಡ ಒಟ್ಟು ಸೇರಿ ನೀರಿಗೋಸ್ಕರ ಒಂದು ಕಾಯಕಲ್ಪವನ್ನು ಮಾಡಬೇಕಾಗಿದೆ.
1: ಧನ್ಯವಾದಗಳು ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಮತ್ತೊಂದು ಹಾಡು ನಿಮಗೋಸ್ಕರ ರೇಡಿಯೋ ಸಾರಂಗ್ನಲ್ಲಿ ಬರ್ತಾ ಇದೆ. ಕೇಳ್ತಾ ಇರಿ 107.8 FM, ಇದು ರೇಡಿಯೋ ಸಾರಂಗ್, ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಆರ್ ಜೆ ಮಂಜುಳ. ಇವತ್ತು ನಾವು ಈ ಇಂಗು ಗುಂಡಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೆವು. ಈಗ ನೀರಿನ ವ್ಯವಹಾರ ಹೇಗೆ ಗೊತ್ತುಂಟು? ಅದು ಬ್ಯಾಂಕಿನ ತರ, ನಾವು ಶೇಖರಿಸಿಟ್ಟ ಹಾಗೆ ಅದನ್ನು ಉಪಯೋಗ ಮಾಡಬಹುದು. ಜಲತಜ್ಞರಾದಂಥ ಶ್ರೀ ಪಡ್ರಿಯವರು ಅವರೊಂದು ಮಾತು ಹೇಳ್ತಾರೆ, ಬಡವರು ಉಪಯೋಗಿಸುವ ತುಪ್ಪದ ರೀತಿಯಲ್ಲಿ ನಾವು ನೀರನ್ನು ಉಪಯೋಗಿಸುವ ಕಲೆಯನ್ನು ರೂಢಿಸಿಕೊಳ್ಬೇಕು ಅಂತ ಹೇಳಿ. 5 ದಶಕಗಳ ಹಿಂದೆ ನೀರಿನ ಬಗ್ಗೆ ಯಾರೂ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆಗೆಲ್ಲ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಆಗ್ತಾ ಇತ್ತು, ಕೆರೆ ಕಾಲುವೆಗಳು ಭರ್ತಿಯಾಗ್ತಿದ್ದವು. ದಶಕಗಳ ಹಿಂದೀಚೆಗೆ ಜನಸಂಖ್ಯೆ ಹೆಚ್ಚುತ್ತಾ ಮಾನವನ ಅಗತ್ಯಗಳಿಗೆ ಅನುಗುಣವಾಗಿ ಕೆರೆ ಕಾಲುವೆಗಳನ್ನು ಒತ್ತರಿಸಿಕೊಳ್ಳುತ್ತಾ ಮರೆಯಾಗುತ್ತಿವೆ. ಅತಿ ಔದ್ಯೋಗೀಕರಣದ ಫಲವಾಗಿ ಪರಿಸರ ಮಾಲಿನ್ಯ ಉಂಟಾಗುತ್ತಾ ನದಿಗಳು ಕಲುಷಿತಗೊಳ್ಳುತ್ತಾ ಸಾಗಿದೆ. ಹವಾಮಾನ ವೈಪರೀತ್ಯಗಳಿಂದಾಗಿ ಮಳೆ ಮರೀಚಿಕೆಯಾಗುತ್ತಿದೆ. ಕೆಲವೊಂದು ಕಡೆ ಅತಿವೃಷ್ಟಿಯು ಮತ್ತೆ ಕೆಲವು ಕಡೆ ಅನಾವೃಷ್ಟಿಯೂ ಆಗಿ ಜೀವ ಸಂಕುಲ ಪರದಾಡುವಂತಾಗಿದೆ. ನಾವು ಹೇಳ್ತೇವೆ ಗಿಡಗಳನ್ನು ಜಾಸ್ತಿ ಬೆಳೆಸಬೇಕು, ಅರಣ್ಯಗಳನ್ನು ನಾವು ಅಲ್ಲಲ್ಲಿ ಮಾಡಬೇಕು ಅಂತ. ಹಾಗಾದರೆ ಈ ಅರಣ್ಯೀಕರಣ ಅಂದರೆ ಏನು? ಅರಣ್ಯೀಕರಣ ಎಂದರೆ ಬಂಜರು ಭೂಮಿಯಲ್ಲಿ ಅಥವಾ ಅರಣ್ಯವೇ ಇಲ್ಲದ ಸ್ಥಳದಲ್ಲಿ ಮರಗಳನ್ನು ನೆಡುವ ಪ್ರಕ್ರಿಯೆ. ಈ ಪದ್ಧತಿಯನ್ನು ಹೆಚ್ಚಾಗಿ ಅರಣ್ಯ ನಾಶವನ್ನು ಎದುರಿಸಲು ಬಳಸಲಾಗುತ್ತದೆ. ಇದು ನಗರೀಕರಣಕ್ಕಾಗಿ ಮರಗಳನ್ನು ಕತ್ತರಿಸುವುದು ಮತ್ತು ಭೂಮಿಯನ್ನು ತೆರವುಗೊಳಿಸುವಂತಹ ಮಾನವ ಚಟುವಟಿಕೆಗಳಿಂದಾಗಿ ಮರಗಳು ನಷ್ಟವಾಗಿದೆ. ಅರಣ್ಯೀಕರಣವನ್ನು ಪ್ರಾಥಮಿಕವಾಗಿ ಪರಿಸರ ಪುನಃಸ್ಥಾಪನೆ ಅಥವಾ ಸಂರಕ್ಷಣೆಯ ಉದ್ದೇಶದಿಂದ ಮಾಡಲಾಗುತ್ತದೆ. ಈಗ ಅರಣ್ಯೀಕರಣ ಹಾಗೂ ಇಂಗುಗುಂಡಿ ಈ ವಿಷಯದ ಬಗ್ಗೆ ಇವತ್ತು ನಮ್ಮ ಜೊತೆ ಇರುವವರು, ಮಾತನಾಡಲಿಕ್ಕೆ ಇರುವವರು ಪುತ್ತೂರಿನ ವಿವೇಕಾನಂದ ಕಾಲೇಜಿನ ಉಪನ್ಯಾಸಕರಾದ ಜಲತಜ್ಞರಾದ ಡಾಕ್ಟರ್ ಶಿಶುಕುಮಾರ್ ಎಂಎನ್ ಅವರು.
1: ಪ್ರೀತಿಯ ಜಲಯೋಧರಿಗೆ ನೀರ ನಮನಗಳನ್ನು ಅರ್ಪಿಸುತ್ತಾ ನೀರಿಂಗಿಸುವ ಒಂದಷ್ಟು ಆಲೋಚನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನಗಳನ್ನು ಮಾಡುತ್ತಿದ್ದೇನೆ. ನಿಮಗೆ ಆಶ್ಚರ್ಯ ಆಗಬಹುದು ಸ್ನೇಹಿತರೆ, ನಮ್ಮ ತಲೆಯ ಮೇಲಿರುವಂತಹ ಮೋಡವನ್ನು ಒಂದು ದೇಶ ತನ್ನ ಕಡೆಗೆ ಆಕರ್ಷಿಸಿಕೊಂಡು ಆ ಮೋಡವನ್ನು ನೀರಾಗಿ ಪರಿವರ್ತನೆ ಮಾಡಿ ತನ್ನ ದೇಶದಲ್ಲಿ ಅದನ್ನು ಮಳೆಯಾಗಿ ಸುರಿಸುವಂತಹ ಒಂದು ವಿಚಿತ್ರವಾದಂತಹ ತಾಂತ್ರಿಕ ಆಲೋಚನೆಗಳನ್ನು ಮಾಡಿಕೊಂಡ ಒಂದು ದೇಶ ಇದೆ. ಆ ದೇಶ ಬೇರೆ ಯಾವುದೂ ಅಲ್ಲ, ಅದು ಇಸ್ರೇಲ್. ಜಗತ್ತಿನ ಎಲ್ಲ ಕಡೆಗಳಿಂದ ಮೋಡಗಳನ್ನು ಆಕರ್ಷಿಸಿಕೊಂಡು ಈ ಕೆಲಸವನ್ನು ಇಸ್ರೇಲ್ ಮಾಡ್ತಾ ತನ್ನ ದೇಶವನ್ನು ಅಭಿವೃದ್ಧಿ ಪಥದತ್ತ ಸದಾಕಾಲ ಒಯ್ತಾ ಇದೆ. ಆದರೆ ನಮ್ಮ ಕಾಲಬುಡದಲ್ಲಿಯೇ ಬೇಕಾದಷ್ಟು ನೀರಿದ್ರೂ ಕೂಡ ನಾವು ಅದನ್ನು ಸದುಪಯೋಗ ಮಾಡದೆ ನಾವು ನೀರಿಗೆ ಬರ ಎಂದು ಮಾತನಾಡ್ತಾ ಹೋದರೆ ಅದು ಯಾವ ನ್ಯಾಯ ಸಾಧ್ಯ ಆಗ್ತದೆ? ನಿಮಗೆಲ್ರಿಗೂ ಗೊತ್ತಿದೆ ಸ್ನೇಹಿತರೆ, ನಾವೆಲ್ಲ ಪ್ರತಿನಿತ್ಯ ನಮ್ಮ ಆಕಾಶವಾಣಿಯಲ್ಲೋ ನಮ್ಮ ಶಾಲೆಗಳಲ್ಲೋ ಒಂದು ಹಾಡು ಹಾಡುತ್ತೇವೆ. 110 ವರ್ಷಗಳ ಹಿಂದಿನ ಹಾಡದು. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಂ ಮಾತರಂ ವಂದೇ ಮಾತರಂ ಅಂತ. ಒಮ್ಮೆ ಆಲೋಚನೆ ಮಾಡ್ತಾ ಹೋಗುವ ಸ್ನೇಹಿತರೆ, ಓ ತಾಯಿ ಭಾರತೀಯೇ ನಿನಗೆ ನಮಸ್ಕಾರ ಅಂತ ಕವಿ ಬಂಕಿಂಚಂದ್ರ ಚಟರ್ಜಿ ಈ ಹಾಡನ್ನು ಪ್ರಾರಂಭಿಸ್ತಾರೆ. ಅದರ ಒಂದೊಂದೇ ಶಬ್ದಗಳನ್ನು ನಾವು ಗಮನಿಸ್ತಾ ಹೋದರೆ ನಮಗೆ ವಾಸ್ತವ ಏನು ಅಂತ ಅರ್ಥ ಆಗ್ತದೆ. ಒಂದೇ ಮಾತರಂ ಸುಜಲಾಂ, ಮೊದಲ ಪದವೇ ಅತ್ಯಂತ ಶ್ರೇಷ್ಠವಾದಂಥ ನೀರನ್ನು ಹೊಂದಿದವಳು ಎಂದು ಅರ್ಥ. ಜಲ ಅಂದರೆ ನೀರು, ಸುಜಲ ಅಂದರೆ ಪೋರ್ಟೇಬಲ್ ಡ್ರಿಂಕಿಂಗ್ ವಾಟರ್ ಅಥವಾ ಕುಡಿಯಲಿಕ್ಕೆ ಯೋಗ್ಯವಾದ ನೀರುಳ್ಳವಳು ಎಂದು ಅರ್ಥ. ಭಾರತದಲ್ಲಿ 200 ನದಿಗಳಿದ್ದಾವೆ. ಗಂಗಾ ಸಿಂಧು ಸರಸ್ವತೀಚ ಯಮುನಾ ಅಂತ ಉದ್ದಕ್ಕೆ ಪ್ರಾತಃಕಾಲದಲ್ಲಿ ನಾವೆಲ್ಲ ನದಿಗಳ ಹೆಸರನ್ನು ಹೇಳ್ತಾ ಹೇಳ್ತಾ ಅವುಗಳೆಲ್ಲ ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ಆಶಿಸಿದರೂ ಕೂಡ 200 ನದಿಗಳಿದ್ದರೂ ಕೂಡ ನಮಗೆ ಇವತ್ತು ಕುಡಿಯುವುದಕ್ಕೆ ನೀರಿಲ್ಲ. ಕಾರಣ ಏನು? ಕಾರಣ ನಾವು ಹುಡುಕಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಸ್ನೇಹಿತರೆ. ಎರಡನೇ ಹಂತಕ್ಕೆ ಬರುವ ಸುಫಲಾಂ ಅಂತ, ಫಲ ಕೊಡುವಂತಹ ಶ್ರೇಷ್ಠವಾದ ಭೂಮಿ ಈ ನಮ್ಮ ಭೂಮಿ ತಾಯಿ ಅಂತ. ಒಂದು ಕಾಲಕ್ಕೆ ಇದು ಸತ್ಯ ಆಗಿತ್ತು. ರೈತ ತಾನು ಉಳುತ್ತಿದ್ದ, ಬೀಜ ಬಿತ್ತುತ್ತಾ ಇದ್ದ, ಫಲ ಪಡೀತಾ ಇದ್ದ. ಆದರೆ ಇವತ್ತು ನಮಗೆ ಸುಫಲ ಹಾಕದಿದ್ದರೆ ಬೆಳೆ ಇಲ್ಲ ಹೇಳುವಲ್ಲಿವರೆಗಿನ ಆಲೋಚನೆ ನಮ್ಮದು ಇವತ್ತಿದೆ. ಕಾರಣ ಏನು ಅಂದರೆ, ನಾವು ಈ ಭೂಮಿಯನ್ನು ನಿರಂತರವಾಗಿ ಬರಡುಗೊಳಿಸುವ ಪ್ರಯತ್ನಗಳಲ್ಲಿ ನಾವು ಇವತ್ತು ಸೋಲ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ಮೂರನೇ ಹಂತಕ್ಕೆ ನಾವು ಬರಬೇಕು, ಸಸ್ಯಶ್ಯಾಮಲಾಂ. ಈ ಭೂಮಿ ಸಸ್ಯಶ್ಯಾಮಲೆಯಾಗಿರಬೇಕು ಅನ್ನುವಂಥದ್ದು ಪ್ರಾಚೀನರ ಸಿದ್ಧಾಂತ. ಭೂಮಿಯ ಮೂರನೇ ಒಂದು ಭಾಗ ಅದು ಕಾಡು ಇರಬೇಕು, ಮೂರನೇ ಒಂದು ಭಾಗ ಅದು ವಸತಿ ಸ್ಥಾನವಾಗಿ ಇರಬೇಕು, ಮತ್ತು ಮೂರನೇ ಒಂದು ಭಾಗ ಅದು ಕೃಷಿಯೋಗ್ಯವಾದಂಥ ಜಾಗ ಆಗಿರಬೇಕು ಅಂತ ಕೇಳಿದರೆ, ಇವತ್ತು ನಮ್ಮಲ್ಲಿ ಕೇವಲ ಮೂರನೇ ಒಂದು ಭಾಗದ ಮೂರನೇ ಒಂದು ಭಾಗ ಮಾತ್ರ ಇವತ್ತು ನಮ್ಮಲ್ಲಿ ಕಾಡು ಇದೆ. ಹಾಗಾದರೆ ಕಾಡು ಕಾಡಲಿಕ್ಕೆ ಪ್ರಾರಂಭ ಆಗಿದೆಯಾ, ಕಾಡು ಎಲ್ಲೋ ಹೋಯಿತು ಅಂತ ಹೇಳಿದರೆ ಅದು ನಮ್ಮೊಳಗೆ ನಾಶ ಆಗ್ತಾ ಇದೆ. ನಾಲ್ಕನೇ ಪದವಾಗಿ ನೀವು ಗಮನಿಸಿಕೊಳ್ಬೇಕಾದ್ದು ಸುಜಲಾಂ ಸುಫಲಾಂ. ಅಲ್ಲಿ ಹೇಳುವಂತಹ ಮಾತು ನೀವು ಗಮನಿಸಿದರೆ ಸುಫಲಾಂ ಸುಜಲಾಂ ಮಲಯಜ ಶೀತಲಾಂ, ಮಲಯ ಪರ್ವತದ ಚಂದನದ ಗಾಳಿ. ನಾವೆಲ್ಲ ಉಸಿರಾಡುವಂತಹ ಶ್ರೇಷ್ಠವಾದಂತಹ ಗಾಳಿ ಅದು ಮಲಯ ಪರ್ವತದಿಂದ ಬೀಸಿ ಬರ್ತದೆ ಅಂತ ನಮ್ಮಲ್ಲಿ ನಂಬಿಕೆ ಇತ್ತು. ಆದರೆ ಇವತ್ತು ನಮಗೆ ಬರ್ತಾ ಇರುವಂಥದ್ದು ಯಾವುದೋ ಒಂದು ಕೆಮಿಕಲ್ ಫ್ಯಾಕ್ಟ್ರಿಯ ಗಾಳಿ ಅಥವಾ ಯಾವುದೋ ಒಂದು ವಿಷ ಗಾಳಿ ನಮಗೆ ಇವತ್ತು ಬರ್ತಾ ಇದೆ. ಹಾಗಾದರೆ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಅನ್ನುವಂಥ ನಾಲ್ಕು ಪದಗಳು ಕೂಡ ಇವತ್ತು ಅರ್ಥ ಕಳ್ಕೊಳ್ಳಿಕ್ಕೆ ಕಾರಣ ಯಾರು ಅಂದರೆ ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಮನುಷ್ಯ ನಾವು. ನೀವೊಮ್ಮೆ ಆಲೋಚನೆ ಮಾಡಿ, ನಿಮ್ಮ ಮನೆಯ ಎದುರಿನ ಕನ್ನಡಿಯ ಎದುರು ಹೋಗಿ ಒಮ್ಮೆ ನಿಲ್ಲಿ. ಆ ಕನ್ನಡಿಯ ಒಳಗೊಬ್ಬ ಕಳ್ಳ ಬರುತ್ತಾನೆ ನೋಡಿ, ಅವನೇ ಇದೆಲ್ಲ ದುರಂತಗಳನ್ನು ಮಾಡ್ತಾ ಹೋದ್ದು. ಅರ್ಥಾತ್ ಬೇರೆ ಯಾರು ಅಲ್ಲ, ನಾನು ನೀವು ಅವರು ಇವರು ಎಲ್ಲರೂ ಸೇರಿಕೊಂಡು ನಿರಂತರವಾಗಿ ನಾವು ಈ ಭೂಮಿಯನ್ನು ನಾಶಗೊಳಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೋ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಇವತ್ತು ಕಾಡಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಾದರೆ ಇದರ ಪರಿಹಾರವನ್ನು ನಾವು ಹುಡುಕಲಿಕ್ಕೆ ಸಾಧ್ಯ ಆಗುವುದಿಲ್ವ? ಖಂಡಿತವಾಗಿಯೂ ಕೂಡ ನಾವು ಇವತ್ತು ಪರಿಹಾರ ಹುಡುಕಿಕೊಳ್ಳಬೇಕಾದ ದಾರಿಗಳು ಯಾವುದು ಅಂದರೆ, ನಮಗೆ ಇವತ್ತು ಒಳ್ಳೆಯ ಕಾಲ ಬಂದಿದೆ. ಈ ಭೂಮಿಯ ಮೇಲೆ ಉದಾಹರಣೆಗೆ ನಾವು ದಕ್ಷಿಣ ಕನ್ನಡವನ್ನೇ ಇಟ್ಟುಕೊಂಡ್ರೆ 4000 ಮಿಲಿಲೀಟರ್ ಮಳೆ ಬೀಳುವ ಪುಣ್ಯಾತ್ಮರ ನಾಡು ನಮ್ಮ ದಕ್ಷಿಣ ಕನ್ನಡ ಅಥವಾ ತುಳುನಾಡು. ನೀವು ಆಲೋಚನೆ ಮಾಡಿ, 4000 ಮಿಲಿಲೀಟರ್ ಮಳೆ ಬೀಳ್ತಾ ಇದ್ದಂತಹ ದಕ್ಷಿಣ ಕನ್ನಡದಲ್ಲಿ ಇವತ್ತು ಮಾರ್ಚ್ ಏಪ್ರಿಲ್ ಮೇಗಾಗುವಾಗ ಕುಡಿಲಿಕ್ಕೆ ನೀರಿಲ್ಲ. ಯಾಕೆ ಹೀಗಾಯಿತು? ಅದು ಕಾರಣಗಳೇನು ಅಂದರೆ, ನಾವು ನೀರನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ತಾ ಇಲ್ಲ. ನಾವು ಏನು ಮಾಡಬೇಕು ಅಂದರೆ, ನಮಗೆಲ್ಲರಿಗೂ ಕೂಡ ಒಂದು ಜಲಸೂತ್ರ ಗೊತ್ತಿರಬೇಕು. ನನ್ನ ನೀರಗುರುವಾದಂಥ ಶ್ರೀ ಪಡ್ರೆಯವರು ಈ ಜಲಸೂತ್ರದ ನಿರ್ಮಾಣ ಮಾಡಿದವರು. ಬಹಳ ಅದ್ಭುತವಾದಂಥ ಜಲಸೂತ್ರ ಇದು. ಓಡುವ ನೀರನ್ನು ನಡೆಯಲು ಬಿಡಿ, ನಡೆಯುವ ನೀರನ್ನು ತೆವಳಲು ಬಿಡಿ, ತೆವಳುವ ನೀರನ್ನು ನಿಲ್ಲಿಸಿಬಿಡಿ, ನಿಂತ ನೀರನ್ನು ಇಂಗಿಸಿಬಿಡಿ. ಈ ನಾಲ್ಕು ಗೆರೆಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡ್ರೆ ನಮಗೆ ಯಾವತ್ತೂ ಕೂಡ ನೀರಿನ ತತ್ವಾರ ಅನ್ನುವಂಥದ್ದು ಆಗಲಿಕ್ಕೆ ಸಾಧ್ಯವೇ ಇಲ್ಲ.
0: ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾತಿಗೋಸ್ಕರ. ವಂದೇ ಮಾತರಂ ಈ ಹಾಡಿನ ಸಾಲನ್ನು ಬಹಳ ಅರ್ಥಪೂರ್ಣವಾಗಿ ವಿವರಿಸಿದ ಡಾಕ್ಟರ್ ಶಿಶುಕುಮಾರ್ ಎಂಎನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ಸೂಪರ್ ಆಗಿರುವ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ್. ಇದು 107.8 FM.

ಕೇಳ್ತಾ ಇದ್ದಾರೆ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಆರ್ ಜೆ ಮಂಜುಳ. ನಾವು ಇವತ್ತು ನೀರನ್ನು ಹೇಗೆ ಉಳಿಸಬೇಕು, ನೀರನ್ನು ಹೇಗೆ ಖರ್ಚು ಮಾಡಬೇಕು ಎಲ್ಲದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೇವೆ. ಜೀವಸಂಕುಲದ ಉಗಮ, ಅಸ್ತಿತ್ವ ಮತ್ತು ಬೆಳವಣಿಗೆಗೆ ಕಾರಣವಾಗಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದರ ಮೂಲಕ ಸಂರಕ್ಷಿಸಬಹುದು. ನೀರಿನ ಸಮರ್ಪಕ ನಿರ್ವಹಣೆಯು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ನೀರಿನ ಕ್ಲೋರಿನ್ ಅಂಶಗಳಂತಹ ರೋಗ ನಿವಾರಕ ರಾಸಾಯನಿಕಗಳನ್ನು ಬೆರೆಸಿ ಶುದ್ಧೀಕರಿಸುವುದರ ಮೂಲಕ ಶುದ್ಧ ಕುಡಿಯುವ ನೀರನ್ನು ಪೂರೈಸುವುದು. ತ್ಯಾಜ್ಯ ವಸ್ತುಗಳನ್ನು ಕೆರೆ ನದಿಗಳಂತಹ ನೀರಿನ ಆಕರಗಳಲ್ಲಿ ಹಾಕುವುದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಕೈಗಾರಿಕಾ ತ್ಯಾಜ್ಯ ವಸ್ತುಗಳನ್ನು ನೀರಿನ ಆಕರಗಳಿಗೆ ವಿಸರ್ಜಿಸುವ ಮೊದಲು ವೈಜ್ಞಾನಿಕ ಸಂಸ್ಕರಣೆಗೆ ಅದನ್ನು ಒಳಪಡಿಸಬೇಕು. ನೀರಿನಲ್ಲಿರುವ ಕಲುಷಿತ ಅಂಶಗಳನ್ನು ವಿವಿಧ ವಿಧಾನಗಳಿಂದ ಬೇರ್ಪಡಿಸಿ ನೀರನ್ನು ಸಂಸ್ಕರಿಸಿ ಮರುಬಳಕೆ ಮಾಡಬೇಕು. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಪ್ಪಿಸಲು ಸಣ್ಣ ಹಳ್ಳ ತೊರೆಗಳಿಗೆ ಚೆಕ್ ಡ್ಯಾಮ್ಗಳನ್ನು ನಿರ್ವಹಿಸಿ ನೀರನ್ನು ಸಂಗ್ರಹಿಸಬೇಕು. ಅರಣ್ಯನಾಶವನ್ನು ತಡೆಗಟ್ಟಬೇಕು ಮತ್ತು ಮಳೆ ನೀರು ಕೊಯ್ಲು, ಮಳೆ ನೀರನ್ನು ನೇರವಾಗಿ ಸಂಗ್ರಹಿಸಿ ಬಳಸುವುದನ್ನು ಮಳೆ ನೀರು ಕೊಯ್ಲು ಎನ್ನುವರು. ಇದರಲ್ಲಿ ಎರಡು ವಿಧ ಇದೆ. ಮಳೆ ಬಿದ್ದ ಸ್ಥಳದಲ್ಲೇ ನೀರನ್ನು ಸಂಗ್ರಹಿಸುವುದು ಅಥವಾ ಮಳೆ ಬಿದ್ದು ಹರಿಯುವ ನೀರನ್ನು ಸಂಗ್ರಹಿಸಬೇಕು. ಮಳೆಯ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ಭೂಮಿಯಲ್ಲಿ ಇಂಗುವಂತೆ ಮಾಡುವುದರಿಂದ ಅಂತರ್ಜಲ ಮಟ್ಟವು ಮರುಪೂರ್ಣದಿಂದ ಹೆಚ್ಚುವುದು ಮತ್ತು ವರ್ಷದ ಎಲ್ಲ ಕಾಲಗಳಲ್ಲಿಯೂ ನೀರು ದೊರಕುವುದು. ತಿಳಿ ನೀಲಿ ಬಾನಲ್ಲಿ ಬಿಳಿಯಾದ ಚೆಲುಮುಗಿಲು, ತಿಳಿಯಲಾರದೆ ಗುರಿಯು ತಿರುಗುತ್ತಿತ್ತು. ಎಳೆಯನ್ನು ಸೇರುವಲ್ಲಿ ಸುಳಿವೊಂದು ಕಾಣದೆಯೇ ಕಳವಳಗೊಳ್ಳುತ್ತಾ ಅಲೆಯುತ್ತಿತ್ತು. ಅನತಿ ದೂರದಲ್ಲೊಂದು ಮಿನುಗುತಿಹ ಕರಿಮುಗಿಲು ತನಗೊಂದು ಸಂಗಾತಿಯನ್ನು ಹುಡುಕುತ್ತಿತ್ತು. ಸನಿಹದಲ್ಲಿ ಸುಳಿಯುತ್ತ ತನ್ನೆಡೆಗೆ ಬರುತ್ತಿರುವ ಚೆನ್ನಾದ ಮುಗಿಲನ್ನೇ ಗಮನಿಸಿತ್ತು. ಕರಿ ಬಿಳಿಯ ಮುಗಿಲುಗಳ ಗುರಿ ಒಂದೇ ಇರುವಾಗ ಸೇರಿದವು ಜೊತೆಯಾಗಿ ಮುನ್ನಡೆಯಲು. ಶರ ವೇಗದಲ್ಲಿ ವಾಯು ಎರಗಿ ಮುಗಿಲಿನ ಮೇಲೆ ಸರಸರನೆ ಭುವಿಯತ್ತ ಇಳಿಬಿಟ್ಟಿತು. ಎತ್ತರಕ್ಕೆ ಏರಿದರೆ ಎತ್ತಲೂ ಶೂನ್ಯವೇ, ಮತ್ತೆ ಒಂಟಿತನವದು ಕಾಡದಿಹುದೆ. ಹತ್ತಿ ಹೋದವರೆಲ್ಲ ಮತ್ತೆ ಇಳಿಯಲೇಬೇಕು, ಮತ್ತೇರಿ ಮತ್ತಲ್ಲೇ ಕೂರಲುಂಟೆ. ಕಲ್ಮಶವ ಕಳಚಿದೊಡೆ ಮೇಲ್ಮುಖದ ಪಯಣವಿದೆ, ಮೇಲಿರುವ ಮೋಡವೇ ಅದಕ್ಕೆ ಸಾಕ್ಷಿ. ಮಲಿನವಾದರೂ ಕೂಡ ಜಲಕ್ಕೆ ವಸುಧೆಯ ಮೋಹ, ಜಲಪೂರ್ಣ ಸಾಗರವೇ ಇದಕ್ಕೆ ಸಾಕ್ಷಿ. ಯಾವ ಕಾಲದಿ ಜಲವು ಭುವಿಯನ್ನು ಮೆಚ್ಚಿತೋ ಕಾವ ದೇವನು ಕೂಡ ಒಪ್ಪಿರುವನು. ರವಿಯಾದಿ ಗ್ರಹಗಳ ಯಾವ ಸೆಳೆತವೂ ಕೂಡ ಭುವಿ ಜಲದ ಸಂಬಂಧವನ್ನು ಬೇರ್ಪಡಿಸದು. ತಿಳಿಯಾದ ಜಲದೊಳಗೆ ಕೊಳೆಯನ್ನು ಸೇರಿಸಿಹೆವು, ತಿಳಿದಿಲ್ಲ ನಮಗಿನ್ನು ಅದರ ಮಹಿಮೆ. ಕಳಚಲಾಗದ ಬಂದ ನೆಲ ಜಲದ ಒಳಗಿರಲು ಬಾಳಿ ಬದುಕಿದರದುವೆ ನಮ್ಮ ಹಿರಿಮೆ. ಇದು ಬಾಲಕೃಷ್ಣ ಸಹಸ್ರಬುದ್ಧಿಯವರ ಬರೆದಂತಹ ಕವನ. ಈ ಕವನದಲ್ಲಿ ಏನು ಆಶೆ ಇದೆಯೋ ಅದನ್ನು ನಾವು ನಮ್ಮ ಬದುಕಲ್ಲಿ ಅಳವಡಿಸಿಕೊಂಡ್ರೆ ಮುಂದೊಂದು ದಿನ ನೀರಿನ ಅಭಾವ ನಮಗೆ ಖಂಡಿತ ಇರದು. ಮುಂದಿನ ಪೀಳಿಗೆಗೆ ನಾವು ಶುದ್ಧವಾದ ನೀರನ್ನು ಉಳಿಸೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

തുളുനാട് ദാ പൂര തുളുവ പെ ജോക്കിലേക്ക് പുട്ടിയാണ് ഐലേസ ജഗത്താദ്യന്ത പുതർപടവന്തിത്തിന ഈ ഒഞ്ചി സംസ്ഥ പുട്ടുദിനി കൊറോണ കാലഘട്ടം തുളുവൾഡ് റേഡിയോ ആ സമയടു ലൈവ് അത് വാട്സപ്പ് ദ മുഖാന്തര സൊറക്ലേന് ಗೆತ್ತದು ಐನು ಒಂದು ತುಳು ವರ್ಲ್ಡ್ ರೇಡಿಯೋಡು ಎಂಚ ಮಲತು ಕೊರಲಿ ಪಂಡದು ತೋಚ್ಪೋದಿತ್ತಿನ ಪೊರ್ತೊಡು ನಮ್ಮ ಕಾಸರಗೋಡದ ಐನ ಮೂಜಿ ಸರ್ತಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಚಲನಚಿತ್ರ ಪ್ರಶಸ್ತಿ ಸಂಗೀತಡು ಪ್ರಶಸ್ತಿ ಪಡೆಯಿನಂಚಿನ ರಮೇಶ್ ಚಂದ್ರ ಆರು ಆಲೋಚನೆ ಮಲ್ತೇರು ತುಳುಕು ಅದು ಎಂಚಿನ ಮಲ್ಪೊಲಿಂದು ಅಂಚ ಐ ಲೇಸಂದು ಒಂಜು ಸಂಸ್ಥೆಯನ್ನು ಪುಟ್ಟುಪಾಡದು ಆಯ್ತ ನೇತೃತ್ವ ವಹಿಸುತ್ತೆ ನಮ್ಮ ನಮ್ಮವರಾಯಿನ ಶಾಂತರಾಮ್ ಶೆಟ್ಟಿ ಮುಂಬೈದಾರಾಯಿನ ಸುರೇಂದ್ರ ಮಾರ್ನಾಡು ಇಂಚಿತ್ನ ಮಸ್ತ್ ತಂಡಗಳನ್ನು ಇಡೀ ಇನಿ ಪ್ರಪಂಚದಾದ್ಯಂತ ಸುಮಾರು 30 ರಾಷ್ಟ್ರಗಳೆಡು ಸದಸ್ಯ ರೂಪನಂಜಿತನ ಒಂಜಿ ಮಲ್ಲ ಸಂಸ್ಥೆ ಬೆಂಗಳೂರು ಪುಟ್ಟುಪಾಡದು ವಾಯ್ಸ್ ಆಫ್ ಓಷನ್ ನಮ್ಮ ಕಡಲ್ದ ಸ್ವರನು ಅವು ಪ್ರಪಂಚದಾದ್ಯಂತ ತುಳುವೇರ್ನ ಸ್ವರನು ಮುಟ್ಟಾವುನಂಜಿನ ಒಂಜಿ ಮಲ್ಲ ಕೆಲಸ ಇನಿ ಐಲೇಸರ್ದು ಆ ಒಂದುಂಡು ಐಲೇಸ ಮಸ್ತ್ ಕಜ್ಜೋಲೇನು ಕರಿ ಮೂಜಿ 4 ವರ್ಷೋಡು ಮಲ್ತೊಂದು ಬೈದಂಡು ಐಟು ಪ್ರಮುಖವಾಯಿನಂಚಿನ ವಯೋಸಮ್ಮನ್ ಏರ್ಲ ಗಣ್ಣಿ ಮಲ್ಪನ್ನ ಏರ್ಲ ಕ್ಯಾರೆ ಮಲ್ಪನ್ನ ಅಂಚಿತ್ತಿನ ಮಸ್ತ್ ತುಳುಕು ಬೋಡಾದು ಅತನ ಸಾಹಿತ್ಯಗು ಬೋಡಾದು ಅತನ ಭಾಷೆಗೆ ಬೋಡಾದು ಬೆಂದಿನಂಚಿನ ಜನಕ್ಲೇನು ಅಕ್ಲ ಪ್ರಾಯ ತೋದು ಅಕ್ಲೆಗು ಒಂಜಿ ಏತ ಪ್ರಾಯನ ಆತೇ ಪ್ರಾಯದ ಬಹುಮಾನಲ್ಲ ಅಕ್ಲೆಗೆ ಕೊರೋದು ಅಕ್ಲೇನು ಮಾನಾದಿಗೆ ಮಲ್ಪನದ ವಯೋಸಮ್ಮಾನ ಮಲ್ಪನಂಜಿ ಮಲ್ಲ ಕಾರ್ಯಕ್ರಮಲ್ಲೋ ಮಲ್ತೊಂದಿತ್ತೇರು ಅವು ಏತ ತುಳುತ ಪದಕ್ಲೇನು ನಂಕೊತ್ತು ಮಲ್ತೊಂದು ಬರುತ್ತೆ ರೈಟ್ ಪ್ರಮುಖವಾಗಿದೆ ಸುಬ್ರಾಯ ಚೊಕ್ಕಾಡಿ ಆರು ಶಿಮುಂಜೆ ಪರಾರಿ ಇಂಚಿಪ್ಪ ಭೋಜಣ್ಣೆ ನಮಕೊತ್ತು ತುಳುತ ಸುರುತ ಪದ ಬರೆತ್ತಿನ ಏರು ಕಂಡ ಅವು ಭೋಜಣ್ಣೆ ಅಪ್ಪ ಆ ಭೋಜಣ್ಣನ ಇಂಚಿಪ್ಪ ಮಲ್ಲ ರೀತಿಯಡು ಮುಲ್ಪ ವಯೋಸಮ್ಮಾನಲ ಮಲ್ತಿತ್ತೇರು ಪುಂಡೂರು ವೆಂಕಟರಾವ್ ಪುಂಚಿ ತಾಯರ್ನು ಪುವೆಂಪುಂದು ಪಂಡದು ಪುಗರ್ತೆ ಬರೆಪ್ಪದು ಆರ್ನ ಪುದರ್ಡು ಸುಮಾರು 101 ಪದಕ್ಲೇನು ಬರೆಯದು ಐನು ತುಳು ಭಾಷೆಡು ಐತ ಸಂಗೀತ ಸಾಹಿತ್ಯ ಪುರ ಬರೆಯದು ಐನು ಜನಕ್ಲೇಗೆ ಕೊರಪು ನಂಚಿತ್ನ ಒಂಜಿ ಮಲ್ಲ ಕೆಲಸ ಆಯಿತು ಸುಮಾರು ಇನಿತಪ್ಪಾಗ ಸುಮಾರು ಒಂಜಿ 30 ಜಾಸ್ತಿ ಪದಕ್ಲೆ ಅವು ಇನಿ ಪ್ರಸಾರ ಆದಂಡು ಅಂಚಿತ್ನ ಪ್ರಸಾರ ಪಡೆಯನಂಚಿನ ಮಸ್ತ್ ಕೆಲಸಗಳೇನು ಐಲೇಸ ನಿರಂತರವಾದ ಜಗತ್ತದಾದ್ಯಂತ ತುಳುನು ಭಾಷೆನ ಅವೆಲ್ಲಕ್ಕ ಕನ್ನಡ ಭಾಷೆಯೆಲ್ಲ ಬುಳೆಪ್ಪವನಂಚಿನ ಕೆಲಸನು ಮಲ್ತೊಂದುಂಡು ಇನಿತ ಈ ಲೇಸೆಡು ಐಲೇಸದ ರುವರಿ ನಮ್ಮ ರಮೇಶ್ ಚಂದ್ರರು ಬತ್ತುಳ್ಳೇರು ಆರು ಏನು ಯಾಕಡೆ ಪಂಡ್ಲೇಕನೆ ಪಂಡ ನಮ್ಮ ತುಳುನಾಡದ ಒಂಜಿ ಪೆರ್ಮೆದ ಮಲ್ಲ ವ್ಯಕ್ತಿತ್ವ ಅಪ್ಪ ಐಲೇಸದ ಈ ಒಂಜಿ ಸುರುತ ಕಾರ್ಯ ಕಜ್ಜನು ಜಯ ಜಯ ತುಳುವ ಸೀಮೆ ಈ ಪದಕ್ಕೂ ಸಾಹಿತ್ಯ ಬರೆತಿನಾರು ಮೋನಪ್ಪ ತಿಂಗಳಾಯ ಬೇರೆ ಇಂದೇನು ಪಂಡಿನಾರು ಕೃಷ್ಣ ಕಾರಂತೇರು ತುಳುತ ಮಾಮಲ್ಲ ಒಂಜಿ ಜನ ಕೃಷ್ಣ ಕಾರಂತರಿಗೆ ಒಂಜಿ ನುಡಿ ಪುರ್ಪದ ಲೆಕ್ಕ ಒಂಜಿ ಪದ ಪುರ್ಪನು ಮುಲ್ಪ ಸಂದಾಯರೊಳ್ಳೇರು ಪ್ರಕಾಶ್ ಪಾವಂಜೆ ಬೇರೆ ಪ್ರಕಾಶ್ ಪಾವಂಜೆ ಜಯ ಜಯ ತುಳುವ ಸೀಮೆ ಅಪ್ಪಿನ ಸುಗಿತ್ತೊಂದು ಈ ಕಾರ್ಯಕ್ರಮನು ಸುರ್ಮಲ್ಬುವ.

ಸುಲ್ಮೇಲು ಪ್ರಕಾಶ್ ಪಾವಂಜೆ ಬೇರೆಗೆ ಅಯಿಲೆ ಸದಾ ಒಂಜಿ ಯುವ ಗಾಯಕಿ ಎಂಬೇರು ಮಸ್ತ್ ಪದಕುಲೇನು ಪದ ಪಣಿ ತಿನ್ನಾರು ಎಡ್ಡಂಜೆ ತಾಟಿ ಅಯಿಲೇಸ ತುಳು ಕಾರ್ಯಕ್ರಮದ ದೇಶ ಸೇವೆ ಕಾರ್ಯಕ್ರಮಲ ಮಸ್ತ್ ಮಲ್ತೊಂದುಂಡು ನಮ್ಮ ಜಲನಯನ ಪದ್ಧತಿ ತೋಡು ಅರಿಪಾವು ನಂಜಿತ ಮಸ್ತ್ ಕಜ್ಜಗುಲೇನು ಪೂರ ಮಲ್ತೊಂದುಂಡು ಅವೇ ಲೇಕ ನಮ್ಮ ಸಂದೀಪ್ ಉನ್ನಿಕೃಷ್ಣನ ನಿಗ್ಲಿಕ್ಕೆ ಎಂದು ನಮ್ಮ ನೆಟ್ ಮುಂಬೈ ನೆಟ್ ತೀರ್ದು ಪೋ ತಾಜ್ ಹೋಟೆಲ್ದು ತೀರ್ದು ಪೋಯ್ ನಂಚಿತ್ತ ಸಂದೀಪ್ ಉನ್ನಿಕೃಷ್ಣನ್ ಇಲ್ಲಲ್ಲ ಪೋದು ಕರಿಯೋಡ್ ಸಲ ಆಯ್ನ ಒಂಜಿ ಇಲ್ಲಲ್ಲ ಅವು ಏತು ಪೊರ್ಲದ ಒಂಜಿ ಪ್ರೋಗ್ರಾಮ್ ಅಲ್ಲಿ ತೇರು ಪಂಡದು ನಂಗೆ ಗೊತ್ತು ಜಾತು ಒಂಜಿ ಪಂಡ ಒಂಜಿ ಅಂಚಿತ್ತ ಒಂಜಿ ಇಲ್ಲ ಇಲ್ಲಾಗ ಪೋದು ಮಲ್ಪ ನಂಜಿ ಮಸ್ತ್ ಕಾರ್ಯಕ್ರಮಗಳನ್ನ ಕಜ್ಜಗಳ ಮಂತವಲ್ಲ ನಂಗೆ ಗೊತ್ತು ಈ ನಮ್ಮ ಆರಾಧ್ಯ ದೇವೇರು ಕೋಟಿ ಚೆನ್ನೈರು ಕೋಟಿ ಚೆನ್ನೈರನ್ನು ಸುಗಿಪಂದೆ ನಮ್ಮ ಒವ್ವೇ ಒಂಜಿ ಲೇಸು ದುಂಬು ಪೈರುತ್ತಿ ಅಂಚಿತ್ತ ಒಂಜಿ ಪದ ಜೋಡು ನಂದ ದೀಪ ಬೆಳಗಂಡು ಇದನ್ನ ಸಾಹಿತ್ಯ ಬರೆಯನಾರು ಅಮೃತ ಸೋಮೇಶ್ವರ ಪಿ ಬಿ ಶ್ರೀನಿವಾಸ್ ಈ ಒಂಜಿ ಪದನು ಪಂಡನಾರು ಅಮೃತ ಸೋಮೇಶ್ವರ ಗೊತ್ತುಂಡು ತುಳುತ ಅವೇತೋ ಮಸ್ತ್ ತುಳು ಸಿನಿಮಾಗಳಿಗೆ ಪದ ಪಂಡದು ಪದ ಬರೆತಿನಾರು ಸಾಹಿತಿ ಇಂಚಿಪ ಆರತಿ ಇರದು ಬತ್ತೇರು ಈ ಪದ ಅರೆಗೆ ಅರ್ಪಣೆ ಮಲ್ತಂದು ಅರ್ಪಣೆ ಮಲ್ತಂದು ಸುಮಾರು ನಮ್ಮ 10,000 ಜಾಸ್ತಿ ಪದಕ್ಕುಲೇನು ಇನಿ ಮುಟ್ಟ ಪಂಡದು ಸುಮಾರು ಸಿನಿಮಾಡು ಸುಮಾರು 100 ಹೆಚ್ಚಿನ ಪದ ಪಂಡಿ ನಂಚಿತ್ತಿದ್ದ ನಮ್ಮ ರಮೇಶ್ ಚಂದ್ರರು ಈ ಜೋಡು ನಂದಾದೀಪ ಬೆಳಗಡು ಪನ್ಪುನ ಈ ಒಂಜಿ ಪದನು ನಿಕ್ಲೆಗೆ ದೊಂಬು ಪನ್ನೀರೊಳ್ಳೇರು.

ನನದುಂಬುಗು ಐಲೇಸ ಎಕಡೆ ಪಂಡ್ಲೆ ಕೊನೆ ಪುಯೆಂಪು ನೂತೊಂಜಿ ನೆಂಪು ಐಟು ಸುಮಾರು ನೂತೊಂಜಿ ಪದಕ್ಕುಲು ಆಹ್ವಾನ ಬತ್ತಿ ನೂತೊಂಜಿ ಪದಕ್ಕುಲೇನು ಅಚ್ಚುಮಲ್ ತೀರ್ತೇರು. ಆ ಪದಕ್ಕುಲಡು ಸುರು ಅದು ಮಸ್ತ್ ಪದಕ್ಕುಲೆ ಇನಿ ರೆಕಾರ್ಡ್ ಆದ ನಂಗೆ ಐಲೇಸ ಯೂಟ್ಯೂಬ್ಡು ಪೋಣ ತಿಕ್ಕೊಂಡು ಲಿರಿಕ್ಸ್ ಎಲ್ಲ ತಿಕ್ಕೊಂಡು ಒಟ್ಟಿಗೆ ಆಯ್ತು ನಿಕ್ಲಿಗೆ ಐಟ ಟ್ರ್ಯಾಕ್ ಎಲ್ಲ ತಿಕ್ಕೊಂಡು ಪದ ಪಂಡ್ರೆ ಬಡದು ಅಂಚಿತ್ತೊಂಜಿ ಪದ ಬರೆಯನಾರು ವಿಮಲ ದುಗ್ಗಣ್ಣ ಆರು ಒಂಜಿ ಎಸ್ ಎಲ್ ಸಿಲ ಕಲ್ಪನ್ನ ಕಲ್ತ ದಿನ ಒಂಜಿ ಪೊಂಜೋ ಬರೆತಿನ ಅಂಚಿತ್ತಿನ ಆ ಪದ ಇನಿ ಸಾಲೆತ್ತೂರು ಶಾಲೆಡು ಒಂಜಿ ಕಾಂಡೆದ ಬೊಲ್ಪುದ ಪ್ರಾರ್ಥನಾ ಒಂಜಿ ಗೀತೆ ಅದು ಆಪ್ನೊಂದಿತ್ತಿಂಡ ಈ ಪದ ಪದದ ಶ್ರೇಷ್ಠತೆ ನಮಗೆ ಅರ್ಥ ಮಂತ್ರೋಡು ಐಲೇಸದ ಒಂಜಿ ಮಲ್ಲ ಕೊಡುಗೆ. ಈ ಪದನು ಪಂಡ್ರವಳ್ಳೇರು ಶೀಲಾ ಪಟೇಲ್ ಮಸ್ತ್ ಸಜ್ಜನ ಚಂದನ ಸದ್ಭಾವನ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಆಯ್ನ ಗಾಂಗ ಕೋಗಿಲ ಎಂದು ಪುದರ್ ಪಡಿ ನಂಚಿತ್ತಿನ ಶೀಲಕ ಈ ಒಂದು ಪದನು ನಿಖಿಲ ದುಂಬು ಪಾಣಿಯವರು ಶೀಲಕ ವೆಲ್ಕಮ್.

0: ಸಲ್ಮೇಲು ಶೀಲಾ ಪಡೀಲಿ ಮೇರೆಗೆ ವಿಮಲ ದುಗ್ಗಣ್ಣ ಬೆಲ್ಲಾಲ್ ಮೇರು ಬರೆತಿನ ಈ ಪದಕ್ಕು ನಮ್ಮ ಪ್ರಮೋದ್ ಸಪ್ರೆ ಮೇರು ಸಂಗೀತ ಬರೆತೀರು. ಮಂದಾರ ಕೇಶಭಟ್ಟನ ಪುಳ್ಳಿಯಾರು ಪ್ರಮೋದ್ ಸಪ್ರೆ ಆರು ಇನ್ನಿಕ್ಕೆ ಸಂಗೀತ ಮಲ್ತೀರು. ನೆರ ಪೊರ್ಲೊಡೆ ನಮ್ಮದಿರ ಪಣ್ಣ ಶೀಲಾ ಪಡೀಲಿ ಮೇರೆಗೆ ಸೊಲ್ಮೇಲು
1: ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ಐಲೇಸ ದ ವಾಯ್ಸ್ ಆಫ್ ಓಷನ್ ಬೆಂಗಳೂರು ಮೊಕಲು ನಡಪಾದುಕೊರ್ನ ಪದರಂಗಿತ ಕಾರ್ಯಕ್ರಮದ ಸುರುತ ಯಜ್ಞೆ ಕೇಂಡರು ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಕೇನೊಂದು ಪ್ಲೆ ರೆಡಿಯೂ ಸಾರಂಗ ನಾಟ್ 7.8 FM ಒಂದು ರಂಗ ರಂಗದ ಬದುಕ.
2: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
3: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
5: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡೋದಿಲ್ಲ. ಅಬ್ಬಾ, ಎಲ್ಲಾದರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
6: ತುಂಬ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆಯಾಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದಳು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ? ಆತ್ಮಹತ್ಯೆ ಮಾಡಿಕೊಳ್ಳ.
7: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ, ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
8: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
9: ಹಾ, ಬಂದೆ ಅಮ್ಮ.
8: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
9: ಅದು ಹನಿ ಹನಿ ಅಮ್ಮ, ಇರಲಿ, ಪರವಾಗಿಲ್ಲ.
8: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
9: ಆಯ್ತಮ್ಮ.
7: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
10: ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ಡ್ ತುಳು ಪ್ರಸಾರಕ್ಕೇನೊಂದುಲ್ಲರ್ ನನ್ನ ದುಂಬಗ್ ವಿಲ್ಸನ್ ರೆಬೆಲ್ಲೋ ಅರ್ನ ನಿರ್ಮಾಣಡ್ ತೇಜಸ್ ಪೂಜಾರಿ ಅಂಚನೆ ಎಲ್ಟನ್ ಮಸ್ಕರೇನ ಸ್ಮೋಕಲ್ನ ನಿರ್ದೇಶನಡ್ ಮೂಡ್ದು ಬತ್ತನ ತುಡರು ತುಳು ಚಿತ್ರದ ಕೆಲವೊಂಜಿ ಪದಕುಲೇನು ಕೇನೊಂದು ಬರಕ. ಸುರುಕಾದ್ ಜೈ ಗಣಪತಿ. ಪದಪಂತಿನಾರ್ ಪ್ರಕಾಶ್ ಮಹಾದೇವನ್. ಸಂಗೀತ ಕೊಡ್ತಿನಾರ್ ಪ್ಯಾಟ್ಸನ್ ಪಿರೇರಾ. ಸಾಹಿತ್ಯ ಮೋಹನ್ ರಾಜ್.

ಕಟಾಕ್ಷಂ ಗಜವಕ್ರಂ ಚತುರ್ಥಜಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಶೂಂದ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ಭೂರಿನಾಯಕಂ ಏಕಾದಶಂ ಗಣಪತಿ ದ್ವಾದಶಂ ಭೂಗಜಾ

ನನದುಂಬಗ ಪ್ರೇಮಾಯಣ ಪದಪಂತಿನಕುಲು ಪ್ಯಾಟ್ಸನ್ ಪಿರೇರಾ ಶರಣ್ಯ ಭಟ್ ಸಾಹಿತ್ಯ ಬರೆತಿನಾರು ಮೋಹನ್ ರಾಜ್ ಸಂಗೀತ ಕೊಡ್ತಿನಾರು ಪ್ಯಾಟ್ಸನ್ ಪಿರೇರಾ.

ಒಂದು ತುಡರು ತುಳು ಸಿನಿಮಾದ ಕೆಲವೊಂಜಿ ಪದಕುಲು. ನನದುಂಬಗ ಬಿಳಿಯಾರು ರಾಕೇಶ್ ಭೋಜರಾಜ್ ಶೆಟ್ಟಿ ಅರ್ನ ನಿರ್ಮಾಣಡು, ನಿತಿನ್ ರೈ ಕುಕ್ಕುವಳ್ಳಿ ಅರ್ನ ನಿರ್ದೇಶನಡು ಮೂರ್ದು ಬತ್ತಿನ

ದೈವ ತುಳು ಸಿನಿಮಾದ ಕೆಲವೊಂಜಿ ಪದಕುಲು. ಈ ಪದಕುಲೆಗೆ ಸಂಗೀತ ಕೊಡ್ತಿನಾರು ನಿಶಾನ್ ರೈ, ಸುರುತ ಪದ ಧರ್ಮದೈವ ಶೀರ್ಷಿಕೆ ಪದ, ಉಂದನ್ನು ಬರೆತಿನಾರು ಕೆ ಕೆ ಪೇಜಾವರ, ಪದ ಪಂತಿನಾರು ಪಟ್ಲ ಸತೀಶ್ ಶೆಟ್ಟಿ.

ಒಂದು ಧರ್ಮದೈವ ತುಳು ಸಿನಿಮಾದ ಕೆಲವೊಂಜಿ ಪದಕ್ಕುಲು ನನ್ನ ದುಂಬುದ ಕಾರ್ಯಕ್ರಮದ ತಿಕ್ಕಗ ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ರಂಗ ರಂಗದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
7: ಹಾ, ಬಂದೆ ಅಮ್ಮ.
6: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
7: ಅದು ಹನಿ ಹನಿ ಅಮ್ಮ, ಇರಲಿ, ಪರವಾಗಿಲ್ಲ.
6: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನ ಸರಿಯಾಗಿ ಬಂದ್ ಮಾಡಿ ಬಾ.
7: ಆಯ್ತಮ್ಮ.
5: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರು ಬೊಡಿದಿ. ಈಗ ಬಂಗಾರು ಬೊಡಿದಿ ಈ ಯಕ್ಷಗಾನದ ಎರಡನೇ ಕಂತು.
1: ಕಮಲೋ ಕಮಲೋತ್ಪತ್ತಿ ಬಂಡದಾದ ಕಮಲವಂಚಿನ ಮೋನೆ, ಆ ಕುರ್ಲಕಂಠದ ದೇಕಿದ ಮೋನೆಡ, ಆ ಕಣ್ಣು ಬಂಪಿನ ಎಸಳು ತಾವರದ ಆ ಎಸಳು ಗಾತ್ರದ ಕಮಲೋ ಕಮಲೋತ್ಪತ್ತಿ ತಾವರದಂಚಿನ ಮೋನೆಡ ತಾವರದಂಚಿನ ಕಣ್ಣು
2: ಹೂ ಕಣ್ಣು
1: ಹೂ ಕಣ್ಣಂದು ಬಣ್ಣ ಚುಳ್ಳೈಡ ಹೂವತ್ತೆ ಚುಳ್ಳೈಡ ಅತ್ತೆ ಎದುರ ದೇಕಿಗೆ ಆತ ಮಾತ್ರ ಅತ್ತೆ ನನ ಒಂಜಿ ಪ್ರಶ್ನೆ ಉಂಡಿ.

0: ಮುಟ್ಟು ಎಂಕ್ಲೆ ಇಲ್ಲ ಕೂಡ ಅದು ಎಂಕ್ಲೆ ಇಟ್ಟೆ ಮಂಗೆ ಬಲ ಕಟ್ಟ ಅವನ ಒಂಜಿ ಪ್ರಶ್ನೆ ಕೇಂದಾಗ ಅಯ್ಕೊಂಜಿ ಅರ್ಥ ಅರ್ಥ ಅಂದು ಕೊಡು ಒಟ್ಟು ಬತ್ತೀರ್ ಅಕ್ಲೆ ಒಂಜಿ ಪ್ರಶ್ನೆ ಕೇನೋಡ ತಗೊಂಡದ್ದು ತಿಕ್ಕಿನ ಪ್ರಶ್ನೆ ಕೇಳತ್ತು ಪರೀಕ್ಷೆಗೆ ಒಂಜಾತು ನಿನ್ನ ಕಾಪಾದು ಇತ್ತೆ ವರನೆ ಪರೀಕ್ಷೆಗೆ ಬಲ್ಲೆ ಮಂಡದ್ದು ತಿಕ್ಕಿನ ಅಂತಿನ ಪ್ರಶ್ನೆ ಕೇಳೋಣ ಎಂಜಿನ ಕೃತಿ
1: ರಾವಣ ಕುಂಭಕರ್ಣ
0: ಇಕ್ಲೆಗೆ ಪುರಾಣ ಜ್ಞಾನ ಹೆಚ್ಚಿ ಇಕ್ಲೆಗೆ ರಾಮಾಯಣ ಮಹಾಭಾರತ ಓದುದು ಗೊತ್ತಿಚ್ಚಿ ಎಲ್ಲಂಚಿನ ಕಲಿಯಾತು ಅಯ್ಯ ಓದುದು ಅರೆತದು ಪುರಾ ಕರಾದು ಇದೆ ಮುಟ್ಟ ಬರ್ತೀನ ಕುಂತಿನ ಜೋಕ್ಲಿಯರು ರಾವಣ ಅಂದ ನಿಕ್ಲ ರಾಮಾಯಣ ಒಬ್ಬ ಮಹಾಭಾರತ ಒಟ್ಟಿಗೆ ತುಯಿನ ಕುಂತಿನ ಜೋ ಮಗೆ ರಾವಣ ಎಂಚಾಗ್ಲಿ ತಾನೇ ಮರ್ಯಾದೆ ಬರ.

0: ಮರ್ಯಾದಿನ ಪಾತ್ರ ದಾಖಲೆಯನ್ನು ಕಳಪುರ್ಣ ಮುರ್ತು ಹೊನ್ನನ್ನು ಕರ್ಪುಣ ಮುರ್ತು ನಿಖಿಲ ಮೂರು ಸ್ವಯಂ ವಾರತೆ ಹೇ ಎಂಚೆಂಚಿ ನಾವು ಪ್ರಶ್ನೆ ಹೇಗೇನು ಅಂತೇ ಪುರಾಣ ಪುರಾಣ ಎಂಕೇ ಗೊತ್ತು ಜ ಎಂಕುಳು ಮೀನಿ ದೆತ್ತ ಅನ್ನ ಪುರಾಣ ಆ ಪುರಾಣ ಕೊಡಿಗಾನೆ ಇಜ್ಜಿ
1: ಉತ್ತರ ಗೊತ್ತಿದ್ದ ಉತ್ತರ ಗೊತ್ತಿದ್ದ
0: ಬಂಡೆಕೊಂಜಿ
1: ಉತ್ತರ ಬಂಡ್ರಿ
2: ನೆಟ್ಟು ಹೋಗಾಂಡ ಲಾವ ಮಗ
0: ವೈಕ್ಲಾವಂದೆ
2: ಮಂತ್ರಿ
1: ಓ ಉಂತಲೆ ಈರ್ ಉತ್ತರ ಬಂತಾರ
0: ಈರ್ ಬಂತಾರ ಈರ್ ಲಾಭ ನೋಡಿ ಅಲ್ಲ ಇರೇನೆ ಆಪೂಜಿ
3: ಅವು ಏರಲ್ಲ ಗೊತ್ತಿತ್ತಿನಾಗಲ್ಲ ಬನ್ನಡಿ ಮುಖಂಡಿನ ಕಟ್ಟಿ ಓಣಾಸಿ ಮಾಡಿ ಪದ ಕಡ ಕೊಟ್ಟಿದೆ
1: ಮಲ ಇಡ್ಯಾಲ ಎಂಜಿನ ನಿನ್ನ ಎಂಜಿನ
0: ಪುರಾಣ
1: ಪುರಾಣ
0: ಬಂದು ಹೋಗ್ನಪ್ಪ ಎಕಡೆ

0: ಬಂದವನ್ನ ಇನ್ನು ಬನ್ನು ಎಕಡೆ ಬಂದೇನು ಸರಿ ಬನ್ನು
1: ಮತ್ತೆ ಯಾನು ಬಂಡಿ ನಿಂಚಿನ ಎಡ್ಡೆಪ್ಪು ಪಾಡಂತೆ
0: ಎಡ್ಡೆಪ್ಪು ನಿನ್ನ ಲೆಕ್ಕ ಅಂತನ ಎಡಬೋಡ್ಚಿ ನಿನ್ನ ಲೆಕ್ಕ ಡೆಂಜಿ ಬರ್ತನ ಅನ್ನೋಟು ಬರ ಎಡ್ಡೆಪ್ಪು ದಿವನ್ ನಮ್ಮ ಈ ತುತ್ತೈತ ಹೊರ್ತುನ ಎಂಕ ನಿಕಲ್ಲಕ ಲಾಗ್ಯಾರ ತೀರು ಜಿಂದತ್ತು ನಿಕಲ್ನ ಪ್ರಾಯ ನೆರೆದ ಜಾಸ್ತಿ ಲಾಗಿದಾತನು ಮಂತ್ರಿಲ ನನ್ನ ಲಾಗ್ಯೋಡ್ಚಿ ಕುಲ್ಲೋದು ರಾಜಕೀಯ ಮಲ್ಪುಲೆ ಎಂದು ಇಂಚಿನ ತುತ್ತೈತ ಹೊರ್ತುನ
2: ಓಪುಣ್ಣೇನೂಲು
0: ಅತಿ ಈರ್ನದಾಲ ಉಂಡ ಹಿತವಚನ ಬಂದ್ರ
2: ಹಿತವಚನ ಬಂದು ಮೂಲು ಓಡಿತ್ತಿನ ಹಿತವಚನ ಮೂಲಿಜ್ಜಿ
0: ಇಜ್ಜಿ
2: ಇಡೆಗಾತ ನಂಚಿನ ಹಿತವಚನ ಎನಡಜ್ಜಿ
3: ರಾಜಕುಮಾರ
2: ಓ
3: ದುಂಬು ಸಾನೆ ವಾಡ್ನೆ ನಿಂತವು
0: ಒಂಜಿ ಕೋಡಿಗೆ ಬಂದಾಗ ಒಂಜ ಗೆಂದು ಬೇ ಬನ್ಪುನ ನಿರೀಕ್ಷೆ ಬೋಡು ಗೆಂದು ಬೇ ಬನ್ಪುನ ನಿರೀಕ್ಷೆ ಇಜ್ಜಿನ್ನ ಅಂಡ ತೊಂದರೆ ಒಂಜಿ ಅಲ್ಪಡ್ದಾಡೆಗಾಲ ತೋಜಿದ್ ಬರ್ಪೇನ್ ಬನ್ಪುನ ನಿರೀಕ್ಷೆ ಬೋಡು ರಡ್ಡಲ ಇಜ್ಜಂದೆ ಇಲ್ಲ ಬಿದಡ್ರೆ ಬಲ್ಲಿ ಜಾಗ್ರತೆ
2: ಇಲ್ಲ ಬಿದಡ್ರೆ ಬಲ್ಲಿ ಇಂದು ಗೊತ್ತಿತ್ತು ಆಂಡಲ ಮೂಲ ಆಪುನ ದೂಕ ಬತ್ತೀನಿ ನಿಕ್ಲ ಪ್ರಶ್ನೆ ಸಮಜ್ಜಿ ಎನ್ನ ಉತ್ತರ ಸರಿ ಉಂಡು ನಿಕ್ಲ ಪ್ರಶ್ನೆ ಸರಿ ಇಜ್ಜಿ
0: ಆಯ್ ನನ್ನ
3: ಸಭೆಕ್ ಉತ್ತರಕ್ಕೆ ಓಡೋದು ಕಾತೊಂದು ಲೇದು ಉತ್ತರನ ಮುಟ್ಟವನ
4: ಖಂಡಿತ ಅಪ್ಪಾಜಿ ಅಪ್ಪಾಜಿ ಏನಿ ನಂಚಿನ ಪ್ರಶ್ನೆ ಕುಂತೀಸುತೋ ರಾವಣೋ ಕುಂಭಕರ್ಣ ಪಾಂಡು ಚಕ್ರವರ್ತಿ ಪಾಂಡು ಚಕ್ರವರ್ತಿನ ಕೈಪತ್ತನದ ಬಡಿದು ಏರಿ ಅವು ಬೊಕ್ಕ ಏರ್ಲತ್ತು ಕುಂತಿ ಕುಂತಿ ಇತ್ತುಂಡ ಅಂದೆ ಬುಡದಿತ್ತುಂಡಯ ಒಂದು ಕುಳಪು ಏರು ಶ್ರೇಷ್ಠ ಅಂದ ಕೇಂಡ ಪುತ್ರೇ ಕುಂತಿನ ಮಗೆ ಏರಂದ ಕೇಂಡ ಕರುಣೆ ಅವೇನು ಅಂಚಿ ಬಿಡುಕ ಆತ ಮಾತ್ರ ಬರ್ತಾನೆ ರಾಮದೇವರು ರಾಮದೇವರಿಗೆ ಎದುರಾದಂತದಿನ ಏರು ರಾವಣ ಕುಂಭಕರ್ಣರ ನಕಲೆ ಅಗಸ್ತ್ಯರು ಒಯ್ಟು ಪುಟಿ ಏರು ಕುಂಬಡ ಪುಟಿ ಏರು ಅಂತಿನೇ ಮೂಲುಲ ಕರ್ಣೆ ಕರ್ಣೆ ಕುಂತಿನ ಮಗೆ ಅವನು ಕುಂಭ ಅಗಸ್ತ್ಯರು ಕುಂಬಡ ಪುಟಿನ ಕುಂತಿ ಸುತ ರಾವಣ ಕುಂಭಕರ್ಣ
2: ಉದರ್ಗ ತಕ್ಕ ವಿದ್ಯಾಧರೆ ಬಂದ್ಬಿಡ ತಪ್ಪವನ್ನು ನಿನ್ನ ಚಾತುರ್ಪುದ ಉದರ್ಮೆಗೆ ಅಲ್ಲಿ ಮೆಚ್ಚಿ ಬಾಲೆ ನಿಕ್ ರಾಜಕುಮಾರ ನೀ ಏರ್ಲ ಮೆಚ್ಚಿ ಜೊತೆ
4: ದಾದ ಮಲ್ಪನ ಬಲ್ಲೆಗೆ ಏನಾಡ್ದು ಹೆಚ್ಚಿಗೆ ಕಲ್ತದು ಕೊಡು ಯಾನಕ್ಕೆ ನಿನ್ನಂಚಿನ ಪಂತಗೋ ಸರಿಯಾದ ಉತ್ತರ ಕೊರಡು ತೀರ್ಮಾನವೈದಿನ ಏರ್ಲ ತಿಕ್ಕ ದಿನ ದಾನೆ.

0: ಇನ್ನಿತ ದಿನಕಾನಗ ಎಲ್ಲ ಮಗಳಿಗೆ ಮದುವೆ ಒಪ್ಪನ ಒಂದು ಉಲ್ಲಾಸದ ಕಿರಣ ಎಲ್ಲ ಪಾಲಕ ತೋಜೊಂದಿತ್ತು. ಆನ ಇನ್ನಿ ನಡತಿನ ಘಟನೆ ಕುನಗ ದಾದನ ಯಾರು ಎನ್ನಿನ ಕೋಡಿ ಎತ್ತಿದಿ ದಾದ ಮಲ್ಪಡನ ಏತು ಭಾಗ್ಯತ್ರ ದಾನ ಮಗಳಿಗೆ ಮದಿ ಮಲ್ಪರಾಗಿ ಅರಸುದು ಬನ್ಪುನ ಎದ್ದೆಯ ನಾನು ಕುಂತೊಂದುಂಡು ಮಂತ್ರಿಲೆ ಸಾದಿ ತೋಜೊಂದಿಚ್ಚಿ ದಾದ ಮಲ್ಪುನ ಬನ್ಪುನ ತಿರಿಯೊಂದಿಚ್ಚಿ ಸಾದಿ ಭನಯರ
1: ಸ್ವಾಮಿ ದಾದ ಮಲ್ಪುನ ಬಲ್ಲೆ ಒಂತೆ ತಪ್ಪು ನಮ್ಮನೆ ಎಂದು ತೋಜುದು ಏಪಲ ಜೋಕುಲೆಗೆ ವಿದ್ಯಾಭ್ಯಾಸ ಕೊರ್ನಾಗ ನಮ್ಮನೆ ಒಂಚೂರು ಆಲೋಚನೆ ಮಲ್ಪೋಡು ಈತ ವಿದ್ಯಾಭ್ಯಾಸ ಕೊರ್ದು ಈ ಜೋಕುಲೆ ನಮಕ್ಕ ಆಲಿಪೋಲಿಯ ಅಂದ್ ಎಲ್ಲ ಕಾಲ ಕರಿದು ಪೋಯ್ಬೇಕು ನಮ್ಮ ಎತ್ತದೆತ್ತದ ಆಲ ಪ್ರಯೋಜನ ಇಜ್ಜಿ ಸ್ವಾಮಿ ಬುಡ್ಲೆ ದಾದ ಮಲ್ಪುನು ಇತ್ತ ಕಲ್ಪನಾತನು ನನ್ನ ಬೊಡ್ಚಿಂದ ಬಂಡ್ರ ನಮ ಕಾಪುಡ ನಮ್ಮ ಬೊಡ್ಚಿಂದ ಬಂಡ ಆ ವಿದ್ಯೆ ಕೂಡ ಬಾರ ಸಾಧ್ಯ ಉಂಡ
0: ಮಂತ್ರಿಳೆ
1: ಓ
0: ಕಂಡರಾವನ ಸೊತ್ತು ಒಂದು ಕೇಂದ್ರ ವಿದ್ಯೆಯನ್ನು ತೆರೆದಿ ನಕುಲು ಪಂತೇರಿ
1: ಖಂಡಿತ
0: ಮಂಚಿಂದಪ್ಪ ಎನ್ನ ಮಗನಿಗೆ ಸರ್ವ ವಿದ್ಯೆಲ್ಲ ಗೊತ್ತು ಕೂಡ ಮಲ್ಪನ ಉದ್ದೇಶದಿ ಒಂದನೇ ವಿದ್ಯಾಭ್ಯಾಸ ಕಲ್ಪಾಯ ಯಾನು ಅಂಡ ಅವ್ವೇಣಿ ಎನ್ನ ಪಾಲಕ ಮುಲ್ಲಾದು ತೋಜೊಂದುಂಡು ದಾದ ಮಲ್ಪುಡು ಮಂತ್ರಿಳೆ
1: ಎತ್ತ ಮಲ್ಪೊಡ್ಚಿ ಸ್ವಾಮಿ ಈರ ನನ್ನ ಉಪ್ಪು ತಿಂತಿನ ಜೀವ ಒಂದು ಈರಗ ಬೋಡಾದು ಎನ್ನ ಈ ಕ್ಷಣಕ್ಕೆ ಈರ್ನ ಕಾರ್ದ ತೀರ್ಥ
2: ಬಣ್ಣಗ ನೀರುಳಿದ ರಸಮಿ ಕುಡ್ತಾರ
1: ನಿತ್ಯ
2: ಶುರು ಆಯ್ತಾ ಕಣ್ಣ ನೀರು ಕಣ ನೀರು ಎತ್ತಿದ್ದೀನಿ
0: ಬಾತ್ರೇನ ಓಕೆ ಮಂತ್ಲೇನ ಕಣ್ಣಿಡ್ತೀಯನಾ.

0: నీరే జతనుండు.
1: స్వామి ఈరు వేతమల్ పొడుచు ಈರ್ನ ಮನಸ್ಸಿನ ಸಮಾಧಾನಕ್ಕೆ ಬೋಡದು ಒಂಜಿ ತಾದಿಯಾನು ತೊಜಿಪ್ಪಾವಲಿ ಎಂತ ಬೋಡದತ್ತು ಎಂತ ಬೋಡದತ್ತು ಸ್ವಾಮಿ ಈರ್ನ ನುಪ್ಪು ತಿಂದಿನ ಒಂಜಿ ಅರಣಕ್ಕ ಬೋಡದು ಯಾನು ಸಂದಾಯ ಮಲ್ಪರ ಒಂಜಿ ಅವಕಾಶ ಎಂಕು ಕೊರುವರ
2: ಮಂತ್ರಿಲೆ ಓ ಯಾನು ತರಗತ್ತೇನ ಒಳಗೆ ಬೆರಿಬಟ್ಟು ಉಮೇದು ಕೊರ್ನಾರು ಈರು ಮಂತ್ರಿ ಪನ್ಪುನ ಐಕೆ ಅರಸು ಆಯನ ಬೆರಿಬುದಲಿತ್ತೊಂದು ಆಯನ ಕಾಪುರಚ್ಚನ ವಲ್ಪ ಜಬದಾರಿಪ್ಪುನ ಮಂತ್ರಿಗೆ ಅಂತ ಇನಿ ಕಾಲ ಯಾನು ಎತ್ತಡುಪ್ಪುನ ಕೊಟ್ಟರು ಅರಸುಲೆ ಎತ್ತದೆಪ್ಪಡೆ ಯಾನು ಲೇರೆ ಜಿಂದು ಪನೊಂದುಲ್ಲರು
1: ಸ್ವಾಮಿ ನಮ್ಮ ರಾಜಕುಮಾರಿಗೆ ಬೇತ ಆಣುಲನ್ನು ನಾಡುರಾಯನ ಚಿತ್ರ ಅನಿವಾರ್ಯತೆ ನಮಕ್ಕೆ ದಾದ ಉಂಡು ಬಲ್ಲೆ ಆಣು ಉಂಡಪ್ಪ ನಮ್ಮ ಇಲ್ಲಲೆ ಇದ್ದ ನಮ್ಮ ಇಲ್ಲಲು ಬೊಲ್ಲೈನ ದೀವೊಂದು ಊರಿಡೀಕ ನೆಯ್ಕ ದಾಯ ಸ್ವಾಮಿ ನಾಡ್ನು
2: ಮಂತ್ರಿಲೇ ಓ ಈ ನಾಡು ಏರುಲ್ಲೇರ ಏತಿ ಜನಲೇರ ಪನಪನ ಸರ್ವನ ತೆರಿದಿನಾಯೇ ಯಾನು ಆಂಡ ಎನ್ನ ಕಣ್ಣ ಗೋಚರ ಎನ್ನ ಇಲ್ಲಾಡುವುಲಾಯೇ ಆನುಲ್ಲೇರ ಎಂದು ಈರು ಪನೊಂದುಲ್ಲಾರು
1: ಅಂದು
2: ಇನ್ನ ಪಾತ್ರದ ತಿರ್ಲೆ ಎಂಕು ಅರ್ಥ ಹೊಂದಿಜಿ ಬುಡುಪಾದು ಪನುವಾರ
1: ಸ್ವಾಮಿ ಎಂಕೊರಿ ಮಗೆ ಉಲ್ಲೆ ಇರೇ ಗೊತ್ತಿಜ್ಜಲ್ಲ ವಿಷಯ ಅಂತ ಕಲಾದರಿ ಆಯನ ಪೊರ್ಲುಡು ಮನ್ಮಥ ಲೆಕ್ಕ ವಿದ್ಯೆಡು ಬೃಹಸ್ಪತಿ ಲೆಕ್ಕ ಯೋಗ್ಯತೆಡು ದೇವೇಂದ್ರ ಒಂಜಿ ಕೈ ಮಿತ್ತ ಸ್ವಾಮಿ ಎನ್ನ ಮಗೆ ಯಾನು ಬುಗರ್ರ ಬಲ್ಲಿ ನಮ್ಮ ರಾಜಕುಮಾರಿಗಳಲ್ಲಿ ಎಲ್ಲ ರೀತಿಯ ಸಲುಗೆ ಎಲ್ಲ ಉಂಟು ಗುರುಮಠಟ್ಟು ಒಟ್ಟಿಗೆ ವಿದ್ಯೆ ಕಲ್ತನ ಗುರು ಸ್ವಾಮಿ ಒರಿಯನ ಮನಸ್ಸು ಎಂತ ಬಂಡದೆ ಒರಿಕ್ಕು ಒರಿಯಕ್ಕೊರಿ ಸರಿಯಾದ ಅರ್ಥ ಮಲ್ತೊಂದಿರಿ ಅಕ್ಕಲೇನೆ ಮದ್ನ ಮಲ್ತು ಕೊರನು ನಂದ ಎಲ್ಲ ದಾನಕ ನಮ್ಮ ದಾಯ ನಮ್ಮ ಬೊಣ್ಣನ ಪಿದೈ ಕೊರಡು ಬಲ್ಲೆ ಹಿರೇ ಕೊಂಚ ಕಟ್ಟಿದ
2: ದಿನ ದೀಪು ನೇರ್ದು ದುಂಗು ಒಂಜಿ ಪದತ್ತೊಂದ ಕ್ರಮ ಉಂಡತ್ತೆ ಅವೇನೆ ದುಂಬತ್ತ ಮಲ್ಪ ಅಂದೇ ಓರ ಇನ್ನ ಪುಗಿಯಲ್ ಪಾತಿನ ವಸ್ತ್ರ ಎಂಕು ಕೊರುವಾರ
1: ಒಂದು ಮಂತ್ರನು ಮಾತ್ರ ಮಾಡ್ನು
2: ಆಂಡ ನನ್ನ ದುಂಬುಗ ಸಂಬಂಧ ಕೋಡಿದ್ಯ ಅಂದಪ್ಪ ಕೇಚು ನಿನ್ನ ತರಟೆ ದೀತಿನ ಮುಂಡಾಸು ಹೊರದೆತ್ತಿ ಎನ್ನ ಕೈ ಕೊರು ಮಂತ್ರಿಲೇ
1: ಓ
2: ಪುಂಜಿ ಗಲಿಗೆ ದುಂಬುದ ಪಾತೆರಗು ಬೋಡ ಈ ಮುಂಡಾಸು ನೀರು ಇದೇನೆ ನಿನ್ನ ಪುಗೆಲ್ಗೆ ಬಾಡೋಣ ಮಂತ್ರಿಲೇ
1: ಓ
2: ಎಂಚ ತೋಜೊಂದುಂಡವಲು
1: ಆಯಲೆಕಂತನ ಸಂಬಳಗ ಬೆನ್ಪುನ ಒರಿ ಬೇಲೆದಾಯನ ಮಂಡಳಿಪ್ಪುನ ಮುಂಡಾಸು ಎನ್ನಲೆ ಕಂತನ ಮಂತ್ರಿನ ಮಂಡಿಡಿ
2: ಅರ್ಥ ಅಂಡತ್ತೆ ದಾದ ಮಂಡರ್ ಇರ್ನ ಮಗನು ಎಂಕೆನ್ನ ಮಗಲಿಗೆ ಕೈ ಕೊರೆಯರು ಅಂದ ಸ್ವಾಮಿ ಗಡ್ಡೆಚ್ಚಿನ ಗಿರದೇಪನ ಕೊಡ್ತುಂಟು ದೂರ ಇತ್ತಿನ ನಕ್ಕುರ್ಲ ತೂತು ಯಾನ ಗಿರದೇಪ ಯಾನ ಮರಿಯಿಂದ ನಾವು ಮರಿಯಾಮಲೇ ಎನ್ನ ಸ್ಥಾನವಾಲು ಎನ್ನ ಎತ್ತರವಾಲು ಅವೇನು ಗುರುತು ಇರ್ನ ಮಗನು ಎನ್ನ ಮಗಲೇ ಅರಸು ಮಗಲೇಗೆ ಬರ್ಕುಲ ಯೋಚನೆ ಮಲ್ಲ ಮಲ್ಲೆತ್ತು
1: ಸ್ವಾಮಿ ಮುಂದು ಈ ಪಾತ್ರ ಬೋಡ ಆಯ್ನ ಈ ಪಾತ್ರ ಬೋಡ ಆಯ್ನ ಯಾನ ಮಲ್ತನ ಪರೀಕ್ಷೆ ಈರಿ ಇತ್ತ ಮಿತ್ತ ಮುರಿಯಾರು ಸ್ವಾಮಿ ಇತ್ತ ಮಿತ್ತ ಮುರಿಯಾರು ಓ
2: ದುದಾನು ಎನ್ನಂದೆ ಪರೀಕ್ಷೆ ಬರ್ತೀನಿ ಪರೀಕ್ಷದ ನಿರೀಕ್ಷಣೆ ಯಾನಿತ್ತೀನ
1: ಮಗಳಿಗೆ ಮದ್ಮೆ ಆಗ್ತೈಜಿ ಪನ್ಪುನ ಚಿತ್ತ ಎತ್ತಿಟ್ಟು ಮಗಳಿನ ಏಲಾವರಿ ಪಾಪದ ಎಲ್ಲ ಮತ್ತು ಮದ್ಮ ಮಲ್ತು ಕೊರಲೆ ಎಂದು ಕೇಳ ನನ್ನ ಮದ್ಮ ಮಲ್ತು ಕೊರ್ಪರ ಅತ್ತ ಈರ್ನ ಮಗಳಿನ ಯೋಗ್ಯತೆಗೆ ಸರಿಯಾದ ಆನನೆ ನಾಡಬಾರ ಪನ್ಪುನ ಒಂದು ಎಲ್ಲಿಯ ಪರೀಕ್ಷೆ ಮಲ್ತೆ
2: ಮಂತ್ರಿಲೇ
1: ಓ
2: ಇರ್ನ ಮನಸ್ಸಾವು ಇರ್ನ ಮನಸ್ಸಾವು ಮಂತ್ರಿಲೇ
1: ಸ್ವಾಮಿ ಎನ್ನ ಪುಗೆಲ್ದಿತ್ತಿನ ತುತ್ತೈತ ನಾಯನ ಕೈಡಿದೆ ತೊಲ್ಲಿ
2: ಸಂತೋಷ ದಾದನ ಬಿಸಿರದ ಕೈ ಕರಡ್ಡು ಪಾತ್ಯರ
1: ಬಂಡು ಪರೀಕ್ಷೆ
2: ಬೇಜಾರು ಮಲ್ಪಡೆ ಅಣ್ಣ ಒಂಗಿ ಪಾತ್ಯರ ಮಂತ್ರಿಲೇ
1: ಓ
2: ಮಲ್ಪಡ ಆಯ್ನ ಬೇಲೆ ಒಂಗಿ ಉಂಡಿ ಎನ್ನ ಮಗಳೇ ಒಲ್ಪಾರ್ದು ಲಗಾವು ಎಟ್ಟೆ ಬುದ್ಧಿ ಅಂತೆ ಎಟ್ಟೆ ಬರವುದಾಯ್ನು ನಾಡದು ಮದಿಮೆ ಕಂದು ಕೊರ್ಪನ ಜವಾಬ್ದಾರಿ
3: ಮಗಕ್ಕೆ ತೋರ್ಸ
1: என்ன மக இருவாண்டு கொஞ்சே வந்து பொண்ணு திக்குச்சி பண்ண பாரு மந்த வச்சமா
0: என்ன மகளை பதிலுமா என்ன மகளைகளை பதினேழு மாடு என்ன மக இருவாண்டா அந்த
3: அரசு மகளே மந்திர மகளே அரசு

0: ಆಂಡಾ
1: ಈ ಇಂಚೆನೆ ಇಪ್ಪರ ಬಲ್ಲಿ ಈಲ ಒಂಜಿ ನಾಲ್ ಜನ ತಲೆಕ ಎಟ್ಟೆ ಜನ ಆವಡು ಎಟ್ಟೆ ವಿದ್ಯಾವಂತ ಆವಡು ಪನ್ಪುರನ್ ಚಿತ್ರ ಉದ್ದೇಶೋಡೆ ಐಗುಲ ಮಟ್ಟಕ್ಕ ನಿನ್ನ ಕಲ್ಪರ ಕಡಪುಡಿಯೇ
2: ಈ ಪಂಕ್ತಿನ ಸರಿ ನೆನಪುಂಡು ಓದು ತಿಳಿವಿಂಗಾಗಿ ಓದು ಸಂತಸಕ್ಕಾಗಿ ಓದು ಸಾಹಿತ್ಯ ಸಾಗರವ ನರಿತುಕುಂಬುದಕ್ಕಾಗಿ ಓದುತ್ತಾ ಓದುತ್ತಾ ಜಾಣನಾಗು ಓದಿ ಓದಿ ಜಾಣನಾಗು ಮಗು ಎಂದು ಕಂಡು ಅಪ್ಪೆಮ್ಮೆಲ ರಡ್ಡಿಗೆಲ್ಲ ತರೆತಮಿಸಿ ಕೈದಿದ್ದು ಆಶೀರ್ವಾದ ಮಲ್ತಿನದವರನ್ನೇ ಗುರುಕುಲ ಸೇವೆ ಮಾಡುತ್ತದೆ ಈ ಪೊರ್ಲ ವಿದ್ಯೆಯನ್ನು ಕಲಿತೇನೆ
1: ಅಂದ ಜಾಣೆ ಒಂಜ ಆಯುಷ ಬೊಕ್ಕ ಪುರಾತ ತಾನೆ ಮಲ್ಪುನ ಫಲ ಮಗ ನನ್ನ ನಿನ್ನ ಮನಸ್ಸಡಿಪುನ ಚಿತ್ರ ಜೋಕುಲಾಟಿಗೆ ಬಿಡ್ದು ಓದಿ ನಿಕ್ ವಿದ್ಯಾಭ್ಯಾಸ ಕಲ್ತದ ಗುರು ಮಟ್ಟದ ಬಂದದ್ದು ಅವ್ಯತೋ ಕಾಲ ಸಂದದ ಬೋಲು ಮೂಲೆ ಬೊಕಾಡೆ ತಿರುಪುನ ತಿನ್ಪುನ ಈತೆಟ್ಟೇ ಜೀವನ
2: ನಮ್ಮದಾದಂಡು ಇದೆ ಓಲ್ಲ ಬೇಲೆ ಬೇತೆ ಉಂಡೆ ಅಮ್ಮೇರೆ ಇಕ್ಕಿ ನೀನು ಖರ್ಚು ಮಾಡ್ಕೊಂಡು ತಿನ್ಪಿನಿ ಒಂಚೂರು ಜೀವನ ಹುಡುಕಿ ಆಪಿಲಕ ತೂಪಿನಿ ಇತ್ತಂಡ ಇದ್ದಿಂದ ಬೋಂಡ ಅಲಕ್ಕ
1: ಅಂಚತ್ ಈಲ ಜೀವನಡು ನಿನ್ನ ನರಮ್ಮನಿ ಲೆಕ್ಕ ಬದುಕೂಡು
2: ಬಂಡ
1: ಒಂಜಿ ವ್ಯಕ್ತಿ ಆಯ್ನ ನರಮ್ಮನಿ ಆದ ಪುಟ್ಟಿನಾಯಕ ಜೀವನದ ಪೂರ್ಣತೆ ಪನ್ಪುನ ಬರ್ಪುನೇ ಪವನು ಗೃಹಸ್ಥಾಶ್ರಮ ಪನ್ಪುನ ಚಿತ್ರ ಧರ್ಮೋನಾಯ ಆಚರಣೆ ಮಲ್ಪುನದ
2: ಏರ ಬಂತೇರಿ ನರಮಾನಿ ಭಕ್ತಿಗಳಕ ರಾಯರೆ ಕಲ್ತಿ ನೀರ್ದ ಮೀಂದಲಕ ನೀಂದರೆ ಕಲ್ತಿ ಅಂಡ ನರಮಾನಿ ನರಮನಿ ಅದು ಬದುಕರೆ ಕಲ್ತಿ ಮನ್ಪಿನ
1: ಅಂದು ನರಮನಿ ನರಮನಿ ಆಯ್ಲಕ್ಕ ಬದುಕೋಡು ಅಂತ ಆ ಗೃಹಸ್ಥಾಶ್ರಮ ಧರ್ಮ ಪನ್ಪುರ ಉಂಟು
2: ಈವರೆಗೂ ಮೇರೆ ನರಮಾನಿಗೆ ನರಮಾನಿನ ಗುರ್ತ ಕುಜಿನ್ ಯಾನೊಂದು ಬಂಡಿಯನೇ ಇಡ ಮೊರನಿ ಕುಂಟದಂಗ ಅಡಿಗೆ ಖಂಡನೆ ಮಡದಿರ ಅಡಿಗೆಲ್ಲ ಒಟ್ಟಿಗೆ ಹೋಗ್ತೇರಿಗೆ ಆ ತರದಾಗ ಖಂಡನೆ ಒಂಚೂರು ಹಂಚಿ ಹೋಗಿ ಓಲ್ ಉಲಾಯಿ ಪಾಡ್ನ ಒಂದು ಹಂಗಿನಗಂತ ತೂರ್ಲಿಗೆ ನೀರಿಗೆ ಸರಿ ಆಗ್ತು ನಾ ಅಂದ್ಕೊಂಡೋಳಿಗೆ ಬರಿ ಚುಂಚಿದ್ರೆ ಒಂಚೂರು ಅನುಮಾನ ಅಲ್ಲ ದಾದಾನ ಹೆಚ್ಚು ಕಮ್ಮಿ ಆದ್ರೆ ಮಂಡಿದು ಈಗ ಗಡ್ಡ ಕಟ್ಟಿನ ಕುಂಟು ಜಾರ ಹೇಗೆ ಹಾಲು ನಾಚಿ ಗೆಡಿಸಿದ ಹಂಚಿ ಹೋಗಲಿಗೆ ಇದೆಲ್ಲ ಖಂಡನೆ ಇದು ಬೊಕ್ಕೋ ಇದು ಮಾಡುದು ಅಂತ ನೀನು ಕಟ್ಟಿನವರ ಏರಿ ಏರ್ನೆಲ್ಲ ಗುರ್ತದೆ ಪೂಜೆ ಅಂತ
1: ನಿಕ್ಕ ಗುರ್ತ ತಿಕ್ಕು ಲೆಕ್ಕ ನಿನ್ನ ಜೀವನಡು ಈ ಸರಿ ಸಾಧಿಗೆ ಬರ್ಪು ಲೆಕ್ಕ ನೀನ ಮಲ್ಪಡಾಯಿನ ಚಿತ್ರ ಕರ್ತವ್ಯ ಎನ್ನ ಅಮ್ಮೆ ಅದು ಎಂಕ ಆತ ಜವಾಬ್ದಾರಿ ಐದು ಬೋಡಾದ ನಿನ್ನ ಜೀವನಡು ಈ ತಿದ್ದೊಂದು ಬದುಕೊಡು ನಾಟ ನಿಕ್ಕಿಪ್ಪು ನನ್ನ ಚಿತ್ರ ಸಾಧಿ ಉಂಜಿ
2: ಹೂವೊಮ್ಮೆ
1: ನಿಕ್ಕೊಂಜ ಮದಿಮೆ ಮಲ್ಪಡು ಒಂದು ತೀರ್ಮಾನ ಮಾಡ್ತದೆವಾಗ
2: ಮದಿಮೆ ಅಂಡ
1: ಮದಿಮೆ ಅಂಡ ಜೀವನಡು ಈ ಪೂರ ತೆರಿಯ ಲೆಕ್ಕ ಮದಿಮೆ ಆವಂದೆ ಮರಳು ಬಿಡು ಪೂಜಿ ಇನ್ನೊಂದು ಪಾತ್ರ ಗೊತ್ತುಂಡ
2: ಮರಳು ಬಿಡೋಣ ಮದುವೆ
1: ಮದ್ವೆ
2: ಮದುವೆ ಅಂಡ ಮರಳು ಬಿಡು ಪೂಜಿ
1: ಮರಳು ಬಿಡು
2: ಇರೆಗಳ ತುಂಬಾ ಮರಳು ಜೋರಿತ್ತು
1: ಎನ್ನ ವಿಷಯ ಅತ್ತಿತ್ತ ಪಾತ್ರ ನಿನ್ನ
2: ಮದ್ವೆ ಆಗ್ತಾರ ಅಂದ್ರೆ
1: ಯಾನ್ ಮದಿಮೆ ಆತ ಯಾನ್ ಮದಿಮೆ ಆಗ್ತಾರೆ ತುಂಬು ಎಂತ ಯಾನ್ ನಿನ್ನ ಲೆಕ್ಕ ಇದ್ದಾನು
2: ಅಪಗ ಇರೇ ಮರಳಿದ್ದಾನು ಮದ್ವೆ ಐನೂರು ಲೋಕ ಮರಳು
1: ಅಯ್ಯೋ ದೇವರೇ ಅಂತ ಹತ್ತು ಮಾರ ಯಾನು ಎಲ್ಲಿಂಚಿಲ್ಲ ಭಾರಿ ಬುದ್ಧಿವಂತೆ ಅಂತ ಈ ಅಂಚತ್ ಈ ಒಂಚೂರು ಜೋಕ್ಲಾಟಿಗೆ ಮಲ್ಕೋ
2: ಯಾನು ಒಂದು ದಿನ ಅಜ್ಜರಿ ತೂತಿನ
1: ತಾನೆ ಮಲ್ಪುನ ಪನಮಗ ಯಾನು ತೂಪುನ ಬರ್ತುಡೆ ಆರ್ನ ಕಾಲ ಕರಿಯೊಂದು ಬೈದಿನಿ
2: ಅರೆಗೆ ಸರಿ ಇದ್ದಾನೆ
1: ಸರಿ ಇತ್ತಂಡ
2: ಅಮ್ಮ ಮಗಕ್ಕೆ ಸರಿ ಇದ್ದಾನೆ
1: ಸರಿ ಇತ್ತಂಡಿ ಅಣ್ಣ ನಿಕ್ಕ ತೂಪುನ ಯೋಗಜ್ಜಿ ಮಲ್ಲಜ್ಜಿ ತಾನೆ ಮಲ್ಪುನ ಪಣ ಐಕ್ಯಬ್ರು ನಾನು ಬಂದ ಅಂದು ಮಲ್ಪುನ ಐಕ್ಯತ್ತ ಮಲ್ಲಜ್ಜಿ ನಿಕ್ಕೊಂಜಿ ಮದಿಮೆ ಮಲ್ಕೊಡು ಅಂತ ತೀರ್ಮಾನ ಮಲ್ತದೆ ಮದಿಮೆಗೆ ಪೊನ್ನುಲನ ಅರ್ಧ ಮಗ
2: ಹೀರೇನ ಆಡ್ದಾರ
1: ಅಂದು
2: ಓಲು ಅಲ್ಪದಾಲು ಏತು ಪ್ರಾಯದಲ್ಲೂ ಎಂಟಲ್ಲಲು ತೀರ ಪುಂಡಿ ಬೆಳ್ಗುಡ್ದಲ ಕಲ್ಲಲ್ಲ ಅಥ್ ಬೈತರ್ದಲ ಕಲ್ಲಲ್ಲ ಸಪೂರಲ್ಲ ಪದಿಪದಲ ಕಲ್ಲಲ್ಲ ಬಸದಂಟದಲ ಕಲ್ಲಲ್ಲ ಕೆಂಬುಡ್ದಲ ಕಲ್ಲಲ್ಲ ಎಂಟಲ್ಲಲ್ಲ ಮೇರೆ
1: ಅಯ್ಯೋ ದೇವರೇ ಅಲ್ಲೇನ ತುಯ್ಯನ್ನಾಂಡ
2: ಪಕ್ಕ ಜೀವ ಹೊರಡು ನನ್ನ ಬೇಕೆ ಕೊಡ್ಲಿ ನೀವು ತೂವ
1: ಮಂಚತ್ತೆ ಈ ಕೈ ದೆಕ್ಕದ ಮುಟ್ಟೋಡ ಅಲ್ಲೇನು
2: ಅತಿ ಹೇಸಿಗೆ ಅಂಡ ಅತ್ತಿಟ್ಟ ಮಾತಿದ್ದಲ್ಲ ಕೈ ದೆಕ್ಕದೆ ಆವಡೆ ಕೈ ದೆಕ್ಕಂದೆ ಓವೇನು ಮುಟ್ಟಿರಲ್ಲ ಇದ್ದದ್ದು
1: ಅಂಚತ್ತೆ
2: ಆಂಡ ಒಂದು ಅಂದರೆ ಮದುವೆ ನಡೆದಬೇಕು ನೀವು ಅಂತರವನ್ನು ಕಾಪಾಡಿಕೊಳ್ಳಿ ಮಂಡಬೇಕು ಐನೂರು ಸಣ್ಣ
1: ಮಂಡೇ ಭೋಜನ ತೊಂದರೆ ಬೊಡ್ಸನ್ನವ್ ಎತ್ತಲ ಮಂಡೇ
2: ಮರಳಿ ಬಂದರು ಇರೇಗು ಮೂಜಿ ಮೂಜಿ ಕಾತೆ ಉಂಟು ಆರೋಗ್ಯ ಉಂಡು ಉಸ್ತುವಾರಿ ಉಂಡು ಇಂದು ಪೂರೈತದಲ್ಲಿ ಹೀರೇ ಬಂದರು ಅಂತರವನ್ನು ಕಾಪಾಡಿಕೊಳ್ಳಿ ಮಂಡದು
1: ಅಂತರ ಅವು ಏರೇಗಿ ನಮಕತ್ತು ಬಾಕಿ ದಕ್ಕಲೆಗೆ ಮಾತ್ರ ಇಂತ ಬಾಕಿ ದಕ್ಕಲು ಒಂದು ಮದುವೆ ಹಾಕೊಂಡು ಐವೋ ಜನ ಮಾತ್ರ ನಮ್ಮ ಮದುವೆಗೆ ಐವೋ ಜನ ಇತ್ತು
2: ಐದು ಸಾವಿರ
1: ನಮ್ಮೆಕ್ಕ ಭಕ್ತನ ಹಾಕೊಂಡು ಪೂರ ನಡಪುಣು
2: ಸರಿ
1: ನಮ್ಮೆಕ್ಕ ಪೂರ ಪರೀಕ್ಷೆ ಪೂರ ಇಜ್ಜಿ ಗೊತ್ತಾಯ್ತ ಐಕ ಪೊಣ್ಣನ್ನು ಯಾರು ನಾಡ್ದೀತೆ ಮುಲ್ಪದ ಅರಸು ನಮಗಲ್ ವಿದ್ಯಾಧಾರೆ
2: ವಿದ್ಯಾಧಾರೆ
1: ಈಲ ಅಲ್ಲ ಒಟ್ಟಿಗೆ ಐಗುಲ ಮಟ್ಟು ಕಲ್ತ ನಾಕುಳು ಒಂದು ಎಲ್ಲಿಯ ಮಟ್ಟದ ಸಲುಗೆ ಎಲ್ಲ ಉಂಟು
2: ಅಂದೆ
1: ಅಂದ್ರೆ ಇತ್ತ
2: ಮುಟ್ಟಿಗೆಲ್ಲ ದರೆ ಉಂಟು
1: ದರೆ
2: ಅಂದೆ.

0: ಇದುವರೆಗೆ ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸಿದ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರು ಬೊಡೆದಿ ಇದರ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

ಇನಿಯ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ ನನ್ನ ನಲ್ಲ

ಗುಡುಗುಡು ಓಡದೆ ಭಾರವ ಎತ್ತದೆ ಮೆಟ್ಟಲ ಇಳಿದು ಹತ್ತದೆ ನೀ ಹತ್ತದೆ ಅಪ್ಪನ ನೋಡದೆ ಮರೆಯಲ್ಲಿ ಕುಳಿತಿಹ ಕಂದನ ಹೀಗೆ ಕುಣಿಸದೆ ನೀ ಕುಣಿಸದೆ ನಡು

ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ನಾನು ರಜಾ ಬರ್ತೀಯಾ?
1: ನಾಚಿಕೆ ಆಗ್ಬಿಟ್ಟು ಸೊನ್ನು ಗುಂಜಿ ಆಂಟಿ ಗುಂಜಿ.

ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮದ ತಿಕ್ಕಗ ಆತನೇಟ ಮೋಕೆ ಉಪ್ಪಡು ಕೇನದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಪದು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.